ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಪ್ರಿಯ ಕೇಳುಗರಿಗೆಲ್ಲ ಶುಭೋದಯ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಆಷಾಢ ಮಾಸದ 21 ದಿನ, ಅಂದರೆ 2026 ಇಸ್ವಿ ಜುಲೈ ತಿಂಗಳ 12 ತಾರೀಕು ಭಾನುವಾರ. ಈಗ ಸಮಯ ಸರಿಯಾಗಿ 5:58:30. ನಿಲಯದ ಇಂದಿನ ಮುಂಜಾನೆಯ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸ್ತಾ ಇದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಟಿ ಶಶಿಕಲಾಳ ನಮಸ್ಕಾರ, ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಚಿಂತೆ ರೋಗಗಳ ತವರು, ಚೈತನ್ಯ ಆರೋಗ್ಯದ ತಿರುಳು, ಇದು ಇಂದಿನ ಶುಭ ನುಡಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:10. ಇದೀಗ ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳ ಒಂದು ಪಕ್ಷಿನೋಟ. ಇನ್ನು ಮುಂದೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ದಿವಾಕರ ಡೊಂಗ್ರೆ ಅವರಿಂದ ಚಿಂತನ ಕೇಳುವಿರಿ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ. ಇಂದಿನ ವಿಷಯ ಸಾವಯವ ಗೊಬ್ಬರದ ಉತ್ಪಾದನಾ ತಾಂತ್ರಿಕತೆ. ಭಾಗವಹಿಸಲಿರುವ ತಜ್ಞರು ಇರುವಕಿಯ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ಅಧಿಕಾರಿ ರುದ್ರಮುನಿ. ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ. 6:45 ರೈತರಿಗೆ ಸಲಹೆ. 6:50 ಕಾರ್ಯಕ್ರಮ ಆರೋಗ್ಯ ಬಿಂದು. ವಿಷಯ ಮುಸಲಿಯ ಅಥವಾ ಕುರ್ಕಿಲಿಗೋ ಔಷಧಿ ಸಸ್ಯದ ಉಪಯೋಗ. ಭಾಗವಹಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್. 7:15 ಭಾವತರಂಗ, ಇದು ಭಾವಗೀತೆಗಳ ಕಾರ್ಯಕ್ರಮ. 7:30 ಸೇವಾ ಮಾಹಿತಿ. 7:45 ಪದಬಂಧ ಕಾರ್ಯಕ್ರಮ. 8:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:05 ನಲ್ನುಡಿ. 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನ್ ಇನ್ ಕಾರ್ಯಕ್ರಮ. 10

ಬೆಳಗ್ಗೆ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ ಕಾರ್ಯಕ್ರಮ. 11 ಗಂಟೆಗೆ ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಗಂಗಾಪುರದ ರಿಷಿ ಗುರುಕುಲಂ ವಸತಿ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮದ ಮೊದಲ ಭಾಗ ಆಲಿಸುವಿರಿ. 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಿನಿಮಾ ಕ್ಷೇತ್ರದ ಪರಿಚಯವಿದೆ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಕಾಡು ಕ್ಯಾಮರಾ ಮತ್ತು ಕಾಳಜಿ ಈ ಕುರಿತು ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವ ಕೇಳುವಿರಿ. 12:35 ಆರೋಗ್ಯ ಸಂಚಿಕೆಯಲ್ಲಿ ಕ್ಯಾನ್ಸರ್ ಕಾಯಿಲೆ ಪತ್ತೆ ಹಚ್ಚುವ ವಿಧಾನಗಳು ಕುರಿತು ಡಾ ಮಾಲತಿ ಅವರೊಂದಿಗೆ ಲತೀಶ್ ಪಾಲ್ದಾನೆ ನಡೆಸಿದ ಸಂದರ್ಶನ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಕುರಿತು ಮಾಹಿತಿ ಆಲಿಸುವಿರಿ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ. 2:40 ವಿಷಯ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಂತರ 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. ಸ್ನೇಹಿತರೆ, ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಳ್ತಾ ಇದ್ದೀರಿ. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30 ನೀವು ನೋಡಿದ ಸ್ಥಳ ಕುರಿತು ಕೇಳುಗರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಕುರುಬರಹಳ್ಳಿಯ ಜಯಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮದಲ್ಲಿ 2026 ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿ ಮಂಜುನಾಥ ಅವರೊಂದಿಗೆ ಸಂದರ್ಶನ. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ. ಕನ್ನಡ ಸಾಹಿತ್ಯದಲ್ಲಿ ರಂಗ ಕಲಾವಿದೆಯರ ಆತ್ಮಕಥೆಗಳ ಅವಲೋಕನ ಈ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ ರವಿ ಎನ್ಸಿ. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 8:00 ನಮ್ಮ ನಿಲಯದಿಂದ ಹೊಸ ಕನ್ನಡ ಚಿತ್ರಗೀತೆಗಳು. 8:45 ವಚನಗಳು. 9:15 ಭಾವಗೀತೆಗಳು. 9:30 ನಾಟಕ ದೇಶದ ವೈರಿಗಳು. ಮೂಲ ಹಿಂದಿ ವಿನೋದ್ ರಸ್ತೋಗಿ, ಕನ್ನಡ ಅನುವಾದ ಪ್ರೊಫೆಸರ್ ಧರಣೀಂದ್ರ ಕುರಕುರಿ, ನಿರ್ದೇಶನ ಸುರೇಖಾ ಸುರೇಶ್. ನಂತರ 10:00-11:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ಕುಮಾರ್ ಮರಡೂರ್ ಅವರ ಗಾಯನ ಆಲಿಸುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಮೂಡಿ ಬರಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:10:25. ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ನಾನು ನಿಮಿಷಾಂಬ ದೇವಾಲಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿಸ್ತೇನೆ. ಸ್ನೇಹಿತರೆ, ಕಾವೇರಿ ನದಿಯ ದಡದಲ್ಲಿರುವಂತಹ ನಿಮಿಷಾಂಬ ದೇವಾಲಯ, ಇದು ಶ್ರೀರಂಗಪಟ್ಟಣದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದಲ್ಲಿರುವಂತಹ ದೇವಾಲಯವಾಗಿದೆ. ಸ್ನೇಹಿತರೆ, ಈ ದೇವಾಲಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಯೋಣ. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ವೆಂಕಟೇಶ್ ಕುಮಾರ್ ಹಾಡಿರುವ ಪುರಂದರದಾಸರ ರಚನೆ. ತೇಲಿಸೋ ಇಲ್ಲ ಮುಳುಗಿಸೋ, ನಿನ್ನ ಕಾಲಿಗೆ ಬಿದ್ದೆನು ಪರಮ ಕೃಪಾಳು.

ಸ್ನೇಹಿತರಿ ಕಾರ್ಯಕ್ರಮದಲ್ಲಿ ನಾನು ನಿಮಿಷಾಂಬ ದೇವಾಲಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಇನ್ನು ನಿಮಿಷಾಂಬ ದೇವಾಲಯದ ಒಂದು ಇತಿಹಾಸದ ಬಗ್ಗೆ ತಿಳಿಸಬೇಕು ಅಂದರೆ, ನಿಮಿಷಾಂಬ ದೇವಿಯನ್ನು ಶಿವನ ಪತ್ನಿ ಪಾರ್ವತೀದೇವಿಯ ಅವತಾರವೆಂದು ಪರಿಗಣಿಸಲಾಗಿದೆ. ಗಂಜಾಂ ಎಂಬ ಈ ಸ್ಥಳವನ್ನು ಪವಿತ್ರ ಸ್ಥಳವೆಂದು ಕರೆಯುತ್ತಿದ್ದು, ಸೋಮವಂಶ ಆರ್ಯಕ್ಷೇತ್ರದ ಮುಕ್ತರಾಜ ಅವರು ನಿಮಿಷಾಂಬ ದೇವಸ್ಥಾನದಲ್ಲಿ ತಪಸ್ಸನ್ನು ಮಾಡಿದ್ರು ಎನ್ನುವಂತಹ ಒಂದು ಪ್ರತೀತಿ ಕೂಡ ಇದೆ. ಇನ್ನು ಶ್ರೀಚಕ್ರವನ್ನು ಶ್ರೀ ನಿಮಿಷಾಂಬ ದೇವಿಯ ಮುಂದೆ ಕಲ್ಲಿನ ಮೇಲೆ ಕೆತ್ತಲಾಗಿದೆ. ಮತ್ತೆ ಪೂಜೆಯನ್ನು ಕೂಡ ಪ್ರತಿನಿತ್ಯ ನೆರವೇರಿಸಲಾಗುತ್ತೆ. ನಿಮಿಷಾಂಬ ದೇವಿಯು ತನ್ನ ಭಕ್ತರ ಎಲ್ಲ ಸಮಸ್ಯೆಗಳನ್ನು ಮತ್ತೆ ಏನೇ ತೊಂದರೆಗಳು ಇದ್ರೂ ಕೂಡ ಕೇವಲ ಒಂದು ನಿಮಿಷದೊಳಗೇ ತೆಗೆದುಹಾಕ್ತಾಳೆ ಎನ್ನುವಂತಹ ಒಂದು ಅಪಾರವಾದ ನಂಬಿಕೆ ಭಕ್ತರಲ್ಲಿ ಇದೆ. ಹಾಗಾಗಿಯೇ ಆಕೆಯನ್ನ ನಿಮಿಷಾಂಬ ಅಂಥೇಳಿ ಕರೆಯಲಾಗುತ್ತೆ. ನಿಮಿಷ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ನಿಮಿಷ, ಮತ್ತೆ ಅಂಬಾ ಎಂಬುದು ಪಾರ್ವತಿಯ ಹೆಸರು. ಹಾಗಾಗಿ ನಿಮಿಷಾಂಬ ಎಂಬ ಹೆಸರಿನಿಂದ ಆ ದೇವಿಯನ್ನ ಕರೆಯಲಾಗುತ್ತೆ. ಸೋಮವಂಶ ಆರ್ಯಕ್ಷೇತ್ರದ ಮುಕ್ತರಾಜ ಅವರು ತಮ್ಮ ರಾಕ್ಷಸರ ವಿರುದ್ಧದ ಹೋರಾಟದಲ್ಲಿ ಶ್ರೀ ನಿಮಿಷಾಂಬ ದೇವಿ ಸಹಾಯಕ್ಕೆ ಬರುತ್ತಾರೆ ಎನ್ನುವಂತಹ ಒಂದು ವರವನ್ನ ಪಡೆದಿದ್ರಂತೆ. ಅದಕ್ಕಾಗಿಯೇ ನಿಮಿಷಾಂಬ

ದೇವಿಯ ದೇವಾಲಯದಲ್ಲಿ ಮುಕ್ತಿಕೇಶ್ವರ ಎಂಬ ಹೆಸರಿನ ಶಿವನ ದೇಗುಲವೂ ಕೂಡ ಇದೆ. ಈ ದೇವಾಲಯವನ್ನು ಸುಮಾರು 300-400 ವರ್ಷಗಳ ಹಿಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸಮಯದಲ್ಲಿ ಸ್ಥಾಪಿಸಲಾಯಿತು ಅಂತ ಹೇಳಲಾಗುತ್ತೆ. ಇನ್ನು ನಿಮಿಷಾಂಬ ದೇವಾಲಯವು ಶ್ರೀರಂಗಪಟ್ಟಣ ಬಸ್ ನಿಲ್ದಾಣದಿಂದ 2 ಕಿಲೋಮೀಟರ್ ದೂರದಲ್ಲಿ ಟಿಪ್ಪುವಿನ ಬೇಸಿಗೆ ಅರಮನೆಯನ್ನ ಮೀರಿ ಪೂರ್ವ ದಿಕ್ಕಿನಲ್ಲಿ ಸಂಗಮ್ಗೆ ಹೋಗುವಂತಹ ರಸ್ತೆಯಲ್ಲಿದೆ. ಈ ದೇವಾಲಯವು ಕಾವೇರಿ ತೀರದಲ್ಲಿ ಎತ್ತರವಾದ ಸ್ಥಳದಲ್ಲಿ ಪೂರ್ವಕ್ಕೆ ಅಭಿಮುಖವಾಗಿದೆ. ನದಿಯು ಕೆಳಮಟ್ಟದಲ್ಲಿ ಹರಿಯುತ್ತೆ, ಹಾಗೆಯೇ ಅದನ್ನು ತಲುಪೋದಕ್ಕೆ ಕಲ್ಲಿನ ಚಪ್ಪಡಿಗಳ ಮೇಲೆ ಮೆಟ್ಟಿಲುಗಳನ್ನು ಕೂಡ ಅಂದವಾಗಿ ಕೆತ್ತಲಾಗಿದೆಯಂತೆ. ಇದು 7 ಹಂತಗಳ ರಾಜಗೋಪುರವನ್ನು ಹೊಂದಿರುವ ಪುಟ್ಟ ದೇವಾಲಯವಾಗಿದೆ. ದೇಗುಲವನ್ನು ಪ್ರವೇಶಿಸ್ತಾ ಇದ್ದ ಹಾಗೆಯೇ ನಿಮಿಷಾಂಬ ದೇವಿಯ ಸನ್ನಿಧಿಯು ಬಲಭಾಗದಲ್ಲಿದೆ. ಇದು ಐಕಾನ್ನ ಉತ್ತಮ ತುಣುಕಾಗಿದೆ. ದೇವಿಯು ಆಭರಣಗಳು ಮತ್ತು ಕೆಂಪು ಗುಲಾಬಿಗಳ ಹೂಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಲ್ಪಟ್ಟಿದ್ದಾಳೆ. ದೇವಿಯ ಮುಂದೆ ಶ್ರೀಚಕ್ರವನ್ನ ಇಟ್ಟು ಅದಕ್ಕೆ ಅರ್ಚಕರು ಪ್ರತಿನಿತ್ಯವೂ ಕೂಡ ಕುಂಕುಮದೊಂದಿಗೆ ಪೂಜೆಯನ್ನ ಮಾಡುತ್ತಾ ಇದ್ದಾರೆ. ದೇವರಿಗೆ ದೀಪಾರಾಧನೆ ಮಾಡುವುದನ್ನು ಭಕ್ತರು ನಿಜಕ್ಕೂ ಕೂಡ ಕಣ್ ತುಂಬಿಕೊಳ್ತಾರೆ ಪ್ರತಿನಿತ್ಯವೂ ಕೂಡ. ದೇವಿಯ ಸನ್ನಿಧಿಯ ಪಕ್ಕದಲ್ಲಿ ಶಿವನ ಸನ್ನಿಧಿ ಕೂಡ ಇದೆ. ಇದರ ಉಪನಾಮ ಅಕ್ಷೀಶ್ವರ. ಇದು ಚಿಕ್ಕ ಗಾತ್ರದ ಲಿಂಗವಾಗಿದೆ. ನಂದಿಯು ಪ್ರಮಾಣಾನುಗುಣವಾಗಿ ಚಿಕ್ಕದಾಗಿದ್ದು ಕರ್ಣೀಯವಾಗಿ ಶಿವನನ್ನ ಎದುರಿಸುತ್ತೆ. ಶಿವನಿಗೆ ದೀಪಾರಾಧನೆ ಮಾಡಿದ ನಂತರವೇ ದೇವಿಗೆ ಅರ್ಪಿಸಲಾಗುತ್ತೆ. ಈ ಸನ್ನಿಧಿಗೆ ಹೊಂದಿಕೊಂಡಂತೆ ಲಕ್ಷ್ಮೀನಾರಾಯಣನ ಸನ್ನಿಧಿಯೂ ಕೂಡ ಇದೆ. 3 ಸನ್ನಿಧಿಗಳು ಕೂಡ ಸಾಲಾಗಿ ಇವೆ. ಸುಕನಾಸಿ ಮತ್ತೆ ನವರಂಗಗಳು ಇಲ್ಲಿ ಇಲ್ಲ, ಮುಖಮಂಟಪ ಮಾತ್ರ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಕಾರ್ಯಕ್ರಮದಲ್ಲಿ. ಇದೀಗ ಕೇಳೋಣ KS ಸುರೇಖ ಹಾಡಿರುವ ಸದಾನಂದ್ ಅವರ ರಚನೆಯನ್ನು. ನಾ ಮಾಡಿದ ತಪ್ಪು ಕ್ಷಮಿಸೋ ರಂಗಯ್ಯ, ಸ್ವಾಮಿ ರಕ್ಷಿಸೋ ಬಂದು ನೀನೇ ಎನ್ನಯ್ಯ.

ಸ್ನೇಹಿತರೆ, ಇನ್ನು ನಿಮಿಷಾಂಬ ದೇವಾಲಯದ ಮತ್ತೊಂದು ವಿಶಿಷ್ಟತೆಯ ಬಗ್ಗೆ ಖಂಡಿತವಾಗ್ಲೂ ಕೂಡ ತಿಳಿಸಲೇಬೇಕು. ಏನಪ್ಪಾ ಅಂದ್ರೆ, ಕಾಗೆಗಳಿಗೆ ತಿನ್ನಲು ಇಲ್ಲಿ ಬಲಿಪೀಠವನ್ನ ನಿರ್ಮಾಣ ಮಾಡಲಾಗಿದೆಯಂತೆ. ಬಲಿಭೋಜನಂ ಎನ್ನುವಂತಹ ಒಂದು ಬಲಿಪೀಠ ಇದ್ದು, ಇಲ್ಲಿ ಈ ಪೀಠದ ಮೇಲೆ ಕಾಗೆಗಳಿಗೆ ತಿನ್ನೋದಕ್ಕೆ ಅಂತಾನೆ ಅನ್ನವನ್ನ ಇಡಲಾಗುತ್ತಂತೆ ಸ್ನೇಹಿತರೆ. ಜೊತೆಗೆ ಪುರೋಹಿತರೇ ಈ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಪುರೋಹಿತರೇ ಬಾರಿಸುವಂತಹ ದೊಡ್ಡ ಹಿತ್ತಾಳೆಯ ಗಂಟೆ ಛಾವಣಿಯಿಂದ ನೇತಾಡ್ತಾ ಇದೆ ಸ್ನೇಹಿತರೆ. ಒಮ್ಮೆ ಗಂಟೆ ಬಾರಿಸಿದ ನಂತರ ಕಾಗೆಗಳು ಇಟ್ಟಂತಹ ಅನ್ನವನ್ನ ಸೇವಿಸೋದಕ್ಕೆ ಕ್ರಮಬದ್ಧವಾಗಿ ಬಲಿಪೀಠಕ್ಕೆ ಬರುತ್ತಂತೆ. ನಿಜಕ್ಕೂ ಕೂಡ ಇದು ಇದರ ಒಂದು ವಿಶಿಷ್ಟತೆ ಅಲ್ವಾ? ಇನ್ನು ಪ್ರದಕ್ಷಿಣೆಗಾಗಿ ಒಂದು ಪ್ರಾಕಾರ ಕೂಡ ಇದೆಯಂತೆ. ನಿಮಿಷಾಂಬ ದೇವಾಲಯವು ಇತ್ತೀಚೆಗೆ ಇಲ್ಲಿ ಪ್ರಾರ್ಥಿಸುವವರಿಗೆ ವರಗಳನ್ನು ನೀಡುವ ಮೂಲಕ ಖ್ಯಾತಿಯನ್ನ ಗಳಿಸಿದೆ ಅಂತ ಹೇಳಿ ಹೇಳಲಾಗುತ್ತೆ. ಶ್ರೀರಂಗಪಟ್ಟಣದಲ್ಲಿ ಮೈಸೂರು ಸಿಂಹಾಸನವನ್ನು ಏರಿದ ಮೊದಲನೆಯ ರಾಜ ಒಡೆಯರ್ ಆಳ್ವಿಕೆಯಲ್ಲಿ ಈ ದೇವಾಲಯವನ್ನ ನಿರ್ಮಿಸಿರಬಹುದು ಅಂತ ಹೇಳಿ ಹೇಳಲಾಗುತ್ತೆ. ಇನ್ನು ಈ ದೇವಾಲಯದಲ್ಲಿ ನಡೆಯುವಂತಹ ವಿಶೇಷ ಪೂಜೆಗಳ ಬಗ್ಗೆ ತಿಳಿಸಬೇಕು ಅಂದ್ರೆ, ಶ್ರೀ ಸೋಮವಂಶ ಆರ್ಯ ಕ್ಷತ್ರಿಯರಿಂದ ನಿಮಿಷಾಂಬ ಜಯಂತಿಯನ್ನ ಪ್ರತಿ ವರ್ಷ ವೈಶಾಖ ಶುದ್ಧ ದಶಮಿ ಎಂದು ಆಚರಿಸಲಾಗುತ್ತೆ. ಈ ಹಬ್ಬವನ್ನು ಆರ್ಯ ವೈಶ್ಯರು ವಾಸವಾಂಬ ಜಯಂತಿ ಅಂತ ಹೇಳಿ ಕೂಡ ಆಚರಿಸಲಾಗುತ್ತಂತೆ. ಪ್ರತಿ ಹುಣ್ಣಿಮೆಯಂದು ವಿಶೇಷ ಪೂಜೆಗಳು ಕೂಡ ನಡೆಯುತ್ತವೆ. ಪ್ರತಿದಿನ ಬೆಳಗ್ಗೆ 6:00 ರಾತ್ರಿ 8:30 ದೇವಿಯ ದರ್ಶನವನ್ನ ಪಡೆಯಬಹುದು. ಇನ್ನು ನವರಾತ್ರಿಯಲ್ಲಿ ದುರ್ಗಾ ಹೋಮ, ಚಂಡಿಕಾ ಹೋಮದಂತಹ ಹೋಮ ಆಚರಣೆಗಳು ಮತ್ತೆ ವಿಜಯದಶಮಿ ದಿನದಂದು ದೇವಿಗೆ ವಿಶೇಷ ಪೂಜೆಗಳನ್ನು ಕೂಡ ಮಾಡಲಾಗುತ್ತೆ. ಹಾಗೆಯೇ ಶಿವರಾತ್ರಿ, ಯುಗಾದಿ ಮತ್ತು ದೀಪಾವಳಿಯಂತಹ ಪ್ರಮುಖ ಹಬ್ಬಗಳಂದು ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಇನ್ನು ದೇವಾಲಯದ ಪಕ್ಕದಲ್ಲಿ ಆಳವಿಲ್ಲದೆ ಇರುವಂತಹ ಕಾವೇರಿ ನದಿ ಕೂಡ ಹರಿತಾ ಇದೆ. ಈ ನದಿಯು ಬೆಂಗಳೂರಿನಿಂದ ಮೈಸೂರಿಗೆ ಸಾಕಷ್ಟು ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಇನ್ನು ಈ ದೇವಾಲಯವನ್ನ ತಲುಪಲು ಸಾರಿಗೆ ಹೇಗೆ ಅಂದ್ರೆ, ಮೈಸೂರು ನಗರದಿಂದ ಇಲ್ಲಿಗೆ ಬಸ್ ಸೌಲಭ್ಯ ಕೂಡ ಇದೆ. ಪ್ರಯಾಣಿಕರು ಶ್ರೀರಂಗಪಟ್ಟಣದಿಂದ ಆಟೋದಲ್ಲಿಯೂ ಕೂಡ ಹೋಗಬಹುದಾಗಿದೆ. ಇದಷ್ಟು ಮಾಹಿತಿ ನಿಮಿಷಾಂಬ ದೇವಿಯ ದೇವಸ್ಥಾನದ ಬಗೆಯದ್ದಾಗಿತ್ತು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿರಬಹುದು ಅಂತೇಳಿ ಭಾವಿಸ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ ರೂಪ ಹಾಗೂ ದೀಪ ಹಾಡಿರುವ ವಿಜಯದಾಸರ ಕೀರ್ತನೆ. ನೀಲ ಪರ್ವತದಲ್ಲಿ ವಾರಣವರ್ತನಾಗಿ ಮಾರಾಯನಾಗಿ ಪಾದ ಧಾರಗನಿಯ ಬಿಟ್ಟು ಯಾಕೆ ಬಂದೆ?

ಇದುವರೆಗೂ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳುವಿರಿ.

0: ಚಿಂತನ ದಿವಾಕರ್ ಡೋಂಗ್ರೆ ಅವರಿಂದ.
1: ಮನೆಯವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಇದರರ್ಥ ಮನುಷ್ಯನ ಬಂಧನಕ್ಕೆ ಅವನ ಮನಸ್ಸೇ ಕಾರಣ. ಇಲ್ಲಿ ಬಂಧನವೆನ್ನುವುದನ್ನು ಭಾವನಾತ್ಮಕವೆಂದು ಪರಿಗಣಿಸಬೇಕು. ಮನಸ್ಸೇ ಕಾರಣವಿಹುದು ಬಂಧನಕ್ಕೂ ಬಿಡುಗಡೆಗೂ. ಮನವ ಮಾಡದಿರೆಂತು ಬಿಡುಗಡೆಯು ಹೇಳು. ಮನವ ಮತಿಸಿದರುಂಟು ನವನೀತ ಅರಿವಿನದು. ಮನವ ಮತಿಸಲು ಬೇಕು ಬಂಧನವ ಕಳೆಯೇ. ಮನವ ಶೋಧಿಸಬೇಕು ನಿತ್ಯ. ಇದು ದಾಸವಾಣಿ. ಇಲ್ಲಿ ಶೋಧಿಸು ಅಂದರೆ ಹುಡುಕು ಅನ್ನುವ ಅರ್ಥ ಅಲ್ಲ. ಮನಸ್ಸನ್ನು ಎಲ್ಲೂ ಹುಡುಕಬೇಕಾಗಿಲ್ಲ, ಅದು ಮನುಷ್ಯನಾದವನಲ್ಲಿದೆ. ಇಲ್ಲಿ ಶೋಧಿಸು ಅನ್ನುವುದಕ್ಕೆ ಸೋಸು ಅನ್ನುವ ಅರ್ಥ. ಮನಸ್ಸು ಬುದ್ಧಿ ಮತ್ತು ವಿವೇಕಗಳೆಂಬ ಎರಡು ಸ್ಥಿತಿಗಳನ್ನು ಹೊಂದಿದೆ. ಬುದ್ಧಿಯು ಮನುಷ್ಯನ ಪ್ರಾಪಂಚಿಕ ಉನ್ನತಿ, ವ್ಯವಹಾರ ಕುಶಲತೆ, ಸಿದ್ಧಿ ಸಾಧನಗಳಿಗೆ ಪೂರಕವಾದುದು. ಮನುಷ್ಯನ ಜೀವಿತದ ಸಾಧನಾ ಪಥದಲ್ಲಿ ಯಶೋವಂತರಾದವರು ಬುದ್ಧಿವಂತರು ಅನ್ನುವ ನಿರ್ಣಯ ಅಲ್ಲಗಳೆಯುವಂತಿಲ್ಲ. ಇಂಥ ಮನುಷ್ಯನ ಬುದ್ಧಿಮತ್ತೆಯಿಂದಲೇ ವಿಜ್ಞಾನ, ತಾಂತ್ರಿಕತೆ, ವ್ಯವಹಾರ, ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿಯೇ ಸಿದ್ಧಿ. ಈ ಜಗತ್ತು ಇವುಗಳಿಂದಲೇ ಉಪಕೃತವಾಗಿದೆ. ಅಣುಬಾಂಬನ್ನು ನಿರ್ಮಿಸಿದ ವಿಜ್ಞಾನಿ ಅತಿ ಬುದ್ಧಿವಂತನಿರಬಹುದು, ಆದರೆ ಅವನಲ್ಲಿ ವಿವೇಕವಿರಲಿಲ್ಲ. ಅವನ ಸಂಶೋಧನೆ ಮನುಕುಲದ ನಾಶಕ್ಕೆ ಕಾರಣವಾಯಿತು. ಬುದ್ಧಿ ಮತ್ತು ವಿವೇಕಗಳ ನಡುವಿನ ಅಂತರವನ್ನು ತಿಳಿಸುವ ಒಂದು ಸಣ್ಣ ಕಥೆಯೊಂದು ಹೀಗಿದೆ. ಜಿಲೇಬಿ ಯಾರಿಗೆ ಇಷ್ಟವಿಲ್ಲ? ಬಹುಶಃ ಇಷ್ಟವಿಲ್ಲದಿರುವವರು ಯಾರೂ ಇರಲಿಕ್ಕಿಲ್ಲ. ಅದರ ಬಣ್ಣ, ಸಿಹಿಯಾದ ಸ್ವಾದ, ಗರಿಗರಿತನ ಎಲ್ಲರಿಗೂ ಇಷ್ಟ. ಜಿಲೇಬಿ ಪ್ರಿಯನೊಬ್ಬ ತನ್ನ ಬದುಕಿನಲ್ಲಿ ಸಾವಿರಗಳ ಲೆಕ್ಕದಲ್ಲಿ ಜಿಲೇಬಿಗಳನ್ನು ತಿಂದ. ಪರಿಣಾಮ ಮಧುಮೇಹ ಅಡರಿತು. ಆತ ವೈದ್ಯರ ಬಳಿ ಹೋದ. ವೈದ್ಯರು ಸಿಹಿ ತಿನ್ನುವುದನ್ನು ಈ ಕೂಡಲೇ ನಿಲ್ಲಿಸು ಅಂದರು. ಅದು ನನ್ನಿಂದ ಕಷ್ಟ ಸಾಧ್ಯ ಅಂದನಾತ. ಸರಿಯಪ್ಪ, ಒಂದು ಕೆಲಸ ಮಾಡು, ಮಾತ್ರೆಗಳನ್ನು ಕೊಡುತ್ತೇನೆ, ನಿನ್ನ ಚಪಲ ಕಮ್ಮಿ ಮಾಡು, ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿಯಷ್ಟೇ ನೀನು ತಿನ್ನಬಹುದು, ಪ್ರಮಾಣ ಹೆಚ್ಚು ಮಾಡಿದೆಯೋ ಚಿಕಿತ್ಸೆ ಫಲಿಸದು ಎಂದರು ವೈದ್ಯರು. ಈ ಜಿಲೇಬಿ ತಿನ್ನುವವನೊಳಗೊಂದು ಮನಸ್ಸೆಂಬ ವ್ಯವಸ್ಥೆ ಇತ್ತು. ಅದು ಸಿಹಿ ತಿನ್ನುವುದನ್ನು ಪ್ರಚೋದಿಸುತ್ತಿತ್ತು. ಬುದ್ಧಿ ಮತ್ತು ವಿವೇಕ, ಈ ಇಬ್ಬರೂ ಮನಸ್ಸೆಂಬುದರ ಮೇಲಧಿಕಾರಿಗಳು. ಅದರಲ್ಲಿ ವಿವೇಕ ಅನ್ನುವುದು ಹಿರಿಯ ಮೇಲಧಿಕಾರಿ. ಅದರ ಸಹಿಯಾಗದೆ ಯಾವುದೇ ನಿರ್ಣಯ ಜಾರಿಗೆ ಬರುವಂತಿಲ್ಲ. ಅಷ್ಟು ಕಟ್ಟುನಿಟ್ಟು. ಮೊದಲೊಂದು ವಾರ ವೈದ್ಯರಿತ್ತ ಔಷಧಗಳ ಸೇವನೆ, ಕಟ್ಟುನಿಟ್ಟಿನ ಪಥ್ಯ ಎಲ್ಲವೂ ವೈದ್ಯರು ಹೇಳಿದಂತೆ ನಡೆಯುತ್ತಿತ್ತು. ಆದರೂ ಮನಸ್ಸಿಗೊಂದು ಅತೃಪ್ತಿ ಇತ್ತು. ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿ, ಇಷ್ಟು ದೊಡ್ಡ ಗಾತ್ರದ ದೇಹಕ್ಕೆ ಅದೆಲ್ಲಿ ಸಾಕು? ಅದು ತನ್ನ ಅಹವಾಲನ್ನು ಬುದ್ಧಿಯ ಮುಂದಿಟ್ಟಿತು. ವ್ಯವಸ್ಥೆ ಹೇಗಿತ್ತೆಂದರೆ, ಪ್ರತಿದಿನವೂ ಮನಸ್ಸು ಮತ್ತು ಬುದ್ಧಿ ಅರ್ಧ ಇಂಚು ಜಿಲೇಬಿಯನ್ನು ವಿವೇಕವೆಂಬ ಮೇಲಧಿಕಾರಿಗೆ ತೋರಿಸಿ, ಮೇಲಧಿಕಾರಿಯು ತಿನ್ನಬಹುದು ಎಂದು ಸಹಿ ಮಾಡಿದ ಕಡತವು ಬಂದ ಮೇಲಷ್ಟೇ ತಿನ್ನಬೇಕು. ಮನಸ್ಸು ಬುದ್ಧಿಗಳು ಒಂದಾದವು. ಇನ್ನು ಮುಂದೆ ಮೇಲಧಿಕಾರಿಯ ಮೇಜಿಗೆ ಅಂದಂದಿನ ಕಡತ ಮತ್ತು ಜಿಲೇಬಿಯ ಅರ್ಧ ತುಂಡನ್ನು ಕಳುಹಿಸದೆ ತಿನ್ನುವುದೆಂಬ ನಿರ್ಣಯ ಮಾಡಿದವು. ನೂರಾರು ಕಡತಗಳಿಗೆ ಸಹಿ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಮೇಲಧಿಕಾರಿಗೆ ಜಿಲೇಬಿ ಫೈಲಿಗೆ ತಾನು ಸಹಿ ಮಾಡಿದ್ದೇನೋ ಇಲ್ಲವೋ ಅನ್ನುವುದು ನೆನಪು.

0: ನಲ್ಲುಳಿಯುವುದು ಸಾಧ್ಯವೇ? ಮುಂದಿನ ದಿನಗಳಲ್ಲಿ ಜಿಲೇಬಿ ಫೈಲು ವಿವೇಕವೆಂಬ ಮೇಲಧಿಕಾರಿಯ ಸಹಿಗಾಗಿ ಅವನ ಮೇಜಿಗೆ ಹೋಗುವುದು ಸಂಪೂರ್ಣವಾಗಿ ನಿಂತೇ ಹೋಯಿತು. ಮೇಲಧಿಕಾರಿಗೂ ಅದು ಗಮನಕ್ಕೆ ಬರಲಿಲ್ಲ. ಪರಿಣಾಮ ತಿನ್ನುವ ಜಿಲೇಬಿಯ ಗಾತ್ರ ಮತ್ತು ಸಂಖ್ಯೆಗಳಲ್ಲಿ ಹೆಚ್ಚಳವಾಯಿತು. ಮಧುಮೇಹ ತಿಂದ ಮನುಷ್ಯನ ದೇಹವನ್ನು ವ್ಯಾಪಿಸಿತು. ಪರಿಸ್ಥಿತಿ ಕಾಲನ್ನು ಕತ್ತರಿಸುವಲ್ಲಿಯವರೆಗೂ ಬಂತು. ದಿನಂಪ್ರತಿ ವಿವೇಕವೆಂಬ ಮೇಲಧಿಕಾರಿಯ ಸಹಿ ಪಡೆದು ಅಂದಂದಿನ ಜಿಲೇಬಿಯ ಕೋಟಾವನ್ನು ಸವಿದಿದ್ದರೆ ಪರಿಸ್ಥಿತಿ ಬಿಗಡಾಯಿಸುತ್ತಿರಲಿಲ್ಲ. ಮನಸ್ಸುಳ್ಳ ಮನುಷ್ಯ ಮತ್ತೆ ವೈದ್ಯರ ಬಳಿ ತೆರಳಿದ. ಅವನನ್ನು ಪರೀಕ್ಷಿಸಿದ ವೈದ್ಯರು ಕಾಲನ್ನು ಕತ್ತರಿಸದೇ ಚಿಕಿತ್ಸೆ ಮಾಡಲಾಗದು ಅಂದರು. ಕೊನೆಯ ಮಾತು, ನಮ್ಮ ಮನಸ್ಸಿನ ನಿರ್ಣಯಗಳಿಗೆ ವಿವೇಕವೆಂಬ ಮೇಲಧಿಕಾರಿಯ ಸಹಿಯನ್ನು ಪಡೆದು ಬದುಕಿನಲ್ಲಿ ಗುರುತರವಾದುದನ್ನು ಸಾಧಿಸೋಣ.
1: ಇದುವರೆಗೂ ದಿವಾಕರ್ ಡೋಗ್ರೆ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 6:35:20. ಇದೀಗ ಕೇಳೋಣ ಎಂಎನ್ ವ್ಯಾಸರಾವ್ ರಚನೆಯ ದೇಶಭಕ್ತಿ ಗೀತೆಯನ್ನು. ಗೀತೆ ವೃಂದಗಾನದಲ್ಲಿ ಮೂಡಿಬಂದಿದೆ. ಕೇಳಿ ಜನನೀ ಜನ್ಮಭೂಮಿ.

0: ಇದುವರೆಗೆ ವೃಂದಗಾನದಲ್ಲಿ ಮೂಡಿ ಬಂದ ಎಂಎನ್ ವ್ಯಾಸರಾವ್ ರಚನೆಯ ದೇಶಭಕ್ತಿ ಗೀತೆಯನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 6:40:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು ನೀರಿನ ಹೂಡಲು ಹೋಗಿದಿರಬೇಕು.
2: ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರುದ್ರಮುನಿ. ನಾನು ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ. ಇಂದಿನ ವಿಷಯವೇನೆಂದರೆ ಸಾವಯವ ಗೊಬ್ಬರದ ಉತ್ಪಾದನಾ ತಾಂತ್ರಿಕತೆ. ಬೆಳೆಗಳು ಪೋಷಕಾಂಶಗಳನ್ನು ಅವುಗಳ ಮೂಲ ರೂಪದಲ್ಲಿ ತೆಗೆದುಕೊಳ್ಳಲಾರವು. ಆದ್ದರಿಂದ ಪೋಷಕಾಂಶಗಳನ್ನು ಅವುಗಳ ಸಂಯುಕ್ತ ರೂಪದಲ್ಲಿಯೇ ಪೂರೈಸಬೇಕಾಗುತ್ತದೆ. ಗೊಬ್ಬರಗಳಲ್ಲಿ ಹಲವು ವಿಧಗಳು: ಸಾವಯವ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಜೈವಿಕ ಗೊಬ್ಬರ. ಗೊಬ್ಬರವನ್ನು ಮಣ್ಣಿನೊಂದಿಗೆ ಬೆರೆಸಿ ಪೋಷಕಾಂಶಗಳನ್ನು ಬೆಳೆಗಳಿಗೆ ಪೂರೈಸುವುದೇ ಸೂಕ್ತ. ಗೊಬ್ಬರವನ್ನು ಮಣ್ಣಿಗೆ ಪೂರೈಸುವುದರಿಂದ ಮಣ್ಣಿನಲ್ಲಿ ಅಪೇಕ್ಷಿತ ಬದಲಾವಣೆ ನಿರ್ಮಾಣವಾಗುತ್ತದೆ. ಯಾವುದೇ ಗೊಬ್ಬರವನ್ನು ಬೆಳೆಗಳಿಗೆ ಪೂರೈಸಿದಾಗ ಮುಖ್ಯವಾಗಿ ಈ ಕೆಳಕಂಡ ಅಪೇಕ್ಷಿತ ಬದಲಾವಣೆಗಳು ಬೇಕು. ಮಣ್ಣಿನ ಭೌತಿಕ ಗುಣಧರ್ಮಗಳು, ಮಣ್ಣಿನ ರಾಸಾಯನಿಕ ಗುಣಧರ್ಮಗಳು, ಜೈವಿಕ ಗುಣಧರ್ಮಗಳು. ಮಣ್ಣಿನ ರಾಸಾಯನಿಕ ಗುಣಧರ್ಮಗಳು ಏನೆಂದರೆ, ಬೆಳೆಗಳಲ್ಲಿ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳು ಮಣ್ಣಿನಲ್ಲಿ ದೊರೆಯುವಂತಾಗಬೇಕು. ಪೋಷಕಾಂಶಗಳು ಬೆಳವಣಿಗೆ ಅವಶ್ಯಕ ಪ್ರಮಾಣದಲ್ಲಿ ಇರಬೇಕು. ಎಲ್ಲ ಪೋಷಕಾಂಶಗಳು ಪರಸ್ಪರ ಸಮತೋಲನ ಪ್ರಮಾಣದಲ್ಲಿರಬೇಕು. ಮಣ್ಣಿನ ಭೌತಿಕ ಗುಣಧರ್ಮಗಳು ಏನೆಂದರೆ, ಮಣ್ಣಿನ ಜಲಧಾರಣ ಸಾಮರ್ಥ್ಯವು ಅಧಿಕಗೊಳ್ಳಬೇಕು. ಹವೆ ಹೊರಗಿನಿಂದ ಒಳಗೆ ಮತ್ತು ಒಳಗಿನಿಂದ ಹೊರಗೆ ಸರಿಯಾಗಿ ಚಲಿಸುತ್ತಿರಬೇಕು. ಬೇರುಗಳ ಬೆಳವಣಿಗೆ ಇರುವ ಅಡಚಣೆಗಳು ದೂರವಾಗಬೇಕು. ಜೈವಿಕ ಗುಣಧರ್ಮಗಳೆಂದರೆ, ಪ್ರಯೋಜನಕಾರಿಯಾದ ಅಸಂಖ್ಯಾತ ಸೂಕ್ಷ್ಮಜೀವಿಗಳು ಕಾರ್ಯಚಟುವಣಿಗಳನ್ನು ನಡೆಸಲು ಅನುಕೂಲವಾದ ವಾತಾವರಣ ನಿರ್ಮಾಣಗೊಳ್ಳಬೇಕು. ನೈಸರ್ಗಿಕವಾಗಿ ನಮ್ಮ ಸುತ್ತಮುತ್ತ ದೊರೆಯುವ ವಸ್ತುಗಳನ್ನು ಸಗಣಿಯೊಂದಿಗೆ ಬೆರೆಸಿ ತಯಾರಿಸಿದ ಗೊಬ್ಬರಗಳು ಸಾವಯವ ಗೊಬ್ಬರ ಎನ್ನುತ್ತಾರೆ. ಸಾವಯವ ವಸ್ತುಗಳನ್ನು ಮೂಲ ರೂಪದಲ್ಲಿ ಅಥವಾ ಪರಿವರ್ತಿತ ರೂಪದಲ್ಲಿ ಮಣ್ಣಿಗೆ ಹಾಕುವುದರಿಂದ ಬೆಳೆಗಳಿಗೆ ಅವಶ್ಯಕವಾದ ಪೋಷಕಾಂಶಗಳು ಪೂರೈಕೆ ಆಗುವುದರ ಜೊತೆಗೆ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಉತ್ತಮಗೊಳ್ಳುತ್ತದೆ. ಗೊಬ್ಬರವನ್ನು ತಯಾರಿಸುವ ಗುಂಡಿಯ ಸ್ಥಳದ ಆಯ್ಕೆ: ಗೊಬ್ಬರದ ಗುಂಡಿಯನ್ನು ನಿರ್ಮಿಸಲು ಆದಷ್ಟು ಎತ್ತರ ಸ್ಥಳವನ್ನು ಆರಿಸಿಕೊಳ್ಳಬೇಕು. ಸುಮಾರು 2 ಮೀಟರ್ ಅಗಲ, 1 ಮೀಟರ್ ಆಳ ಮತ್ತು ಅನುಕೂಲತೆಗೆ ತಕ್ಕಂತೆ ಆ ಉದ್ದವನ್ನು ನಿರ್ಮಿಸಬೇಕು. ಮಳೆಗಾಲದಲ್ಲಿ ಗುಂಡಿಯೊಳಗೆ ನೀರು ನುಗ್ಗದಂತೆ ಸುತ್ತಲೂ ಭದ್ರವಾದ ಬದವನ್ನು ನಿರ್ಮಿಸಬೇಕು. ಹೆಚ್ಚು ಮಳೆ ಬೀಳುವ ಜಾಗದಲ್ಲಿ ಛಾವಣಿಯನ್ನು ಅಳವಡಿಸುವುದು ಸೂಕ್ತ. ಗೊಬ್ಬರವನ್ನು ತಯಾರಿಸಲು ಬೇಕಾಗುವ ಸಾಮಗ್ರಿಗಳು: ಸಗಣಿ, ಮೂತ್ರ, ಕೊಟ್ಟಿಗೆಯಲ್ಲಿ ಹಾಸಿದ ಸಾವಯವ ವಸ್ತುಗಳು, ಬೂದಿ ಅಥವಾ ಸುಣ್ಣ. ಗೊಬ್ಬರದ ಗುಂಡಿಯನ್ನು ತುಂಬುವ ವಿಧಾನ: ಇಡೀ ಗುಂಡಿಯನ್ನು ತುಂಬಲು ಕೆಲವು ತಿಂಗಳುಗಳು ಬೇಕಾಗುವುದರಿಂದ ಉದ್ದದಲ್ಲಿ ಮೊದಲಿನ ಸುಮಾರು 1 ಮೀಟರ್ನಷ್ಟು ಭಾಗವನ್ನು ಆರಿಸಿಕೊಂಡು ತುಂಬಿಸಬೇಕು. ಅನುಕೂಲಕ್ಕೆ ತಕ್ಕಂತೆ ಗುಂಡಿಗೆ ಅಡ್ಡವಾಗಿ ತಡೆಗಳನ್ನು ಇಡಬೇಕು. ಸಾವಯವ ವಸ್ತುಗಳನ್ನು ಮತ್ತು ಕೊಟ್ಟಿಗೆ ತ್ಯಾಜ್ಯವನ್ನು ಮತ್ತು ಸಗಣಿಯನ್ನು ಸರಿಯಾಗಿ ಮಿಶ್ರಣ ಮಾಡಿ ಮೇಲೆ ಸೂಚಿಸಿದಂತೆ ಆರಿಸಿಕೊಂಡ ಸ್ಥಳದಲ್ಲಿ ಪಸರಿಸಬೇಕು. ಇದರ ಮೇಲೆ ಸಂಗ್ರಹವಾದ ಮೂತ್ರವನ್ನು ಸಿಂಪಡಿಸಬೇಕು. ಸುಮಾರು 30 ಸೆಂಟಿಮೀಟರ್ ಎತ್ತರಕ್ಕೆ ತುಂಬಿದ ನಂತರ ಅದರ ಮೇಲೆ ಸುಮಾರು 1.5 ಸೆಂಟಿಮೀಟರ್ನಷ್ಟು ದಪ್ಪದಷ್ಟು ಪುಡಿ ಮಣ್ಣನ್ನು ಹರಡಬೇಕು. ಹಾಸಿದ ಮಣ್ಣಿನ ಪದರದ ಮೇಲೆ ಬೂದಿ ಇಲ್ಲವೇ ಸ್ವಲ್ಪ ಸುಣ್ಣವನ್ನು ಉದುರಿಸಬೇಕು. ಈ ರೀತಿ ನೆಲಕ್ಕಿಂತ 1/2 ಮೀಟರ್ ಎತ್ತರದವರೆಗೆ ಗೋಲಾಕಾರದಲ್ಲಿ ತುಂಬಿದ ಸಗಣಿ ಮತ್ತು ಮಣ್ಣಿನ ರಾಶಿಯಿಂದ ಸಾರಿಸಬೇಕು. ಗುಂಡಿಯನ್ನು ತುಂಬಿಸಲು ಸುಮಾರು 3 ತಿಂಗಳು ಸಮಯ ಬೇಕಾಗಬಹುದು.

0: ನಾಲ್ಕೈದು ದನಗಳಿದ್ದರೆ ಸುಮಾರು 2 ಗುಂಟೆ ಸಾಕು. ಇವುಗಳಿಗೆ ವರ್ಷಕ್ಕೆ 5-6 ಟನ್ನಷ್ಟು ಗೊಬ್ಬರ ಉತ್ಪಾದನೆಯಾಗುತ್ತದೆ. ಉತ್ತಮ ಗೊಬ್ಬರ ತಯಾರಿಸಲು ಇರಬೇಕಾದ ಅವಶ್ಯಕತೆಗಳು. ಸೂಕ್ಷ್ಮ ಜೀವಿಗಳಿಗೆ ಸೂಕ್ಷ್ಮವಾದ ಆಹಾರ. ಗುಂಡಿಯಲ್ಲಿರುವ ಸಾವಯವ ಪದಾರ್ಥಗಳ ಸಾರಜನಕ ಮತ್ತು ಇಂಗಾಲದ ಅನುಪಾತವು ಸುಮಾರು 1-40 ಇದ್ದರೆ ಕಳುವೆ ಪ್ರಕ್ರಿಯೆ ವೇಗವಾಗಿರುತ್ತದೆ. ಆರ್ದ್ರತೆ 50-60% ಆರ್ದ್ರತೆ ಇರುವಂತೆ ನೋಡಿಕೊಳ್ಳಬೇಕು. ಆರ್ದ್ರತೆ ಕಡಿಮೆಯಾದಲ್ಲಿ ನೀರನ್ನು ಸಿಂಪಡಿಸಬೇಕು ಅಥವಾ ಹೆಚ್ಚಾದಲ್ಲಿ ಒಣ ಸಾವಯವ ಪದಾರ್ಥವನ್ನು ಸೇರಿಸಬೇಕು. ಆಮ್ಲಜನಕ ಬಹಳ ಪೊಳ್ಳು ಉಳಿಯುವಂತೆ ತುಂಬಬಾರದು ಮತ್ತು ಆಮ್ಲಜನಕಕ್ಕೆ ಆಸ್ಪದವೇ ಸಿಗದಂತೆ ತುಂಬಬಾರದು. ಉಷ್ಣತೆ 50-60 ಡಿಗ್ರಿ ಸೆಂಟಿಗ್ರೇಡ್ ಮುಟ್ಟುವಂತೆ ಉಷ್ಣತೆಯನ್ನು ನೋಡಿಕೊಳ್ಳಬೇಕು. ಗೊಬ್ಬರವನ್ನು ಸಂಗ್ರಹಿಸಿಟ್ಟಾಗ ಪೋಷಕಾಂಶಗಳ ನಷ್ಟ. ಮುಖ್ಯವಾಗಿ ಗೊಬ್ಬರದ ಗುಂಡಿಗೆ ನೀರು ಸೇರಿಕೊಳ್ಳದಂತೆ ನೋಡಬೇಕು ಮತ್ತು ಗೊಬ್ಬರದ ರಾಶಿ ಒಣಗದಂತೆ ಮೇಲ್ಭಾಗದಲ್ಲಿ 5-6 ಸೆಂಟಿಮೀಟರ್ ದಪ್ಪದಷ್ಟು ಪುಡಿ ಮಣ್ಣಿನಿಂದ ಮುಚ್ಚಬೇಕು. ಉತ್ತಮ ಗೊಬ್ಬರದ ಲಕ್ಷಣಗಳು ಗೊಬ್ಬರವನ್ನು ತಯಾರಿಸಲು ಬೆಳೆಸಿದ ಸಾವಯವ ವಸ್ತುಗಳು ಗುರುತು ಸಿಗಲಾರದಷ್ಟು ಪೂರ್ತಿಯಾಗಿ ಕಳೆದಿರಬೇಕು. ಗೊಬ್ಬರವು ಕಪ್ಪು ಮಿಶ್ರಿತ ಮತ್ತು ಕಪ್ಪು ಬಣ್ಣದಾಗಿರಬೇಕು. ಆಳವಾದ ಅಚ್ಚು ಕಪ್ಪು ಬಣ್ಣವಾಗಲಿ ಅಥವಾ ತಿಳಿ ಬಣ್ಣವಾಗಲಿ ಇರಬಾರದು. ಗೊಬ್ಬರದಲ್ಲಿ ಹೊಲಸು ವಾಸನೆ ಬರಬಾರದು. ಸಾವಯವ ಗೊಬ್ಬರದ ತಯಾರಿಕೆಯಲ್ಲಿ ಕಾಂಪೋಸ್ಟ್ ಜೈವಿಕ ಮಿಶ್ರಣಗಳ ಬಳಕೆ. ಕಳೆಯುವ ಕ್ರಿಯೆಯು ಅದರ ವೇಗವು ಸೂಕ್ಷ್ಮಜೀವಿ ಪ್ರಭೇದಗಳಾದ ಟ್ರೈಕೋಡರ್ಮಾ, ಫಿನಾಲ್ಕೇಟ ಪ್ಲೋರೋಟಸ್ ಇತ್ಯಾದಿಗಳನ್ನು ಪ್ರಯೋಗದಲ್ಲಿ ಬೆಳೆದು ಕಾಂಪೋಸ್ಟ್ ಅನ್ನು ತಯಾರಿಸುವ ವೇಳೆ ಈ ಜೀವಿಗಳ ಮಿಶ್ರಣವನ್ನು ಬಳಸುವುದು. ಇದರಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಿರಂಜನ್ ಕೆಎಸ್ ಈ ನಂಬರ್ಗೆ ಸಂಪರ್ಕಿಸಬೇಕಾಗಿ ವಿನಂತಿ. 9606759848 ಮತ್ತು ಗಣಪತಿ ಮಣ್ಣು ವಿಜ್ಞಾನ ವಿಭಾಗ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕೆ ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾ SM ಸುಧಾಕರ್.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ಕೇಳೋಣ ರೈತರಿಗಾಗಿ ಸಲಹೆ.
1: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ನಾಗರಾಜಪ್ಪ ಅಡಿಯಪ್ಪರ್ ಅಂತ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ ಈ ವಿಚಾರದ ಕುರಿತು ಕೆಲವು ಮಾಹಿತಿಯನ್ನು ತಮಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಹಣ್ಣಿನಲ್ಲಿ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ ಇದು ಮೊಟ್ಟ ಮೊದಲು ಶೀತವಲಯದ ಹಣ್ಣಿನ ಬೆಳೆಗಳಲ್ಲಿ ಆರಂಭ ಮಾಡಿದರು. ತದನಂತರದಲ್ಲಿ ಇದು ಈಗ ಉಷ್ಣವಲಯ ಹಾಗೂ ಸಮಶೀತೋಷ್ಣವಲಯದ ಬೆಳೆಗಳಲ್ಲಿ ಸಹಿತ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಇದರ ತಾತ್ಪರ್ಯ ಇಷ್ಟೇ, ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆದು ಕಡಿಮೆ ಅಂತರದಲ್ಲಿ ಬೆಳೆದು ಹೆಚ್ಚು ಉತ್ಪಾದಕತೆಯನ್ನು ಮಾಡುವಂಥದ್ದು. ನಂತರದಲ್ಲಿ ಇದು ನಾನು ಹೇಳಿದ ಹಾಗೆ ಉಷ್ಣವಲಯ ಸಮಶೀತೋಷ್ಣವಲಯದ ಹಣ್ಣಿನ ಬೆಳೆಗಳಲ್ಲಿ ಸಹಿತ ಮಾಡ್ತಾ ಇದ್ದೇವೆ. ಈ ಪ್ರಕ್ರಿಯೆ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರ್ತದೆ. ಮತ್ತು ನಾವು ಬೆಳೀತಿರುವಂಥ ಕ್ಷೇತ್ರ, ಹಣ್ಣಿನ ತಳಿಗಳು, ನಾವು ಯಾವ ಬೇರು ಸಸಿಯನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅಂದರೆ ರೂಟ್ ಸ್ಟಾಕು, ಮತ್ತು ಸಯಾನ್ ಯಾವ ಕಡ್ಡಿಗಳನ್ನು ನಾವು ಗಿಡಕ್ಕೆ ಗ್ರಾಫ್ಟ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ, ವಾತಾವರಣ, ಕೂಲಿ ಕಾರ್ಮಿಕರ ಲಭ್ಯತೆ, ಮಾರುಕಟ್ಟೆಯ ವ್ಯವಸ್ಥೆ, ಇದು ಅಲ್ಲದೆ ಇನ್ನಿತರ ಅನೇಕ ವಿಚಾರಗಳ ಮೇಲೆ ಈ ಹೆಚ್ಚು ಸಾಂದ್ರ ಬೇಸಾಯವನ್ನು ನಾವು ನಿರ್ಣಯವನ್ನು ತಗೋಬೇಕಾಗ್ತದೆ. ಯಾಕೆ ಮಾಡಬೇಕು ಅಂತ ರೈತರಲ್ಲಿ ಇದು ಪ್ರಶ್ನೆ ಬಂದರೆ, ನೋಡಿ, ಇದು ಇಳುವರಿ ಬೇಗ ಬರಲಿಕ್ಕೆ ಸಹಾಯಕ ಆಗ್ತದೆ, ಗುಣಮಟ್ಟದ ಇಳುವರಿನ ತಗೊಳ್ಳಿಕ್ಕೆ ಸಹಾಯಕ ಆಗ್ತದೆ, ಮತ್ತು ಕಡಿಮೆ ಖರ್ಚು, ಅಲ್ಲದೆ ಸಂಪನ್ಮೂಲಗಳ ಸದ್ಬಳಕೆ ಸರಿಯಾಗಿ ಆಗಬೇಕು ನಮಗೆ. ಅವೆಲ್ಲ ಅಂಶಗಳಲ್ಲಿ ಈ ಒಂದು ಹೆಚ್ಚು ಹಣ್ಣಿನ ಸಾಂದ್ರ ಬೇಸಾಯ ಪ್ರಮುಖವಾಗ್ತದೆ. ಇದರಲ್ಲಿ ಗಿಡಗಳ ಆಕಾರ ನಿಯಂತ್ರಣೆ ಬಹಳ ಮುಖ್ಯ. ಯಾಕಂದರೆ ನಾವು ಸಾಮಾನ್ಯವಾಗಿ ಏನು, ನಾವು ಉದಾಹರಣೆಗೆ ಮಾವನ್ನು ತಗೊಂಡ್ರೆ ಯಾವ ಥರನಾಗಿ ನಾವು 8 ಮೀಟ್ರು, 8 ಮೀಟ್ರು, 10 ಮೀಟ್ರು, 10 ಮೀಟ್ರು, 10 ಮೀಟ್ರು ಅಂತರದಲ್ಲಿ ಬೆಳೀತೀವಲ್ಲ, ಹಾಗೆ ಬೆಳೀಲಿಕ್ಕಾಗಲ್ಲ. ಇಲ್ಲಿ ಇಲ್ಲಿ ಆಕಾರವನ್ನು ಎಷ್ಟು ಬೇಕು ಅಷ್ಟೇ ನಾವು ನಿರ್ಣಯವನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಉದ್ದೇಶದಿಂದ ಗಿಡ್ಡ ಜಾತಿಯ ಸಸಿಗಳನ್ನು ತಗೋಬೇಕು, ಮತ್ತು ಆಕಾರ ಕೊಡುವಿಕೆ ಸೌರುವಿಕೆ ಟ್ರೈನಿಂಗ್ ಆ್ಯಂಡ್ ಪ್ರೂನಿಂಗ್ ಅಂತೇಳಿ ಅದು ಸಮರ್ಪಕವಾಗಿ ಆಗಿರಬೇಕು, ಮತ್ತು ಸಸ್ಯ ಪ್ರಚೋದಕಗಳ ಬೆಳವಣಿಗೆ ನಿಯಂತ್ರಿಸುವಂತಹ ಸಸ್ಯ ಪ್ರಚೋದಕಗಳನ್ನು ತೆಗೆದುಕೊಂಡು ಬೆಳವಣಿಗೆಯನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕು. ಇನ್ನು ರೈತ ಬಾಂಧವರು ಕೇಳ್ತಾರೆ, ಯಾವ್ಯಾವ ಹಣ್ಣುಗಳಲ್ಲಿ ಇದನ್ನು ಮಾಡಬಹುದು, ಎಲ್ಲ ಹಣ್ಣುಗಳಲ್ಲಿ ಮಾಡಬಹುದಾ? ಇಲ್ಲ, ಎಲ್ಲ ಹಣ್ಣುಗಳಲ್ಲಿ ಇದನ್ನು ಹಣ್ಣಿನ ಬೆಳೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನು ನಾನು ಹೇಳಿದ ಹಾಗೆ ಶೀತವಲಯದ ಹಣ್ಣುಗಳಾದ ಸೇಬಿನಲ್ಲಿ ಮಾಡ್ಬೋದು, ಮತ್ತು ನಮ್ಮ ಉಷ್ಣವಲಯದ ಹಣ್ಣು ಮಾವಿನಲ್ಲಿ ಮಾಡ್ಬೋದು, ಮತ್ತು ಬಾಳೆಯಲ್ಲಿ ಮಾಡ್ಬೋದು, ಮತ್ತು ಗೋಡಂಬಿಯಲ್ಲಿ ಮಾಡ್ಬೋದು, ಅಲ್ಲದೆ ಸೀಬೆ, ಇತ್ತೀಚೆಗೆ ಅನೇಕ ಜನ ಸೀಬೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಮಾವಲ್ಲಿ ಮಾಡುವಾಗ ನಾವು ಇದನ್ನು 3 ಮೀಟ್ರ್ 3 ಮೀಟ್ರ್ ಅಂತರದಲ್ಲಿ ಅಥವಾ 5 ಮೀಟ್ರ್ 5 ಮೀಟ್ರ್

0: ಅಂತರದಲ್ಲಿ ಮಾಡ್ಬೋದು. ಸೀಬೆಯನ್ನು 2 ಮೀಟರ್ 2 ಮೀಟರ್ ಅಂತರದಲ್ಲಿ ಮಾಡ್ಬೋದು. ಬಾಳೆಯನ್ನು 4 ಅಡಿ 4 ಅಡಿ ಆ ಅಂತರದಲ್ಲಿ ಮಾಡ್ತಾರೆ. ಮತ್ತು ಗೋಡಂಬಿಯನ್ನು 3 ಮೀಟರ್ 3 ಮೀಟರ್ ಅಥವಾ 5 ಮೀಟರ್ 5 ಮೀಟರ್ ಅಂತರದಲ್ಲಿ ನಾವು ಮಾಡಬೇಕಾಗ್ತದೆ. ಇನ್ನು ತಾವು ಇನ್ನೊಂದು ರೈತರು ಕೇಳ್ತಾರೆ, ಏನು ಸರ್ ಎಲ್ಲ ನಾವು ತಳಿಗಳನ್ನು ಆ ಮಾವಿನಲ್ಲಿ ಎಲ್ಲ ತಳಿಗಳನ್ನು ಹೆಚ್ಚು ಸಾಂದರ್ಭದಲ್ಲಿ ಮಾಡಬಹುದಾ? ಇಲ್ಲ, ಕೆಲವೇ ತಳಿಗಳನ್ನು ಮಾವಿನಲ್ಲಾಗಲಿ ಸೀಬೆಯಲ್ಲಾಗಲಿ ಗೋಡಂಬಿಯಲ್ಲಾಗಲಿ ಬಾಳೆಯಲ್ಲಾಗಲಿ ಕೆಲವೇ ತಳಿಗಳು ಏನು ಶಿಫಾರಸು ಇರ್ತವೆ ಅವನ್ನಷ್ಟೇ ನಾವು ಮಾಡಬೇಕಂತ ಹೇಳ್ತೀನಿ. ಮತ್ತು ವಿಶೇಷ ಆದ್ಯತೆ ಕೊಡಬೇಕಾದಂಥ ಅಂಶಗಳಂದರೆ ಇಲ್ಲಿ ಸಸ್ಯ ಸಂರಕ್ಷಣೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಸರಿಯಾದ ಸಮಯ ಕೊಯ್ಲು ಮತ್ತು ಮಾರಾಟ ಸಂಸ್ಕರಣೆ ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಮತ್ತು ಇನ್ನೊಂದಪ್ಪ ಅಂದರೆ ಸಸ್ಯ ಪ್ರಚೋದಕಗಳ ಬಳಕೆ, ಅವಕ್ಕೆ ಈ 3 ಅಂಶಗಳಿಗೆ ನಾವು ವಿಶೇಷವಾದಂಥ ಆದ್ಯತೆಯನ್ನು ಕೊಡಬೇಕಂತ ಈ ಮೂಲಕ ನಾನು ತಿಳಿಸ್ತೇನೆ. ಮತ್ತು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತ ಬಾಂಧವರು ನನ್ನ ಸಂಪರ್ಕಿಸಬೇಕಾದಂಥ ಮೊಬೈಲ್ ಸಂಖ್ಯೆ 9535520742. ಎಲ್ಲರಿಗೂ ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದ್ರಿ.

0: ಸ್ನೇಹಿತರೆ 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 6:25. ಇದೀಗ ಕೇಳೋಣ ಕಾರ್ಯಕ್ರಮ ಆರೋಗ್ಯ ಬಿಂದು. ಇಂದಿನ ವಿಷಯ ಮುಸಲಿಯ ಅಥವಾ ಕುರ್ಕಿಲಿಗೋ ಔಷಧಿ ಸಸ್ಯದ ಉಪಯೋಗ. ಈ ವಿಷಯದ ಕುರಿತಾಗಿ ಮಾಹಿತಿ ನೀಡ್ತಾ ಇದ್ದಾರೆ ಡಾಕ್ಟರ್ ಟಿ ಶಿವಕುಮಾರ್.
1: ದೇಹಕ್ಕೆ ಶಕ್ತಿ ನೀಡುವಂತಹ ಔಷಧೀಯ ಸಸ್ಯ ಅಂದ್ರೆ ಮುಸಲಿ. ಇಂಗ್ಲಿಷ್ ಅಲ್ಲಿ ಇದನ್ನ ಕುರ್ಕಿಲಿಗು ಅಂತ ಕರೀತಾರೆ. ಇದು ನೋಡ್ಲಿಕ್ಕೆ ಬಹಳ ಸುಂದರವಾಗಿರ್ತದೆ. ನೀವು ಒಂದು ಮಳೆಯಾದ ತಕ್ಷಣ ಆಡುಮಲ್ಲೇಶ್ವರ ಮತ್ತು ಜೋಗಿಮಟ್ಟಿ ಭಾಗದಲ್ಲಿ ವಾಕ್ ಹೋದ್ರೆ ಅಲ್ಲಿ ಚಿಕ್ಕ ಚಿಕ್ಕ ಹಳದಿ ಬಣ್ಣದ ಹೂ ಬಿಟ್ಟಿರ್ತದೆ ನೆಲದ ಮೇಲೆ, ಮತ್ತು ಎಲೆಗಳು ಅಡಿಕೆ ಮತ್ತು ತೆಂಗಿನ ರೀತಿಯ ಎಲೆಗಳು ಚಿಕ್ಕ ಚಿಕ್ಕ ಮಿನಿಯೇಚರ್ ತರ ಕಾಣುತ್ತೆ. ನೋಡ್ಲಿಕ್ಕೆ ಬಹಳ ಚಿಕ್ಕದಾಗಿ ಬಹಳ ಸುಂದರವಾಗಿ ಕಾಣ್ತಾ ಇರುತ್ತೆ. ಇದೇ ಗಿಡವನ್ನ ನಾವು ಮುಸಲಿ ಅಂತ ಕರಿತೀವಿ. ಇದನ್ನ ತಾವು ಪಾಟ್ಗಳಲ್ಲಿ ಮನೆ ಮುಂದೆ ಅಲಂಕಾರಿಕವಾಗಿ ಬೆಳೆಸಬಹುದು. ಈ ಗಿಡದ ಬೇರಿನಲ್ಲಿ ಚಿಕ್ಕ ಅಡಿಕೆ ರೀತಿಯ ಒಂದು ಕಪ್ಪಾದ ಒಂದು ಗ್ರೇನ್ ಇರುತ್ತೆ ಬೇರಿನಲ್ಲಿ. ಆ ಬೀಜವನ್ನು ತಕ್ಕೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನು ನ್ಯಾಚುರಲ್ ಹೆಲ್ತ್ ಡ್ರಿಂಕ್ ಥರ ಬಳಸಬಹುದು. ಯಾಕಂದರೆ ಈ ಬೇರಿನಲ್ಲಿ ನಮಗೆ ದೇಹಕ್ಕೆ ಪುಷ್ಟಿ ಕೊಡುವಂತಹ, ಶಕ್ತಿ ಕೊಡುವಂತಹ ಮತ್ತು ನರದೌರ್ಬಲ್ಯವನ್ನು ಕಡಿಮೆ ಮಾಡುವಂತಹ ಬಹುತೇಕ ಅಂಶಗಳು ಈ ಮುಸಲಿಯಲ್ಲಿವೆ. ಮಳೆ ಬಂದಾಕ್ಷಣ ಪ್ರಾಣಿಗಳು ಇದನ್ನು ಹುಡುಕಿಕೊಂಡು ಹೋಗ್ಬಿಟ್ಟು ಇದರ ಬೇರನ್ನು ತಿಂತದೆ. ಅಷ್ಟು ಶಕ್ತಿಶಾಲಿ ಈ ಮುಸಲಿಯ ಬೇರು. ಸೊ ಇದನ್ನು ನೀವು ದಿನನಿತ್ಯ ಹೆಲ್ತ್ ಡ್ರಿಂಕ್ ಆಗಿ ಬಳಸಬಹುದು. ನ್ಯಾಚುರಲ್ ಪ್ರೋಟೀನ್ ಪೌಡರ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಹಾಗೆ ತಿನ್ನಲಿಕ್ಕೂ ಸಹ ಬಹಳ ರುಚಿಯಾಗಿರುತ್ತೆ. ಇದನ್ನು ಔಷಧಿ ಸಸ್ಯವಾಗಿ ಬೆಳೆಸಿ ಇದರ ಪ್ರಯೋಜನವನ್ನು ತಾವು ಪಡೆದುಕೊಳ್ಳಬಹುದು.
0: ಇದುವರೆಗೂ ಮುಸಲಿಯ ಅಥವಾ ಕುರ್ಕಿಲಿಗೋ ಔಷಧಿ ಸಸ್ಯದ ಉಪಯೋಗ, ಈ ವಿಷಯದ ಕುರಿತಾಗಿ ಮಾಹಿತಿ ನೀಡಿದವರು ಡಾಕ್ಟರ್ ಟಿ ಶಿವಕುಮಾರ್. ಇದಾಗಿತ್ತು ಇಂದಿನ ಆರೋಗ್ಯ ಬಿಂದು ಕಾರ್ಯಕ್ರಮ.

ಸ್ನೇಹಿತರೆ, ಕಡೆಗಣಿಸಿದವರೇ ಗುರುಗಳು, ಸಮಯ ಸಂದರ್ಭಗಳೇ ಪಾಠಗಳು, ಅವಮಾನ ಅನುಭವಗಳೇ ಪರೀಕ್ಷೆಗಳು. ಹೇಗೆ ಎದುರಿಸಿ ನಿಲ್ಲುತ್ತೇವೋ ಅವೇ ಉತ್ತರಗಳು. ಎಲ್ಲವನ್ನೂ ಮರೆತು ಮುಂದೆ ಸಾಗಿದಾಗ ಅವೇ ಫಲಿತಾಂಶಗಳಾಗುತ್ತವೆ.

ಹೂವಿನ ಹಾರವನ್ನು ಎಲ್ಲರೂ ನೋಡಬಹುದು, ಆದರೆ ಅದರೊಳಗಿನ ದಾರವನ್ನು ಯಾರೂ ನೋಡಲು ಸಾಧ್ಯವಿಲ್ಲ. ಅದೇ ರೀತಿ ನಮ್ಮ ನಮ್ಮ ಸಣ್ಣ ತಪ್ಪುಗಳನ್ನು ಎಲ್ಲರೂ ನೋಡಬಹುದು, ಆದರೆ ನಮ್ಮೊಳಗಿನ ಒಳ್ಳೆಯತನವನ್ನು ಯಾರೂ ಕೂಡ ನೋಡಲು ಸಾಧ್ಯವಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ತಪ್ಪುಗಳನ್ನು ಮಾಡುವುದನ್ನು ನಿಲ್ಲಿಸೋಣ.

ನಾನು ನನ್ನದು ನನ್ನಿಂದಲೇ ನಾನಿದ್ದರೆ ಎಲ್ಲ ಎಂಬ ಅಹಂಕಾರ ತಲೆಗೆ ಏರಿಸಿಕೊಂಡವನಿಗೆ ಎಂದಿಗೂ ತನ್ನ ತಪ್ಪಿನ ಅರಿವಾಗುವುದಿಲ್ಲ. ಕೋಳಿ ಕೂಗಿದರೆ ಮಾತ್ರ ಬೆಳಕಾಗುತ್ತದೆ ಎಂದು ತಿಳಿದುಕೊಳ್ಳುವ ಮೊದಲು ಸಮಯ ಆಗಿದ್ದಕ್ಕೇ ಕೋಳಿ ಕೂಗಿದ್ದು ಎನ್ನುವ ವಾಸ್ತವ ಸತ್ಯವನ್ನು ಮೊದಲು ತಿಳಿಯೋಣ.

0: ಸ್ನೇಹಿತರೆ, ನಿಲಯದ ಮುಂಚಾನೆಯ ದುರ್ಗೋದಯ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳನ್ನು 102.6 ತರಂಗಾಂತರಗಳಲ್ಲಿ ಕೇಳ್ತಾ ಇದ್ದೀರಿ. ಸಮಯ 6:55 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ.

0: अधिकरणेन खाद्य सुरक्षा मानक अधिनियमस्य 2006 इत्यस्य उल्लंघन सम्बद्धानां बहूनां उपभोक्तृ परिवादानां अनन्तरं स्विगी इंस्टामार्ट इत्यस्मै नव अधिसूचनाः प्रेषिताः। फीफा विश्व चषक प्रतिस्पर्धायां अद्य प्रातः फ्लोरिडा इत्यत्र मियामी क्रीडा प्रांगणे इंग्लैंड देशेन नॉर्वे देशं 2-1 इत्यंकांतरालेन पराजित्य उपांत्य चक्रे प्रविष्टम्। वियतनाम देशस्य प्रधानमंत्री ले मिन हुन इत्येषः फूक्वक द्वीपस्य समीपे जाता स्पीड बोट इत्येतस्याः दुर्घटनायाः अन्वेषणाय आदेशं प्रदत्तवान्। अस्याम दुर्घटनायां 15 भारतीय पर्यटकाः निधनमुपगताः। इति वार्ताः।
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಪ್ರಿಯ ಕೇಳುಗರೇ, ಇಂದು ಬೆಳಿಗ್ಗೆ 10 ನಮ್ಮ ನಿಲಯದಿಂದ ಚಿನ್ನರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಮುದ್ದು ಪುಟಾಣಿಗಳು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ನಿಲಯದ ದೂರವಾಣಿ ಸಂಖ್ಯೆಗಳು 9448640273 ಹಾಗೆಯೇ 9141970272. ಪ್ರಿಯ ರೈತ ಬಾಂಧವರೇ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ 2026 ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿ ಮಂಜುನಾಥ್ ಅವರೊಂದಿಗಿನ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಯನ್ನು ಕೇಳುವಿರಿ. ಕೇಳಿ ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಕುರುಬರಹಳ್ಳಿಯ ಜಯಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು ಮೂಡಿಬರಲಿವೆ. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಾಡು ಕ್ಯಾಮರಾ ಮತ್ತು ಕಾಳಜಿ ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವಗಳನ್ನು ಕೇಳಬಹುದು. ಇವರೊಂದಿಗೆ ಆಶಾ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕಾಯಿಲೆ ಕುರಿತು ಪತ್ತೆ ಹಚ್ಚುವ ವಿಧಾನಗಳ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಮಾಲತಿ. ಸಂದರ್ಶಕರು ಲತೀಶ್ ಪಾಲ್ದಾನೆ.
1: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
2: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
3: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನಲ್ಲಿ ನಿಧನ. ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಿಬ್ಬಂದಿ ದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಈಗ ವಾರ್ತೆಗಳ ವಿವರ.

ಪ್ರಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿನ್ನೆ ಸಂಜೆ 7:30ಕ್ಕೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯ ಸ್ತಂಭನದಿಂದ ನಿಧನರಾದರು. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. 4 ಬಾರಿ ರಾಷ್ಟ್ರ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದರು. ಗಾನಕೋಗಿಲೆ ಎಂದೇ ಬಿರುದು ಪಡೆದಿದ್ದ ಸುಮಧುರ ಧ್ವನಿ, ಇನ್ನು ಮುಂದೆ ಸಾರ್ವಜನಿಕವಾಗಿ ಹಾಡುವುದಿಲ್ಲ ಎಂದು ಘೋಷಿಸಿದ ತಮ್ಮ ನೆಚ್ಚಿನ ಸ್ಥಳ ಮೈಸೂರಿನಲ್ಲೇ ಸ್ತಬ್ಧವಾಯಿತು. ಕಳೆದ 69 ವರ್ಷಗಳಿಂದ 20 ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಅವರು ಹಾಡಿದ್ದಾರೆ. ಮೂಲತಃ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪೆಲ್ಲೆ ತಾಲೂಕು ಪಲ್ಲಪಟ್ಟದವರು. ಮೈಸೂರಿನ ಮಹಾರಾಜ ಕಾಲೇಜ್ ಆವರಣದಲ್ಲಿ ಈ ಬೆಳಗ್ಗೆ 7:30ಕ್ಕೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗುವುದು. ಮೈಸೂರಿನ ಬೋಗಾದಿ ಬಳಿಯ ತೋಟದ ಮನೆಯಲ್ಲಿ ಇಂದು ಸಂಜೆ 4:30ಕ್ಕೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಸ್ ಜಾನಕಿ ಅವರ ಹೆಸರಿನ ಸ್ಮಾರಕ ನಿರ್ಮಾಣಕ್ಕೆ ಮೈಸೂರಿನಲ್ಲಿ ಉಚಿತವಾಗಿ ಭೂಮಿ ನೀಡುವುದಾಗಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಸಾರಾ ಮಹೇಶ್ ಪ್ರಕಟಿಸಿದ್ದಾರೆ. ಅನೇಕ ಗಣ್ಯರು ಶ್ರದ್ಧಾಸುಮನ ಸಮರ್ಪಿಸಿದ್ದಾರೆ. ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ದಿನವನ್ನು ಕಡ್ಡಾಯವಾಗಿ ಆಚರಿಸಿ ಪೊಲೀಸ್ ಸಿಬ್ಬಂದಿ ಕುಂದುಕೊರತೆ ಆಲಿಕೆ ಸಭೆ ನಿಯಮಿತವಾಗಿ ನಡೆಸುವಂತೆ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಮುದಾಯದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯ ಸೇವಾ ಸಂಬಂಧಿ ಸಮಸ್ಯೆ, ಕುಂದುಕೊರತೆ ಹಾಗೂ ಕಲ್ಯಾಣಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಆದ್ಯತೆ ನೀಡುವಂತೆ ಅವರು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರಿಗೆ ಸೂಚಿಸಿದ್ದಾರೆ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಪ್ಲಾಸ್ಟಿಕ್ ಕೈಚೀಲ ಬೇಡ ಎನ್ನೋಣ, ಕಾಗದ ಕೈಚೀಲದ ಬಳಕೆ ಖಾತ್ರಿಪಡಿಸೋಣ ಎಂಬ ಧ್ಯೇಯದೊಂದಿಗೆ ಏಕಬಳಕೆ ಪ್ಲಾಸ್ಟಿಕ್ ಮಿತಗೊಳಿಸಿ ಮರುಬಳಕೆ ಮಾಡಿ ಹಾಗೂ ಭೂಮಿಯನ್ನು ಉಳಿಸಿ ಎಂಬ ಆಶಯದೊಂದಿಗೆ ವಿಶ್ವ ಕಾಗದ ಕೈಚೀಲ

0: ದಿನ ಆಚರಿಸಲಾಗುತ್ತಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಮಂಗೇನಕೊಪ್ಪದ ಜಾಗೃತಿ ಸಂಸ್ಥೆಯ ವಿಶ್ವಸ್ಥರಾದ ಶಾರದಾ ಗೋಪಾಲ್ ದಾಬಡೆ ಏಕಬಳಕೆಯ ಪ್ಲಾಸ್ಟಿಕ್ ಮಾಲಿನ್ಯದ ಪರಿಸರ ಅಪಾಯಗಳ ಬಗ್ಗೆ ಜಾಗೃತಿ ಮತ್ತು ಜೈವಿಕ ವಿಘಟನೀಯ ಮರುಬಳಕೆ ಮಾಡಬಹುದಾದ ಪರಿಸರ ಸ್ನೇಹಿ ಕಾಗದ ಮತ್ತು ಬಟ್ಟೆ ಕೈಚೀಲಗಳ ಬಳಕೆಯನ್ನು ಪರ್ಯಾಯವಾಗಿ ಉತ್ತೇಜಿಸಲು ಶ್ರಮಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಶಾರದಾ ಗೋಪಾಲ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮ್ಮಲ್ಲಿ ಮೊದಲಿಂದನೂ ಯಾವುದೇ ಒಂದು ವಸ್ತುವನ್ನ ಎಷ್ಟು ಸಾರಿ ಬಳಸೋದು, ಒಟ್ಟು ಸಾರಿ ಬಳಸಿಯೇ ಮತ್ತೆ ಅದನ್ನು ಬಳಸಲಿಕ್ಕೆ ಸಾಧ್ಯವಿಲ್ಲ ಅನಿಸುವಷ್ಟು, ಅಥವಾ ಅದು ಚೂರ್ ಚೂರಾಗಿ ಅದು ಮಣ್ಣಾಗೆ ಹೋಗ್ಬೇಕು ಅಲ್ಲಿ ತನಕ ಬಳಸೋ ರೂಢಿ ನಮ್ಮಲ್ಲಿ. ಸೀರೆನೆ ತಗೊಳ್ಳಿ, ಅದು ಹಳೇದಾಯ್ತು ಅಂದ್ರೆ ಮಗಳಿಗೊಂದು ಲಂಗ ಆಗಿ, ಅದು ಹಳೇದಾಯ್ತು ಅಂದ್ರೆ ಮೊಮ್ಮಗಳಿಗೊಂದು ಫ್ರಾಕ್ ಆಗಿ, ಅಂಗಿ ಆಗಿ, ಮುಂದೆ ಅದು ಚೀಲ ಆಗಿ, ಕಡೆ ಕೈ ಒರೆಸೋ ಬಟ್ಟೆ ಆಗಿ, ಹೀಗೆ ಚೂರ್ ಚೂರಾಗಿ ಅದು ಮಣ್ಣಿಗೆ ಸೇರ್ಬೇಕು. ಮಣ್ಣು ಸೇರಿದ ನಂತರ ಸುದಾ ಅದು ಗಿಡಕ್ಕೊಂದು ಗೊಬ್ಬರ ಆಗಿ ಮತ್ತದು ನಮ್ಮ ಜೀವನವನ್ನ ಪ್ರವೇಶ ಮಾಡ್ತದೆ. ಯಾವುದೇ ವಸ್ತುವಿನ ಬಳಕೆ ಆ ರೀತಿ ಇತ್ತು. ಶಹರಗಳಲ್ಲಷ್ಟೇ ಏನು, ಹಳ್ಳಿಗಳಲ್ಲಿ ಕೂಡ ನಾವು ಈ ಗುಣವನ್ನ ಜನರಲ್ಲಿ ಕಾಣ್ತಾ ಇಲ್ಲ. ಈ ಗುಣವನ್ನ ಬಹುಶಃ ಇಲ್ಲವಾಗಿಸಿದ್ದು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಯಾವಾಗ ಪ್ರವೇಶ ಮಾಡ್ತು ನಮ್ಮ ಜೀವನವನ್ನ, ನಿಧಾನಕ್ಕೆ ನಾವು ಮರಿತಾ ಮರಿತಾ ಮರಿತಾ ಇವತ್ತು ಮರುಬಳಕೆ ಅನ್ನೋದನ್ನೇ ನಾವು ಮರ್ತು ಬಿಟ್ಟಿದೀವಿ. ಈ ಪ್ಲಾಸ್ಟಿಕ್ ಎಲ್ಲದ್ರಲ್ಲೂ ಮತ್ತೆ ಎಲ್ಲಾ ರೀತಿಯಲ್ಲೂ ನಮ್ಗೆ ಏನು ಸಿಗ್ಲಿಕ್ಕೆ ಶುರು ಆಯ್ತಲ್ಲ, ಅತಿ ಕಡಿಮೆ ಬೆಲೆದು ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಸಿಗ್ತದೆ ಅಂತ ಗೊತ್ತಾದ್ಮೇಲೆ ಜನ ಮರುಬಳಕೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಹಳೆಯ ರೂಢಿಯನ್ನ ಮತ್ತೆ ಮರಳಿ ತರಲೇಬೇಕಾಗಿದೆ. ಪೇಪರ್ ಇಂದ ಬ್ಯಾಗ್ಗಳನ್ನ ಮಾಡುದು, ಬಟ್ಟೆ ಅಂತೂ ಸಿಕ್ಕಿದೆ, ಚೀಲಗಳನ್ನಾಗಿ ಮಾಡಿ ಮಾರ್ಕೆಟ್ ಅನ್ನು ಪ್ರವೇಶ ಮಾಡಬೇಕು. ಪ್ಲಾಸ್ಟಿಕ್ ಮೇಲೆ ಹಾಕೊಂಡ್ ಬರ್ತಿದ್ರಲ್ಲ, ಅದನ್ನ ತಡೀಲಿಕ್ಕೆ ಸಾಧ್ಯ ಇದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸಲು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅವಳಿ ನಗರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ನಿನ್ನೆ ಹಾಗೂ ಇಂದು ಮತದಾರರ ಪಟ್ಟಿ ಪರಿಷ್ಕರಣೆ ವಿಶೇಷ ಅಭಿಯಾನ ಆಯೋಜಿಸಿದೆ. ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಢಾಳಿ ವಿವಿಧ ಮತಗಟ್ಟೆಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಿದ್ದಾರೆ. ಲೋಕ್ ಅದಾಲತ್ ಹಿನ್ನೆಲೆ ರಾಜಿ ಸಂಧಾನದಲ್ಲಿ ಧಾರವಾಡದ ಕೌಟುಂಬಿಕ ನ್ಯಾಯಾಲಯದಲ್ಲಿ 55 ಪ್ರಕರಣಗಳು ಇತ್ಯರ್ಥಗೊಂಡವು. 15 ದಂಪತಿಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪುನರ್ಮಿಲನಗೊಂಡು ಮತ್ತೆ ಒಂದಾಗಿ ಜೀವನ ನಡೆಸಲು ನಿರ್ಧರಿಸಿದ್ದು ವಿಶೇಷ. ಪ್ರಧಾನ ಜಿಲ್ಲಾ ನ್ಯಾಯಾಧೀಶ NV ವಿಜಯ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಕೆಲವು ದಂಪತಿಗಳು 5, 10 ಹಾಗೂ 16 ವರ್ಷಗಳಿಂದ ಬೇರೆ ಬೇರೆ ವಾಸಿಸುತ್ತಿದ್ದರೆ ಒಂದು ಪ್ರಕರಣದಲ್ಲಿ ಕೇವಲ 3 ತಿಂಗಳಲ್ಲಿ ದೂರವಾಗಿದ್ದ ದಂಪತಿಯು ಪುನರ್ಮಿಲನಗೊಂಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ರಾಜ್ಯ ಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಯನ್ನು ಬೆಂಗಳೂರಿನ JP ನಗರದ ಶ್ರೀ ದುರ್ಗಾ ಪರಮೇಶ್ವರಿ ಮೈದಾನದಲ್ಲಿ ಆಯೋಜಿಸಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಆಶಯದೊಂದಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಾರಥ್ಯದಲ್ಲಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಸ್ಪರ್ಧೆ ಆಯೋಜಿತವಾಗಿದ್ದು, ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ ಅಗಡಿ ಇಂಜಿನಿಯರಿಂಗ್ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಮಲ್ಲಕಂಬ ಕ್ರೀಡೋತ್ಸವ 2026 ವಿವಿಧ ಜಿಲ್ಲೆಗಳಿಂದ ಸುಮಾರು 250ಕ್ಕೂ ಹೆಚ್ಚು ಬಾಲಕ ಬಾಲಕಿಯರು ಈ ಮೀಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಮತ್ತು ರೋಪ್ ಮಲ್ಲಕಂಬದಲ್ಲಿ ತಮ್ಮ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇನ್ನು 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಹಾಗೂ ರೋಪ್ ಮಲ್ಲಕಂಬದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿವಿಧ ಜಿಲ್ಲೆಗಳಿಂದ ಧಾರವಾಡ, ಬೆಂಗಳೂರು 4 ತಂಡಗಳು, ಗದಗ, ಬಾಗಲಕೋಟೆ, ಆನೇಕಲ್ಲು, ದಾವಣಗೆರೆ, ಮೂಡುಬಿದಿರೆ, ಶಿವಮೊಗ್ಗ, ಮೈಸೂರು, ವಿಜಯಪುರ, ರಾಮನಗರ, ಬೆಳಗಾವಿ,
6: ಚಿತ್ರದುರ್ಗ ಹೀಗೆ 17 ತಂಡಗಳು ಭಾಗವಹಿಸ್ತಾ ಇದ್ದು

0: ಎರಡು ದಿನಗಳ ಸ್ಪರ್ಧೆ ನಡೀತಾ ಇದೆ. ನಗದು ಪುರಸ್ಕಾರ ಸಹಿತ ನೀಡ್ತಾ ಇದ್ದಾರೆ. ಕ್ರೀಡೋತ್ಸವ ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಭಾಷಣದ ಖಂಡಿಕೆಯಲ್ಲಿ ದೇಶಿ ಕ್ರೀಡೆಯದ ಮಲಕಮವನ್ನ ಉತ್ತೇಜಿಸುವ ಸಲುವಾಗಿ ರಾಜ್ಯದ ಮೂರು ಕಡೆಗಳಲ್ಲಿ ಆಯೋಜಿಸತಕ್ಕಂತ ವ್ಯವಸ್ಥೆ ಮಾಡಿದ್ರು. ಯಾದಗಿರಿಯಲ್ಲಿ ಈಗಾಗಲೇ ಸ್ಪರ್ಧೆ ಮುಗಿದಿದೆ. ಎರಡನೇ ಆವೃತ್ತಿಯ ಪ್ರದರ್ಶನ ಮತ್ತು ಸ್ಪರ್ಧೆ ಬೆಂಗಳೂರಿನಲ್ಲಿ ಈಗ ನಡೀತಾ ಇದೆ. ಇನ್ನು ಮೂರನೇ ಆವೃತ್ತಿಯ ಸ್ಪರ್ಧೆ ಮತ್ತು ಪ್ರದರ್ಶನ ಧಾರವಾಡದಲ್ಲಿ ನಡೀತಾ ಇದೆ.
1: ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ

0: ತಾಲೂಕಿನಲ್ಲಿ ಈಗ ನಡೀತಾ ಇದೆ. ಇನ್ನ ಮೂರನೇ ಆವೃತ್ತಿಯ ಸ್ಪರ್ಧೆ ಮತ್ತು ಪ್ರದರ್ಶನ ಧಾರವಾಡದಲ್ಲಿ ನಡೀತಾ ಇದೆ.
1: ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ತನ್ನ 45ನೇ ಸಂಸ್ಥಾಪನಾ ದಿನವನ್ನು ಇಂದು ಆಚರಿಸುತ್ತಿದೆ. ಡಾ ಜಿ ಮಾದೇಗೌಡ ಸಮಾಜ ಸೇವಾ ಪ್ರಶಸ್ತಿಯನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಅವರಿಗೆ ಮಂಡ್ಯದಲ್ಲಿ ಪ್ರದಾನಿಸಿ ಗೌರವಿಸಿದರು. ಮುತ್ಸದ್ದಿ ದಿವಂಗತ ಎಂಪಿ ಪ್ರಕಾಶ್ ಅವರ 86ನೇ ಜನ್ಮದಿನದ ಸ್ಮರಣಾರ್ಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯ ರಂಗಭಾರತಿ ರಂಗಮಂದಿರದಲ್ಲಿ ಕಂಚಿನ ಪುತ್ಥಳಿ ಅನಾವರಣಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನಲ್ಲಿ ನಿಧನ. ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಿಬ್ಬಂದಿ ದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 7:15:50. ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಂ ಗೋಪಾಲಕೃಷ್ಣ ಅಡಿಗ ಅವರ ಕವಿತೆಗಳನ್ನು ಎಚ್ ಕೆ ನಾರಾಯಣ ಅವರ ಸಂಗೀತ ನಿರ್ದೇಶನದಲ್ಲಿ ಚಂದ್ರಶೇಖರ ಕಡಿಯಾಲ ಅವರ ಸ್ವರದಲ್ಲಿ ಕೇಳೋಣ. ಮೊದಲಿಗೆ ಒಂದು ಪ್ರಕಟಣೆ.
3: ಒಂದು ಕನಸು ಒಂದು ಸಂಕಲ್ಪ ವೀರಶೈವ ಲಿಂಗಾಯತ ಸಮಾಜದ ಹೆಮ್ಮೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚಿತ್ರದುರ್ಗ ಇವರ ವತಿಯಿಂದ ದಿನಾಂಕ 12/7/2026 ಭಾನುವಾರದಂದು ಬೆಳಗ್ಗೆ 9:00-10:00 ಜರುಗುವ ವೀರಶೈವ ಲಿಂಗಾಯತ ಭವನ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ವೀರಶೈವ ಸಮಾಜದ ಬಂಧು ಬಾಂಧವರು ಕುಟುಂಬ ಸಮೇತರಾಗಿ ಆಗಮಿಸಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಬೇಕೆಂದು ಕೋರುತ್ತಾರೆ. ಸ್ಥಳ ಚಿತ್ರದುರ್ಗದ ತುರುವನೂರು ರಸ್ತೆ ಕಮ್ಮಾರೆಡ್ಡಿ ಕಲ್ಯಾಣ ಮಂಟಪದ ಪಕ್ಕ. ಕಾರ್ಯಕ್ರಮಕ್ಕೆ ಸ್ವಾಗತ ವಹಿಸುತ್ತಾರೆ ಚಿತ್ರದುರ್ಗ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಮಾಜದ ಎಲ್ಲಾ ಮುಖಂಡರು, ಜಿಲ್ಲಾ ಅಧ್ಯಕ್ಷರು, ಎಲ್ಲಾ ತಾಲೂಕು ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಿರ್ದೇಶಕರು ಹಾಗೂ ಸಮಾಜದ ಸರ್ವ ಬಂಧುಗಳು.
2: ಕೇಳಿ, ಮಂದಾರತಿ ಮಿಡಿಯುತ್ತಿದೆ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಎಂ ಗೋಪಾಲಕೃಷ್ಣ ಅಡಿಗರ ರಚನೆಯ ಕವಿತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಆಗು ನೀನು ಇಬ್ಬನಿ ನೆಲೆಸುವ ಹೂ ದುಂಬಿ ಮೊರೆವ ಮಹಲು ಬರಲಿ ಅಲ್ಲಿ ಗಿಳಿ ಕೋಗಿಲೆ ಕಾಗೆ.

ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಅಮೃತ ವಾಹಿನಿಯೊಂದು ಹರಿಯುತ್ತಿದೆ ಮನದ ಮಾನವನೆದೆಯಿಂದ ಎದೆಗೆ ಸತತ.

0: ಇದುವರೆಗೂ ಎಂ ಗೋಪಾಲಕೃಷ್ಣ ಅಡಿಗ ರಚನೆಯ ಭಾವಗೀತೆಗಳನ್ನು ಎಚ್ ಕೆ ನಾರಾಯಣ ಅವರ ಸಂಗೀತ ನಿರ್ದೇಶನದಲ್ಲಿ ಚಂದ್ರಶೇಖರ ಕಡಿಯಾಲ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಇಲ್ಲಿಗೆ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ಕೆಲವು ಪ್ರಕಟಣೆಗಳು.
1: ಒಂದು ಕನಸು ಒಂದು ಸಂಕಲ್ಪ ವೀರಶೈವ ಲಿಂಗಾಯತ ಸಮಾಜದ ಹೆಮ್ಮೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚಿತ್ರದುರ್ಗ ಇವರ ವತಿಯಿಂದ ದಿನಾಂಕ 12/7/2026 ಭಾನುವಾರದಂದು ಬೆಳಗ್ಗೆ 9:00-10:00 ಜರುಗುವ ವೀರಶೈವ ಲಿಂಗಾಯತ ಭವನ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ವೀರಶೈವ ಸಮಾಜದ ಬಂಧು ಬಾಂಧವರು ಕುಟುಂಬ ಸಮೇತರಾಗಿ ಆಗಮಿಸಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಬೇಕೆಂದು ಕೋರುತ್ತಾರೆ. ಸ್ಥಳ ಚಿತ್ರದುರ್ಗದ ತುರುವನೂರು ರಸ್ತೆ ಕಮ್ಮಾರೆಡ್ಡಿ ಕಲ್ಯಾಣ ಮಂಟಪದ ಪಕ್ಕ. ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾರೆ ಚಿತ್ರದುರ್ಗ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಮಾಜದ ಎಲ್ಲಾ ಮುಖಂಡರು, ಜಿಲ್ಲಾ ಅಧ್ಯಕ್ಷರು, ಎಲ್ಲಾ ತಾಲೂಕು ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಿರ್ದೇಶಕರು ಹಾಗೂ ಸಮಾಜದ ಸರ್ವ ಬಂಧುಗಳು.
2: ನೂತನವಾಗಿ ಪ್ರಾರಂಭಗೊಂಡಿದ್ದು ಇಲ್ಲಿ ಎಲ್ಲ ರೀತಿಯ ಗೃಹ ಬಳಕೆಯ ವಸ್ತುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದ್ದು, 1,000 ಹೆಚ್ಚಿನ ಬೆಲೆಯ ವಸ್ತುಗಳನ್ನ ಖರೀದಿಸಿದಲ್ಲಿ ಹೋಮ್ ಡೆಲಿವರಿ ಮಾಡಿಕೊಡಲಾಗುವುದು. ಸ್ಥಳ ಧರ್ಮಶಾಲಾ ರಸ್ತೆ ಚಿತ್ರದುರ್ಗ. ದೂರವಾಣಿ ಸಂಖ್ಯೆ 9845499959 ಕರೆ ಮಾಡಬಹುದು.
1: ನಿಮ್ಮ ಸಮಯಕ್ಕೆ ತಕ್ಕಂತೆ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡಿ ಆದಾಯ ಗಳಿಸಲು ಚಿತ್ರದುರ್ಗ ಕೊಟ್ಯಾಕ್ ಲೈಫ್ ಅಲ್ಲಿ ಉತ್ತಮ ಅವಕಾಶ. ಗೃಹಿಣಿಯರು, ನಿವೃತ್ತ ನೌಕರರು, ಸ್ವಯಂ ಉದ್ಯೋಗ ಮಾಡುತ್ತಿರುವ 35 ಮೇಲ್ಪಟ್ಟ ಎಲ್ಲರಿಗೂ ಸದಾವಕಾಶ. ಉಚಿತ ತರಬೇತಿ, ನಿರಂತರ ಮಾರ್ಗದರ್ಶನ ಸಿಗಲಿದೆ. ನಿಮ್ಮ ಕೆಲಸಕ್ಕೆ ತಕ್ಕಂತೆ ಆದಾಯ ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗದ ಕೊಟ್ಯಾಕ್ ಲೈಫ್ ವ್ಯವಸ್ಥಾಪಕರು ಲಾವಣ್ಯ ಜೆ ಅವರನ್ನ ಸಂಪರ್ಕಿಸಿ. ಫೋನ್ ಸಂಖ್ಯೆ 8431411856.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏಕ ಪ್ರಕಾರ ಸೇ ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಪ್ರಿಯ ಕೇಳುಗರೆ, ಇಂದು ಬೆಳಗ್ಗೆ 7:45 ಪದಬಂಧ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು ವಾಟ್ಸಪ್ನಲ್ಲಿ ಸಂದೇಶಗಳನ್ನು ತೆಗೆದುಕೊಳ್ಳುವುದಕ್ಕೆ ತಾಂತ್ರಿಕ ಅಡಚಣೆ ಇರುವುದರಿಂದ ಪದಬಂಧ ಕಾರ್ಯಕ್ರಮ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಮುಂದುವರಿಯಲಿದೆ. ಸ್ನೇಹಿತರೆ, ನಿಲಯದ ಮುಂಜಾನೆಯ ದುರ್ಗೋದಯ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ ಮುಖ್ಯಾಂಶಗಳು ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕರೆ ಖ್ಯಾತ ಹಿನ್ನೆಲೆ ಗಾಯಕಿ ಗಾನ ಕೋಗಿಲೆ ಎಸ್ ಜಾನಕಿ ವಿಧಿವಶ ಗಣ್ಯರ ಸಂತಾಪ ಇರಾನ್ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿ ಪುನಃ ಹರ್ಮುಸ್ ಜಲಸಂಧಿ ಮುಚ್ಚಿದ ಟೆಹರಾನ್ ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ನಲ್ಲಿ ಲಿಂಡಾ ನೋಸ್ಕೋವಾಗೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾರ್ವೆ ವಿರುದ್ಧ ಗೆದ್ದು ಸೆಮಿಫೈನಲ್ಗೆ ಲಕ್ಕೆ ಇಟ್ಟ ಇಂಗ್ಲೆಂಡ್ ವಾರ್ತೆಗಳ ವಿವರ ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಕರೆ ನೀಡಿದ್ದಾರೆ ಹೈದರಾಬಾದ್ನಲ್ಲಿ ಹೈಸಿಯಾ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಭಾರತದ ಮುಂದಿನ ಹಂತದ ಬೆಳವಣಿಗೆಯು ಕೃತಕ ಬುದ್ಧಿಮತ್ತೆ ಅರೆವಾಹಕಗಳು ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ ಮತ್ತು ಸುಧಾರಿತ ಮೂಲಸೌಕರ್ಯದಿಂದ ನಡೆಸಲ್ಪಡುತ್ತವೆ ಇವು ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಅನುಗುಣವಾಗಿರುತ್ತವೆ ಎಂದು ಹೇಳಿದರು ಕೃತಕ ಬುದ್ಧಿಮತ್ತೆಗೆ ಕಾರ್ಯತಂತ್ರದ ಬದಲಾವಣೆಯನ್ನು ಉದ್ಯಮ ಶೈಕ್ಷಣಿಕ ಸಹಯೋಗದಿಂದ ಮುನ್ನಡೆಸಬೇಕು ಭವಿಷ್ಯದ ಕಾರ್ಯಪಡೆಗೆ ತರಬೇತಿ ನೀಡಲು ಸಮಗ್ರ ಎಐ ಪಠ್ಯಕ್ರಮವನ್ನು ಈಗಾಗಲೇ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು ರಕ್ಷಣೆ ಪ್ರವಾಸೋದ್ಯಮ ಕ್ರೀಡೆ ವಿಪತ್ತು ನಿರ್ವಹಣೆ ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ 5 ತಿಳುವಳಿಕಾ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು ಇದೇ ವೇಳೆ ಆಕ್ಲೆಂಡ್ನ ಸ್ಟಾರ್ಕ್ ಅರೆನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000 ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು ಸಭೆಯನ್ನುದ್ದೇಶಿಸಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕಿ ಗಾನ ಕೋಗಿಲೆ ಎಂದೇ ಪ್ರಸಿದ್ದರಾಗಿದ್ದ ಎಸ್ ಜಾನಕಿ ಅವರು ನಿನ್ನೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಅವರಿಗೆ 88 ವಯಸ್ಸಾಗಿತ್ತು ದಕ್ಷಿಣದ ನೈಟಿಂಗೇಲ್ ಎಂದೇ ಪ್ರೀತಿಯಿಂದ ಕರೆಯಲ್ಪಡುವ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸುಮಾರು 48,000 ಹಾಡುಗಳನ್ನು ಹಾಡಿದ್ದಾರೆ ಅವರ ನಿಧನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉಪರಾಷ್ಟ್ರಪತಿ ಸಿ ಪಿ ರಾಧಾಕೃಷ್ಣನ್ ಪ್ರಧಾನಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನಗಳನ್ನು ಮೈಸೂರಿನ ಕನಿಯನಹುಂಡಿಯಲ್ಲಿರುವ ಅವರ ತೋಟದಲ್ಲಿ ನಡೆಯಲಿವೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಎಸ್ ಜಾನಕಿ ಅವರು ಇಳಿಯರಾಜ ಎಂಎಸ್ ವಿಶ್ವನಾಥನ್ ಕೆವಿ ಮಹಾದೇವನ್ ಎಆರ್ ರೆಹಮಾನ್ ಸೇರಿದಂತೆ ಇತರ ಪ್ರಸಿದ್ಧ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ 1988 ಭಾರತೀರಾಜ ಅವರ ನಿರ್ದೇಶನದ ತಮಿಳು ಚಿತ್ರ ಸೆಂತೂರ ಪೂವೆ ಗಾಯನಕ್ಕಾಗಿ ಎಸ್ ಜಾನಕಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೆದ್ದರು ಅವರು 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಾಗೂ 2013 ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ತಮಿಳಿನಲ್ಲಿ ಸಿಂಗರ ವೇಲನೆ ದೇವ ಚಿನ್ನಂಚಿರಿಯ ವಣ್ಣಪರವೈ ಮತ್ತು ಸಕಲಕಲಾವಲ್ಲವನ್ ಕನ್ನಡದಲ್ಲಿ ನಗುವ ನಯನ ಜೊತೆ ಜೊತೆಯಲ್ಲಿ ಮತ್ತು ಚಿನ್ನದ ಮಲ್ಲಿಗೆ ಹೂವೆ ಸೇರಿದಂತೆ

0: ನೂರಾರು ಜನಪ್ರಿಯ ಹಾಡುಗಳು ಎಸ್ ಜಾನಕಿ ಅವರ ಕಂಠದಿಂದ ಮೂಡಿಬಂದಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹೊರ್ಮುಸ್ ಜಲಸಂಧಿಯ ಮೂಲಕ ಸಾಗುತ್ತಿದ್ದ ಸೈಪ್ರಸ್ ಧ್ವಜ ಹೊತ್ತ ಕಂಟೈನರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ ನಂತರ ಅಮೆರಿಕ ಇರಾನ್ ವಿರುದ್ಧ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ದೇಶನದ ಮೇರೆಗೆ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ವಾಣಿಜ್ಯ ಹಡಗಿನ ಮೇಲಿನ ದಾಳಿಯಲ್ಲಿ ಸಿಬ್ಬಂದಿಯೊಬ್ಬರು ಕಾಣೆಯಾಗಿದ್ದಾರೆ ಮತ್ತು ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಇಂಜಿನ್ ಕೊಠಡಿಗೆ ಹೆಚ್ಚಿನ ಹಾನಿಯಾಗಿ ಹಡಗಿಗೆ ಪ್ರಯಾಣ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಮೆರಿಕ ತಿಳಿಸಿದೆ. ಕೊಯಿಷ್ಮ ದ್ವೀಪ, ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ಮೇಲೆ ದಾಳಿ ನಡೆಸಲಾಗಿದೆ. ಏತನ್ಮಧ್ಯೆ ಹೊರ್ಮುಸ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಹಡಗೊಂದು ಅನಧಿಕೃತ ಮಾರ್ಗ ಬಳಸಲು ಪ್ರಯತ್ನಿಸಿದ ಘಟನೆಯ ನಂತರ ಸಮುದ್ರ ಮಾರ್ಗವನ್ನು ಮುಚ್ಚಲಾಗಿದೆ ಎಂದು ಇರಾನ್ನ ನೌಕಾಪಡೆ ತಿಳಿಸಿದೆ. ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ನಿಲ್ಲಿಸುವವರೆಗೆ ಯಾವುದೇ ಹಡಗನ್ನು ಕಾರ್ಯತಂತ್ರದ ಜಲಮಾರ್ಗದ ಮೂಲಕ ಸಾಗಿಸಲು ಅನುಮತಿಸಲಾಗುವುದಿಲ್ಲ ಎಂದು ಇರಾನ್ ತಿಳಿಸಿದೆ. ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಕಾಯ್ದೆ 2006 ಅಡಿಯಲ್ಲಿ ಉಲ್ಲಂಘನೆಗಳನ್ನು ಆರೋಪಿಸಿ ಹಲವಾರು ಗ್ರಾಹಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ಗೆ 9 ನೋಟಿಸ್ಗಳನ್ನು ನೀಡಿದೆ. ನೋಟಿಸ್ಗೆ ಉತ್ತರಿಸಿದ್ದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಮೂಲಕ ಅವಧಿ ಮೀರಿದ, ಹಾಳಾದ, ಕೊಳೆತ, ಕಲುಷಿತ ಮತ್ತು ಅಸುರಕ್ಷಿತ ಆಹಾರ ಉತ್ಪನ್ನಗಳನ್ನು ಪೂರೈಸಲಾಗುತ್ತಿದೆ ಎಂದು ಗ್ರಾಹಕರು ದೂರುಗಳು ಆರೋಪಿಸಿವೆ. ತಪ್ಪಾದ, ಅಮಾನ್ಯ ಅಥವಾ ಅಸ್ತಿತ್ವದಲ್ಲಿಲ್ಲದ ಪರವಾನಗಿ ಸಂಖ್ಯೆಗಳು ಮತ್ತು ನೋಂದಾಯಿಸಲಾದ ಹೆಸರುಗಳಿಗಿಂತ ಭಿನ್ನವಾದ ಹೆಸರುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಹಾರ ವ್ಯವಹಾರ ಘಟಕಗಳ ಬಗ್ಗೆಯೂ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಕಳವಳ ವ್ಯಕ್ತಪಡಿಸಿದೆ. ವಿಯೆಟ್ನಾಂನ ಫೂಕ್ವಾಕ್ ದ್ವೀಪದ ಬಳಿ ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿ ಬಿದ್ದ ಪರಿಣಾಮ 15 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇ ರೂಟ್ ಗೋಯಿ ದ್ವೀಪದಿಂದ ಸುಮಾರು 400 ದೂರದಲ್ಲಿ ಉರುಳಿಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ದುರಂತಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ವಿದೇಶಾಂಗ ಸಚಿವ ಡಾ ಜೈಶಂಕರ್ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ನಲ್ಲಿ ಜೆಕ್ ಗಣರಾಜ್ಯದ 21 ವರ್ಷದ ಲಿಂಡಾ ನೋಸ್ಕೋವಾ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಲಂಡನ್ನ ಸೆಂಟರ್ ಕೋರ್ಟ್ನಲ್ಲಿ ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಲಿಂಡಾ ನೋಸ್ಕೋವಾ ಲಂಡನ್ನ ಕೆರೊಲಿನಾ ಮುಚೋವಾ ಅವರನ್ನು 6-2, 5-7, 6-3 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. 2023 ಮಾರ್ಕೆಟಾ ವೊಂಡ್ರೋಶೋವಾ ಹಾಗೂ 2024 ಬಾರ್ಬೋರಾ ಕ್ರೆಸಿಕೋವಾ ಬಳಿಕ ಕಳೆದ 4 ವರ್ಷಗಳಲ್ಲಿ ವಿಂಬಲ್ಡನ್ ಪ್ರಶಸ್ತಿ ಗೆದ್ದ 3 ಜೆಕ್ ಗಣರಾಜ್ಯದ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ನೋಸ್ಕೋವಾ ಪಾತ್ರರಾಗಿದ್ದಾರೆ. ಇಂದು ರಾತ್ರಿ ನಡೆಯಲಿರುವ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನಾರ್ವೆ ತಂಡವನ್ನು 2-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಜೂಡ್ ಬೆಲಿಂಗ್ಹ್ಯಾಮ್ ಅವರ ಅದ್ಭುತ 2 ಗೋಲುಗಳ ಮೂಲಕ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ 3 ತಂಡವಾಗಿ ಮುನ್ನಡೆದಿದೆ. ಕನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅರ್ಜೆಂಟೀನಾ ಸ್ವಿಟ್ಜರ್ಲೆಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಇಂಗ್ಲೆಂಡ್ನ ವೆಸ್ಟ್ ಎಂಡ್ನಲ್ಲಿ ಕಳೆದ ರಾತ್ರಿ ನಡೆದ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 5 ಹಾಗೂ ಕೊನೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಭಾರತವನ್ನು 56 ರನ್ಗಳಿಂದ ಮಣಿಸಿ ಸರಣಿಯನ್ನು 4-0 ಅಂತರದಲ್ಲಿ ಜಯಿಸಿದೆ. ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ 3 ವಿಕೆಟ್ ನಷ್ಟಕ್ಕೆ ಇಂಗ್ಲೆಂಡ್ ಭಾರತಕ್ಕೆ 258 ರನ್ಗಳ ಗೆಲುವಿನ ಗುರಿ ನೀಡಿತ್ತು. ಪ್ರತಿಯಾಗಿ ಭಾರತ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 201 ರನ್ ಗಳಿಸಲು ಶಕ್ತವಾಯಿತು. ಈ ಪಂದ್ಯದ ಗೆಲುವಿನ ಬೆನ್ನಲ್ಲೇ ಅಂತಾರಾಷ್ಟೀಯ ಟಿ20 ತಂಡ ಶ್ರೇಯಾಂಕದಲ್ಲಿ

ಭಾರತವನ್ನು ಹಿಂದಿಕ್ಕಿ ಇಂಗ್ಲೆಂಡ್ ಅಗ್ರಸ್ಥಾನಕ್ಕೇರಿದೆ. ಭಾರತ ಈ ಶ್ರೇಯಾಂಕದಲ್ಲಿ ದಾಖಲೆಯ 1605 ದಿನಗಳಿಂದ ಅಗ್ರಸ್ಥಾನದಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ವಿಧಿವಶ, ಗಣ್ಯರ ಸಂತಾಪ. ಇರಾನ್ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿ, ಪುನಃ ಹೊರ್ಮುಸ್ ಜಲಸಂಧಿ ಮುಚ್ಚಿದ ಟೆಹರಾನ್. ವಿಂಬಲ್ಡನ್ ಟೆನಿಸ್, ಮಹಿಳಾ ಸಿಂಗಲ್ಸ್ನಲ್ಲಿ ಲಿಂಡಾ ನೋಸ್ಕೋವಾಗೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನಾರ್ವೆ ವಿರುದ್ಧ ಗೆದ್ದು ಸೆಮಿಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ಸ್ನೇಹಿತರೆ 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 7:25:25 ಇದೀಗ ಪದಬಂಧ ನೇರ ಫೋನಿನ ಕಾರ್ಯಕ್ರಮ. ಸ್ನೇಹಿತರೆ, ಪ್ರತಿ ವಾರವೂ ಕೂಡ ನಾವು ವಾಟ್ಸಪ್ನಲ್ಲಿ ಸಂದೇಶಗಳನ್ನು ತೆಗೆದುಕೊಂಡು ನಿಮ್ಮ ಹೆಸರುಗಳನ್ನು ತಿಳಿಸ್ತಾ ಇದ್ವಿ. ಆದರೆ ಇಂದು ವಾಟ್ಸಪ್ನಲ್ಲಿ ಸಂದೇಶಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಕಂಪ್ಯೂಟರ್ ಗುರು ಕೈ ಕೊಟ್ಬಿಟ್ಟಿದ್ದಾರೆ, ತಾಂತ್ರಿಕ ದೋಷ ಇರೋದ್ರಿಂದ ಇವತ್ತು ನೇರ ಫೋನ್ ಇನ್ ಕಾರ್ಯಕ್ರಮ. ಸ್ನೇಹಿತರೆ,
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
0: ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ ಎನ್ನುವಂತೆ ಯಾವುದೋ ಪದ ಮತ್ತಾವುದೋ ಸುಳುಹು ಒಂದಕ್ಕೊಂದು ಬಂಧ ಬೆಸೆಯುವ ಕಾರ್ಯಕ್ರಮವೇ ಈ ಪದಬಂಧ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಪದಬಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಶಶಿಕಲಾಟಿ. ಸ್ನೇಹಿತರೆ, ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಎರಡೆರಡು ಪದಗಳ ಸುಳುಹುಗಳನ್ನು ಕೊಡ್ತಾ ಹೋಗ್ತೇನೆ. ಸುಳುಹುಗಳನ್ನು ಆಧರಿಸಿ ಪದಗಳನ್ನು ಕಂಡುಹಿಡಿದು ನಮ್ಮ ನಿಲಯದ ಫೋನ್ ಸಂಖ್ಯೆಗಳಾದ 9448640273 ಹಾಗೆಯೇ 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡಿ. ಹಾಗೆಯೇ ಸ್ಥಿರ ದೂರವಾಣಿ ಸಂಖ್ಯೆ ಕೂಡ ಲಭ್ಯವಿದೆ, 29564949. ಎಸ್ಟಿಡಿ ಕೋಡ್ ಸಂಖ್ಯೆ 081994. ಈ ಸಂಖ್ಯೆಗಳನ್ನು ಬಳಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇನ್ನು ಕಾರ್ಯಕ್ರಮವನ್ನು ಆರಂಭಿಸೋಣ. ಸ್ನೇಹಿತರೆ, ಮೊದಲನೇ ಪದದ ಸುಳುಹು ಹೀಗಿದೆ. ಮೊದಲಿಗೆ 5 ಪದದ ಸುಳುಹು, ಈಗ ತಾನೇ ಹುಟ್ಟಿ ಬೆಳೆಯುತ್ತಿರುವ ಪ್ರತಿಭಾ ಚಹರೆ. ಈಗ ತಾನೇ ಹುಟ್ಟಿ ಬೆಳೆಯುತ್ತಿರುವ ಪ್ರತಿಭಾ ಚಹರೆ. ಈ ಪದದ ಮೊದಲನೇ ಅಕ್ಷರದಿಂದ ಎರಡನೇ ಪದದ ಸುಳುಹು, ಪೂರ್ವದಲ್ಲಿ ಹುಟ್ಟುತ್ತಿರುವ ಸೂರ್ಯನ ಕಿರಣ ಸ್ಪರ್ಶಿಸುವ ಕವಿಯ ನಿವಾಸ. ಪೂರ್ವದಲ್ಲಿ ಹುಟ್ಟುತ್ತಿರುವ ಸೂರ್ಯನ ಕಿರಣ ಸ್ಪರ್ಶಿಸುವ ಕವಿಯ ನಿವಾಸ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೊದಲಿಗೆ 5 ಎರಡೂ ಪದಗಳಲ್ಲೂ ಕೂಡ 5 ಅಕ್ಷರಗಳಿವೆ. ಸ್ನೇಹಿತರೆ, ಮೊದಲನೇ ಪದದ ಸುಳುಹು ಹೀಗಿದೆ, ಈಗ ಹುಟ್ಟಿ ಬೆಳೆಯುತ್ತಿರುವ ಪ್ರತಿಭಾ ಚಹರೆ. ಈ ಪದದ ಮೊದಲನೇ ಅಕ್ಷರದಿಂದ ಎರಡನೇ ಪದದ ಸುಳುಹು, ಪೂರ್ವದಲ್ಲಿ ಹುಟ್ಟುತ್ತಿರುವ ಸೂರ್ಯನ ಕಿರಣ ಸ್ಪರ್ಶಿಸುವ ಕವಿಯ ನಿವಾಸ. ಯಾವುವು ಆ ಎರಡೂ ಪದಗಳು? ಕರೆ ಮಾಡಿ ಉತ್ತರಗಳನ್ನು ತಿಳಿಸಿ. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿಸ್ತಾ ಇದ್ದೇನೆ ಚಿತ್ರ ಅವರ ಕಂಠಸಿರಿಯಲ್ಲಿರುವ ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಆಯ್ದ ಗೀತೆಯನ್ನು.

0: ಅರೆ ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
1: ಹೇಳಿ,
0: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದ್ರೂ ಬದಲಾವಣೆ ಇದ್ರೆ?
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ

0: ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಸ್ನೇಹಿತರೆ, ಕಾರ್ಯಕ್ರಮದ ಆರಂಭದಲ್ಲಿ ನಾನು ನಿಮಗೆ ಎರಡು ಪದಗಳ ಸುಳುಕುಗಳನ್ನು ಕೊಟ್ಟಿದ್ದೆ. ಎರಡೂ ಪದಗಳಲ್ಲೂ ಕೂಡ ಐದೈದು ಅಕ್ಷರಗಳಿವೆ ಅಂಥೇಳಿ ಕೂಡ ತಿಳಿಸಿದ್ದೆ ಅಲ್ವಾ? ಇನ್ನು ಉತ್ತರಗಳನ್ನು ತಿಳಿದುಕೊಳ್ಳುವಂತಹ ಹೊತ್ತು. ಹಾಗೆಯೇ ಯಾರೆಲ್ಲ ಸರಿ ಉತ್ತರಗಳನ್ನು ನಮಗೆ ಕರೆ ಮಾಡಿ ತಿಳಿಸಿದ್ದೀರಿ ಅಂಥೇಳಿ ಕೂಡ ತಿಳಿಸ್ತಾ ಹೋಗ್ತೇನೆ. ಮೊದಲನೇ ಪದದ ಸುಳುಹು ಹೀಗಿತ್ತು: ಈಗ ಹುಟ್ಟಿ ಬೆಳೆಯುತ್ತಿರುವ ಪ್ರತಿಭಾ ಚಹರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಉದಯೋನ್ಮುಖ. ಉದಯೋನ್ಮುಖ ಅನ್ನೋದು ಸರಿಯಾದ ಉತ್ತರದ ಪದವಾಗಿತ್ತು. ಸಾಕಷ್ಟು ಜನ ನಮ್ಮ ಕೇಳುಗರು ಕರೆ ಮಾಡಿದ್ರು, ಅವರು ಮೂಡಲಮನ ಅಂತ ಹೇಳಿಬಿಟ್ಟು ಉತ್ತರವನ್ನು ತಿಳಿಸಿದ್ರು. ಇನ್ನು ಸರಿ ಉತ್ತರಗಳನ್ನು ಕೂಡ ತಿಳಿಸಿರೋರು ಇದ್ದಾರೆ, ನೋಡೋಣ ಯಾರು ಅಂಥೇಳಿ. ಇನ್ನು ಈ ಪದದ ಮೊದಲನೇ ಅಕ್ಷರದಿಂದ ಎರಡನೇ ಪದದ ಸುಳುಹನ್ನು ಕೊಟ್ಟಿದ್ದೆ: ಪೂರ್ವದಲ್ಲಿ ಹುಟ್ಟುತ್ತಿರುವ ಸೂರ್ಯನ ಕಿರಣ ಸ್ಪರ್ಶಿಸುವ ಕವಿಯ ನಿವಾಸ ಅಂತ ಹೇಳಿಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಉದಯ ರವಿ. ಉದಯೋನ್ಮುಖ ಮತ್ತು ಉದಯ ರವಿ ಎನ್ನುವಂತಹ ಪದಗಳು ಸರಿಯಾದ ಉತ್ತರದ ಪದಗಳಾಗಿದ್ವು. ಯಾರೆಲ್ಲ ಸರಿ ಉತ್ತರಗಳನ್ನು ತಿಳಿಸಿದ್ರು ಅಂಥೇಳಿ ತಿಳಿದುಕೊಳ್ಳೋಣ. ಉದಯೋನ್ಮುಖ ಎನ್ನುವಂತಹ ಒಂದು ಪದವನ್ನು ತಿಳಿಸಿ ಕರೆ ಮಾಡಿದವರು ಜಯಲಕ್ಷ್ಮೀ ನಾಯ್ಡು, ಡಿಸಿಸಿ ಬ್ಯಾಂಕ್ ಲೇಔಟ್, ಚಿತ್ರದುರ್ಗದಿಂದ. ಇನ್ನು ಎರಡೂ ಪದಗಳನ್ನು ತಿಳಿಸಿ ನಮಗೆ ಕರೆ ಮಾಡಿದಂಥವರು ಉತ್ತರಾದಿ ಮಠದಿಂದ ನರಸಿಂಹಮೂರ್ತಿಯವರು, ಉಮಾಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ ಚಿತ್ರದುರ್ಗದಿಂದ, ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ, ಹೊನ್ನೂರಲ್ಲಿ ಹನುಮಂತಾಪುರದಿಂದ, ಶಾಂತಕುಮಾರಿ ಉಡೇವು ಕೂಡ್ಲಿಗಿ ತಾಲೂಕಿನಿಂದ, ನ್ಯಾಮತಿ ಹಂಪಣ್ಣ ಇವರು ಕೂಡ ನಮಗೆ ಸರಿಯಾದ ಉತ್ತರವನ್ನು ತಿಳಿಸಿದರು. ಇನ್ನು ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ ಕರೆ ಮಾಡಿ ಎರಡೂ ಪದಗಳನ್ನು ತಿಳಿಸಿದ್ದಾರೆ. ಕರೆ ಮಾಡಿದಂತಹ ನಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಇನ್ನು ಕಾರ್ಯಕ್ರಮದಲ್ಲಿ ಮತ್ತೆರಡು ಪದಗಳ ಸುಳುಹುಗಳನ್ನು ಕೊಡ್ತಾ ಇದ್ದೇನೆ. ಮೊದಲನೇ ಪದದ ಸುಳುಹು ಹೀಗಿದೆ: ಪ್ರಜ್ಞಾಹರ್ಷವನ್ನು ತಂದ ವೀರ ಸನ್ಯಾಸಿ. ಪ್ರಜ್ಞಾಹರ್ಷವನ್ನು ತಂದ ವೀರ ಸನ್ಯಾಸಿ. ಈ ಪದದ ಮೊದಲ ಅಕ್ಷರದಿಂದ ಎರಡನೇ ಪದದ ಸುಳುಹು: ಹೋಗುವವರಿಗೆ ಬೀಳ್ಕೊಡಲು ಬಂದಿರುವ ದಾಯಾದಿ. ಹೋಗುವವರಿಗೆ ಬೀಳ್ಕೊಡಲು ಬಂದಿರುವ ದಾಯಾದಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೊದಲನೇ ಪದದ ಸುಳುಹು ಐದು ಅಕ್ಷರಗಳಿರುವಂತಹ ಮೊದಲನೇ ಪದದ ಸುಳುಹು: ಹರ್ಷವನ್ನು ತಂದ ವೀರ ಸನ್ಯಾಸಿ. ಈ ಪದದ ಮೊದಲನೇ ಅಕ್ಷರದಿಂದ ಮೂರು ಅಕ್ಷರಗಳಿರುವ ಎರಡನೇ ಪದದ ಸುಳುಹು: ಹೋಗುವವರಿಗೆ ಬೀಳ್ಕೊಡಲು ಬಂದಿರುವ ದಾಯಾದಿ. ಯಾವುವು ಆ ಎರಡೂ ಪದಗಳು ಅಂಥೇಳಿ ಯೋಚಿಸಿ ಕರೆ ಮಾಡಿ ಉತ್ತರವನ್ನು ತಿಳಿಸಿ. ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಸ್ತಾ ಇದ್ದೇನೆ ಚಿತ್ರ ಅವರ ಕಂಠಸಿರಿಯಲ್ಲಿ ಮೂಡಿಬಂದಿರುವ ಸ್ವಾತಿ ಚಿತ್ರದ ಗೀತೆಯನ್ನು. ಆರ್ ಎನ್ ಜೆ ಗೋಪಾಲ್ ಬರೆದಿರುವ ಈ ಗೀತೆಗೆ ಎಂ ಎಂ ಕೀರವಾಣಿ ಅವರ ಸಂಗೀತವಿದೆ.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮತ್ತೆರಡು ಪದಗಳ ಸುಳುಹುಗಳನ್ನು ಕೊಟ್ಟಿದ್ದೆ. ಮೊದಲನೇ ಪದದ ಸುಳುಹು ಹೀಗಿತ್ತು: ಪ್ರಜ್ಞಾ ಹರ್ಷವನ್ನು ತಂದ ವೀರ ಸನ್ಯಾಸಿ. 5 ಅಕ್ಷರಗಳಿರುವ ಪದದ ಸುಳುಹು ಇದಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ವಿವೇಕಾನಂದ. ಈ ಪದದ ಮೊದಲ ಅಕ್ಷರದಿಂದ 3 ಅಕ್ಷರಗಳಿರುವ ಎರಡನೇ ಪದದ ಸುಳುಹನ್ನು ಕೊಟ್ಟಿದ್ದೆ: ಹೋಗುವವರಿಗೆ ಬೀಳ್ಕೊಡಲು ಬಂದಿರುವ ದಾಯಾದಿ ಅಂತ ಹೇಳಿಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ವಿದಾಯ. ವಿವೇಕಾನಂದ ಮತ್ತು ವಿದಾಯ ಎನ್ನುವಂತಹ ಪದಗಳು ಸರಿಯಾದ ಉತ್ತರದ ಪದಗಳಾಗಿದ್ವು. ಯಾರೆಲ್ಲ ನಮಗೆ ಸರಿ ಉತ್ತರಗಳನ್ನು ತಿಳಿಸಿ ಕರೆ ಮಾಡಿದ್ದಾರೆ ಅಂಥೇಳಿ ನೋಡ್ತಾ ಹೋಗೋಣ. ಎರಡೂ ಪದಗಳನ್ನು ತಿಳಿಸಿ ಕರೆ ಮಾಡಿದವರು ಸುಧಾಶೇಖರ್ ಚಂದ್ರವಳ್ಳಿ ನಗರ ಚಿತ್ರದುರ್ಗದಿಂದ, ನರಸಿಂಹಮೂರ್ತಿ ಉತ್ತರಾದಿಮಠ ಚಿತ್ರದುರ್ಗದಿಂದ, ಶಾಂತಕುಮಾರಿ ಉಡೇವ್ನಿಂದ, ಉಮಾ ಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ನಿಂದ, ಜಿಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಶಿವಲಿಂಗಯ್ಯ ಹಿರೇಮಠ್ ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕು ಮುಗುಳಕೋಡ್ನಿಂದ, ಹಾಗೆಯೇ ಉಡೇವ್ನಿಂದ ನಾಗೇಂದ್ರಪ್ಪ ಅವರು, ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ, ಸುಜಾತ ಮಂಜುನಾಥ್ ಜೆಸಿಆರ್ ಸೆಕೆಂಡ್ ಕ್ರಾಸ್ ಚಿತ್ರದುರ್ಗದಿಂದ, ಶಿವ ಸರ್ವೋತ್ತಮ್ ಧವಳಗಿರಿ ಬಡಾವಣೆ ಭೀಮಸಮುದ್ರ ರಸ್ತೆ ಚಿತ್ರದುರ್ಗದಿಂದ. ಇನ್ನು ವಿದಾಯ ಎನ್ನುವಂತಹ ಒಂದು ಪದವನ್ನು ತಿಳಿಸಿ ಕರೆ ಮಾಡಿದವರು ಹೊನ್ನೂರಾಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ಮೀರಾ ಅಮರನಾಥ್ ಜಯಲಕ್ಷ್ಮಿ ಲೇಔಟ್ ಚಿತ್ರದುರ್ಗದಿಂದ. ಕರೆ ಮಾಡಿದಂತಹ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೆರಡು ಪದಗಳ ಸುಳುಹುಗಳನ್ನು ಕೊಡ್ತಾ ಇದ್ದೇನೆ. ಎರಡೂ ಪದಗಳಲ್ಲೂ ಕೂಡ 5 ಅಕ್ಷರಗಳಿವೆ. ಮೊದಲನೇ ಪದದ ಸುಳುಹು ಹೀಗಿದೆ: ಹಾಡು, ಪದ, ಕವನ, ಇವುಗಳ ಕೊನೆಯಲ್ಲಿ ಸಮರ್ಪಿತ

ಭಾವದಲ್ಲಿ ಸೇರಿಸುವ ಹೆಸರನ್ನು ಹೀಗನ್ನಿ. ಹಾಡು, ಪದ, ಕವನ ಇವುಗಳ ಕೊನೆಯಲ್ಲಿ ಸಮರ್ಪಿತ ಭಾವದಲ್ಲಿ ಸೇರಿಸುವ ಹೆಸರನ್ನು ಹೀಗನ್ನಿ. ಈ ಪದದ ಮೊದಲ ಅಕ್ಷರದಿಂದ ಎರಡನೇ ಪದದ ಸುಳುಹು ಹನುಮನಂತೆ ಬೊಗಸೆ ಕೈ ಜೋಡಿಸಿ ನಿಂತವ. ಹನುಮನಂತೆ ಬೊಗಸೆ ಕೈ ಜೋಡಿಸಿ ನಿಂತವ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಎರಡೂ ಪದಗಳಲ್ಲೂ ಕೂಡ ಐದೈದು ಅಕ್ಷರಗಳಿವೆ. ಮೊದಲನೇ ಪದದ ಸುಳುಹು ಹೀಗಿದೆ: ಹಾಡು, ಪದ, ಕವನ ಇವುಗಳ ಕೊನೆಯಲ್ಲಿ ಸಮರ್ಪಿತ ಭಾವದಲ್ಲಿ ಸೇರಿಸುವ ಹೆಸರನ್ನು ಹೀಗನ್ನಿ. ಈ ಪದದ ಮೊದಲ ಅಕ್ಷರದಿಂದ ಎರಡನೇ ಪದದ ಸುಳುಹು ಹನುಮನಂತೆ ಬೊಗಸೆ ಕೈ ಜೋಡಿಸಿ ನಿಂತವ. ಯಾವುವು ಆ ಎರಡೂ ಪದಗಳು? ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಸ್ತಾ ಇದ್ದೇನೆ ಸಂಗಡಿಗರೊಂದಿಗೆ ಬಿ ಆರ್ ಛಾಯಾ ಹಾಡಿರುವ ಒಂದು ಸಿನಿಮಾ ಕಥೆ ಚಿತ್ರದ ಗೀತೆಯನ್ನು.

0: ಜೀಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮತ್ತೆರಡು ಪದಗಳ ಸುಳುಹುಗಳನ್ನು ಕೊಟ್ಟಿದ್ದೆ. ಎರಡೂ ಪದಗಳಲ್ಲೂ ಕೂಡ ಐದೈದು ಅಕ್ಷರಗಳಿವೆ ಅಂಥೇಳಿ ಕೂಡ ತಿಳಿಸಿದ್ದೆ ಅಲ್ವಾ? ಮೊದಲನೇ ಪದದ ಸುಳುಹು ಹೀಗಿತ್ತು: ಹಾಡು, ಪದ, ಕವನ ಇವುಗಳ ಕೊನೆಯಲ್ಲಿ ಸಮರ್ಪಿತ ಭಾವದಲ್ಲಿ ಸೇರಿಸುವ ಹೆಸರನ್ನು ಹೀಗನ್ನಿ ಅಂತ ಹೇಳಿಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಅಂಕಿತನಾಮ. ಇನ್ನು ಈ ಪದದ ಮೊದಲ ಅಕ್ಷರದಿಂದ ಎರಡನೇ ಪದದ ಸುಳುಹನ್ನು ಕೊಟ್ಟಿದ್ದೆ: ಹನುಮನಂತೆ ಬೊಗಸೆ ಕೈ ಜೋಡಿಸಿ ನಿಂತವ ಅಂತ ಹೇಳಿಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಅಂಜಲಿಬದ್ಧ. ಅಂಜಲಿಬದ್ಧ, ಉತ್ತರಗಳು ಗೊತ್ತಾಯ್ತಲ್ವಾ? ಅಂಕಿತನಾಮ ಹಾಗೂ ಅಂಜಲಿಬದ್ಧ ಎನ್ನುವಂತಹ ಪದಗಳು ಸರಿಯಾದ ಉತ್ತರದ ಪದಗಳಾಗಿದ್ವು. ಇನ್ನು ಯಾರೆಲ್ಲ ಸರಿಯಾದ ಉತ್ತರಗಳನ್ನು ತಿಳಿಸಿ ಕರೆ ಮಾಡಿದ್ದಾರೆ ಅಂಥೇಳಿ ನೋಡ್ತಾ ಹೋಗೋಣ. ಎರಡೂ ಪದಗಳನ್ನು ತಿಳಿಸಿ ನಮಗೆ ಕರೆ ಮಾಡಿದ್ದಾರೆ ಉಮಾ ಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ನಿಂದ, ಸುನೀತಾ ನಾಗರಾಜ್ ಧರ್ಮಶಾಲಾ ರಸ್ತೆ ಚಿತ್ರದುರ್ಗದಿಂದ, ನರಸಿಂಹಮೂರ್ತಿ ಉತ್ತರಾದಿಮಠ ಚಿತ್ರದುರ್ಗದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ಹಾಸನದಿಂದ ಶಾಂತಿನಿಯವರು, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ, ಶಿವ ಸರ್ವೋತ್ತಮ್ ಧವಳಗಿರಿ ಬಡಾವಣೆಯಿಂದ, ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ. ಇನ್ನು ಅಂಕಿತನಾಮ ಎನ್ನುವಂತಹ ಒಂದು ಪದವನ್ನು ತಿಳಿಸಿ ಕರೆ ಮಾಡಿದವರು ಸುಧಾ ಶೇಖರ್ ಚಂದ್ರವಳ್ಳಿ ನಗರದಿಂದ. ಕರೆ ಮಾಡಿದಂತಹ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ಇನ್ನು ಸ್ವಲ್ಪ ಅವಧಿ ಕಡಿಮೆ ಆಗಬಹುದು, ಆದರೂ ಕೂಡ ಮತ್ತೆರಡು ಪದಗಳ ಸುಳುಹುಗಳನ್ನು ಕೊಡ್ತಾ ಇದ್ದೇನೆ. ಮೊದಲಿಗೆ ನಾಲ್ಕು ಅಕ್ಷರಗಳಿರುವ ಪದದ ಸುಳುಹು: ನಿಜದ ಜಾಡನ್ನು ಹಿಡಿಯುವ ದಾರಿ ಇದು. ನಿಜದ ಜಾಡನ್ನು ಹಿಡಿಯುವ ದಾರಿ ಇದು. ಈ ಪದದ ಮೊದಲ ಅಕ್ಷರದಿಂದ ಆರು ಅಕ್ಷರಗಳಿರುವ ಎರಡನೇ ಪದದ ಸುಳುಹು: ತನ್ನದೇ ಮತಾಚರಣೆಯನ್ನು ಕಟ್ಟುನಿಟ್ಟಾಗಿ ಅನುಸರಿಸುವವನನ್ನು ಹೀಗನ್ನಿ. ತನ್ನದೇ ಮತಾಚರಣೆಯನ್ನು ಕಟ್ಟುನಿಟ್ಟಾಗಿ ಅನುಸರಿಸುವವನನ್ನು ಹೀಗನ್ನಿ. ಹೇಗೆ ಅಂತೇಳಿ ಯೋಚನೆ ಮಾಡಿ, ಕರೆ ಮಾಡಿ, ಉತ್ತರವನ್ನು ತಿಳಿಸಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ ಹುಡುಗಾಟದ ಹುಡುಗಿ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಕೇಳ್ತಾ ಇರುವಂತವ್ರಿಗೆ ಸ್ವಲ್ಪ ತಡವಾಗಿ ಕೇಳಿಸೋದ್ರಿಂದ ಎರಡನೇ ಪ್ರಶ್ನೆಗೆ ಉತ್ತರಗಳನ್ನ ನೀಡ್ತಾ ಇದ್ದೀರಿ, ಆದ್ರೂ ಕೂಡ ಪರವಾಗಿಲ್ಲ, ಕಾರ್ಯಕ್ರಮದ ಅವಧಿ ಮುಗಿತಾ ಇರೋದ್ರಿಂದ ಕೊನೆಯ ಸುಳುಹುಗಳಿಗೆ ಉತ್ತರಗಳನ್ನ ತಿಳಿಸ್ಬಿಡ್ತೇನೆ. ಮೊದಲಿಗೆ ನಾಲ್ಕು ಅಕ್ಷರಗಳಿರುವ ಪದದ ಸುಳುಹು ಹೀಗಿತ್ತು: ನಿಜದ ಜಾಡನ್ನು ಹಿಡಿಯುವ ದಾರಿ. ಇದಕ್ಕೆ ಸರಿಯಾದ ಉತ್ತರ ಸತ್ಯಪಥ. ಈ ಪದದ ಮೊದಲ ಅಕ್ಷರದಿಂದ ಆರು ಅಕ್ಷರಗಳಿರುವ ಎರಡನೇ ಪದದ ಸುಳುಹನ್ನು ಕೊಟ್ಟಿದ್ದೆ. ತನ್ನದೇ ಮತಾಚರಣೆಯನ್ನು ಕಟ್ಟುನಿಟ್ಟಾಗಿ ಅನುಸರಿಸುವವನನ್ನು ಹೀಗನ್ನಿ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಸದ್ಧರ್ಮ ಪಾಲಕ. ಸತ್ಯಪಥ ಮತ್ತು ಸದ್ಧರ್ಮ ಪಾಲಕ ಎನ್ನುವಂತಹ ಪದಗಳು ಸರಿಯಾದ ಉತ್ತರದ ಪದಗಳಾಗಿದ್ವು. ಇನ್ನು ನಮಗೆ ಸರಿಯಾದ ಉತ್ತರಗಳನ್ನು ತಿಳಿಸಿದವರು ಯಾರಪ್ಪ ಅಂದರೆ, ಒಂದು ಪದವನ್ನು ತಿಳಿಸಿದ್ದಾರೆ, ಸತ್ಯಪಥ ಎನ್ನುವಂತಹ ಪದವನ್ನು ತಿಳಿಸಿ ಕರೆ ಮಾಡಿದವರು ಶಾಂತಕುಮಾರಿ ಉಡೇಮ್

ಕೂಡ್ಲಿಗಿ ತಾಲೂಕಿನಿಂದ, ಹನುಮಂತಾಪುರದಿಂದ ಹೊನ್ನೂರಲಿ ಜಗಳೂರು ತಾಲೂಕಿನಿಂದ, ಇನ್ನು ಪೂರ್ಣಿಮಾ ಮಹಾಂತೇಶ್ ಕನುಮಪ್ಪ ಲೇಔಟ್ನಿಂದ ಕರೆ ಮಾಡಿದಂತಹ ಎಲ್ಲಾ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಹೊತ್ತಿನ ಪದಬಂಧ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಾರ ಪದಬಂಧ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ವಿಶ್ವಕಪ್ ಟೂರ್ನಿಯ ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗಲಿರುವ ದೇಶಗಳು ಯಾವುವು? ಫಿಫಾ ವಿಶ್ವಕಪ್ ಟೂರ್ನಿಯ ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗಲಿರುವ ದೇಶಗಳು ಯಾವುವು ಅನ್ನೋದು ಪ್ರಶ್ನೆ. ಎರಡು ಹಾಡಿನ ಕಾಲಾವಕಾಶ ಇರುತ್ತೆ. ಆ ಕಾಲಾವಕಾಶದಲ್ಲಿ ನೀವು ಉತ್ತರಗಳನ್ನು ನಮ್ಮ ನಿಲಯದ ಫೋನ್ ಸಂಖ್ಯೆಗಳಾದ 9448640273 ಹಾಗೆಯೇ 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಉತ್ತರವನ್ನು ತಿಳಿಸಬೇಕು ಸ್ನೇಹಿತರೆ. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿಸ್ತಾ ಇದ್ದೇನೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿರುವ ಅಮೃತವರ್ಷಿಣಿ ಚಿತ್ರದ ಗೀತೆಯನ್ನು. ಕೆ ಕಲ್ಯಾಣ್ ಬರೆದಿರುವ ಈ ಗೀತೆಗೆ ದೇವ ಅವರ ಸಂಗೀತವಿದೆ.

ಸ್ನೇಹಿತರೆ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೇನೆ. ಪ್ರಶ್ನೆ ಹೀಗಿದೆ, ಫಿಫಾ ವಿಶ್ವಕಪ್ ಟೂರ್ನಿಯ ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗಲಿರುವ ದೇಶಗಳು ಯಾವುವು ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ಇನ್ನೂ ಒಂದು ಹಾಡಿನ ಕಾಲಾವಕಾಶ ಇದೆ. ಸಾಕಷ್ಟು ಜನ ಕೇಳುಗರು ಕರೆಗಳನ್ನು ಮಾಡ್ತಾ ಇದ್ದೀರಿ, ಆದರೆ ಉತ್ತರವನ್ನು ಕೊಟ್ಟಿರೋರು ಬೆರಳೆಣಿಕೆ ಅಷ್ಟು ಮಾತ್ರ. ನಿಮಗೆ ಒಂದು ಸುಳುಹನ್ನು ಕೊಡಬೇಕು ಅಂದರೆ, ಇಂದಿನ ಪೇಪರನ್ನು ಸ್ವಲ್ಪ ನೀವು ಕಣ್ಣಾಡಿಸಿದ್ರೆ ಖಂಡಿತವಾಗ್ಲೂ ಉತ್ತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಸ್ತಾ ಇದ್ದೇನೆ. ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆಯನ್ನು ಸಾಹಿತ್ಯ ಬರೆದು ಸಂಗೀತಕ್ಕೆ ಅಳವಡಿಸಿರುವವರು ಹಂಸಲೇಖಾ.

ಸ್ನೇಹಿತರೆ ಕೇಳ್ತಾ ಇದ್ದೀರಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಮುಂಜಾನೆ ಎದುರುಗೋದೆ ಪ್ರಸಾರದಲ್ಲಿ ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್ಗಳಲ್ಲಿ ಅಗತ್ಯ ಮಾಹಿತಿ, ಆಯಾಸವಿಲ್ಲದ ಶಿಕ್ಷಣ ಹಾಗೂ ಮನರಂಜನೆಯನ್ನು ನೀಡುತ್ತಿರುವ ಚಿತ್ರದುರ್ಗದ ಏಕೈಕ ಬಾನುಲಿ ಕೇಂದ್ರದಿಂದ ಇದೀಗ ಎಫ್ಎಂ ಸಮಯ ಸರಿಯಾಗಿ ನಮ್ಮ ಸ್ಟುಡಿಯೋ ಕ್ಲಾಕ್ನಲ್ಲಿ 8:42:05. ಸ್ನೇಹಿತರೆ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೇನೆ. ಪ್ರಶ್ನೆಗೆ ಉತ್ತರವನ್ನ ತಿಳಿಸಲಿಕ್ಕೆ ನಿಮ್ಮ ಕಾಲಾವಕಾಶ ಮುಗಿದಿದೆ. ಪ್ರಶ್ನೆ ಹೀಗಿತ್ತು, ಫಿಫಾ ವಿಶ್ವಕಪ್ ಟೂರ್ನಿಯ ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗಲಿರುವ ದೇಶಗಳು ಯಾವುವು ಅಂಥೇಳಿ ಪ್ರಶ್ನೆಯನ್ನ ಕೇಳಿದೆ. ಹಾಗೆ ಸುಳು ಹಾಗೆ ನಿಮಗೆ ಇಂದಿನ ಪೇಪರನ್ನ ಸ್ವಲ್ಪ ಕಣ್ಣಾಡಿಸಿ ಅಂಥೇಳಿ ಕೂಡ ತಿಳಿಸಿದೆ ಅಲ್ವಾ. ಸಾಕಷ್ಟು ಜನ ನಮ್ಮ ಕೇಳುಗರು ಇನ್ನೂ ಕಣ್ಣಾಡಿಸೋದ್ರಲ್ಲೇ ಇದ್ದಾರೆ ಅಂಥೇಳಿ ಅನ್ಕೊಳ್ತಾ ಇದ್ದೇನೆ. ಇದಕ್ಕೆ ಸರಿಯಾದ ಉತ್ತರ ಹಾಗೆ ಒಂದಷ್ಟು ಮಾಹಿತಿ, ಇನ್ನು ಈಗಾಗಲೇ ಉತ್ತರವನ್ನು ತಿಳಿಸಿರುವಂತಹವರ ಹೆಸರುಗಳನ್ನು ಕೂಡ ನಾನು ತಿಳಿಸ್ತೇನೆ. ಸ್ನೇಹಿತರೆ, ಫಿಫಾ ವಿಶ್ವಕಪ್ ಟೂರ್ನಿಯ ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗಲಿರುವ ದೇಶಗಳು ಸ್ಪೇನ್ ಮತ್ತು ಫ್ರಾನ್ಸ್. ಹೌದು ಸ್ನೇಹಿತರೆ, ಸ್ಪೇನ್ ಮತ್ತು ಫ್ರಾನ್ಸ್ ದೇಶಗಳು ಈ ಬಾರಿಯ ಫಿಫಾ ವಿಶ್ವಕಪ್ ಟೂರ್ನಿಯ ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗ್ತಾ ಇದ್ದಾವೆ. ನಿನ್ನೆ ರಾತ್ರಿ ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡವು 2-1 ಬೆಲ್ಜಿಯಂ ವಿರುದ್ಧ ಜಯಭೇರಿ ಬಾರಿಸಿತು. ಪಂದ್ಯದ ನಿಗದಿಯ ಅವಧಿಯ ಕೊನೆಯಲ್ಲಿ ಮಿಕೆಲ್ ಮೆರಿನೋ ತೋರಿದಂತಹ ಕಾಲ್ಚಳಕದಿಂದಾಗಿ ಸ್ಪೇನ್ ಸೆಮಿಫೈನಲ್ ರಹದಾರಿಯನ್ನು ಪಡೆದುಕೊಳ್ತು. ಅಲ್ಲಿಯವರೆಗೂ ಕೂಡ ಉಭಯ ತಂಡಗಳು ಸಮಬಲದ ಹೋರಾಟವನ್ನು ಮಾಡಿದ್ವು. ಉರಿಬಿಸಿಲಿನ ವಾತಾವರಣದಲ್ಲಿ ನಡೆದಂತಹ ಪಂದ್ಯದ ಬಹುತೇಕ ಅವಧಿಯಲ್ಲಿ ಬೆಲ್ಜಿಯಂ ದಿಟ್ಟ ಹೋರಾಟ ಮಾಡಿತ್ತು. ಸೋಫಿ ಕ್ರೀಡಾಂಗಣದಲ್ಲಿ ನಡೆದಂತಹ ಪಂದ್ಯದ 30ನೇ ನಿಮಿಷದಲ್ಲಿಯೇ ಸ್ಪೇನ್ ತಂಡದ ಫ್ಯಾಬಿಯನ್ ರೂಸ್ ಗೋಲು ಗಳಿಸ್ತಾರೆ. ಇದಾಗಿ 11 ನಿಮಿಷ ಕಳೆಯುವಷ್ಟರಲ್ಲಿಯೇ ಬೆಲ್ಜಿಯಂ ತಂಡದ ಚಾರ್ಲ್ಸ್ ಡಿ ಕೆಟೇಲೇಯರ್ ಗೋಲು ಗಳಿಸಿ 1-1 ಸಮಬಲವನ್ನು ಕೂಡ ಸಾಧಿಸಿಕೊಳ್ತಾರೆ. ಸ್ಪೇನ್ ತಂಡವು ಈ ಟೂರ್ನಿಯಲ್ಲಿ ಬಿಟ್ಟುಕೊಟ್ಟ ಮೊದಲ ಗೋಲು ಕೂಡ ಇದಾಗಿತ್ತು. ಗುಂಪು ಮತ್ತು ನಾಕೌಟ್ ಹಂತದ ಪಂದ್ಯಗಳಲ್ಲಿ ಸ್ಪೇನ್ ತಂಡವು ಇದುವರೆಗೂ 1 ಗೋಲು ಕೂಡ ಎದುರಾಳಿ ತಂಡಗಳಿಗೆ ಬಿಟ್ಕೊಟ್ಟಿರಲಿಲ್ಲ. ಆದರೆ ನಂತರದ ಅವಧಿಯಲ್ಲಿ ಏನಾಯಿತು? ನಂತರದ ಅವಧಿಯಲ್ಲಿ ನಡೆದಂತಹ ತುರ್ಸಿನ ಹಣಾಹಣಿಯಿಂದಾಗಿ ಹೆಚ್ಚುವರಿ ಸಮಯ ಅನ್ವಯವಾಗುವ ಸಾಧ್ಯತೆ ಇತ್ತು. ಆದರೆ ಮೈದಾನದಲ್ಲಿ ಸೇರಿದ್ದಂತಹ ಸುಮಾರು 70,492 ಪ್ರೇಕ್ಷಕರ ಸಮೂಹದಲ್ಲಿದ್ದಂತಹ ಸ್ಪೇನ್ ಅಭಿಮಾನಿಗಳಿಗೆ ಸಂಭ್ರಮಿಸುವಂತಹ ಅವಕಾಶವನ್ನು 88ನೇ ನಿಮಿಷದಲ್ಲಿ ಮೆರಿನೋ ಮಾಡಿಕೊಡ್ತಾರೆ. ಸ್ಪೇನ್ ಡಿಫೆಂಡರ್ ಶಾ ಕುರ್ಬಾಸಿ ಅವರು 25 ಯಾರ್ಡ್ ಅಂತರದಿಂದ ಕಿಕ್ ಮಾಡಿದ ಚೆಂಡನ್ನು ತಡೆದರು. ಆದರೂ ಕೂಡ ತಮ್ಮ ವಶಕ್ಕೆ ಪಡೆಯುವಲ್ಲಿ ಬೆಲ್ಜಿಯಂ ಗೋಲ್ ಕೀಪರ್ ಸೇಂಟ್ ಲಾಮೆನ್ಸ್ ವಿಫಲರಾಗ್ತಾರೆ. ಇದರ ಲಾಭ ಪಡೆದಂತಹ ಸಬ್ಸ್ಟ್ಯೂಟ್ ಮೆರಿನೋ ಗೋಲನ್ನು ಗಳಿಸಿಬಿಡ್ತಾರೆ. ಹೀಗಾಗಿ ಸ್ಪೇನ್ ಮತ್ತು ಫ್ರಾನ್ಸ್ ದೇಶಗಳು ಈ ಬಾರಿಯ ಫಿಫಾ ವಿಶ್ವಕಪ್ ಟೂರ್ನಿಯ ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗ್ತಾ ಇದ್ದಾವೆ. ಇನ್ನು ನಮಗೆ ಯಾರೆಲ್ಲ ಸರಿ ಉತ್ತರಗಳನ್ನು ಕಳುಹಿಸಿಕೊಟ್ಟಿದ್ದಾರೆ ಅಥವಾ ಉತ್ತರಗಳನ್ನು ಕರೆ ಮಾಡಿ ತಿಳಿಸಿದ್ದಾರೆ ಅಂಥೇಳಿ ನೋಡ್ತಾ ಹೋಗೋಣ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಎಚ್ ರವಿಕುಮಾರ್ ಚಿತ್ರದುರ್ಗದಿಂದ, ನಾಗರಾಜ ರೆಡ್ಡಿ ರಾಮ್ ತೀರ್ಥ ಹರಿಹರ ತಾಲೂಕಿನಿಂದ, ಸುಧಾಶೇಖರ್ ಚಂದ್ರವಳ್ಳಿ ನಗರದಿಂದ, ಶಾಂತಕುಮಾರಿ ಕೂಡ್ಲಿಗಿ ತಾಲೂಕಿನ ಹುಡೇಮ್ನಿಂದ, ಶಾಂತಕುಮಾರ್ ತಾಯಕನಹಳ್ಳಿಯಿಂದ, ಅನ್ನಪೂರ್ಣ ವಿಜಯಕುಮಾರ್ ಚಿತ್ರದುರ್ಗದಿಂದ. ಇವರಿಷ್ಟರೂ ಕೂಡ ಕರೆ ಮಾಡಿ ಸರಿಯಾದ ಉತ್ತರಗಳನ್ನು ತಿಳಿಸಿದರು. ಕರೆ ಮಾಡಿದಂತಹ ಎಲ್ಲ ಸ್ನೇಹಿತರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು.

ಇನ್ನು ಸ್ನೇಹಿತರೆ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ರಮೇಶ್ ಹಾಗೂ ಸ್ವರ್ಣಲತಾ ಹಾಡಿರುವ ಮಲ್ಲಿಗೆ ಹೂವೆ ಚಿತ್ರದ ಗೀತೆಯನ್ನು. ಗೀತೆ ಬರೆದು ಸಂಗೀತ ಸಂಯೋಜಿಸಿದ್ದಾರೆ ಹಂಸಲೇಖಾ.

ಪ್ರಿಯ ಕೇಳಿದರೆ, ಇಂದು ಬೆಳಿಗ್ಗೆ 9:30 ನಮ್ಮ ನಿಲಯದಿಂದ ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:00 ಚಿನ್ನರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. ಈ ಎರಡೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಕರೆ ಮಾಡಲು ಬಳಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಹಾಗೆಯೇ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಮೌನ ಚಿತ್ರದ ಗೀತೆಯನ್ನು. ಸಂಗೀತ ನಿರ್ದೇಶನ ವಿಜಯಭಾಸ್ಕರ್ ಅವರದು.

ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಅಪರಂಜಿ ಚಿತ್ರದ ಗೀತೆಯನ್ನು. ವಿಜಯನಾರಸಿಂಹ ಅವರ ಸಾಹಿತ್ಯವನ್ನು ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ಕೆಲವು ಪ್ರಕಟಣೆಗಳು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A ಹಾಗೂ 3B ವರ್ಗಕ್ಕೆ ಸೇರಿದ ನಿರುದ್ಯೋಗಿ ಕಾನೂನು ಪದವೀಧರರನ್ನು ನ್ಯಾಯಾಂಗ ತರಬೇತಿ ಯೋಜನೆಯಡಿ 2026-27 ಸಾಲಿನಲ್ಲಿ ಆಯ್ಕೆ ಮಾಡಲು ಖಾಲಿ ಇರುವ 10 ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಆಸಕ್ತರು ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಡಿ ದೇವರಾಜ ಅರಸು ಭವನ, ಸ್ಟೇಡಿಯಂ ರಸ್ತೆ, ಚಿತ್ರದುರ್ಗ ಇವರನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಹಾಗೂ ನಿಗದಿತ ಅರ್ಜಿ ನಮೂನೆಗಳನ್ನು ಪಡೆಯಬಹುದು. ಅರ್ಜಿ ಸಲ್ಲಿಸಲು ಇದೇ ತಿಂಗಳ 31 ಕೊನೆಯ ದಿನಾಂಕವಾಗಿದೆ.

2026-27 ದೇ ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಇದೇ ತಿಂಗಳ 31 ಅಂತಿಮ ದಿನಾಂಕವಾಗಿದೆ. ಸಂಬಂಧಪಟ್ಟ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರು ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖಾ ಆನ್ಲೈನ್ ವೆಬ್ಸೈಟ್ ವಿಳಾಸ www.sw.kar.nic.in. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ವಿದ್ಯಾರ್ಥಿ ನಿಲಯದ ವಾರ್ಡನ್ ಅವರನ್ನು ಸಂಪರ್ಕಿಸಬಹುದು.

2026-27 ಸಾಲಿನಲ್ಲಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಉತ್ತೇಜಿಸಲು ಹಾಗೂ ಈ ಕಾರ್ಯಕ್ರಮದಡಿ ಪ್ರಯೋಜನ ಪಡೆಯಲು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ sp.postmetric.karnataka.gov.in. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ ಚಿತ್ರದುರ್ಗ ಇವರನ್ನು ಸಂಪರ್ಕಿಸಬಹುದು. ಸಾಲಿಗೆ ನಾವೀನ್ಯತೆ, ತಾರ್ಕಿಕ ಸಾಧನೆಗಳು, ಕ್ರೀಡೆ ಮತ್ತು ಕಲೆ ಹಾಗೂ ಸಾಂಸ್ಕೃತಿಕ ಸಂಗೀತ ಈ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿದ 5-18 ವಯೋಮಿತಿಯೊಳಗಿನ ಮಕ್ಕಳನ್ನು ಪ್ರತಿ ಕ್ಷೇತ್ರದಲ್ಲಿ 2 ಮಕ್ಕಳಂತೆ ಒಟ್ಟು 8 ಮಕ್ಕಳಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ನೀಡುತ್ತಿದ್ದು ಅದಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು ಇದೇ ತಿಂಗಳ 30 ಕೊನೆಯ ದಿನಾಂಕವೆಂದು ನಿಗದಿಪಡಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬಾಲಭವನ ಆವರಣ, ಚಿತ್ರದುರ್ಗ ಇವರನ್ನು ಸಂಪರ್ಕಿಸುವಂತೆ ಕೋರಲಾಗಿದೆ. ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ.

0: ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ ಸರಿಯಾಗಿ 9:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ನಲ್ನುಡಿ, ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
2: ಗೆಲುವು ಯಾರಿಗೂ ಬೇಡ, ಎಲ್ಲರಿಗೂ ಬೇಕು. ಇದರ ಅರ್ಥ ಯಾರೂ ಸೋಲೋ ಹಾಗಿಲ್ಲ. ಸೋಲು ಇಲ್ಲದೆ ಗೆಲುವು ಹೇಗೆ ಅರ್ಥಪೂರ್ಣ? ಆದರೆ ಸೋಲು ನಿರಾಶೆಯನ್ನುಂಟು ಮಾಡುತ್ತೆ, ಧೈರ್ಯವನ್ನ ಕುಂದಿಸುತ್ತೆ, ಕೆಲಸ ಮಾಡುವ ಭರವಸೆ ಉತ್ಸಾಹವನ್ನು ಕೆಡಿಸುತ್ತೆ. ಸೋಲು ದಿಕ್ಕುಗೆಡಿಸೋದ್ರಿಂದ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತೇನೆ ಎನ್ನುವ ನಿಶ್ಚಿತತೆ ಕಣ್ಣು ಮುಂದೆ ಇರಬೇಕು. ಆಗ ಸೋಲು ತಾತ್ಕಾಲಿಕ ಅಂತ ಸೋಲನ್ನು ಒಪ್ಪಿಕೊಂಡು ಅದನ್ನು ಎದುರಿಸುವ ದಾರಿಯನ್ನ ವ್ಯಕ್ತಿ ಹುಡುಕ್ತಾನೆ, ಗೆಲುವಿನ ಹಾದಿಯನ್ನು ಸ್ಪಷ್ಟಪಡಿಸಿಕೊಳ್ತಾನೆ. ಸೋಲಿನಂತೆ ಗೆಲುವು ದಿಕ್ಕು ಕೆಡಿಸುತ್ತದೆ, ನಿಜ. ಗೆಲುವು ಪಡೆದವನು ತನ್ನ ಸಮಾನ ಯಾರೂ ಇಲ್ಲ ಅಂತ ಉಬ್ಬುತ್ತಾನೆ, ಹೆಮ್ಮೆಯಿಂದ ಬೀಗುತ್ತಾನೆ, ತನಗೇ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಅತ್ಯುತ್ಸಾಹದಿಂದ ಮುನ್ನುಗ್ಗುತ್ತಾನೆ, ಅಹಂಕಾರದಿಂದ ಮೆರೆಯುತ್ತಾನೆ. ಆಗ ಸರಿ ತಪ್ಪುಗಳ, ಒಳಿತು ಕೆಡುಕುಗಳ ವಿವೇಚನೆಗಿಂತ ತನಗೆ ಇದು ಸಾಧ್ಯ, ಇದನ್ನು ತಾನು ಮಾಡಿಯೇ ತೀರುತ್ತೇನೆ ಎನ್ನುವ ಅತಿಯಾದ ಆತ್ಮಪ್ರತ್ಯಯ ಅವನ ಮುಂದೆ ನಿಲ್ಲುತ್ತೆ. ಇದರಿಂದಾಗಿ ಸೋಲು ಗೆಲುವುಗಳೆರಡೂ ನಮ್ಮ ಬದುಕನ್ನ ಮುನ್ನಡೆಸದೆ ಇರಬಹುದು ಅನ್ನೋ ಆತಂಕ ನಮ್ಮ ಹಿರಿಯರದು. ಈ ಆತಂಕವನ್ನ ಪ್ರಧಾನ ಜಿಜ್ಞಾಸೆಯ ವಿಷಯವನ್ನಾಗಿ ಪರಿಗಣಿಸೋ ಭಗವದ್ಗೀತೆ ಸೋಲು ಗೆಲುವುಗಳೆರಡನ್ನೂ ಸಮಾನವಾಗಿ ಭಾವಿಸುವ, ಸ್ವೀಕರಿಸುವ ಸ್ಥಿತಪ್ರಜ್ಞನ ಆದರ್ಶವನ್ನ ನಮ್ಮ ಮುಂದೆ ಇಡುತ್ತೆ. ಇಡೀ ಭಗವದ್ಗೀತೆಯ ಉದ್ದೇಶವೇ ಸೋಲು ಗೆಲುವುಗಳನ್ನ ಸಮಾನವಾಗಿ ನೋಡೋದು ಅಂದ್ರೆ ಏನು ಅನ್ನೋದನ್ನ ಹಲವು ಆಯಾಮಗಳಲ್ಲಿ ವಿವರಿಸೋದು. ಭಾವಾತ್ಮಕವಾಗಿ ನೋಡುವ ಆಸೆ ಯಾವಾಗಲೂ ಸುಂದರವಾದದನ್ನ, ಆಕರ್ಷಕವಾದದನ್ನ, ಲಾಭದಾಯಕವಾದದನ್ನ ತನ್ನದನ್ನಾಗಿಸಿಕೊಳ್ಳಲೇಬೇಕು ಅನ್ನೋ ಬಯಕೆಯನ್ನ ವ್ಯಕ್ತಿಯಲ್ಲಿ ಹುಟ್ಟಿಸುತ್ತೆ. ನೇತ್ಯರ್ಥಕವಾದದನ್ನ, ಕುರೂಪಿಯಾಗಿರೋದನ್ನ, ಅಂದಚಂದದಿಂದ ಸೆಳೆಯದೇ ಇರೋದನ್ನ ಸಾರಾಸಗಟಾಗಿ ತಿರಸ್ಕರಿಸುವ ಹಾಗೆ ಮಾಡುತ್ತೆ. ಅದರ ಬಗ್ಗೆ ಪುನರ್ವಿಮರ್ಶೆಯನ್ನೂ ನಿರಾಕರಿಸುವಂತೆ ಮಾಡುತ್ತೆ. ಅದರಿಂದಾಗಿಯೇ ಸೋಲು ಗೆಲುವುಗಳೆರಡೂ ದಿಕ್ಕು ತಪ್ಪಿಸುತ್ತವೆ. ಭಾವಾತ್ಮಕವಾಗಿರುವ ಸತ್ ಅಥವಾ ವರ್ತಮಾನವನ್ನು, ಅಭಾವಾತ್ಮಕವಾಗಿರುವ ಅಸತ್ ಅಥವಾ ಭೂತ ಭವಿಷ್ಯತ್ತುಗಳನ್ನು ವಾಸ್ತವಿಕತೆಯ ಅವಿಭಾಜ್ಯ ಅಂಗಗಳು ಅಂತ ತಿಳಿದ್ರೆ ಸೋಲು ಗೆಲುವುಗಳೆರಡನ್ನೂ ಸಮಾನವಾಗಿ ಸ್ವೀಕರಿಸೋದಿಕ್ಕೆ ಸಾಧ್ಯ ಆಗುತ್ತೆ, ಬದುಕು ಅರ್ಥಪೂರ್ಣವಾಗಿಯೇ ಇರುತ್ತೆ. ಇದು ಭಗವದ್ಗೀತೆಯ ನಿಲುವು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಮರ್ಮವನರಿತು ಮಾಡಲು ಬೇಕು ತಂತ್ರ ಎನ್ನುತ್ತಾರೆ ಪುರಂದರದಾಸರು. ಅವರ ಪ್ರಕಾರ ಗೆಲುವನ್ನು ಕುರಿತು ಯೋಚಿಸುವಾಗ, ಗೆಲುವಿಗಾಗಿ ಪರಿಶ್ರಮಿಸುವಾಗ ಧರ್ಮವೊಂದೇ ನಮಗೆ ಇರುವ ಸರ್ವೋತ್ಕೃಷ್ಟ ಉಪಾಯ. ಧರ್ಮವನ್ನು ಭಾವಿಸುವಾಗ ಅರ್ಥ, ಕಾಮ, ಮೋಕ್ಷಗಳನ್ನು ಅತ್ಯವಶ್ಯಕವಾಗಿ ಭಾವಿಸಬೇಕು ಅನ್ನೋದು ನಮ್ಮ ಪರಂಪರೆಯ ಆದೇಶ. ಸೃಷ್ಟಿಯಲ್ಲಿ ಇರುವುದೆಲ್ಲವೂ ಅರ್ಥವೇ. ಸೃಷ್ಟಿತವಾದದ್ದು ಸುಸ್ಥಿತಿಯಲ್ಲಿ ಇರಬೇಕಾದರೆ, ಸುಸ್ಥಿತಿಯಲ್ಲಿ ಇರಬಹುದಾದದ್ದು ಸೃಷ್ಟಿತವಾಗಬೇಕಾದರೆ ಹಣ ಜೊತೆ ಜೊತೆಯಲ್ಲಿ ಇರಬೇಕು. ಅದರಿಂದಾಗಿ ರುಜು ಮಾರ್ಗದಲ್ಲಿ ಮಾನಸಿಕ ಉನ್ನತಿ ಸಾಧ್ಯವಾಗೋ ದಾರಿಯಲ್ಲಿ ಇರುವ ಹಣ ಸಂಪಾದನೆಯು ಧರ್ಮವೇ. ಸೃಷ್ಟಿಯ ಗೆಲುವು ಸ್ಥಿತಿಸ್ಥಾಪಕತ್ವವೇ. ಸೃಷ್ಟಿಯ ಒಂದು ಭಾಗ ಆಗಿರುವ ನಮ್ಮ ಬದುಕಿನ ಗೆಲುವು ಹೇಗಾದರೂ ನಮ್ಮ ಜೀವವನ್ನು ಉಳಿಸಿಕೊಳ್ಳೋದಲ್ಲ, ಕೇವಲ ಸುಖಭೋಗವನ್ನು ಪಡೆಯುವುದೂ ಅಲ್ಲ, ಹಾಗೆಯೇ ಅನುಭವಿಸದೆ ಬಿಟ್ಟು ಬಿಡುವುದೂ ಅಲ್ಲ, ಪ್ರಾಣತ್ಯಾಗ ಮಾಡುವುದಂತೂ ಅಲ್ಲವೇ ಅಲ್ಲ. ಆದರೆ ನಾವು ಬದುಕಿದ್ದೇವೆ ಎಂದಾದರೆ ನಮಗೆ ಸುಖಾನುಭವವನ್ನು ಪಡೆಯುವ ಶಕ್ತಿ, ಸಾಮರ್ಥ್ಯ, ಸಾಧ್ಯತೆ ಇದೆ. ನಾವು ಬದುಕಬೇಕಾದರೆ ಆ ಶಕ್ತಿ, ಸಾಮರ್ಥ್ಯ ನಮಗೆ ದೊರೆಯಬೇಕು ಅನ್ನುವ ನಿಲುವು ಎಲ್ಲಾ ಕಾಲದಲ್ಲೂ ಇದೆ. ಈ ನಿಲುವಿನಿಂದಾಗಿಯೇ ರೂಪುಗೊಳ್ಳುವ ಬಗೆ ಬಗೆಯ ಕಾಮಾಸಕ್ತಿಯಿಂದಾಗಿಯೇ ವಿನಾಶಕಾರಿ ಯುದ್ಧಗಳನ್ನೂ ಒಳಗೊಂಡಂತೆ ಅಸಂಖ್ಯಾತ ದುಷ್ಟಕೂಟಗಳು ತಲೆಯೆತ್ತಿವೆ. ಇದನ್ನು ಗಮನಿಸಿರೋ ಪುರಂದರದಾಸರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವು ಪಡೆದವರಂತೆ ಕಾಣಿರೋ ಎನ್ನುತ್ತಾರೆ. ಕಾಮತೃಪ್ತಿ ಮಾನವೀಯ ಬದುಕಿಗೆ ತೊಡರುಗಾಲು ಆಗಬಾರದು, ಹಾಗೆ ಇದ್ದರೆ ಅದು ಧರ್ಮ. ಕಾಮದ ಗೆಲುವು ಧರ್ಮವೇ ಅನ್ನೋದು ದಾಸರ ನಿಲುವು. ಧರ್ಮದ ಚೌಕಟ್ಟಿನಲ್ಲಿ ಕಾಮಾರ್ಥಗಳು ಇದ್ದರೆ ಅದೇ ಜೀವನ್ಮುಕ್ತಿ ಎನ್ನುತ್ತಾರೆ ವೇದಾಂತಿಗಳು. ಎಲ್ಲರ ಬದುಕಿನ ಅಂತಿಮ ಗೆಲುವು ಜೀವನ್ಮುಕ್ತಿ ಅನ್ನೋದನ್ನ ಒಪ್ಪುವ ಭಗವದ್ಗೀತೆ ಪರಮಶಾಂತಿಯೇ ವ್ಯಕ್ತಿ ಪಡೆಯಬಹುದಾದ ಅಂತಿಮಗತಿ, ಅದೇ ಜೀವನ್ಮುಕ್ತಿ ಅಂತ ಸಾರೋದ್ರ ಮೂಲಕ ನಮ್ಮ ಬದುಕಿನ ಗೆಲುವು ವೈಯಕ್ತಿಕ ಸತ್ಯವೂ ಹೌದು, ಸಾರ್ವತ್ರಿಕ ಸತ್ಯವೂ ಹೌದು ಎಂದು ಹೇಳೋದು ಅತ್ಯಂತ ಗಮನಾರ್ಹ.
0: ಪದ್ಮಿನಿ ಹೆಗಡೆ ಕೇಲ್ ಅವರಿಂದ ನಲ್ನುಡಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು.

0: ಸ್ನೇಹಿತರೆ, ನಿಲಯದ ಮುಂಜಾನೆಯ ದೀರ್ಘೋದಯ ಪ್ರಸಾರದ ಎಲ್ಲಾ ಕಾರ್ಯಕ್ರಮಗಳನ್ನು 102.6 ತರಂಗಾಂತರಗಳಲ್ಲಿ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 9:10:40. ಇದೀಗ ಕಾಮನ ಬಿಲ್ಲು ಕಾರ್ಯಕ್ರಮ. ಸ್ನೇಹಿತರೆ, ಎಂದಿನಂತೆ ಕಾಮನ ಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ.
1: ಒಂದು ಕನಸು ಒಂದು ಸಂಕಲ್ಪ, ವೀರಶೈವ ಲಿಂಗಾಯತ ಸಮಾಜದ ಹೆಮ್ಮೆ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚಿತ್ರದುರ್ಗ ಇವರ ವತಿಯಿಂದ ದಿನಾಂಕ 12/7/2026 ಭಾನುವಾರದಂದು ಬೆಳಗ್ಗೆ 9:00-10:00 ಜರುಗುವ ವೀರಶೈವ ಲಿಂಗಾಯತ ಭವನ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ವೀರಶೈವ ಸಮಾಜದ ಬಂಧು ಬಾಂಧವರು ಕುಟುಂಬ ಸಮೇತರಾಗಿ ಆಗಮಿಸಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಬೇಕೆಂದು ಕೋರುತ್ತಾರೆ. ಸ್ಥಳ ಚಿತ್ರದುರ್ಗದ ತುರುವನೂರು ರಸ್ತೆ ಕಮ್ಮಾರೆಡ್ಡಿ ಕಲ್ಯಾಣ ಮಂಟಪದ ಪಕ್ಕ. ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾರೆ ಚಿತ್ರದುರ್ಗ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಮಾಜದ ಎಲ್ಲಾ ಮುಖಂಡರು, ಜಿಲ್ಲಾ ಅಧ್ಯಕ್ಷರು, ಎಲ್ಲಾ ತಾಲೂಕು ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಿರ್ದೇಶಕರು ಹಾಗೂ ಸಮಾಜದ ಸರ್ವ ಬಂಧುಗಳು.
0: ಇನ್ನು ಕಾಮನಬಿಲ್ಲು ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಭಾವಗೀತೆ, ಕುವೆಂಪು ರಚನೆಯ ಭಾವಗೀತೆಯನ್ನು ಹಾಡಿದ್ದಾರೆ ಅನಿತಾ ಆನಂದ್.

0: ಇದೇನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆಯನ್ನ ಕೇಳಿದ್ವಿ. ಇನ್ನೀಗ ಕೇಳೋಣ ಜನಪದ ಗೀತೆಯನ್ನು.

ಸ್ನೇಹಿತರೆ, 20 ಭಾಷೆಗಳಲ್ಲಿ ಸುಮಾರು 48,000 ಗೀತೆಗಳನ್ನು ಹಾಡಿರುವ, 4 ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ರಾಷ್ಟ್ರ ಪ್ರಶಸ್ತಿ ಪಡೆದಿರುವ, ವಿವಿಧ ರಾಜ್ಯಗಳಿಂದ 32 ಹೆಚ್ಚಿನ ರಾಜ್ಯ ಪ್ರಶಸ್ತಿಗಳ ಪುರಸ್ಕೃತರಾದ ನಾದ ಸರಸ್ವತಿ, ಗಾನಕೋಗಿಲೆ ಎಸ್ ಜಾನಕಿಯಮ್ಮನವರು ಇನ್ನಿಲ್ಲವಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರ ನೆನಪಿಗಾಗಿ ಒಂದು ಗೀತೆ ಮೂಡಿ ಬರ್ತಾ ಇದೆ, ಯಾವ ಹೂವು ಯಾರ ಮುಡಿಗೋ ಚಿತ್ರದಿಂದ. ಸಾಹಿತ್ಯ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್, ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ. ಕೇಳಿಬರುವ ಕಂಠಸಿರಿ ಎಸ್ ಜಾನಕಿ ಅವರದು.

ಇನ್ನು ಕಾಮನಬಿಲ್ಲು ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿ ಬರ್ತಾ ಇದೆ ಧಡ್ಕನ್ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯವನ್ನು ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರು ಹಾಡಿದ್ದಾರೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಹೃದಯಪೂರ್ವಕ ಸ್ವಾಗತ. ಸ್ನೇಹಿತರೆ, ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಚರಣದ ಎರಡು ಸಾಲುಗಳನ್ನು ಕೇಳಿಸ್ತೇನೆ. ಪಲ್ಲವಿಯನ್ನ ಗುರುತಿಸಿ ನೀವು ಹಾಡಬೇಕು. ಇನ್ನು ಕರೆ ಮಾಡಲಿಕ್ಕೆ ಬಳಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ತಮಗೆಲ್ಲ ಗೊತ್ತೇವೆ. ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೇನೆ, 9448640273, ಹಾಗೆಯೇ 9141970272. ಈ ಸಂಖ್ಯೆಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮೊದಲನೇ ಕರೆ, ಹಲೋ, ನಮಸ್ತೆ. ಯಾರಿದು? ಕೀರ್ತನಾ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಓಕೆ, ಮೆದೆಹಳ್ಳಿಯ ಕೀರ್ತನ ಅವರು ಕರೆ ಮಾಡ್ತಿದ್ದೀರಿ. ಟಿಫನ್ ಆಯ್ತು? ನಮ್ದು ಕೂಡ ಆಯ್ತು. ಕೀರ್ತನ ಹಾಡ್ ಹಾಡ್ತೀರಾ? ಓಕೆ ಪಾ, ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ.

0: कितना गोताइता
1: ಗೊತ್ತಾಗ್ತಿಲ್ಲ ಮ್ಯಾಮ್.
0: ಓಕೆ ಪಾ, ಇದು ಮಕ್ಕಳಿಗಾಗಿನೇ ಕಾರ್ಯಕ್ರಮ ಇರುತ್ತೆ, ದಯವಿಟ್ಟು ಅದಕ್ಕೆ ಕರೆ ಮಾಡಿ ಆಯ್ತಾ? ಓಕೆ ಪುಟ. ಸ್ನೇಹಿತರೆ, ಪುಟಾಣಿಗಳಾಗಿರುವಂತಹ ನಮ್ಮ ಮಕ್ಕಳೆಲ್ಲರೂ ಕೂಡ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ಈ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ಮಾತನಾಡಬಹುದು. ಹಲೋ ಹಲೋ
2: ಹಲೋ ನಮಸ್ತೆ.
0: ನಮಸ್ತೆ, ಯಾರಿದು?
2: ನಾವು ಹೇಮಲತ ಅಂತ ಕೇಳಿದ್ರೆ ಚಿತ್ರದುರ್ಗದಿಂದ.
0: ಓಕೆ ಹೇಮಲತ, ಟಿಫನ್ ಆಯ್ತು?
2: ಇನ್ನೆಲ್ಲ ಬಿಡೋಣ, ಟಿಫನ್ ಆಗಿದೆ, ಪ್ರೋಗ್ರಾಮ್ ಮುಗಿಸ್ಕೊಂಡು ಟಿಫನ್ ಮಾಡ್ಬೇಕು.
0: ನಮ್ಗೇನು ಒಗ್ಗರಣೆ ಸೌಂಡ್ ಬರ್ತಾ ಇದೆಯಪ್ಪ ಅಡಿಗೆ ಮನೇಲಿ ಅಲ್ವಾ?
2: ಹೊರಗೆ ಬಂದಿದೆ.
0: ಓಕೆ ಹೇಮಾ ಅವರಿಗೆ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ.

0: हेलो हेलो नमस्ते
1: ಹಲೋ ನಮಸ್ತೆ ಮೇಡಮ್.
0: ಯಾರಿದು?
1: ಗೀತಾ ರುದ್ರೇಶ್ ಅಂತ ಮೇಡಮ್, ಗುಮಸ್ತಕಲ್ಲಿಂದ.
0: ಓಕೆ ಗೀತಾ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ?
0: ನಾವು ಕೂಡ ಚೆನ್ನಾಗಿದ್ದೀವಿ. ಗೀತಾ ಅವ್ರು ಏನ್ ಮಾಡ್ಕೊಂಡಿರೋದು?
1: ನಾನು ಶಿಕ್ಷಕಿ ಮೇಡಮ್, ವೃತ್ತಿಯಲ್ಲಿ
0: ಶಿಕ್ಷಕಿ. ಇನ್ನು ವರ್ಕ್ ಮಾಡ್ತಾ ಇದ್ದೀರಾ?
1: ಹಾ ಮೇಡಮ್, ಇದೆ ಇನ್ನು ಸರ್ವಿಸ್ ಇದೆ ಮೇಡಮ್, ಆನ್ ಡ್ಯೂಟಿ.
0: ಓಕೆ.

0: ಇವತ್ತು ರಜೆ ಇದೆ ಅಲ್ವಾ?
1: ರಜೆ ಇದೆ ಮೇಡಮ್.
0: ಓಕೆ ಓಕೆ ಗೀತಾ, ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ.
1: ಮಾಡಿ ಮಾಡಿ.
0: ಹೇಳಿ ಗೀತಾ.
1: ಅಂಬದ ಮ್ಯಾಲಿನ ಗೊಂಬೆಯೇ, ನಂಬಲೇನಿ ನಿನ್ನ ನಗುವನ್ನ.
0: ಮ್ಯಾಲಿನ ಚಿತ್ತಾರವೇ
1: ಚಿತ್ತಾರವೇ, ನಂಬಲೇನಿ ನಿನ್ನ ನಗೆಯನ್ನ.
0: ಓಕೆ, ಪರವಾಗಿಲ್ಲ, ಚೆನ್ನಾಗಿ ಹಾಡಿದ್ರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗೀತಾ.
1: ಮೇಡಮ್,
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಓಕೆ ಮೇಡಮ್, ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು.

0: ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಓಕೆ, ಸುಬ್ರಹ್ಮಣ್ಯ ಅವರ ಟಿಫನ್ ಆಯ್ತು?
1: ನಮ್ಮ ಮಸಾಲ ದೋಸೆನ ಇವತ್ತು ಮನೇಲಿ ಇನ್ನ ಮಾಡ್ಬೇಕು ಮೇಡಮ್, ಅವ್ರು ರೆಡಿಯಾಗವ್ರೆ ತಿನ್ನಕ್ಕೆ.
0: ಓಕೆ, ಸುಬ್ರಹ್ಮಣ್ಯ ಅವರ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ.
1: ಮಾಡಿ ಮೇಡಮ್.

0: ಆಯ್ತು, ನಮ್ ಜಯಂತ್ ಹಾಡಿದ್ ಆಯ್ತಲ್ವಾ, ಮುಗೀತು, ನಿಮ್ಗೆ ಅವಕಾಶ ಇಲ್ಲ. ಸುಬ್ರಹ್ಮಣ್ಯ ಅವರು,
1: ಬ್ರಹ್ಮ ವಿಷ್ಣು ಮೇಡಮ್, ಬ್ರಹ್ಮ ವಿಷ್ಣು ಶಿವ ಎದೆಯಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ, ಬಾಳೆಗೆ ಒಂದೇ ಗೊನೆ, ಬಾಳಿಗೆ ಒಂದೇ ಮನೆ,
0: ಬಾಳೆಗೆ ಒಂದೇ ಗೊನೆ ಆದ್ಮೇಲೆ ರಾಗಿಗೆ ಒಂದುತ್ತೇನೆ ಅಂತ ಬರೋದು. ಓಕೆ ಓಕೆ, ಪರವಾಗಿಲ್ಲ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಸರಿಯಾಗಿ ಗುರುತಿಸಿದಿರಿ, ಹೌದು ನಮಗೆ ಕೇಳಿಸ್ತಾ ಇತ್ತು, ಅವ್ರಿಗೇನೆ ಅವಕಾಶ ಕೊಟ್ವಿ ನಾವು. ಓಕೆ, ನಮಸ್ತೆ.

0: हेलो हेलो नमस्ते
1: हेलो
0: नमस्ते
1: नमस्ते मैडम प्रतिभा
0: टिफन आयतु
1: ನಿಮ್ಗೆ
0: ಕರೆ ಕೊಟ್ಬಿಟ್ಟಿದ್ದಾರೆ ನಿಮ್ಮ ರಾಘವೇಂದ್ರ ಅವರು ಓ ಹಾಗಾಗಿ ನೀವು ಬಂದಿದ್ದೀರ ಲೈನಿಗೆ ಓಕೆ ಪ್ರತಿಭಾ ಓಕೆ ಹಾಡನ್ನ ಪ್ಲೇ ಮಾಡ್ತೇನೆ ಕೇಳಿಸ್ಕೊಳ್ಳಿ.

0: ಕ್ಷಮೆ
1: ತುಂಬಾ ಸುಲಭ ಇದೆ ಪ್ರತಿಭಾ. ಅಲ್ವಾ ಲೈನ್ ಸಿಕ್ಕ್ರೆ ಖುಷಿಲಿ ಗಡಿಬಿಡಿಲಿ ಹಂಗ ಆಗುತ್ತಷ್ಟೇ. ಈಗ ಫೋನ್ ಇಟ್ಟ ತಕ್ಷಣ ನಿಮ್ಗೆ ಫ್ಲಾಶ್ ಆಗುತ್ತೆ ಹಾಡು. ಹೌದು ಹೌದು. ಓಕೆ ಓಕೆ ಪ್ರತಿಭಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಟ್ರೈ ಮಾಡಿ ಟ್ರೈ ಮಾಡಿ ಇನ್ನೊಂದ್ಸಲ ಟ್ರೈ ಮಾಡಿ. ಓಕೆ
2: ಹಲೋ
1: ನಮಸ್ತೆ.

0: ನಮಸ್ತೆ ಮೇಡಮ್.
1: ಯಾರಿದು?
0: ನಾವು ಪುಷ್ಪ ಅಂತಂದು.
1: ಪುಷ್ಪ ಎಲ್ಲಿಂದ ಕರೆ ಮಾಡ್ತಾ ಇರೋದು?
0: ಭೀಮ್ ಸಮುದ್ರದಿಂದ.
1: ಭೀಮ್ ಸಮುದ್ರದಿಂದ. ಓಕೆ, ಏನ್ ಮಾಡ್ಕೊಂಡಿರೋದು ಪುಷ್ಪ ಅವರು?
0: ಹೌಸ್ ವೈಫ್ ಮೇಡಮ್.
1: ಓಕೆ, ಗೃಹಿಣಿ ಆಗಿದ್ದೀರಿ.
0: ಟಿಫನ್
1: ಆಯ್ತು ಪುಷ್ಪ, ನಿಮ್ದಾಯ್ತಾ?
0: ಇನ್ನಿಲ್ಲ ಮೇಡಮ್, ಈಗ ಮಾಡ್ಬೇಕು.
1: ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಇವತ್ತು?
0: ರೊಟ್ಟಿ ಮೇಡಮ್, ಸಂಡೇ ಅಲ್ಲ,
1: ಸಂಡೇ ಸ್ಪೆಷಲ್ ರೊಟ್ಟಿ ಇವತ್ತು.
0: ಮೇಡಮ್, ಮಕ್ಳು ಮನೆಗಿರ್ತಾರೆ ಅಂತನ್ಬಿಟ್ಟು ರೊಟ್ಟಿ ಮಾಡ್ತಾ ಇದೆ.
1: ಹೌದು, ಆರಾಮಾಗಿ ತಿನ್ಲಿ ಅಂತ ಹೇಳ್ಬಿಟ್ಟು.
0: ಮೇಡಮ್,
1: ಓಕೆ. ಪುಷ್ಪ ಅವ್ರಿಗೆ ಹಾಡನ್ನ ಪ್ಲೇ ಮಾಡ್ಬೇಕಾ ಅಥವಾ ಕೇಳಿಸ್ಕೊಂಡ್ರಾ?
0: ಇಲ್ಲ, ಇನ್ನೊಂದ್ಸಲ ಪ್ಲೇ ಮಾಡಿ ಮೇಡಮ್.
1: ಓಕೆ, ಕೇಳಿಸ್ಕೊಂಡ್ರಿ.

0: ಗೊತ್ತಾಯ್ತಾ ಪುಷ್ಪ?
1: ಮೇಡಮ್, ಮನ್ನದೇವರ ಫಿಲಮ್ದು.
0: ಹೌದು,
1: ತಪ್ಪು ಮಾಡೋದು ಸಹಜ ಕಣು, ಆ ಸಾಂಗ್ ಮೇಡಮ್.
0: ಖಂಡಿತವಾಗ್ಲು ಸರಿಯಾಗಿ ಗುರ್ಸಿದ್ದೀರಿ ಪುಷ್ಪ. ಹೀಗೆ ಕರೆ ಮಾಡ್ತಾ ಇರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ನಮಸ್ತೆ.
1: ಓಕೆ, ನಮಸ್ತೆ ಮೇಡಮ್.

0: ಹಲೋ, ನಮಸ್ತೆ. ತಮ್ಮ ಹೆಸರು ಹೇಳಿ. ಪರಮೇಶ್ವರಯ್ಯ ಅವರು. ಓಕೆ ಪರಮೇಶ್ವರಯ್ಯ ಅವರೇ, ನಿಮ್ಮೂರಲ್ಲೆಲ್ಲ ಮಳೆ ಬರ್ತಾ ಇದೆಯಾ?
1: ಇಲ್ಲಮ್ಮ, ಈಗ ಎರಡ್ ಮೂರು ದಿವಸ ಐತ.
0: ನೀತಿಗೆರೆಯಲ್ಲಿ, ಚನ್ನಗಿರಿ
1: ತಾಲೂಕು.
0: ನಿಮ್ಗೆ ಮಳೆ ಇಲ್ಲ ಅಂದ್ರೂ ನಡೆಯುತ್ತೆ, ಮಲ್ನಾಡ್ ಸೈಡ್ ಆಗ್ಬಿಡುತ್ತೆ ಅಲ್ವಾ? ಓಕೆ, ಪರಮೇಶ್ವರಯ್ಯ ಅವ್ರಿಗೆ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳಿಪ್ಪ.
1: ಆಯ್ತು.

0: ಓಕೆ ಪರಮೇಶ್ವರಯ್ಯವರೇ, ಸರಿಯಾಗಿ ಗುರುತಿಸಿದ್ದೀರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದ.
0: ಓಕೆ, ನಮಸ್ತೆ.

0: ಹಲೋ ಹಲೋ ನಮಸ್ತೆ ನಮಸ್ತೆಪ್ಪ, ಯಾರಿದು?
1: ನನ್ನ ಹೆಸರು ಉಮಾ ಅಂತ, ಚಿತ್ರದುರ್ಗದಿಂದ.
0: ಉಮಾ ಏನ್ ಮಾಡ್ಕೊಂಡಿರೋದು? ಓಕೆ, ಉಮಾ ಅವ್ರ ಜೊತೆ ಇದೇ ಮೊದಲು ಮಾತಾಡ್ತಾ ಇರೋದು ನಾನು ಅನ್ಸುತ್ತಲ್ವಾ? ನಾನು
1: ಹೌದು ಮೇಡಮ್, ನನ್ನ ಮಕ್ಕಳು ಮಾತಾಡಿದ್ದಾರೆ. ನನ್ನ ಮಗಳು ಮಾತಾಡಿದ್ದಾರೆ.
0: ಓಕೆ, ಏನ್ ಮಗಳ ಹೆಸರು?
1: ಮಗಳ ಹೆಸರು ಅನ್ವಿತಾ ಅಂತ.
0: ಹೌದು ಹೌದು, ಅನ್ವಿತಾ ಜೊತೆ ಸಾಕಷ್ಟು ಬಾರಿ ಮಾತಾಡಿದ್ದೇವೆ. ಉಮಾ ಅವ್ರದ್ದು ಟಿಫನ್ ಆಯ್ತು?
1: ಆಯ್ತು ಮೇಡಮ್. ನಿಮ್ದು?
0: ನಮ್ದು ಕೂಡ ಆಯ್ತು ಉಮಾ. ಇವಾಗ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳಿಪ್ಪ.
1: ಸರಿ.

0: ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆಪ್ಪ, ಯಾರಿದು?
1: ನಾಗೇಂದ್ರಪ್ಪ ಮೇಡಮ್.
0: ಓಕೆ ನಾಗೇಂದ್ರಪ್ಪ ಅವರೇ, ಚೆನ್ನಾಗಿದ್ದೀರಿ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಓಕೆ, ನಾಗೇಂದ್ರಪ್ಪ ಅವ್ರಿಗೆ ಹಾಡನ್ನ ಪ್ಲೇ ಮಾಡ್ಬೇಕಾ ಅಥವಾ ಕೇಳಿಸ್ಕೊಂಡ್ರ?
1: ಕೇಳಿಸ್ಕೊಂಡು ಮೇಡಮ್. ಇದು ಚಂದ್ರಜಾಗಿ ಎಷ್ಟು ಭಾಷೆ ಕೇಳು, ಕೊಟ್ಟಳ ಕೊಟ್ಟಳ ಅಂತ ಬರುತ್ತೆ ಮೇಡಮ್ ಇದು.
0: ಹೌದು ಹೌದು, ಸರಿಯಾಗಿ ಗುರುತಿದ್ರಿ. ಹಾಡ್ಲಿಕ್ಕೆ ಬರುತ್ತಾ ನಾಗೇಂದ್ರಪ್ಪ ಅವ್ರಿಗೆ?
1: ಇಲ್ಲ ಮೇಡಮ್, ನಾನು ಹೇಳಿದ್ರೆ ಇದು
0: ಗುರುತಿಸ್ತೀರಿ
1: ಹೇಳದ್ರೆ ನನ್ ಮೇಡಮ್ ಗುರುತಿಸ್ ಮೇಡಮ್ ಇದು.
0: ಓಕೆ ಓಕೆ, ಸರಿಯಾಗಿ ಗುರುತಿಸಿದಿರಿ.
1: ಮತ್ತು ಈ ಸಂಸ್ಥೆಕರ
0: ನಮಗೆ ಪಲ್ಲವಿ ಒಂಚೂರು ಗುರುತಿಸ್ಬಿಟ್ರೆ ಸಾಕೇ ಸಾಕು. ಆಯ್ತಾ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ನಾಗೇಂದ್ರಪ್ಪ ಅವರೇ. ಹೀಗೆ ಕರೆ ಮಾಡ್ತಾ ಇರಿ.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ನಮಸ್ತೆ.

0: ಕೊಟ್ಟಳಮ್ಮ, ಮುದ್ದು ಮನಸ್ಸು ಕೊಟ್ಟಳಮ್ಮ, ಹೆಸರು ಕೇಳದೆ ತನ್ನ ಹೆಸರು ಕೇಳದೆ.
1: ಹಲೋ,
2: ಹಲೋ ಮೇಡಮ್,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ಹೆಸರೇನು?
2: ಶಶಿಕಲಾ ಅಂತೇಳಿ, ಟೀಚರ್ಸ್ ಕಾಲೋನಿಯಿಂದ.
1: ಓಕೆ, ನನ್ನ ಹೆಸರೇ ಇಟ್ಕೊಂಡ್ಬಿಟ್ಟಿದ್ದಾರೆ ಶಶಿಕಲಾ ಅವರು. ಓಕೆ.
2: ಹೌದು ಮೇಡಮ್.
1: ಓಕೆ, ಟಿಫನ್ ಆಯ್ತು ಶಶಿಕಲಾ?
2: ಆಯ್ತು ಮೇಡಮ್. ನಿಮ್ದು ಮೇಡಮ್?
1: ನಮ್ದು ಕೂಡ ಆಯ್ತು. ಏನ್ ಮಾಡಿದ್ರು ಟಿಫನ್ನು?
2: ಚಪಾತಿ ಮೇಡಮ್.
1: ಚಪಾತಿ. ಇವತ್ತೇ ಮೊದಲನೇ ಸಲ ಅಲ್ವಾ ನಾನು ಕೂಡ ನಿಮ್ ಜೊತೆ ಮಾತಾಡ್ತಾ ಇರೋದು? ಓಕೆ. ಇವತ್ತೆಲ್ಲ ಹೊಸ ಹೊಸ ಕೇಳುಗರು ಕರೆ ಮಾಡ್ತಾ ಇದ್ದೀರಿ, ಖುಷಿ ಆಗ್ತಾ ಇದೆ. ಇದೇ ಖುಷಿಲಿ ಹಾಡನ್ನ ಕೂಡ ಪ್ಲೇ ಮಾಡ್ತೇನೆ, ಹಾಡನ್ನ ಕೇಳಿಸ್ಕೊಳ್ಳಿ ಶಶಿಕಲಾ.
2: ಓಕೆ ಮೇಡಮ್. ಓಕೆ.

0: ಗೊತ್ತಾಯ್ತ ಶಶಿಕಲಾ?
1: ಗೊತ್ತಾಯ್ತು ಮೇಡಮ್.
0: ಹಾಡಿ
1: ಫಿಲಮ್ಮಿಂದ ಅವನಲ್ಲಿ ಇವಳಿಲ್ಲಿ ಮಾತಿಲ್ಲ ಕತೆಯಿಲ್ಲ ಎದುರೆದುರು ಬಂದಾಗ ಎದುರೆದುರು ನಿಂತಾಗ ಅಲ್ಲಿ ಆರಂಭ ಪ್ರೇಮ.
0: ಖಂಡಿತವಾಗ್ಲು ಸರಿಯಾಗಿ ಗುರುತಿಸಿದ್ದೀರಿ, ಎದುರೆದುರು ಬಂದಾಗ ಅಂತ ಹೇಳಿ ನಂತರದಲ್ಲಿ ಹೆದರ್ ಹೆದರಿ ನಿಂತಾಗ. ಓಕೆನಾ? ಓಕೆ ಶಶಿಕಲಾ, ತುಂಬಾ ಚೆನ್ನಾಗಿ ಹಾಡಿದ್ರಿ, ಹೀಗೆ ಕರೆ ಮಾಡ್ತಾ ಇರಿ.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಓಕೆ ನಮಸ್ತೆ.

नमस्ते, ಹಲೋ, ಗಾಳಿ ಪದಿನಾನ್ ದೇವರಹಟ್ಟಿಯಿಂದ. ತಮ್ಮ ಹೆಸರು? ಸಣ್ಣಮಲ್ಲಯ್ಯ ಅವರು. ಸಣ್ಣಮಲ್ಲಯ್ಯ ಅವರೇ, ಸ್ವಲ್ಪ ಗಾಳಿ ತುಂಬಾ ಬೀಸ್ತಾ ಇದೆ ಅನ್ಸುತ್ತೆ, ಒಂದ್ ಕಡೆ ನಿಂತ್ಕೊಳ್ಳಿ, ನೆಟ್ವರ್ಕ್ ಸಿಗುವಂತ ಜಾಗದಲ್ಲಿ ನಿಂತ್ಕೊಳ್ಳಿ ಆಯ್ತಾ? ಹೌದು ಹೌದು, ನಮ್ಗೆ ಕೇಳಿಸ್ತಾ ಇದೆ, ಗಾಳಿಯ ಶಬ್ದ ಕೂಡ ಕೇಳಿಸ್ತಾ ಇದೆ. ಸಣ್ಣಮಲ್ಲಯ್ಯ ಅವ್ರ ಟಿಫನ್ ಆಯ್ತು? ಊಟನೇ ಆಗ್ಬಿಡ್ತು. ಓಕೆ, ಬೆಸ್ಟ್. ಓಕೆ ಸಣ್ಣಮಲ್ಲಯ್ಯ ಅವರೇ, ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ.

0: ಗೊತ್ತಾಯ್ತಾ ಸಣ್ಣಮಲ್ಲಯ್ಯ ಅವ್ರಿಗೆ? ಹಲೋ, ಓಕೆ, ಕರೆಯಲಿಲ್ಲ ಇವರು, ಕರೆ ಕಟ್ ಆಗ್ಬಿಟ್ಟಿದೆ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಮಲ್ಲಿಕಾರ್ಜುನ್ ಮೇಡಮ್.

ಬಂದ್ರೆ ಲೈನಿಗೆ ಮಲ್ಲಿಕಾರ್ಜುನ್ ಅವ್ರು ಯಾಕೆ ಬರ್ಲಿಲ್ವಲ್ಲ ಇವತ್ತು ಅನ್ಕೊಳ್ತಾ ಇದ್ದೆ ನಾನು. ಅಂತೂ ಲೈನಿಗೆ ಬಂದ್ಬಿಟ್ರಿ ಇವಾಗ. ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ ಆಯ್ತಾ?

0: ಹೇಳಿ ಮಲ್ಲಿಕಾರ್ಜುನ್. ಹಲೋ. ಬರ್ತದ ಬರುತ್ತೆ ಹೀಗೆ ಹೇಳ್ತಾ ಇದ್ರೆ. ಓಕೆ ಮಲ್ಲಿಕಾರ್ಜುನ್ ಅವರೇ, ನಿಮ್ಮ ಪ್ರಯತ್ನಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ಪ್ರಯತ್ನ ಮಾಡಿ ಆಯ್ತಾ? ಓಕೆ ನಮಸ್ತೆ. ಓಕೆ ಸ್ನೇಹಿತರೆ, ಕೇಳ್ತಾ ಇದ್ದೀರಿ ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮವನ್ನು ಮುಂಜಾನೆ ದುರ್ಗೋದಯ ಪ್ರಸಾರದಲ್ಲಿ FM ಕಂಪನಾಂಕ 102.6 MHz. ಇದೀಗ FM ಸಮಯ ಸರಿಯಾಗಿ ನಮ್ಮ ಸ್ಟುಡಿಯೋ ಕ್ಲಾಕ್ನಲ್ಲಿ 9:52:10. ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ಕೇಳೋಣ. ಹಲೋ ನಮಸ್ತೆ, ಯಾರಿದು? ನಾಗರಾಜ್ ಅವರು. ಇದೇ ಮೊದಲನೇ ಸಲ ಕರೆ ಮಾಡಿರೋದು ನಾಗರಾಜ್? ಏನ್ ಮಾಡ್ಕೊಂಡಿರೋದು ನಾಗರಾಜ್? ಬಟ್ಟೆ ಅಂಗಡಿ ಇದೆ. ಸಿರಿಗೆರೆಲೆ ವ್ಯಾಪಾರ ಮಾಡೋದಾ ಅಥವಾ? ಸಿರಿಗೆರೆಲೆ ಅಂಗಡಿ ಇದೆಯಾ? ಓಕೆ ನಾಗರಾಜ್ ಅವರೇ, ನಮ್ಮ ಆಕಾಶವಾಣಿಯನ್ನ ಕೇಳ್ತಾ ಇರ್ತೀರಿ? ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ? ಯಾವೆಲ್ಲ ಕಾರ್ಯಕ್ರಮಗಳು?
1: ಚಿತ್ರಗೀತೆಗಳು, ಭಾವಗೀತೆಗಳು, ಭಾವತರಂಗ ಎಲ್ಲ ಕೇಳ್ತಿತ್ತು.
0: ಎಲ್ಲ ಕೇಳ್ತಾ ಇರ್ತೀರಿ? ಜೊತೆಗೂಡಿಸ್ತಾ ಇದ್ದಾರೆ ನಿಮ್ಮ ಮನೆಯವರು? ಓಕೆ, ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ. ನೀವೇ ಮೂರನೇವರು? ಓಕೆ.
2: ಬಾನಿಗೆ ಎಂದೆಂದಿಗೂ ಅರವಿಯೇ ಭೂಷಣ,
0: ಮುಂಚೆನೆ ಕೇಳಿಸ್ಕೊಂಡಿದ್ರ ನಾಗರಾಜ್? ಓ, ಅವಾಗಲೇ ಕೇಳಿಸ್ಕೊಂಡಿದ್ರಿ, ಮತ್ತೆ ಟೈಮ್ ವೇಸ್ಟ್ ಆಯ್ತು. ಅವಾಗಲೇ ಹಾಡ್ ಗುರುತಿಸ್ಬಿಟ್ಟಿದ್ರೆ ಮುಗ್ದೋಗ್ತಿತ್ತು ಅಲ್ವಾ? ಹೌದಾ, ಪರವಾಗಿಲ್ಲ ನಾಗರಾಜ್ ಅವರೇ, ಒಮ್ಮೆ ಕೇಳಿಸ್ಕೊಂಡ್ರೆ ಗುರುತಿಸಿದ್ರೆ ಸಾಕು. ಆಯ್ತು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಾಗರಾಜ್. ಓಕೆ ನಮಸ್ತೆ.

0: ஹலோ
1: ஹலோ
0: நமஸ்தே
1: ನಮಸ್ತೆ ಮೇಡಮ್
0: ರೇಡಿಯೋ ಇಂದ ಸ್ವಲ್ಪ ದೂರ ಬನ್ನಿ ಅಥವಾ ರೇಡಿಯೋ ವಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ
1: ಓಕೆ
0: ತಮ್ಮ ಹೆಸರು
1: ಸುಧಾ ಶೇಖರ್ ಚಂದೋಳಿ ನಗರ
0: ಓಕೆ ಸುಧಾ ಅವರೇ ಚೆನ್ನಾಗಿದ್ದೀರಿ
1: ಚೆನ್ನಾಗಿದ್ದೀನಿ ಮೇಡಮ್
0: ತುಂಬಾ ದಿವಸ ಆಯ್ತು ಸುಧಾ ಅವ್ರ ಜೊತೆ ಮಾತಾಡಿ ಅಲ್ವಾ
1: ಇಲ್ಲ ನಾನು ಆನ್ಲೈನ್ ಅಲ್ಲಿ ಬರೋದು ಕಡಿಮೆ
0: ಓಕೆ ಫೋನ್ ಅಲ್ಲಿ ಬರೋದು ಕಡಿಮೆ ಲೈವ್ ಅಲ್ಲಿ ವಾಟ್ಸ್ಆಪ್ ಅಲ್ಲೇ ಸಾಕಷ್ಟು ಬಾರಿ ಸಂದೇಶ ಕಳಿಸ್ತಾ ಇರ್ತೀರಿ ಅಲ್ವಾ
1: ಹೌದೌದು
0: ಓಕೆ ಸುಧಾ ಹಾಡನ್ನು ಪ್ಲೇ ಮಾಡ್ತೇನೆ ಕೇಳಿಸ್ಕೊಳ್ಳಿ
1: ಓಕೆ

0: होती। ಗೊತ್ತಾಯ್ತಾ ಸುಧಾ?
1: ಹಲೋ.
0: ಹ್ಮ್, ಹೇಳಿ. ಅದು ಹಾಗೇನೆ, ಲೈವ್ ಅಲ್ಲಿ ಹೆಂಗಾಗುತ್ತೆ ಅಂದ್ರೆ ಸಡನ್ ಆಗಿ ಹಾಕ್ಬಿಡ್ತೀವಲ್ವಾ, ಸೊ ಸ್ವಲ್ಪ ಇದಾಗ. ಹೌದು, ಫೋನ್ ಇಟ್ಟ ತಕ್ಷಣ ಪಕ್ಕ ನಂಗೆ ನೆನಪಾಗುತ್ತೆ ಅಲ್ವಾ. ಪರವಾಗಿಲ್ಲ ಸುಧಾ. ಹೌದು ಹೌದು, ಈ ತುಂಬಾ ಈಸಿ ಇದೆ ಅಲ್ವಾ ಅಂತೇಳಿ ಅನಿಸ್ತಾ ಇರುತ್ತೆ, ಬಟ್ ನಾವೇ ಆ ಪ್ಲೇಸ್ ಅಲ್ಲಿ ನಿಂತ್ಕೊಂಡಾಗ ಕಷ್ಟ ಅನ್ಸುತ್ತೆ. ಓಕೆ ಸುಧಾ, ಹೀಗೆ ಕರೆ ಮಾಡ್ತಾ ಇರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ನಮಸ್ತೆ.

0: ಹಲೋ
1: ನಮಸ್ತೆ ಮೇಡಮ್.
0: ಯಾರಿದು? ನಮಸ್ತೆ.
1: ಚಿತ್ರದುರ್ಗ ಚಿಕ್ಕಪೇಟೆಯಿಂದ ರೂಪ ಪಾಂಡುರಂಗರ.
0: ಹಾಡ್ ಹೇಳ್ಬಿಡಿ ರೂಪ, ನಿಮ್ಗೆ ಗೊತ್ತಿರುತ್ತೆ.
1: ಯಾಮಿನಿ ಯಾರಮ್ಮ ನೀನು ಯಾಮಿನಿ, ಈ ಹಾಡು ಮೇಡಮ್.
0: ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ? ನಾವು ಟಿಫನ್ ಆಯ್ತಾ ರೂಪ?
1: ಇಲ್ಲ ಮೇಡಮ್, ಇನ್ನು ಮಾಡ್ಬೇಕು. ನಮ್ಮನೆ ರೆಡಿ ಆಗ್ತಾ ಇದ್ರು, ಅದ್ರಲ್ಲಿ ಮಾಡ್ದೆ ಟೈಮ್ ಮಾಡ್ಕೊಂಡು.
0: ಮಗ ಶ್ರವಂತ್ ಏನ್ ಫುಲ್ ಬಿಸಿ ಓದೋದ್ರಲ್ಲಿ?
1: ಹೌದು ಮೇಡಮ್, ಟೆಸ್ಟ್ ಇದಾವ ಈಗ.
0: ಹೌದು ಹೌದು. ಓಕೆ ರೂಪ, ಹೀಗೆ ಕರೆ ಮಾಡ್ತಾ ಇರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.

0: హలో
1: నమస్తే
0: యారిదు ಓಕೆ ಶಿವಲಿಂಗಯ್ಯ ಹಿರೇಮಠ ಅವರೇ ತುಂಬಾ ಸಮಯ ಇಲ್ಲ ಹಾಗಾಗಿ ಹಾಡನ್ನ ಪ್ಲೇ ಮಾಡಿಬಿಡ್ತೇನೆ ಕೇಳಿಸ್ಕೊಳ್ಳಿಪ್ಪ

0: ಹೇಳಿ ಶಿವಲಿಂಗಯ್ಯ ಅವರೇ. ನನ್ನವಳು ನನ್ನವಳು ಅಲ್ಲ. ಇಲ್ಲ ಇಲ್ಲ. ಓಕೆ, ಮತ್ತೊಬ್ಬರಿಗೆ ಅವಕಾಶ ಕೊಡೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ನಮಸ್ತೆ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಮೇಡಮ್, ನಾವು ಮಾಡಿದ ಹಂಗೆ ಮಹೇಶ್ ಅಂತ ಹೇಳಿ ಮೇಡಮ್.
0: ಓಕೆ, ಮಹೇಶ್ ಅವ್ರದ್ದು ಟಿಫನ್ ಆಗಿದೆ ಅನ್ಕೊಳ್ತೀನಿ, ಹಾಗೆ ಹಾಡನ್ನು ಕೂಡ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿಪ್ಪ.
1: ಆಯ್ತು ಮೇಡಮ್.

0: ಹೇಳಿ ಮಹೇಶ್.
1: ಮೇಡಮ್ ಇದು ಬಾನಲ್ಲೇ ಮತ್ತೆ ಚೆನ್ನಕ್ಕಿಂತ
0: ಹೌದು, ಖಂಡಿತವಾಗ್ಲೂ ಸರಿಯಾಗಿ ಗುರುತಿಸಿದ್ದೀರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ. ಓಕೆ ಸ್ನೇಹಿತರೆ, ಚರಣ ನಮ್ಮದು, ಪಲ್ಲವಿ ನಿಮ್ಮದು. ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವಿದ್ವಿ. ಈ ಕಾರ್ಯಕ್ರಮದ ಕೊನೆಯ ಗೀತೆ ಕೂಡ ಇದಾಗಿದೆ.

ಬಾನಲ್ಲೆ ಮಧುಚಂದಕ್ಕೆ. ಚಿತ್ರದ ಈ ಗೀತೆಯೊಂದಿಗೆ ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 10:25. ಇದೀಗ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೂ, ಹಾಗೆ ಕಾರ್ಯಕ್ರಮವನ್ನು ಕೇಳ್ತಾ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು, ನಮ್ಮ ಪ್ರತಿಭೆಯನ್ನು ಕೂಡ ಅನಾವರಣಗೊಳಿಸಬೇಕು ಅಂತ ಹೇಳಿ ಕಾಯ್ತಾ ಇರುವಂತಹ ನಮ್ಮ ಮುತ್ತು ಪುಟಾಣಿಗಳಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

0: ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಶಶಿಕಲಾ ಟಿ, ಹಾಗೆ ನನ್ನ ಜೊತೆ ಇದ್ದಾರೆ
1: ನಾನು ನಿಮ್ಮ ಬಾನುಲಿ ಸ್ನೇಹಿತೆ ಕರ್ಣಂವಾಣಿ.
0: ಓಕೆ ವಾಣಿ, ಎಂದಿನಂತೆ ಭಾನುವಾರ ಬಂದಿದ್ದಾಯ್ತು, ಕಾರ್ಯಕ್ರಮದಲ್ಲಿ ನಾವು ಕೂಡ ಹಾಜರಾಗಿದ್ದಾಯ್ತು. ಇನ್ನು ಭಾಗವಹಿಸಬೇಕಾಗಿರೋದು ನಮ್ಮ ಮುದ್ದು ಪುಟಾಣಿಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ಒಮ್ಮೆ ನಮ್ಮ ನಿಲಯದ ಫೋನ್ ಸಂಖ್ಯೆಗಳನ್ನ ತಿಳಿಸ್ಬಿಡೋಣ.
1: 9444860073,
0: ಹಾಗೆಯೇ 9141970272. ಜೊತೆಗೆ ಸ್ಥಿರ ದೂರವಾಣಿ ಸಂಖ್ಯೆ ಕೂಡ ಲಭ್ಯ ಇದೆ ವಾಣಿ, 2956649. ಇನ್ನು STD ಕೋಡ್ ಸಂಖ್ಯೆ 081194. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಮ್ಮ ಮುದ್ದು ಪುಟಾಣಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಅಂತೇಳಿ ಆಶಿಸೋಣ. ಮೊದಲನೇ ಕರೆ ಕೂಡ ಬರ್ತಾ ಇದೆ, ತೆಗೆದುಕೊಳ್ಳೋಣ.
1: ಓಕೆ ಶಶಿ.
0: ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆಪ್ಪ, ಯಾರಿದು? ಅಬ್ಬಾ, ನಿತಿನ್ ಎಲ್ಲಿ ಹೋಗ್ಬಿಟ್ಟಿದ್ದೆ ಇಷ್ಟು ದಿವಸ?
1: ಎಲ್ಲೂ ಇಲ್ವಾ?
0: ಹುಷಾರಿರ್ಲಿಲ್ವಾ ನಿತಿನ್ಗೆ? ಇವತ್ತು ಹುಷಾರಿಲ್ವಾ? ಯಾಕೋ ಡಲ್ ಆಗಿದೆಯಲ್ಲ ನಿನ್ ವಾಯ್ಸ್ ನಿತಿನ್. ಹಾಗೇನಿಲ್ಲ ಅಲ್ವಾ? ಟಿಫನ್ ಮಾಡಿದ್ಯಾ? ಏನ್ ಟಿಫನ್? ಪಲಾವ್ ತಿನ್ರಿ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀಯಾ? ಹ್ಮ್, ಹೇಳಪ್ಪ.
2: ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಕುಟ್ಟಿಗೆ ಬಲು ಇಷ್ಟ. ಎಚ್ಚುಗಳಿಲ್ಲದೆ ಹಾರಲು ಹೋದರೆ ಹಾಗೆ ತೊಂದರೆ, ಇದು ಕಷ್ಟ. ಒಂದು ದಿನ ಇದ್ದಕ್ಕಿದ್ದಂತೆ ಕುಟ್ಟಿಗೆ ರೆಕ್ಕೆಗೆ ಬಂದಿತ್ತು. ಹಕ್ಕಿಯ ಹಾಗೆ ಹಾರುವ ಮನಕ್ಕೆ ಹೆಚ್ಚಿನ ಹರಸವ ತಂದಿತ್ತು. ಕೂಡಲೇ ಪುಟ್ಟಿ ಕಿನ್ನರಗಿದು ಆಗಸದೊಳಗೆ ಹಾರಿದಳು. ಆರುತ ತೇರಿತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು. ಚಂದ್ರನ ಮೇಲೆ ಎಟ್ಟಲಿ ನಿಂತು ಭೂಮಿಯ ಕಡೆಗೆ ನೋಡಿದರೆ ನೇರಳೆ ಬಣ್ಣದ ಚಿಪ್ಪಿನ ಹಾಗೆ ಖಂಡಿತ ಅವಳಿಗೆ ನಮ್ಮದರೆ. ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳ ಮಂಗಳವ ಕೆಂಪಗೆ ಬಣಬಣ ಗುಡ್ಡುತ್ತಲಿತ್ತು. ಕಾಣಲಿಲ್ಲ ಯಾವುದೇ ಜೀವ. ಪುಟ್ಟಿಯು ಕಂದಳು ಮಂಗಳ ಗ್ರಹದಲ್ಲಿ ಯೋಗಿಯ ಕೆರೆ ಹೆಬ್ಬಂಡೆ ಒಡನೆಯ ಕೇಳಿದಳು ಕೆಂಪು ಹೆಬ್ಬಂಡೆಯನ್ನು, ನೀನು ಹೇಗೆ ಇಲ್ಲಿಗೆ ಬಂದೆ? ಬಂಡೆಯು ಕಣ್ಣೀರನ ಚಿಂತಿತ್ತ ಹೇಳಿದ ಪುಟ್ಟಿಗೆ ನೋಡಿದಲ್ಲಿ ಪುಟ್ಟಿಯ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿದ್ದೀನಿ. ಒಂದು ಕಾಲದಿ ಈ ಗ್ರಹದಲ್ಲಿ ಇದ್ದ ಜೀವ ಜನ ಹಸಿರು ಮರ. ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳ ಕಡಿಮೆ ಬಂತು ಬರ. ಮಳೆ ಬೆಳೆ ನದಿ ಬೀದಿ ಆಳಿದ್ದು ಅಂದಿತು ನಮಗೆ ಎಂತ ಸ್ಥಿತಿ. ನಮ್ಮ ಭೂಮಿಯಲ್ಲಿ ನಿಮ್ಮ ಭೂಮಿಯಲ್ಲಿ ಮರ ಗಿಡ ಅಳಿದರೆ ಮುಂದೆ ಒಂದು ಇದೇ ಗತಿ. ಭೂಮಿಗೆ ಬಂದು ಜನತೆ ಕಂಡು ಹಸಿರನ್ನು ಉಳಿಸಲು ಬೇಡಿದಳು. ತಾನು ಕೂಡ ಎಳೆ ಸಸಿಗಳ ನೆಟ್ಟು ಬೆಳೆಸಿದ ಕುಣಿ ಕುಣಿದಾಡಿದಳು.
0: ಹ್ಮ್, ಈ ಪದ್ಯದ ಒಟ್ಟಾರೆ ಭಾವಾರ್ಥ ಏನು ಅಂತ ಗೊತ್ತಾ ನಿತಿನ್? ಇದ್ರ ಒಟ್ಟಾರೆ ಅರ್ಥ ಏನಪ್ಪಾ ಅಂದ್ರೆ ಕೊನೆಯಲ್ಲಿ ಹೇಳ್ತಾರಲ್ವಾ, ಹಸರನ್ನ ಉಳಿಸ್ಬೇಕು, ಕಾಡನ್ನ ಬೆಳೆಸ್ಬೇಕು ಅಲ್ವಾ, ಅರಣ್ಯವನ್ನ ಸಂರಕ್ಷಣೆ ಮಾಡೋದೇ ಇದರ ಮುಖ್ಯ ಉದ್ದೇಶ. ಹೌದು, ಖಂಡಿತವಾಗ್ಲೂ ಕೂಡ. ಹ್ಮ್, ತುಂಬಾ ಕೆಂಪಾಗಿರುವ ಗ್ರಹ ಯಾವುದು?
1: ಸೂರ್ಯ ಗ್ರಹ ಏನೋ ನಿತಿನ್?
0: ಸೂರ್ಯ ನಕ್ಷತ್ರ ಅಲ್ವಾ?
1: ಜಾಣ ನಮ್ ನಿತಿನ್.
0: ನಮ್ಮನ್
1: ಪರೀಕ್ಷೆ ಮಾಡ್ತಾ
0: ನಿತಿನ್, ಮತ್ತೆ ಏನಪ್ಪಾ?
2: ಹ್ಮ್,
0: ಕೇಳಪ್ಪ, ಅದಕ್ಕೆ ಕೇಳಿದ್ದು ಮತ್ತೇನಪ್ಪ ನಿತಿನ್ ಅಂತ. ಎಂಟು ಕಂಬಗಳಿಗೆ
1: ಲವಂಗ ಏನೋ, ಎಂಟು ಕಂಬ
0: ಇದು ಕಣ್ಗಳ ಹಣೆ.
1: ಎಂಟು ಕಂಬಗಳ, ಎಂಟು ಕಂಬಗಳಿಗೆ
0: ಒಂದೇ ಆಧಾರ, ಶಿರಾನೋ ತಲೆ ಅಲ್ವಾ? ಏನು ನಮ್ಗೊತ್ತಿಲ್ವಲ್ಲ. ತಕ್ಕಡಿ
1: ತಕ್ಕಡಿಗೆ ಅದು
0: ಎಂಟು ಕಂಬಗಳಿಗೆ ಓಕೆ. ಆ ಕಡೆ ಕಡೆನ ಮೂರು ಸರಪಳಿ ಇರುತ್ತೆ, ಮತ್ತೆ

0: ಕೆಳಗೆ ತಟ್ಟೆನೂ ಸೇರಿಸ್ಕೊಂಡ್ಯಾ? ನಾಲ್ಕು ನಾಲ್ಕು ಆಯ್ತಪ್ಪ, ಚೆನ್ನಾಗಿತ್ತು.
1: ಮತ್ತೆ ಇನ್ನೊಂದಿದ್ಯಾ? ಆಯ್ತಾ, ಓಕೆ. ಕರೆ ಮಾಡಿದ್ಕಾಗಿ ಧನ್ಯವಾದ ನಿತಿನ್. ಹಲೋ, ನಮಸ್ತೆ. ನಮಸ್ತೆ.
2: ಹಲೋ
1: ನಮಸ್ತೆ, ಯಾರಿದು?
2: ನಾನು.
1: ನಾನು
2: ಐಶ್ವಿಕಾ.
1: ಐಶ್ವಿಕಾ, ಎಲ್ಲಿಂದ ಐಶ್ವಿಕಾ?
2: ಜೋಗಿಮಟ್ಟಿ ರೋಡಿಂದ.
1: ಜೋಗಿಮಟ್ಟಿ ರೋಡಿಂದ. ನಮ್ಮ ಐಶ್ವಿಕಾ ಎಷ್ಟನೇ ತರಗತಿ ಓದ್ತಾ ಇದ್ದಾರೆ?
2: ಸೆಕೆಂಡ್ ಸ್ಟ್ಯಾಂಡರ್ಡ್.
1: ಸೆಕೆಂಡ್ ಸ್ಟ್ಯಾಂಡರ್ಡ್. ಇದೇ ಮೊದಲನೇ ಬಾರಿ ನಾ ಕರೆ ಮಾಡ್ತಾ ಇರೋದು. ಓಕೆ, ಗುಡ್. ಟಿಫಿನ್ ಆಯ್ತಾ ಐಶ್ವಿಕಾ? ಅದು ಏನ್ ಟಿಫಿನ್ ಮಾಡಿದ್ರಿ?
2: ಚಪಾತಿ.
1: ಚಪಾತಿ, ಓಕೆ, ನಮ್ದು ಆಯ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಹೇಳ್ತಾರೆ?
2: ಪದ್ಯ.
1: ಹ್ಮ್, ಹೇಳು ಪುಟ.
2: ಗೆಳೆಯರು ಆಡಲು ಯಾರು ಇಲ್ಲ, ಕಳೆ ಎಂದು ಹೇಳಿಲ್ಲ. ಬಾಬಾ ನನಗು ಆಡಲು ಕಲಿಸು, ಬಾಬಾ ನನಗು ಆಡಲು ಕಲಿಸು.
1: ಅಷ್ಟೇನಾ? ಓಕೆ, ಯಾರು ಹೇಳ್ಕೊಟ್ಟಿದ್ದು ಹಾಡನ? ಪಠ್ಯಪುಸ್ತಕದಲ್ಲೇ ಇದೆಯಾ ಹಾಡು? ಓಕೆ, ತುಂಬಾ ಚೆನ್ನಾಗಿ ಹೇಳಿದೆ ಐಶ್ವಿಕಾ. ಮತ್ತೇನ್ ಹವ್ಯಾಸಗಳಿದೆ ಐಶ್ವಿಕಾಗೆ? ಅಲ್ಲ, ಬಿಡುವಿನ ಸಮಯದಲ್ಲಿ ಏನ್ ಮಾಡ್ತೀಯಾ? ಟಿವಿ ನೋಡ್ತೀಯಾ? ಏನ್ ಆಟ ಆಡ್ತೀರಾ? ಏನ್ ಮಾಡ್ತೀರಾ?
0: ನಿನ್ಗೋಸ್ಕರ ಅಂತ ಏನು ಮಾಡಲ್ವಾ? ಓದೋದು, ಟಿವಿ ನೋಡೋದು, ಸ್ವಲ್ಪ ಹೊತ್ತು ಮಾಡ್ತೀಯಾ? ಆಟ ಆಡೋದು, ಆಟ ಆಡ್ತೀಯಾ? ಏನ್ ಆಟ ಅಂದ್ರೆ ತುಂಬಾ ಇಷ್ಟ ನಿಂಗೆ? ಏನು? ಖೋಖೋ. ಓಕೆ, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಖೋಖೋ ಆಟ ಆಡಿಸ್ತಾರಾ ನಿಮ್ ಶಾಲೆಯಲ್ಲಿ? ನಿಮ್ ಶಾಲೆಲಿ ಖೋಖೋ ಆಟ ಆಡಿಸ್ತಾರಾ?
2: ಇಲ್ಲ.
0: ಇಲ್ವಾ? ಆದ್ರೆ ನಿಂಗಿಷ್ಟ ಆಟ? ಇನ್ ಸ್ವಲ್ಪ ದೊಡ್ಡವಳು ಆದ್ಮೇಲೆ ಖಂಡಿತವಾಗ್ಲೂ ಆಟ ಆಡಿಸ್ತಾರೆ ಅನ್ಕೊಳ್ತೇನೆ ನಿಮ್ ಶಾಲೆಯಲ್ಲೂ ಕೂಡ. ಓಕೆ ಐಶ್ವಿಕಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಹಲೋ ನಮಸ್ತೆ.
3: ಹಲೋ
1: ಸಾನ್ವಿ, ಗುಡ್ ಮಾರ್ನಿಂಗ್.
3: ಗುಡ್ ಮಾರ್ನಿಂಗ್ ಮ್ಯಾಮ್.
1: ಓಕೆ, ಟಿಫಿನ್ ಆಯ್ತಾ ಸಾನ್ವಿದು? ನಮ್ದು ಆಯ್ತು. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ನಮ್ ಸಾನ್ವಿ? ಓಕೆ, ಹೇಳು ಪುಟ.

ಕಾಯಬೇಕು.

0: ತುಂಬ ಚೆನ್ನಾಗಿ ಹಾಡಿದ್ರಿ ಸನ್ವಿ.
1: ಸಂಗೀತಾಭ್ಯಾಸ ಮುಂದುವರಿಸ್ತಾ ಇದ್ದೀರಾ ಸನ್ವಿ? ಹೋಗ್ತಾ ಇದ್ದೀರಿ. ಓಕೆ, ಪುರಂದರದಾಸರ ಕೀರ್ತನೆಗಳಲ್ಲದೆ ಮತ್ತೆ ಯಾವ್ಯಾವ ಗೀತೆಗಳನ್ನ ಹೇಳ್ಕೊಡ್ತಾರೆ ನಿಮ್ಗೆ? ರಾಗಗಳನ್ನ ಎಲ್ಲವನ್ನು ಕೂಡ ಎಲ್ಲಾ ರಾಗಗಳನ್ನು ಕೂಡ ಹೇಳ್ಕೊಡ್ತಾರ? ಓಕೆ, ಈಗಾಗ್ಲೇ ಯಾವ ಯಾವ ರಾಗಗಳನ್ನ ಕಲ್ತಿದ್ದೀರಾ ಸನ್ಮಿ?
2: ಕೀರ್ತನೆಗಳವರೆಗೂ ಬಂದಿದ್ಯಾ ಇವಾಗ ಅಭ್ಯಾಸದಲ್ಲಿ? ಸರಳ ವರಸೆಗಳು, ಕೀರ್ತನೆಗಳು ಅಲ್ಲಿವರೆಗೂ ಆಗಿದ್ಯಾ? ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ರಾಗಗಳು ಇನ್ನು ಯಾವ್ದು ಅಂತ ಇನ್ನೂ ಹೇಳಿಲ್ಲ, ತಾಳಗಳಷ್ಟೇ ಗೊತ್ತಾಗಿದೆ ನಿಮಗಲ್ವಾ? ಹೇಳ್ಕೊಟ್ಟಿದ್ದಾರಲ್ವಾ.
1: ಓಕೆ ಸನ್ವಿ, ಹೀಗೆ ಕಲಿತಾ ಇರು, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರು, ಓಕೆನಾ? ಹಲೋ, ಹಲೋ.
2: ಓಕೆ ಶಶಿ, ಇವತ್ತು ಮಲಾಲ ದಿನ, ಹಾಗೆ ರಾಷ್ಟ್ರೀಯ ಸರಳತೆ ದಿನ, ಹಾಗೆ ಪೇಪರ್ ಬ್ಯಾಗ್ ದಿನ ಅಂತ ಹೇಳಿ ಆಚರಣೆ ಮಾಡಲಾಗ್ತಾ ಇದೆ. ಒಂದೊಂದು ಆಚರಣೆಗಳಿಗೂ ಒಂದೊಂದು ರೀತಿಯಾದಂತಹ ಮಹತ್ವ ಇದ್ದೇ ಇರುತ್ತೆ. ಇನ್ನು ರಾಷ್ಟ್ರೀಯ ಸರಳತೆ ದಿನ ಅನ್ನುವಂಥದ್ದನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೇಬೇಕಾಗಿರುವಂಥದ್ದು. ನಾವು ಎಷ್ಟು ದುಡ್ಡನ್ನು ಖರ್ಚು ಮಾಡ್ತೀವಿ ಅಥವಾ ನಾವು ಹೇಗೆ ಬದುಕ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಶಶಿ. ಎಷ್ಟು ದುಡ್ಡನ್ನು ಖರ್ಚು ಮಾಡ್ತೀವಿ ಅನ್ನುವಂಥದ್ದು ಅಲ್ಲೇ ಅಲ್ಲ. ಹಾಗಾಗಿ ಸರಳ ಜೀವನಕ್ಕೆ ನಮ್ಮದೇ ಆದಂಥ ಸೂತ್ರಗಳನ್ನು ನಾವು ಇಟ್ಕೊಂಡ್ರೆ ನಮ್ಮ ಜೀವನ ಇನ್ನು ಸುಸಜ್ಜಿತವಾಗಿ ನಡೀತಾ ಹೋಗುತ್ತೆ ಅಂತ ಹೇಳ್ಬೋದು. ಮಾನಸಿಕ ನೆಮ್ಮದಿ ಅನ್ನುವಂತಕ್ಕಂಥದ್ದು ಮತ್ತೆ ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ನಮ್ಮ ಸರಳ ಜೀವನಕ್ಕೆ ಮುಖ್ಯ ಆಗಿರುತ್ತೆ, ಅತ್ಯಗತ್ಯ ಕೂಡ ಆಗಿರುತ್ತೆ. ಮತ್ತೆ ನಮ್ಮ ಏನು ನಮ್ಮ ಜೀವನದಲ್ಲಿ ಇವಾಗ ಅವಶ್ಯಕತೆ ಏನಿದೆಯೋ ಅದನ್ನ ಪೂರೈಸಿಕೊಳ್ಳೋದು ಅದು ಒಂದು ನಮಗೆ ಅಗತ್ಯ ಅನ್ಸಿದ್ರೆ, ಅನಾವಶ್ಯಕತೆವಾಗಿ ದುಡ್ಡನ್ನ ಖರ್ಚು ಮಾಡುವಂಥದ್ದು, ಬಳಕೆ ಮಾಡುವಂಥದ್ದು ಬೇಡ ಅನ್ನುವಂಥದ್ದು, ಅದನ್ನ ದೊಡ್ಡವರಾಗಿರುವಂಥವ್ರು, ತಂದೆ ತಾಯಿಗಳು, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ಇವರೇ ಮೊದಲನೇದಾಗಿ ಮಾಡ್ಕೊಂಬಂದ್ರೆ ಮಕ್ಕಳುಗಳು ಅದನ್ನ ಅನುಸರಿಸ್ತಾರೆ ಅನ್ನುವಂಥದ್ದು. ನೀರನ್ನ ನಾವು ಅದಕ್ಕೆ ಸರಿಯಾದ ಉದಾಹರಣೆ ಅಂದ್ರೆ ಶಶಿ, ನಮ್ಗೆ ಈ ಮಳೆಗಾಲದಲ್ಲಿ ಮಳೆ ಬಂದಿಲ್ಲ, ಈಗ ಮಳೆ ಬರುವಾಗ ನೀರು ನಮ್ಗೆ ಯಥೇಚ್ಛವಾಗಿರುತ್ತೆ ಅಂತ ಇಟ್ಕೊಳ್ಳ. ಬೇಸಿಗೆಗಾಲದಲ್ಲಿ ನೀರಿನ ಅಭಾವ ಉಂಟಾದಾಗ ನಾವು ಹೇಗೆ ಬಳಸ್ತೀವಿ ಅನ್ನೋದು ಗೊತ್ತಾಗುತ್ತೆ ಶಶಿ ಅಲ್ವಾ? ಒಂದು ದಿನ ನೀರು ಬರದೇ ಹೋದ್ರೆ ನಾವು ಬಳಸೋದಕ್ಕೂ, ದಿನನಿತ್ಯ ನಮಗೆ ಗೊತ್ತಿಲ್ಲದೇನೆ ನೀರನ್ನ ನಾವು ಖರ್ಚು ಮಾಡೋದಕ್ಕೂ, ಅದರಲ್ಲೇ ನಮ್ಗೆ ಗೊತ್ತಾಗುತ್ತೆ ನಾವು ಹೇಗೆ ಜೀವನ ನಡೆಸ್ತಾ ಇದ್ದೀವಿ.

0: ಎನ್ನುವಂಥದ್ದು. ಹಾಗೆ ಸುಮ್ಮನೆ ದುಡ್ಡಿದೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ದುಂದು ವೆಚ್ಚ ಮಾಡದೆ ಏನು ಅವಶ್ಯಕತೆ ಇರುತ್ತೆ ಅದನ್ನು ಬಳಸುವಂಥ ಕಾರ್ಯ ಮುಂದಾಗಬೇಕು ಅಂತ ಹೇಳುವಂಥದ್ದು. ಇನ್ನು ದುಂದು ವೆಚ್ಚ ಮಾಡೋದ್ರ ಬಗ್ಗೆ ಕಡಿವಾಣ ಹಾಕುವಂಥದ್ದು. ಇನ್ನು ವರ್ತಮಾನದಲ್ಲಿ ಬದುಕುವಂಥದ್ದು ಅಂದರೆ ನಮ್ಮ ಆಸೆಗಳನ್ನು ಪೂರೈಸ್ಕೊಳ್ಳೋದು ಓಕೆ, ಆದರೆ ದುರಾಸೆಗಳನ್ನು ಬೇಡ ಅನ್ನುವಂಥದ್ದು. ನನಗೆ ಓಕೆ, ನನ್ನ ಮಕ್ಕಳಿಗೆ ಓಕೆ, ಆದರೆ ನನ್ನ ಮೊಮ್ಮಕ್ಕಳಿಗೂ ಇರಲಿ ಅನ್ನುವಂಥದ್ದು ತುಂಬ ದುರಾಸೆ.
1: ಇವಾಗಿನ ಜನರ ಒಂದು ಮನದಾಸೆ ಹಾಗಾಗ್ಬಿಟ್ಟಿದೆ. ಇಡೀ ವಂಶ ಪಾರಂಪರ್ಯವಾಗಿ ನಾನು ನನ್ನ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ಕೂಡ ಕೂತು ತಿನ್ನುವಷ್ಟು ಆಸ್ತಿಯನ್ನ ಸಂಪಾದನೆ ಮಾಡಬೇಕು ಅನ್ನೋದು ಕೆಲವ್ರು ಜನರ ತಲೆಯಲ್ಲಿ ಹೊಕ್ಬಿಟ್ಟಿರುತ್ತೆ. ದಯವಿಟ್ಟು ಅದನ್ನ ತೆಗಿಯೋಣ ಅಲ್ವಾ?
0: ಯಾಕೆ ವರ್ತಮಾನದಲ್ಲಿ ಬದುಕನ್ನ ಬದುಕಬೇಕು ಅಂದ್ರೆ ಇವತ್ತಿನ ಎಷ್ಟು
1: ಬೇಕೋ ಅಷ್ಟು
0: ಮಾತ್ರ ಬದುಕುವಂತ.
1: ಖಂಡಿತವಾಗ್ಲೂ ಅದಕ್ಕೆ ಅತಿ ಆಸೆ ಒಳ್ಳೇದಲ್ಲ, ಆಸೆಯೇ ದುಃಖಕ್ಕೆ ಮೂಲ ಅಂತೇಳಿ ಈಗಾಗಲೇ ಸಾಕಷ್ಟು ನಮ್ಮ ಹಿರಿಯರು ಮಹನೀಯರು ತಿಳಿಸ್ಕೊಟ್ಟಿದ್ದಾರೆ. ಸೊ ಆ ಒಂದು ವರ್ಡ್ ಏನಿದೆ ಅಲ್ಲ ಅದನ್ನ ನಾವು ಪಾಲಿಸೋಣ. ವಾಣಿ, ಮತ್ತೆ ಒಂದು ಕರೆ ಇದೆ,
0: ತೆಗೆದುಕೊಳ್ಳೋಣ.
1: ಶಶಿ, ಹಲೋ.
2: ಹಲೋ,
1: ನಮಸ್ತೆ.

0: ಖಂಡಿತವಾಗ್ಲೂ. ಅದಕ್ಕೆ ಅತಿ ಆಸೆ ಒಳ್ಳೇದಲ್ಲ, ಆಸೆಯೇ ದುಃಖಕ್ಕೆ ಮೂಲ ಅಂತೇಳಿ ಈಗಾಗಲೇ ಸಾಕಷ್ಟು ನಮ್ಮ ಹಿರಿಯರು ಮಹನೀಯರು ತಿಳಿಸ್ಕೊಟ್ಟಿದ್ದಾರೆ. ಸೊ ಆ ಒಂದು ವರ್ಡ್ ಏನಿದೆ ಅಲ್ಲ ಅದನ್ನ ನಾವು ಪಾಲಿಸೋಣ ವಾಣಿ. ಮತ್ತೆ ಒಂದು ಕರೆ ಇದೆ, ತೆಗೆದುಕೊಳ್ಳೋಣ ಶಶಿ. ಹಲೋ,
1: ಹಲೋ,
0: ನಮಸ್ತೆ.
1: ನಾವು ತನ್ವಿಕಾ ಅಂತ ಚಿತ್ರದುರ್ಗ ಬಿವಿ ಕೇಸ್ ಲೇಔಟಿಂದ ಮಾಡ್ತಾ ಇದ್ದೀನಿ.
0: ಓಕೆ ತನ್ವಿಕಾ, ಇದೇ ಮೊದಲನೇ ಸಲ ನಾ ಕರೆ ಮಾಡ್ತಾ ಇರೋದು?
1: ಹೌದು
0: ಮ್ಯಾಮ್. ಎಷ್ಟನೇ ತರಗತಿ ಓದ್ತಾ ಇರೋದು ತನ್ವಿಕಾ?
1: ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಮ್ಯಾಮ್.
0: ಸಿಕ್ಸ್ತ್ ಸ್ಟ್ಯಾಂಡರ್ಡ್. ಓಕೆ ತನ್ವಿಕಾ, ಅವ್ರ ಟಿಫನ್ ಆಯ್ತು?
1: ಹಾ ಮ್ಯಾಮ್ ಆಯ್ತು. ನಿಮ್ದು?
0: ನಮ್ದು ಕೂಡ ಆಯ್ತು. ತನ್ವಿಕಾ ಅವ್ರಿಗೆ ಯಾವ ಸಬ್ಜೆಕ್ಟ್ ಅಂದ್ರೆ ತುಂಬಾ ಇಷ್ಟ?
1: ಸೈನ್ಸ್ ಅಂದ್ರೆ ಬಹಳ ಇಷ್ಟ.
0: ಓಕೆ, ವಿಜ್ಞಾನಿ ಆಗ್ಬೇಕು ಅಂತ ಏನಾದ್ರೂ ಕನಸು ಕಂಡಿದ್ದೀರಾ?
1: ಇಲ್ಲ,
0: ಸೈನ್ಸಿಸ್ಟ್ ಆಗುವಂತಹ ಆಸೆ ಏನಿಲ್ಲ, ಬಟ್ ಇಷ್ಟ. ಓಕೆ ತನ್ವಿಕಾ, ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಿ? ಯಾವ ತರ ಹಾಡು?
1: ಪುರಂದರದಾಸರು ಒಂದು ಹಾಡು ಬಂದ್ರೆ ಅದನ್ನ ಹಾಡ್ತೀನಿ.
0: ಹ್ಮ್, ಹಾಡು ಪುಟ.

0: ಓಕೆ ತನ್ವಿಕಾ, ತುಂಬಾ ಚೆನ್ನಾಗಿ ಹಾಡ್ ಹೇಳಿದೆ. ನೀನು ಕೂಡ ಸಂಗೀತಕ್ಕೆ ಏನಾದ್ರು ಹೋಗ್ತಿದ್ಯಾ? ಓಕೆ, ಏನೇನೆಲ್ಲ ಕಲ್ತ್ಕೊಂಡ್ರಿ ಸಂಗೀತದಲ್ಲಿ ಈಗಾಗ್ಲೇ? ಓಕೆ, ಒಂದ್ ವರ್ಷದಿಂದ ಹೋಗ್ತಾ ಇದ್ದೀರಾ. ಹಾಡ್ ಹಾಡ್ಲಿಕ್ಕೆ ಇಷ್ಟ ಇದೆ ನಿಮ್ಗೆ? ಮತ್ತೆ ಏನೇನೆಲ್ಲ ಹವ್ಯಾಸಗಳಿದೆ ತನ್ವಿಕ್ತಾಗೆ? ಡ್ರಾಯಿಂಗ್ ಅಲ್ಲಿ ಪ್ರಕೃತಿ ತರದ್ದು ಅಥವಾ ವ್ಯಕ್ತಿಗಳ ಚಿತ್ರನೋ ಅಥವಾ ಅದರಲ್ಲೂ ಕೂಡ ತುಂಬಾ ವೆರೈಟಿ ಇರುತ್ತಲ್ವಾ, ಯಾವ್ದು ಇಷ್ಟ ನಿಂಗೆ ಡ್ರಾಯಿಂಗ್ ಮಾಡ್ಲಿಕ್ಕೆ?
1: ಪ್ರಕೃತಿ ಬಗ್ಗೆ
0: ಇಷ್ಟ ಆಗುತ್ತಾ? ಓಕೆ ತನ್ವಿತಾ, ಹೀಗೆ ಕರೆ ಮಾಡ್ತಾ ಇರು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಲೋ
2: ಹಲೋ, ನಮಸ್ತೆ.
1: ಗುಡ್ ಮಾರ್ನಿಂಗ್.
2: ವೆರಿ ಗುಡ್ ಮಾರ್ನಿಂಗ್. ಯಾರಿದು? ಸ್ಕಂದನಾ. ಹಲೋ ಸ್ಕಂದನಾ, ಟಿಫಿನ್ ಆಯ್ತಾ? ಓಕೆ, ಏನ್ ಟಿಫಿನ್ ಮಾಡ್ಬೇಕು ಇವತ್ತು?
1: ರೊಟ್ಟಿ.
2: ರೊಟ್ಟಿ, ರೊಟ್ಟಿಗೆ
1: ಟೊಮೆಟೊ ಕಾಯಿ ಚಟ್ನಿ.
2: ಟೊಮೆಟೊ ಕಾಯಿ ಚಟ್ನಿ, ಅಪ್ಪ ಸೂಪರ್ ಇದೆಯಲ್ಲಪ್ಪ, ಬಾಯಲ್ಲಿ ನೀರ್ ಬರ್ತಿದೆ. ನಾವ್ ಇವಾಗ ಸ್ಕಂದನ ಮನೆಗೆ ಬಂದ್ಬಿಡೋದೆ.

0: वरण वाह ओके थैंक यू ओके स्कंदना इवत्तिन कार्यक्रमदल्ली एनु हेळ्तारे नम स्कंदना
1: ಕತೆ ಹೇಳ್ತೀನಿ ಮ್ಯಾಮ್
0: ಓಕೆ ಹೇಳು ಪುಟ
1: ಒಂದು ವೇಳೆ ಒಬ್ಬ ಮಗ ಅಮ್ಮ ಅಪ್ಪ ಇರ್ತಾರೆ ಅವ್ರ ಅಮ್ಮ ಅಪ್ಪ ಚೆನ್ನಾಗಿ ಓದಿಸ್ತಾರೆ ಅವನು ಚೆನ್ನಾಗಿ ಓದಿ ಅವನ ಕಾಲ ಮೇಲೆ ನಿಂತ್ಕೊಂಡು ಒಂದು ಕೆಲ್ಸ ತಗೊಂತೇನೆ ಆ ಕೆಲಸದಲ್ಲಿ ಫಸ್ಟ್ನೇ ತಿಂಗಳು ಬಂದಿದ್ ಸಂಬಳನ ನಮ್ಮನ ಹತ್ರ ಕೊಡಕ್ಕೆ ಅಂತ ಬರ್ತೇನೆ ಹಾಗಾಗಿ ಅವನು ತಗೊಳ್ಳಮ್ಮ ಫಸ್ಟ್ನೇ ತಿಂಗಳು ಸಂಬಳ ಅಂತ ಕೊಡ್ತಾರೆ ಅವ್ರಮ್ಮ ಹೇಳ್ತಾಳೆ ಇದು ನಿಮ್ ಮಕ್ಕಳು ಕೊಡಪ್ಪ ನಂಗಲ್ಲ ಅಂತ ಹೇಳ್ತಾರೆ ಅವಾಗ ನಾನು ಇಲ್ಲ ಅಮ್ಮ ನಾನು ಇದು ನಿನ್ನೇ ಕೊಡಿದ್ರು ಅಂತ ಅಂತಾನೆ ಇಲ್ಲ ಅಪ್ಪ ಇದು ನಿಮ್ ಅಪ್ಪನ ಕೇಳಬೇಕಾಗಿರೋದು ನಿಮ್ ಅಪ್ಪನ ಹತ್ರ ಕೊಡು ಅಂತ ಅಂತಾನೆ ಇಲ್ಲ ಅಮ್ಮ ಇದು ನಿಮ್ಮ ಹತ್ರನೇ ಕೊಡಿದ್ರು ಅಂತ ಅಂತಾನೆ ಅವಾಗ ಅವ್ರಮ್ಮ ಅವನಿಗೆ ಬೈತಾರೆ ನೀ ನನ್ ಮಾತೆ ಕೇಳಲ್ವಲ್ಲ ಅಂತ ಬೈದಾದ್ರು ಅಮ್ಮ ಇಷ್ಟ ಎಲ್ಲ ನಮ್ಮ ಅಪ್ಪ ನಮ್ಗೆ ಕೇಳಿದ್ದಲ್ಲ ಕೊಡಿಸ್ತಿತ್ತು ಅವಾಗ ನಮ್ಮ ಅಪ್ಪನದು ಕೊಡ ಕೈ ಮೇಲೆ ಇಟ್ಟಿತ್ತು ನಂದು ಇಷ್ಟ ಅಲ್ಲೋಗಿ ನನ್ ಸಂಬಳನ ನಂದು ಕೊಡ ಕೈ ಮೇಲೆ ಇರುತ್ತೆ ನಮ್ಮ ಅಪ್ಪನದು ಇಷ್ಟ ಕೈ ಕೆಳಗಿರುತ್ತ ಅಮ್ಮ ಅದನ್ನ ನನಗ್ ನೋಡಕ್ ಆಗಲ್ಲ ಅಂತ ಹೇಳ್ತಾನೆ ಅದ್ ಅವಾಗ ನಮ್ಮನಿಗೆ ಅವರಮ್ಮ ಖುಷಿ ಪಟ್ಟು ಅಳ್ತಾಳೆ ಮಕ್ಕಳಿಗೆ ಸಂಸ್ಕಾರದಿಂದ ಬೆಳೆಸ್ಬೇಕು ಅದಷ್ಟೇ ಓದಿದ್ರು ಸಂಸ್ಕಾರನ ಮರಿಬಾರ್ದು
2: ಇಷ್ಟು ಚಿಕ್ಕ ವಯಸ್ಸಿಗೆ ಎಂತ ಸಂಸ್ಕಾರ ನಿಂದು
0: ತುಂಬಾ ಚೆನ್ನಾಗಿತ್ತು ಕಥೆ ನಮ್ಮೆಲ್ಲ ಪುಟಾಣಿಗಳು ಈ ಕಥೆ ಕೇಳಿರ್ತಾರೆ ಅನ್ಕೊಂಡಿರ್ತೀವಿ ಓಕೆನಾ ತುಂಬಾ ಚೆನ್ನಾಗಿತ್ತು ಸ್ಕಂದನ ಕಥೆ ಯಾರು ಹೇಳ್ಕೊಟ್ರು ಈ ಕಥೆನ
1: ಅಜ್ಜಿ
0: ಹೇಳ್ಕೊಟ್ರ
2: ತುಂಬಾ ಚೆನ್ನಾಗಿತ್ತಪ್ಪ ನಿನ್ ಕಥೆ ಪ್ರತಿ ವಾರ ಹೀಗೆ ಒಂದೊಂದು ಹೊಸ ಹೊಸ ಕಥೆಗಳನ್ನ ಕಲ್ತ್ಕೊಂಡು ಹೇಳು ಆಯ್ತಾ ಓಕೆ ಸ್ಕಂದನ
0: ಹಾಗೆ ಸ್ಕಂದನ ಇವತ್ತು ರಾಷ್ಟ್ರೀಯ ಸರಳತೆ ದಿನವನ್ನ ಆಚರಿಸಲಾಗ್ತಾ ಇದೆ ನಮ್ಮ ಜೀವನದಲ್ಲಿ ನಾವು ಸರಳತೆಯನ್ನ ಮೈಕೂಡಿಸ್ಕೋಬೇಕು ಅಂತ ಅನ್ನುವಂಥದ್ದು ಕೂಡ ಇದ್ರಂತ ಗೊತ್ತಾಗುವಂಥದ್ದು ನೀನ್ ಹೇಳಿದ ಕಥೆಯಲ್ಲಿ ನಮ್ಗಿದೆ ನಾವು ದುಡಿಯುವಂತದ್ರಲ್ಲಿ ನಾವು ಗಳಿಸುವಂತದ್ರಲ್ಲಿ ಮೂರು ಭಾಗವನ್ನ ಮಾಡ್ಬೇಕಂತೆ ಒಂದು ಭಾಗವನ್ನ ನಾವು ನಮ್ಮ ಜೀವನವನ್ನ ನಡೆಸಲಿಕ್ಕೆ ಇಟ್ಕೊಂಡ್ರೆ ಇನ್ನೊಂದು ಭಾಗವನ್ನ ನಾವು ಸೇವಿಂಗ್ಸ್ ಅಂತ ಮಾಡ್ಬೇಕಂತೆ ಇನ್ನೊಂದು ಭಾಗವನ್ನ ನಮ್ಮ ಸಮಾಜಕ್ಕೆ ನಾವು ನಮಗೆ ನಮ್ಮ ಸಮಾಜ ಏನ್ ಕೊಟ್ಟಿದೆ ನಾವು ಸಮಾಜದಿಂದ ಏನ್ ಪಡ್ಕೊಂಡಿದ್ವಿ ನಮ್ಮ ಕೈಲಾದಷ್ಟು ಅದನ್ನ ಬೇರೆಯವ್ರಿಗಾಗಿ ಅದನ್ನ ಕೊಡ್ತಿದೀವಿ ಅಂತ ಅನ್ಕೋಬಾರ್ದು ಅದನ್ನ ಅದನ್ನ ನಮ್ಮ ಒಂದು ಕರ್ತವ್ಯ ಅಂತ ಮಾಡ್ಬೇಕಂತೆ ಓಕೆ ತುಂಬಾ ಚೆನ್ನಾಗಿತ್ತು ಕತೆ ಓಕೆ
1: ಥ್ಯಾಂಕ್ ಯು ಮ್ಯಾಮ್
0: ಓಕೆ ಮತ್ತೆ ಮುಂದಿನ ವಾರ ಮತ್ತೊಂದು ಕತೆಯೊಂದಿಗೆ ಕರೆಯನ್ನ ಮಾಡಿ ಓಕೆನಾ
1: ಓಕೆ ಮ್ಯಾಮ್
0: ಓಕೆ ಧನ್ಯವಾದ ಸ್ಕಂದನ
2: ಹಲೋ
1: ಹಲೋ
2: ನಮಸ್ತೆ ಯಾರಿದು
1: ನಾನು ಬೆಂಗಳೂರಿನಿಂದ ಮಸಾಲ್ ದೋಸೆ
2: ಹೌದಾ ಮಸಾಲ್ ದೋಸೆ ತಿನ್ಕೊಂಡೆ ಬಂದಿಯ ಲೈನಿಗೆ ಇವತ್ ದೋಸೆನ ನಿಮ್ ಮನೇಲಿ
1: ಅವಾಗ್ಲೇ ನಮ್ಮ ಅಪ್ಪನಿಗೆ ಆರ್ಡರ್ ಕೊಟ್ಟಿದ್ನಲ್ಲ
2: ಅಲ್ವಾ ನೀನಿನ ಹೇಳ್ಕೊಟ್ಟಿದ್ದು ಓ ಹಾಡಲ್ಲಂತೂ ತುಂಬಾ ಮೆಮೊರಿ ಚುರುಕಿದ್ಯಪ್ಪ ನಿಂದು ಹಾಗ್ ಮಾಡ್ತೀಯಾ ಅದ್ರ ಜೊತೆ ನಿಂಗ್ ಹಾಡಿನ ಬಗ್ಗೆ ಹಾಡಿನ ಬಗ್ಗೆ ಆಸಕ್ತಿ ಇದ್ರೆ ಸಂಗೀತಕ್ಕೆ ಹೋಗೋ ಜಯಂತ್ ಹೇಳಣ್ಣಪ್ಪ ನಿಮ್ಮಅಪ್ಪ ಇನ್ನೊಂದ್ಸಲ ಫೋನ್ ಮಾಡ್ತಾರಲ್ಲ ಒಂದಿವಸ ಸೇರಿಸ್ಬಿಡ್ರಿ ಅಂತ ಹೇಳ್ಬಿಡೋಣ ಆಯ್ತಾ
0: ಅವರು ಒಂದು ದಿವಸ ಸೇರಿಸ್ತಾರೆ ನಿನಗೆ ಜಯಂತ್ ಅವರು ಒಂದು ದಿವಸ ಸೇರಿಸ್ತಾರೆ ನಿಮ್ಗೆ ಆದ್ರೆ ನೀವು ದಿನನಿತ್ಯ ಹೋಗ್ಬೇಕು
2: ಜೊತೆಗೆ ಬರೀ ಚಿತ್ರಗೀತೆಗಳು ಅಷ್ಟೇ ಅಲ್ಲ ಅಲ್ಲಿ ಭಾವಗೀತೆಗಳು ಜನಪದ ಗೀತೆಗಳು ಆಯ್ತಾ ಭಕ್ತಿ ಗೀತೆಗಳು ಅಲ್ವಾ ನೋಡಿ ಎಲ್ಲ ತರಹದ ಹಾಡು ಕೂಡ ಹೇಳ್ಕೊಡ್ತಾರೆ ಅವಾಗ ನಮ್ ಜಯಂತ್ ಇನ್ನೂ ಜಾಣ ಆಗ್ತಾನೆ ಓಕೆನಾ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀಯಪ್ಪ
0: ಏನ್ ಗೊತ್ತಾ ಅದನ್ನ ನೀನ್ ಸ್ಕೂಲಲ್ಲಿ ಹೇಳಿರ್ತೀಯ ಅಲ್ವಾ ನಾವಿಲ್ಲಿ

0: ಹೇಳುವಾಗ ಅದಕ್ಕೊಂದು ಗೌರವ ಸೂಚಿಸೋದಕ್ಕೆ ನಾವೆಲ್ಲ ಎದ್ ನಿಂತ್ಕೋಬೇಕಲ್ವಾ? ಹ್ಮ್, ಹೌದಲ್ವಾ? ಹ್ಮ್, ಅಲ್ಲ ಹಾಗಲ್ಲ
1: ಜಯಂತಿ, ಏನ್ ಗೊತ್ತಾ, ನಾವಷ್ಟೇ ಅಲ್ಲ ನಮ್ಮ ಮುದ್ದು ಪುಟಾಣಿಗಳು ಕೇಳ್ತಾ ಇರೋರು ಕೂಡ ನಿಂತ್ಕೋಬೇಕಾಗುತ್ತೆ ಅಲ್ವಾ? ಅದಕ್ಕೆ ಬೇರೆದ್ ಯಾವ್ದಾದ್ರು ಹೇಳು, ಸರಿನಾ? ಪದ್ಯ ಹೇಳು. ಹ್ಮ್, ಹೇಳು ಹೇಳು, ಶ್ಲೋಕ ಹೇಳು.
2: ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮೋ.
0: ನಮೋ ನಮಃ.

0: ಓಕೆ, ಇದನ್ನು ಶಾಲೆಯಲ್ಲೇ ಹೇಳ್ಕೊಡ್ತಾರ ಜಯಂತ್? ನೋಡಿ ಎಷ್ಟು ಚೆನ್ನಾಗಿ ಹೇಳ್ತೀಯ. ಇನ್ನೂ ನೀನು ಸಂಸ್ಕೃತ ಶ್ಲೋಕಗಳಿರಬಹುದು ಯಾವುದೇ ಆಗ್ಲಿ ಈ ವಯಸ್ಸಲ್ಲಿ ತುಂಬಾ ಚೆನ್ನಾಗಿ ಕಲ್ತ್ಕೋಬಹುದು ಆಯ್ತಾ. ಹಾಗಾಗಿ ನೀನು ಸಾಧ್ಯ ಆದ್ರೆ ಸಂಗೀತ ಶಾಲೆ ಕೂಡ ಹೋಗು, ಸರಿನಾ? ಓಕೆ ಜಯಂತ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ, ಪ್ರಯತ್ನ ಮಾಡ್ತೀಯಾ? ಓಕೆ ಓಕೆಪ್ಪ, ಓಕೆ, ನಮ್ ಕಡೆಯಿಂದ ಶುಭ ಹಾರೈಕೆಗಳು, ಸರಿನಾ? ಓಕೆ, ಥ್ಯಾಂಕ್ ಯು. ಹಲೋ
1: ಹಲೋ, ನಮಸ್ತೆ,
0: ಲೈನಲ್ಲಿ ಇದ್ದೀರಿ, ಮಾತಾಡಿ, ಯಾರಿದು? ಓಕೆ, ಕರೆ ಕಟ್ ಆಗಿದೆ ಅಥವಾ ನೆಟ್ವರ್ಕ್ ಪ್ರಾಬ್ಲಮ್ ಇರಬಹುದು. ವಾಣಿ, ನಾವು ಮೊನ್ನೆ ಅಷ್ಟೇ ಜುಲೈ 3 ಅಂತಾರಾಷ್ಟ್ರೀಯ ಒಂದು ಪ್ಲಾಸ್ಟಿಕ್ ಚೀಲ ಮುಕ್ತ ದಿನ ಅಂತ ಹೇಳಿ ಏನು ಆಚರಣೆ ಮಾಡಿದ್ವಲ್ವಾ, ಅದರ ಮುಂದುವರಿದ ಭಾಗ ಇವತ್ತು ಅಂತ ಹೇಳಿ ಹೇಳ್ಬಹುದು ನಾವು.
1: ಪೇಪರ್ ಬ್ಯಾಗ್ ದಿನ.
0: ಹೌದು, ಪೇಪರ್ ಅಥವಾ ಬಟ್ಟೆ ಬ್ಯಾಗ್ ಗಳನ್ನ ಬಳಸುವಂತದ್ದು.
1: ಹೌದು ಶಶಿ, ಅಲ್ಲ ಹಿಂದಿನ ಕಾಲದಲ್ಲಿ ಜನ ಅನ್ನೋದು ಹೆಂಗೆ ಬದಲಾಗ್ತಾ, ಬದಲಾವಣೆ ಅನ್ನೋದು ಹೆಂಗಾಗ್ಬಿಡ್ತು ಅಂದ್ರೆ ಶಶಿ, ನಾವು ನೋಡೇ ಇರ್ಲಿಲ್ಲ ಪ್ಲಾಸ್ಟಿಕ್ ಕವರ್ಗಳು, ಅಂದ್ರೆ ನೋಡಿರ್ಲಿಲ್ಲ, ಮೀನ್ಸ್ ನಮ್ಗೆ ಅದು
0: ಬಳಸ್ತಾ ಇರ್ಲಿಲ್ಲ,
1: ನಮ್ಗೆ ಅದು ಅವಶ್ಯಕತೆ ಇದೆ ಅಂತ ಅನಿಸಿರ್ಲಿಲ್ಲ. ಒಂದ್ ತರಕಾರಿ ತಗೊಂಡೋಗ್ಬೇಕು ಅಂತಂದ್ರು ಬಟ್ಟೆ ಬ್ಯಾಗ್ ಇಡ್ಕೊಂಡು ಹೋಗ್ತಿದ್ವಿ. ರೇಷನ್ ತರಬೇಕು ಅಂತಂದ್ರು ಅದಕ್ಕೆ ಕಾಳುಗಳದ್ದು ಅದಕ್ಕೆ ಒಂದೊಂದು ಬಟ್ಟೆಗಳನ್ನ ತಗೊಂಡೋಗಿರೋದ್ ಇರ್ತಿತ್ತು. ಈ ಪ್ಲಾಸ್ಟಿಕ್ ಕವರ್ ಅನ್ನೋಂಥದ್ದು ಅದ ಮಾರಿ ಎಲ್ಲಿಂದ
0: ನಿಜಕ್ಕೂ ಕೂಡ ನೀವು ಹೇಳಿದ ಹಾಗೆ, ಜೊತೆಗೆ ನಾವು ಶಾಲೆಗೆ ಹೋಗ್ಬೇಕಾದ್ರೂ ಕೂಡ ನಮ್ಮ ಬ್ಯಾಗ್ ಚೀಲ ಏನಿರ್ತಿತ್ತು ಅದು ಕೂಡ ಬಟ್ಟೆಲೆ.
1: ಇವಾಗ ಯೂಸ್ ಆನ್ ಥ್ರೋ ಅಂತ ಬಂದ್ಬಿಟ್ಟು ನಮ್ ಜೀವನನು ಹಂಗೆ ಆಗೋಗ್ಬಿಡ್ತೋ ಏನೋ ಶಶಿ. ಎಷ್ಟೊಂದು ವಿಚಾರಗಳಿಗೆ ನನ್ಗಂತೂ ಒಂದೊಂದ್ಸತಿ ನೋಡುವಾಗ, ನಮ್ಮ ಆಕಾಶವಾಣಿಯಲ್ಲಿ ಕೂಡ ಸಂದರ್ಶನ ಪ್ರಸಾರ ಆಯ್ತು, ದಾವಣಗೆರೆ ಡಾಕ್ಟರ್ ಶಾಂತಾ ಭಟ್ ಅವರು ಕಾರ್ಯಕ್ರಮದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರು ಶಶಿ ಅವತ್ತಿನ ಕಾರ್ಯಕ್ರಮದಲ್ಲಿ ನಿರ್ವಹಣೆ ಮಾಡೋದ್ರ ಬಗ್ಗೆ. ಅದನ್ನೆಲ್ಲ ಕೇಳಿದಾಗ ನಾವು ಎಷ್ಟು ಅಳವಡಿಸ್ಕೊಡ್ಬಹುದು ಅನ್ನುವಂಥದ್ದು. ನಮ್ಮ ಒಂದು ಮನೆಯಿಂದ ಅಷ್ಟು ಕಸ ಹೋಗುತ್ತೆ ಅಂದ್ರೆ ನನ್ನ ಏರಿಯಾದಿಂದ ಎಷ್ಟು ಕಸ ಹೋಗುತ್ತೆ, ನನ್ನ ಊರಿನಿಂದ ಎಷ್ಟು ಕಸ ಹೋಗುತ್ತೆ, ಅದು ಹೋಗಿ ಎಲ್ಲಿ ಭೂಮಿಯ ಯಾವ ಭಾಗದಲ್ಲಿ ಹೋಗಿ ಅದು ಶೇಖರಣೆ ಆಗ್ಬೇಕು, ಕೊಳಿದೆ ಇರುವಂತದ್ದು ಒಂದು ಕ್ಷಣ ಯೋಚನೆ ಮಾಡಿದ್ರೆ ಅದನ್ನ ಬಹುಶಃ ಇದೊಂದು ಪರಿಹಾರ ಸಿಗ್ಬೋದೇನೋ ಶಶಿ.
0: ಖಂಡಿತವಾಗ್ಲೂ ಕೂಡ ಇದ್ರ ಬಗ್ಗೆ ಎಲ್ಲರೂ ಕೂಡ ಯೋಚನೆ ಮಾಡ್ಲೇಬೇಕಾಗುತ್ತೆ. ಯಾಕೆಂದ್ರೆ ಪರಿಸರ ಸ್ನೇಹಿ ಬ್ಯಾಗ್ ಗಳನ್ನ ನಾವ್ ಯಾಕೆ ಉಪಯೋಗ ಮಾಡಬಾರ್ದು ಅಲ್ವಾ? ಈ ಮೊದ್ಲೆಲ್ಲ ಇದೆ, ನೀವು ಅಂದ ಹಾಗೆ ಮೊದ್ಲೆಲ್ಲ ಇದೇ ಬೇಕು ಅಂತ
1: ಇದಕ್ಕೆ ಅವಲಂಬಿತರ ಆಗಿರ್ಲಿಲ್ಲ. ಇವಾಗ ಆನ್ಲೈನ್ ಅನ್ನುವಂತ ಶಾಪಿಂಗ್ ಬಂದ್ಬಿಟ್ಟು ಶಶಿ, ಎಷ್ಟು ಪ್ಲಾಸ್ಟಿಕ್ ಕವರ್ಗಳು, ಒಂದು ತರಕಾರಿ ತರಿಸ್ತೀವಿ ಅಂದ್ರೆ ಅದಕ್ಕೂ ಒಂದು ರ್ಯಾಪರ್ ನ ಸುತ್ತಿರ್ತಾರೆ, ಅದಕ್ಕೂ ಒಂದು ಕವರ್ ಸುತ್ತಿರ್ತಾರೆ. ಅದು ಬೇಕಾ ಒಂದು ಕ್ಷಣ ಯೋಚನೆ ಮಾಡ್ಬೇಕು ಪ್ರತಿಯೊಬ್ಬರು ಕೂಡ. ಅದು ಕೊಳಿದೇ ಇರುವಂತಹ ವಸ್ತು, ನಾವು ಬಳಸದೆ ಹೋದ್ರೆ ಅದನ್ನ ಯಾರು ಕೂಡ ನಮಗೆ ತಂದ್ಕೊಡೋದಿಲ್ಲ. ಹಾಗಾಗಿ
0: ಜನರು ಕೂಡ ಎಚ್ಚೆತ್ಕೋಬೇಕು. ಜೊತೆಗೆ ಇದನ್ನ ಪೂರ್ತಿ ನಿಲ್ ಮಾಡ್ಬೇಕು ಅಂದ್ರೆ ಕಾನೂನಿನ ಸಹಕಾರ ಕೂಡ ಅತಿ ಮುಖ್ಯವಾಗುತ್ತೆ. ಸೊ ಹಾಗಾಗಿ ಇಬ್ರು ಕೈ ಜೋಡಿಸಿದ್ರೆ ನಾವು ಪರಿಸರ
1: ಅನ್ನೋದನ್ನ ನೆನ್ಪು ಮಾಡ್ಕೊಂಡು ನಮ್ಮ ಮಕ್ಕಳಿಗೂ ಕೂಡ ನಾವು ಅದನ್ನ ಕಲಿಸ್ಬೇಕು. ಆದಷ್ಟು ಕೂಡ ಪ್ಲಾಸ್ಟಿಕ್ ಅನ್ನ ಉಪಯೋಗಿಸಬೇಡಿ ಅಂತ ಹೇಳ ಶಶಿ.
0: ಖಂಡಿತವಾಗ್ಲೂ ಹಾಗೇನೆ, ಪರಿಸರ ಸ್ನೇಹಿ ಚೀಲಗಳ ಬಗ್ಗೆ ನಾವು ಹೆಚ್ಚು ಜಾಗೃತಿಯನ್ನ ಹೊಂದಬೇಕು, ಜೊತೆಗೆ ಆ ಚೀಲಗಳನ್ನ ಬಳಸೋಣ ಅಂತ ಹೇಳ್ತಾ, ಇದೀಗ ಸಮಯ 10:30:50 ನಮ್ಮ ಸ್ಟುಡಿಯೋದಲ್ಲಿ ತೋರಿಸ್ತಾ ಇದೆ ನಮ್ಮ ಗಡಿಯಾರ. ಹಾಗಾದ್ರೆ ಇದು ಯಾವ ಸಮಯ ಮಾಡಿ,
1: ನಾವೆಲ್ಲರೂ ಕೂಡ ಕುಳಿತು ಕಥೆಯನ್ನ ಕೇಳುವ ಸಮಯ, ಕೇಳಿ ಬರೋಣ.
0: ಮಾಯಕ್ಕ ಕೂಡ ಕಥೆ ಹೇಳಲಿಕ್ಕೆ ರೆಡಿ ಆಗಿದ್ದಾರೆ. ಕತೆ ಕೇಳಲಿಕ್ಕೆ ಮಕ್ಕಳೇ ನೀವು ಕೂಡ ಸಿದ್ಧವಾಗಿದ್ದೀರಿ ಅಂತೇಳಿ ಭಾವಿಸ್ತಾ ಕಥೆಯನ್ನ ಕೇಳಿಸ್ತಾ ಇದೀವಿ, ಕೇಳಿ ಮಕ್ಕಳೇ.
2: ಹಲೋ, ಗುಡ್ ಮಾರ್ನಿಂಗ್ ಮಕ್ಕಳೇ, ಏನ್ ಮಾಡ್ತಿದ್ದೀರಾ? ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಅಲ್ವಾ? ನಾನು ಕೂಡ ಕೇಳ್ತಾ ಇದ್ದೆ. ಈಗ ನಿಮ್ಮ ಪ್ರೀತಿಯ ಮಾಯಾ ಅಕ್ಕ ಕತೆ ಹೇಳೋಕೆ ರೆಡಿ. ಕೇಳೋಕೆ ನೀವು ರೆಡಿನಾ ಮಕ್ಕಳೇ? ಇವತ್ತು ನಾನು ಅಕ್ಬರ್ ಮತ್ತು ಬೀರ್ಬಲ್ ಅವರ ಕತೆ ಹೇಳ್ತೀನಿ. ಇವ್ರ ಕತೆಗಳು ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಎಲ್ರಿಗೂ? ಈಗ ಕತೆ ಶುರು ಮಾಡ್ತೀನಿ.

0: ಚಳಿಗಾಲದಲ್ಲಿ ಒಂದಿನ ಅಕ್ಬರ್ ಮತ್ತು ಬೀರ್ಬಲ್ ಇಬ್ರೂ ಅರಮನೆಯ ತೋಟದಲ್ಲಿ ವಾಕ್ ಮಾಡ್ತಾ ಇರ್ತಾರೆ. ತುಂಬಾ ಚಳಿ ಇರುತ್ತೆ. ಆಗ ಅಕ್ಬರ್ಗೆ ಒಂದು ಆಲೋಚನೆ ಬಂದು ಬೀರ್ಬಲ್ ಅನ್ನ ಕರೆದು ಹೇಳ್ತಾರೆ, ಬೀರ್ಬಲ್, ಯಾರಾದ್ರೂ ಮನುಷ್ಯ ಇಡೀ ರಾತ್ರಿ ನದಿಯ ತಣ್ಣೀರಿನಲ್ಲಿ ನಿಂತ್ರೆ ಅವ್ರಿಗ್ ನಾನು ದೊಡ್ಡ ಬಹುಮಾನವನ್ನ ಕೊಡ್ತೇನೆ ನೋಡಪ್ಪ ಅಂತ ಅಕ್ಬರ್ ಸವಾಲನ್ನ ಎಸ್ದ. ಇದರಂತೆ ಬೀರ್ಬಲ್ ಇಡೀ ರಾಜ್ಯದ ಜನತೆಗೆ ಡಂಗುರ ಸಾರಿಸಿ ವಿಷಯವನ್ನ ತಿಳಿಸ್ದ. ಇದಕ್ಕೆ ಒಬ್ಬ ಬಡ ಬ್ರಾಹ್ಮಣ ಈ ಸವಾಲನ್ನ ಒಪ್ಪಿ ಇಡೀ ರಾತ್ರಿ ನದಿಯಲ್ಲಿ ನಿಂತು ಗೆದ್ದ. ಅಕ್ಬರನಿಗೆ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಕೊರಿಯೋ ಚಳಿಲಿ ಇಡೀ ರಾತ್ರಿ ನದಿ ನೀರಲ್ಲಿ ನಿಲ್ಲೋದಂದ್ರೆ ಸುಲಭದ ಮಾತಲ್ಲ, ತುಂಬಾ ಚಳಿ ಇರುತ್ತೆ ಅಲ್ವಾ. ಹಾಗಾಗಿ ಅಕ್ಬರ್ ಆ ರೀತಿ ಯೋಚನೆ ಮಾಡಿದ್ದ. ಸರಿ, ಹಾಗೆ ಗೆದ್ದವನನ್ನ ಆಸ್ಥಾನಕ್ಕೆ ಕರೆದು ಹೀಗೆ ಕೇಳ್ದ, ನೀನು ಇಡೀ ರಾತ್ರಿ ನದಿಲಿ ನಿಲ್ಲೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತ ಆಶ್ಚರ್ಯದಿಂದ ಕೇಳ್ದ. ಆ ಮಾತಿಗೆ ಬಡ ಬ್ರಾಹ್ಮಣ ದೂರದ ಅರಮನೆಯ ಗೋಡೆ ಮೇಲಿರುವಂತಹ ಸಣ್ಣ ದೀಪದ ಬೆಳಕನ್ನ ನೋಡ್ತಾ ನೋಡ್ತಾ ನಾನು ಹಾಗೇ ನಿಂತಿದ್ದೆ ಪ್ರಭು ಅಂತ ಹೇಳ್ದ. ಆಗ ರಾಜ, ಹಾಗಾದ್ರೆ ನಿನ್ಗೆ ಆ ದೀಪದ ಬೆಚ್ಚನೆಯ ಬಿಸಿ ಮುಟ್ಟಿದೆ ಅಂತ ಕಾಣಿಸುತ್ತೆ, ಹಾಗಾಗಿ ನೀನು ನದಿಲಿ ನಿಲ್ಲೋದಕ್ಕೆ ಸಾಧ್ಯ ಆಯ್ತು, ಆದ್ರಿಂದ ನಿನಗೆ ಬಹುಮಾನ ಕೊಡೋದಿಲ್ಲ, ಹೋಗು, ನೀನಿನ್ನ ಹೊರಡು ಅಂತ ಕಳುಹಿಸ್ಬಿಟ. ಬೀರ್ಬಲ್ಲನಿಗೆ ರಾಜನ ತೀರ್ಪು ತಪ್ಪಾಗಿದೆ ಅಂತ ಅನ್ನಿಸ್ತು. ಆದ್ರೆ ಡೈರೆಕ್ಟ್ ಆಗಿ ನಿಮ್ಮ ತೀರ್ಪು ತಪ್ಪಿದೆ ಅಂತ ಹೇಳಕ್ಕಾಗಲ್ಲ ಅಲ್ವಾ, ಅದಕ್ಕೆ ಒಂದು ಪ್ಲಾನ್ ಮಾಡ್ದ. ಅದ್ರ ಪ್ರಕಾರ ನೆಕ್ಸ್ಟ್ ಡೇ ಅಂದ್ರೆ ಮರುದಿನ ಬೀರ್ಬಲ್ ಅರಮನೆಗೆ ಹೋಗ್ಲಿಲ್ಲ. ರಾಜ ಆತನನ್ನ ಕರೆಯೋದಕ್ಕೆ ಸೇವಕರನ್ನ ಕಳಿಸಿದಾಗ ಅವ್ರಿಗೇನಂತ ಹೇಳ್ದ, ನಾನು ಬೇಯಿಸ್ತಿರೋ ಕಿಚಡಿ ಇನ್ನೂ ಬೆಂದಿಲ್ಲ, ಹೋಗಿ ಬೆಂದ ಮೇಲೆ ಬರ್ತೀನಿ ಹಂಗಂತ ಹೇಳಿ ಕಳಿಸ್ದ. ಆಗ ರಾಜನೇ ಎಷ್ಟೊತ್ತಾದ್ರೂ ಬೀರ್ಬಲ್ ಬರ್ಲಿಲ್ಲ ಅಂತ ಬೀರ್ಬಲ್ ಮನೆಗೆ ಹೋದ. ಅಲ್ಲಿ ಬೀರ್ಬಲ್ ನೆಲದ ಮೇಲೆ ಕಿಚಡಿ ತಯಾರಿಸುವಂತಹ ಪಾತ್ರೆ ಇಟ್ಟು ಮೇಲೆ ಎತ್ತರದಲ್ಲಿ ಮರದ ಕೊಂಬೆನಿಟ್ಟು ಬೆಂಕಿ ಹಚ್ಚಿದ್ದ. ಇದನ್ನು ನೋಡಿ ಅಕ್ಬರ್ಗೆ ನಗು ಬಂತು. ಇಷ್ಟ ಎತ್ತರದಲ್ಲಿ ಬೆಂಕಿ ಇದ್ರೆ ಕೆಳಗೆ ಪಾತ್ರೆಲಿ ಕಿಚಡಿ ಹೇಗೋ ಬೇಯುತ್ತೆ ಅಂತ ಕೇಳಿದ್ರು. ಆಗ ತಕ್ಷಣ ಬೀರ್ಬಲ್, ದೂರದ ದೀಪದಿಂದ ಬ್ರಾಹ್ಮಣನಿಗೆ ಬಿಸಿ ತಟ್ಟುತ್ತೆ ಅಂತ ನೀವು ಹೇಳಿದ್ರಿ, ಹಾಗಿದ್ಮೇಲೆ ಮೇಲಿನ ಬೆಂಕಿಯಿಂದ ಈ ಕೆಳಗಿನ ಕಿಚಡಿ ಯಾಕೆ ಬೇಯಬಾರ್ದು ಅಂತ ಕೇಳ್ಬಿಟ್ಟ. ಆಗ ರಾಜನ್ಗೆ ನಿನ್ನೆ ಮಾಡಿದಂತ ತಪ್ಪಿನ ಅರಿವಾಯ್ತು. ತಕ್ಷಣ ಆಸ್ಥಾನಕ್ಕೆ ಹೋಗಿ ಆ ಬಡ ಬ್ರಾಹ್ಮಣನನ್ನ ಆಸ್ಥಾನಕ್ಕೆ ಕರೆಸಿ ಬಹುಮಾನವನ್ನ ಕೊಟ್ಟ. ಹಾ ಮಕ್ಕಳೇ, ನಾವು ಆಡಿದ ಮಾತುಗಳಿಗೆ ಯಾವಾಗ್ಲೂ ಬದ್ಧರಾಗಿರ್ಬೇಕು. ಹಾಗೆ ಯಾರನ್ನೂ ಅನ್ಯಾಯವಾಗಿ ಮೋಸ ಮಾಡ್ಲಿಕ್ಕೆ ಪ್ರಯತ್ನ ಪಡಬಾರ್ದು ಆಯ್ತಾ. ಇನ್ಮೇಲಿಂದ ನೀವು ಕೂಡ ಹಾಗೆ ಇರ್ತೀರಾ ಅಲ್ಲ. ಆಯ್ತು ಪುಟಾಣಿಗಳೇ, ಇನ್ನು ನಾನು ಕತೆ ಹೇಳೋ ಸಮಯ ಮುಗೀತು. ಈಗ ಹೋಗಿ ಮತ್ತೆ ಭಾನುವಾರ ಇದೇ ಟೈಮ್ಗೆ ಬರ್ತೀನಿ ನಿಮ್ಗೆ ಸ್ಟೋರಿ ಹೇಳೋದಕ್ಕೆ. ಓಕೆನಾ? ಬಾಯ್.
1: ಓಕೆ ವಾಣಿ, ಮಾಯಕ್ಕನ ಕತೆ ಕೇಳಿಸ್ಕೊಟ್ರು ನಮ್ಮ ಮಕ್ಕಳು ಅಂತೇಳಿ ಭಾವಿಸೋಣ. ಹಾಗೇನೆ ಇವತ್ತಿನ ಕತೆ ಹೇಳಿದವರು ಕೂಡ ಯಾರು ಅಂದ್ರೆ ನಮ್ಮ ಡಿ ಆರ್ ಶೈಲಜಾ ಅವರು. ಓಕೆ ಪುಟಾಣಿಗಳ, ಮತ್ತೆ ನೀವು ಕರೆ ಮಾಡ್ಲಿಕ್ಕೆ ಆಗ್ಲೇ ಶುರು ಮಾಡಿದ್ದೀರಿ. ನಿಮ್ಮನ್ನ ಹೆಚ್ಚು ಹೊತ್ತು ಕಾಯಿಸೋದು ಬೇಡ, ಕರೆ ತೆಗೆದುಕೊಳ್ತಾ ಇದ್ದೇನೆ.
2: ಹಲೋ, ನಮಸ್ತೆ. ನಮಸ್ತೆ, ಯಾರಿದು?
1: ಚಿರಂತ್.
2: ಚಿರಂತ್, ಯಾಕೆ ಚಿರಂತ್ ಡಲ್ ಆಗಿ ಮಾತಾಡ್ತಿದಾರ? ನಮ್ ಚಿರಂತ್ ಕಿರಣ್ಣ. ಕಿರಣ್, ಎಲ್ಲಿಂದ ಕಿರಣ್? ಧವಳಗಿರಿ ಬಡಾವಣೆ. ಬಡಾವಣೆ, ಚಿತ್ರದುರ್ಗದ ಧವಳಗಿರಿ ಬಡಾವಣೆಯಿಂದ ಕರೆ ಮಾಡಿದಾರ ಕಿರಣ್ ಅವರು? ಎಷ್ಟನೇ ತರಗತಿ ಓದ್ತಿದಾರ ಕಿರಣ್?
1: ಕಿರಣ್ ನಮ್ ಜೊತೆ ಮಾತಾಡಲ್ವೇನೋ ನೀನು? ನಮ್ ಜೊತೆ ಮಾತಾಡಕ್ ಬರುತ್ತಲ್ವಾ? ಮತ್ತೆ ಅಮ್ಮನ ಜೊತೆ ಮಾತಾಡ್ಬೇಡ ಆಯ್ತಾ?
2: ಯು ಕೆ ಜಿ ಓದ್ತಿದ್ದೀರಾ ನೀವು? ಯಾವ ಸ್ಕೂಲು?

0: ವಿದ್ಯಾವಿಕಾಸ್.
1: ವಿದ್ಯಾವಿಕಾಸ್ಗೆ ಹೋಗ್ತಾ ಇದ್ದೀರಾ? ಓಕೆ. ಕಿರಣ್, ಟಿಫಿನ್ ಆಯ್ತಾ?
0: ಮುದ್ದೆ
1: ಮುದ್ದೆ ಊಟ ಮಾಡಿದ್ರಾ? ಸೂಪರ್. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ನಮ್ ಕಿರಣ್? ಶ್ಲೋಕ ಹೇಳ್ತೀರಾ? ಓಕೆ ಹೇಳಿ. ವಿದ್ಯಾರಂಭಂ ಕರಿಷ್ಯಾಮಿ.
0: ಅನ್ನಪೂರ್ಣ ಸದಾಪುಣ್ಯ ಶಂಕರ ಪಾಣ ವಲ್ಲವೇ ನಾನಾ ವೈದ್ಯಕ್ಕೆ ಸಿದ್ಧಾರ್ಥ ವಿಜ್ಞಾನ ದೇವಿತ ಪಾರ್ವತಿ.
2: ನೋಡು, ಶುರು ಮಾಡಿದ್ಮೇಲೆ ಹೆಂಗೆ ಎಕ್ಸ್ಪ್ರೆಸ್ ತರ ಹೋಗ್ತಾ ಇದೀಯಾ ಅಲ್ವಾ? ಸ್ಟಾರ್ಟಿಂಗ್ ಟ್ರಬಲ್, ಪ್ರಾರಂಭದಲ್ಲಿ ಸಮಸ್ಯೆ ಆಗುತ್ತಾ ನಿಂಗೆ?
1: ಮತ್ತೆ ಯಾವ್ದಾದ್ರು ರೈಮ್ಸ್ ಹಾಡು ಏನಾದ್ರು ಹೇಳ್ತೀರಾ? ಕಿರಣ್ ಸೂಪರ್. ಮತ್ತೆ ಹಾಡು ಯಾವ್ದಾದ್ರು ಹೇಳ್ತೀರಾ?
0: ಸರಸ್ವತಿ ನಮಸ್ಕೃತ
1: ರಿಪೀಟ್ ಆಯ್ತಾ? ಓಕೆ ಕಿರಣ್. ಕರಮೂಲೆ ಮುಂದೆ ಕೇಳು
2: ಅಷ್ಟೇನಾ? ಕೊನೆ ಲೈನ್ ಹೇಳಲ್ವಾ?
1: ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ನಾರಾಯಣೇ ನಮೋಸ್ತುತೆ.
2: ದಿನ ಬೆಳಿಗ್ಗೆ ಎದ್ದ ತಕ್ಷಣ ಹೇಳು.
1: ಜ್ಯೋತಿರ್ಗಮಯ ಪೂರ್ತಿ ಹೇಳ್ಬೇಕಂತಪ್ಪ ಕಿರಣ್.
2: ಕೊನೆಯದೊಂದ್ ಲೈನ್ ಬಿಟ್ ಅಷ್ಟೇ ಅಷ್ಟೇ ಅಂತಿದ್ಯಾ? ನಾವು ಪೂರ್ತಿ ಮಾಡ್ಬೇಕಾ
1: ಕಿರಣ್?
2: ನಮಗೆ ಓಕೆ ಕಿರಣ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಾರ ಇನ್ನೂ ಗಟ್ಟಿಯಾಗಿ ಹೇಳ್ಬೇಕು ಆಯ್ತಾ? ಓಕೆ ಪುಟ್ಟ.
1: ಓಕೆ ಬಾಯ್.
2: ಹಲೋ
0: ಹಲೋ,
1: ಯಾರಿದು? ಎರಡೆರಡು ವಾಯ್ಸ್ ಬರ್ತಾ ಇದೆ ನಮಗೆ. ಅದ್ವಿಕ್ ಅದ್ವಿಕಾ? ಅದ್ವಿಕ್ ಎಲ್ಲಿಂದ? ಚಿತ್ರದುರ್ಗದಿಂದ. ಎಷ್ಟನೇ ತರಗತಿ ಓದ್ತಿದ್ದಾರೆ ಅದ್ವಿಕ್? ಒಂದು ಒಂದನೇ ತರಗತಿನ? ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ, ಯಾವ ಸ್ಕೂಲು? ಎಚ್ ಎಂ ಸ್ಕೂಲ್ ಅಲ್ಲಿ ಓದ್ತಿದ್ದಾರಾ? ಓಕೆ ಅದ್ವಿತ್, ಅದ್ವಿಕ್ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತೀರಾ? ಓಕೆ, ಕಥೆ ನೀನ್ ಒಬ್ನೇ ಹೇಳ್ಬೇಕು, ಪಕ್ಕದಲ್ಲಿ ಯಾರ ಹತ್ರ ಹೇಳಿಸ್ಕೊಂಡು ಹೇಳ್ಬಾರ್ದು. ಓಕೆನಾ? ನಿಂಗ್ ಬರುತ್ತೆ ಅಲ್ವಾ ಕಥೆ? ಹೇಳಪ್ಪ.
2: ಕಥೆ ಹೋಯ್ತಾ?
0: ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ, ಮೈ ಮುರಿ ದುಡಿದು ನನ್ನನ್ನು ಸಲಹಿ ಬೆಳೆಸಿದ ತಂದೆಗೆ ವಂದನೆ, ವಿದ್ಯಾ ಬುದ್ಧಿ ಬಾಳೆದಿ ಕಲಿಸಿ ಅರಸಿದ ಗುರುವಿಗೆ ವಂದನೆ, ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವ ವಂದನೆ, ನಿತ್ಯದ ದುಡಿದು ಅನ್ನವ ನೀಡುವ ರೈತಗೆ ಮಾಡುವ ವಂದನೆ, ನಾಡಿನ ರಕ್ಷಣೆ ನಿತ್ಯದಿ ಮಾಡುವ

0: ಯೋಗ ಮಾಡಲು ಬಂದಾನೆ.
1: ಅಷ್ಟೇನಾ, ಸೂಪರ್ ಆಗಿತ್ತಲ್ಲಪ್ಪ ಅದ್ವಿಕದು ಹಾಡು. ಎಲ್ಲಿ ಯಾರ್ ಹೇಳ್ಕೊಟ್ಟಿದ್ದು ಇದು? ಯಾರು ಹೇಳ್ಕೊಟ್ಟಿದ್ದು? ಟೆಸ್ಟ್ ಬುಕ್ ಅಲ್ಲಿ ಇದೆಯಾ? ಮಿಸ್ ಹೇಳ್ಕೊಟ್ರ. ನಿಮ್ಮ ಮಿಸ್ ಹೆಸರೇನು? ಮೇಡಮ್ ಹೆಸರೇನು? ಓಕೆ ಅದ್ವಿ, ಸೂಪರ್ ಆಗಿರೋ ಹಾಡು ಹಾಡಿದೀಯಾ. ನಿನಗೂ ಕೂಡ ಒಂದು ಸೂಪರ್ ಆಗಿರೋ ಹಾಡನ್ನು ಕೇಳಿಸ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೀನು ಅಂದ್ರೆ ಯಾರು? ಓಕೆ, ಎಷ್ಟನೇ ತರಗತಿ ಓದ್ತಾ ಇರೋದು? ನೀನು ಅವ್ರ ಅಕ್ಕನಾ? ಎಷ್ಟನೇ ತರಗತಿ ಓದ್ತಾ ಇರೋದು ಪುಟ್ಟ? ಎಷ್ಟನೇ ತರಗತಿ ಓದ್ತಾ ಇದೀಯಾ? ಏಳನೇ ತರಗತಿ ಓದ್ತಾ ಇರೋದು. ಓಕೆ, ಏನ್ ಮಾಡ್ತಾ ಇದ್ದೀರಿ ನೀವು ಇವತ್ತು ಕಾರ್ಯಕ್ರಮದಲ್ಲಿ?
0: ಅಂದರ ಬಾಳಿನ ಸುಂದರ ಚಂದಿರ ಗದುಗಿನ ಗವಾಯಿ ಗಿರಿ ಶಿಖರ ಬೆಟ್ಟ ತಾಕೆತ ಬೆಳೆದು ನಿಂತನು ಪುಟ್ಟ ರಾಜ ಕವಿ ಪ್ರಭಾಕರ. ಕಣ್ಣುಗಳಿದ್ದರು ಇಲ್ಲದ ಹಾಗೆ ಬದುಕುತ್ತಿದ್ದರು ಹಲವು ಜನ. ಇರದೇ ಇದ್ದರು ಇದ್ದಂತೆ ಹರು ಸಾಧಕರಾಗಿ ಕೆಲವು ಜನ. ಕಟ್ಟಿ ಬೆಳೆಸಿದ ಹುಟ್ಟು ಹಾಕಿದ ಗಾನ ಯೋಗಿಯು ಸರಲೋಕ. ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಜ್ಜಾಯಿಸಿ ಭೂಲೋಕ. ಬರೆದರು ನಾಟಕ ಪುರಾಣ ಚರಿತೆ ಅರೆಯಲಿ ಕಾಗದು ಪಾಂಡಿತ್ಯ. ಸೂಸುತ್ತಿರುವುದು ಎಲ್ಲದ ಸೌಲಭ ಅವರದೇ ಆದ ಸಾಹಿತ್ಯ. ಹಕ್ಕಿಗಳು ನಿದವು ನುಲಿದವು ಒಡನೆ ಕಿನ್ನರಿ ನುಡಿಸಲು ತನ್ನೊಳಗೆ. ರಾಜರಾಜ ಕವಿ ಮಹಾರಾಜ ಮುಳುಗದ ಸೂರ್ಯ ದರೆಯೊಳಗೆ. ಮುಗಿತನು.
1: ಓಕೆ, ತುಂಬಾ ಚೆನ್ನಾಗಿ ಹೇಳಿದೆ. ಲಾಸ್ಟ್ ಟೈಮ್ ಸ್ವಲ್ಪ ಮರ್ತು ಬಿಟ್ಟಿದ್ದೆ ಅಲ್ವಾ? ಓಕೆ ಪುಟ್ಟ, ತುಂಬಾ ಚೆನ್ನಾಗಿ ಕಲ್ತ್ಕೊಂಡು ನೆನಪು ಮಾಡ್ಕೊಂಡು ಹೇಳಿದ್ದೀಯ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
0: ಓಕೆ
1: ಓಕೆ ವಾಣಿ, ಒಂದು ಹಾಡನ್ನ ಕೇಳಿಸಿ ನಂತರದಲ್ಲಿ ಕರೆಗಳನ್ನ ತೆಗೆದುಕೊಳ್ಳೋಣ.
2: ಓಕೆ ಶಶಿ.

0: ಓಕೆ ಪುಟಾಣಿಗಳ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಮುಂದಿನ ಕರೆಯಲ್ಲಿ ಯಾರಿದ್ದಾರೆ? ಹಲೋ
1: ಹಲೋ ನಮಸ್ತೆ.
2: ಯಾರಿದು?
0: ಬಾಗೇನಾಳ್ ಯಶವಂತ. ನಿತಿನ್ ಅವ್ರ ತಮ್ಮನ? ಎಷ್ಟನೇ ತರಗತಿ ಓದ್ತಾ ಇರೋದು ಯಶವಂತ್? ಫೋರ್ತ್ ಸ್ಟ್ಯಾಂಡರ್ಡ್. ಅವಾಗಲೇ ಮಲ್ಕೊಂಡಿದ್ಯಾ ನಮ್ ನಿತಿನ್ ಫೋನ್ ಮಾಡಿದಾಗ? ಮತ್ತೆ ಮಾತಾಡ್ಬೇಕಿತ್ತಲ್ವಾ ನೀನು? ಓಕೆ ಯಶವಂತ್, ಟಿಫನ್ ಮಾಡಿದ್ಯಾ? ಏನ್ ಮಾಡ್ತಾ ಇದೀಯಪ್ಪ ನೀನ್ ಕಾರ್ಯಕ್ರಮದಲ್ಲಿ? ಹೇಳಿ ಪುಟ.
2: ಕನ್ನತಿ ಹೋದಾಗ ಕನ್ನಡ ತಪ್ಪದು ನನ್ನ ಮರೆತಾಗಲೇ ಮರೆತಂತೆ ನನ್ನ ಮೂರು ಆರಂತೆ ಸರ್ಜೇನು ಬಾಯ್ ತಾಯಿ ಅಪ್ಪದಂತೆ ಬೇಸೋಸು ಮೇಜೆ ಗುರಿ ಮರೆಯಂತೆ ಸೈಸು ಬಾಯ್ದೆ ತಾಯಿ ಗುರಿ ಮಡಿ ಪರಲೇದೆ ತಮ್ಮಯ್ಯ ತಂದೆಯ ಬೇರೆ ಕನ್ನಡ ಮನ ಅರ್ಜೆಯದು ಮರಿ ಕಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಟ ಕನ್ನಡಕ್ಕೆ ತಂದಾದೆ ನನ್ನ ಕನ್ನಡಕ್ಕೆ ಓದಾದ ಕನ್ನಡವ ತಂದ ನನ್ನ ತಪ್ಪದು ನನ್ನ ಆನಂದ.
0: ಯಾರು ಬರ್ತಿರೋದು ಪದ್ಯನ? ಕುವೆಂಪು ಅವರು. ಓಕೆ, ನಿಮ್ ಕ್ಲಾಸ್ ಅಲ್ಲಿ ಇದೆಯಾ ಈ ನಿಮ್ ಪಾಠದಲ್ಲಿ? ಪಠ್ಯ ಪುಸ್ತಕದಲ್ಲಿ ಇದೆ. ಓಕೆ, ಕುವೆಂಪು ಅವ್ರ ಪೂರ್ಣ ಹೆಸರು ಹೇಳ್ತೀಯಾ ಯಶವಂತ್? ಯಾರು ಹೇಳ್ಕೊಟ್ಟಿದ್ದು? ನಿಮ್ಮಅಮ್ಮ ಹೇಳ್ಕೊಟ್ರಾ? ಓಕೆ, ಇದನ್ನ ಯಾವಾಗ್ಲೂ ನೆನ್ಪಿಟ್ಕೋಬೇಕು ಆಯ್ತಾ? ಓಕೆ ಯಶವಂತ್, ಮತ್ತೇನಾದ್ರು ಹೇಳ್ತೀಯಾ? ಓಕೆ ಪುಟ್ಟ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆಪ್ಪ. ವಾಣಿ ಕುವೆಂಪು ಅವರು ಸಾಕಷ್ಟು ನಮ್ಮ ಕನ್ನಡದ ಬಗ್ಗೆ ಕವಿತೆಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಇದು ಕೂಡ ಒಂದು, ಕನ್ನಡಕ್ಕೆ ಹೋರಾಡು ಅನ್ನೋಂಥದ್ದು. ಕನ್ನಡ ಭಾಷೆ, ನಾಡು ನುಡು, ಸಂಸ್ಕೃತಿಯನ್ನ ರಕ್ಷಿಸಿ ಬೆಳೆಸೋ ಅಂತದನ್ನ ಅಲ್ಲಿ ಎತ್ತಿ ಹಿಡಿದಿರೋಂಥದ್ದು.
1: ಹೌದು ಶಶಿ, ಬೆಳೆಸೋಕ್ಕಿಂತ ಬಳಸಿದ್ರೆ ಸಾಕು, ಅದಾಗೆ
0: ಬೆಳೆಯುತ್ತೆ ಅಲ್ವಾ? ನಾವು ಬಳಸೋಣ ಫಸ್ಟ್ ಅಲ್ವಾ, ಬಳಸ್ತಾ ಹೋದ್ರೆ ನೀವು ಹಾಗೇನೆ ಅದು ಬೆಳೀತಾನೆ ಹೋಗುತ್ತೆ. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ.
3: ಹಲೋ, ನಾನ್ ತನುಶ್ರೀ ಮೇಡಮ್.
0: ನೀವು ತನುಶ್ರೀನಾ? ಎಲ್ಲಿಂದ ಕರೆ ಮಾಡ್ತಾ ಇರೋದು ತನುಶ್ರೀ?
3: ಮಲ್ಲಾಪುರದಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್.
0: ಓಕೆ, ತುಂಬಾ ಹತ್ತಿರದಲ್ಲಿದ್ದೀರಿ ಮಲ್ಲಾಪುರದಿಂದ ಅಲ್ವಾ?
3: ಹೌದು ಮೇಡಮ್.
0: ಆದ್ರೆ ನಮ್ಗೆ ತುಂಬಾ ಎಕ್ಕು ಹೊಡಿತಾ ಇದೆಯಲ್ಲ ನಿಮ್ಮ ಧ್ವನಿ, ಯಾಕೆ ರೇಡಿಯೋ ವಾಲ್ಯೂಮ್ ಮ್ಯೂಟ್ ಮಾಡಿದ್ದೀರಾ ಪುಟ? ಹಾ, ರೇಡಿಯೋ ವಾಲ್ಯೂಮ್ ಮ್ಯೂಟ್ ಆಯ್ತಾ? ಏನ್ ಟಿಫನ್? ವೆರಿ ವೆರಿ ಗುಡ್ ಮಾರ್ನಿಂಗ್. ಟಿಫನ್ ಆಯ್ತಾ? ನಮ್ದು ಆಯ್ತು ಪುಟ. ಎಷ್ಟನೇ ತರಗತಿ ಓದ್ತಾ ಇರೋದು ನೀವು? ಓಕೆ, ಯಾವ ಶಾಲೆ?
1: ಸುಲ್ಲಾಪುರದಲ್ಲೇ ಹೋಗ್ತಾ ಇರೋದ ಸ್ಕೂಲ್ಗೆ?
0: ಹೋಗ್ತಾ ಇದ್ರಿ. ಸೊಲ್ಲಾಪುರನ ಮಲ್ಲಾಪುರನ ಪುಟ?
3: ಸೊಲ್ಲಾಪುರ.
0: ನಾನು ಇಷ್ಟೊತ್ತು ಮಲ್ಲಾಪುರ ಅನ್ಕೊಂಡ್ಬಿಟ್ಟಿದ್ದೆ ಗೊತ್ತಾ?

0: ಓಕೆ ಪಾ, ಇವತ್ತು ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಿ?
1: ಭಕ್ತಿಗೀತೆ ಹೇಳ್ತೀನಿ ಮೇಡಮ್.
0: ಭಕ್ತಿಗೀತೆ ಹಾಡು ಪುಟ.
1: ರಾಮಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಬಾಳು ಶ್ರೀ ರಾಮಚಂದ್ರ ಕಿ ಜೈ. ರಾಮ ನಾಮ ಹಾಡಿರು ರಾಮ ದುರ್ಗನು, ಹವನ ಹಿಂದೆ ಅನುಮನು ಇದ್ದೆ ಇರುವನು. ಜೈ ಶ್ರೀರಾಮ್ ಜೈ ಶ್ರೀರಾಮ್. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ಜೈ ಶ್ರೀರಾಮ್ ಜೈ ಶ್ರೀರಾಮ್. ವೇದ ವೇದಂತೋಂಕರ ರಾಮ ನಾಮ ಎಲ್ಲೆಲ್ಲೂ ಸಂಚಾರ, ಆಡೋ ಆಡೋ ಜೈಕರ. ಜೈ ಶ್ರೀ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ. ಜೈ ಶ್ರೀ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ. ಜೈ ಶ್ರೀ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ. ಜೈ ಶ್ರೀ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ. ಗುರಿಯನೆಂದು

0: ರಾಮ ಬಿಟ್ಟ ಬಾಲಕೆ ಸತ್ತ ರಾವಣ ಆಂಜನೇಯನಲ್ಲವೇ ಗೆದ್ದ ಕಾರಣ ಜಯ ಶ್ರೀ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಜಯ ಶ್ರೀ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಜಯ ಶ್ರೀ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಜಯ ಶ್ರೀ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಜಯ ಶ್ರೀ ರಾಮ ಅಷ್ಟೇ ಮೇಡಮ್
1: ಫುಲ್ ಹೇಳಿದ್ದಾಯ್ತು ಮತ್ತೆ ಅಷ್ಟೇ ಮೇಡಮ್ ಪೂರ್ತಿ ಹೇಳ್ದಲ್ಲ ಪುಟ ಎಷ್ಟು ಚೆನ್ನಾಗಿ ಹೇಳ್ದೆ ನೀನು ನೆನ್ಪಿಟ್ಕೊಂಡು
2: ತುಂಬಾ ಚೆನ್ನಾಗಿತ್ತು ತನುಶ್ರೀ ನಿಮ್ಮ ಧ್ವನಿ ಹಾಡು ಹೇಳಿದ್ದು ತುಂಬಾ ಚೆನ್ನಾಗಿತ್ತು ಓಕೆನಾ ಇನ್ನು ಹೆಚ್ಚು ಹೆಚ್ಚು ಹಾಡುಗಳನ್ನ ಕಲೀರಿ ಓಕೆನಾ ಭಾವಗೀತೆ ಜನಪದ ಗೀತೆ ಭಕ್ತಿ ಗೀತೆ ಈ ತರದೆಲ್ಲ ರೀತಿಯ ಹಾಡುಗಳನ್ನ ಕಲೀರಿ ಓಕೆನಾ
0: ಅಭ್ಯಾಸ
2: ಮಾಡಿ ತುಂಬಾ ಚೆನ್ನಾಗಿದೆ ಧ್ವನಿ
1: ಜೊತೆಗೆ ನಿನ್ ಧ್ವನಿ ಅಂತೂ ತುಂಬಾ ಸ್ವೀಟ್ ಆಗಿದೆ ಸಖತ್ ಮಧುರವಾಗಿದೆ ನಿನ್ ಧ್ವನಿ ಆಯ್ತಾ ಓಕೆ ಪಾಕ್ ಹೀಗೆ ಕರೆ ಮಾಡ್ತಾ ಇರ್ಬೇಕು ಆಯ್ತಾ ಓಕೆ ನಮಸ್ತೆ
2: ನಮಸ್ತೆ ಓಕೆ ಶಶಿ ಇವತ್ತು ಜುಲೈ 12 ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರು ಜನಿಸಿದಂತಹ ದಿನ 1880 ಇವರು ವಿಜಯಪುರ ಜಿಲ್ಲೆಯಲ್ಲಿ ಜನಿಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯವನ್ನ ಏಕೀಕರಣಕ್ಕೆ ಹೋರಾಡದ ಮೂಲಕ ಒಂದುಗೂಡಿಸಿದಂತಹ ಸಾಕಷ್ಟು ಮಹನೀಯರಲ್ಲಿ ಇವರು ಕೂಡ ಒಬ್ರು ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರು ಇತಿಹಾಸಕಾರರು ಬರಹಗಾರರು ಪತ್ರಕರ್ತರು ಹೀಗೆ ಸಾಕಷ್ಟು ರೀತಿಯಾದಂತಹ ಎಲ್ಲ ಕ್ಷೇತ್ರಗಳಲ್ಲಿ ಇವರು ಕೆಲಸವನ್ನ ಮಾಡಿದ್ದಾರೆ ಇವ್ರ ಬಗ್ಗೆ ನಮ್ಮ ಮಕ್ಕಳುಗಳು ತಿಳ್ಕೊಳ್ಳಿ ಪಠ್ಯ ಪುಸ್ತಕಗಳಲ್ಲಿ ಇದೆ ಇನ್ನು ಹೆಚ್ಚರ ಬಗ್ಗೆ ತಿಳ್ಕೊಳ್ಳಿ ಅಂತ
1: ಖಂಡಿತವಾಗ್ಲೂ ಕೂಡ ಇಂಥ ಮಹನೀಯರ ಬಗ್ಗೆ ತಿಳ್ಕೊಂಡ್ರೆ ಸಾಕಷ್ಟು ವಿಚಾರಗಳನ್ನ ಸಂಗ್ರಹಿಸಿದಂತಹ ಆಗುತ್ತೆ ಮತ್ತೊಂದು ಕರೆ ಇದೆ ತೆಗೆದುಕೊಳ್ಳೋಣ ಮಣಿ
2: ಓಕೆ ಶಶಿ
1: ಕರೆ ಕಟ್ಟಾಗಿದೆ ನಾವು ಆಲೂರು ವೆಂಕಟರಾಯರ ಬಗ್ಗೆ ಮಾತನಾಡ್ತಾ ಇದ್ವಿ ನಮ್ಮ ಕರ್ನಾಟಕ ಹೊಸದಾಗಿ ಮೈಸೂರು ರಾಜ್ಯ ಅಂತೇಳಿ ಏನು ಅಸ್ತಿತ್ವಕ್ಕೆ ಬರುತ್ತಲ್ವಾ ಆ ಸಂದರ್ಭದಲ್ಲಿ ನಮ್ಮ ಇಡೀ ಕರ್ನಾಟಕ ಹರಿದು ಹಂಚಿ ಹೋಗಿರುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ಒಡೆದು ಹೋಗಿರುವಂತಹ ಒಂದು ನಮ್ಮ ಕರ್ನಾಟಕದ ಕನ್ನಡ ಭಾಗಗಳನ್ನ ಒಟ್ಟುಗೂಡಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದಂಥವರಲ್ಲಿ ಆಲೂರು ವೆಂಕಟರಾಯರು ಕೂಡ ಒಬ್ರು ಕರೆ ಬರ್ತಾ ಇದೆ ಹಲೋ
0: ಹಲೋ
1: ಹಲೋ
0: ನಮಸ್ತೆ ಮೇಡಮ್
1: ನಮಸ್ತೆ ಪುಟ ಯಾರಿದು
2: ನಮಸ್ತೆ ಯಾರಿದು
0: ನಾನು ನಿಶ್ಚಿತ

0: ನಿಶ್ವಿಕಾ ಟಿಎಸ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮಾಸ್ತಮ್ಮ ಲೇಔಟ್, ಚಿತ್ರದುರ್ಗದಿಂದನಾ? ಎಷ್ಟೇ ತರಗತಿ ಓದ್ತಾ ಇರೋದು ನಿಶ್ವಿಕಾ? ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ, ಟಿಫನ್ ಮಾಡಿದ್ಯಾ ನಿಶ್ವಿಕಾ? ನಾನು ಕೂಡ ಮಾಡಿದ್ವಿ. ಏನ್ ಟಿಫನ್ ಮಾಡಿದ್ರಿ? ಮಂಡಕ್ಕಿ. ಓಕೆ,
1: ಸಂಡೇ ಸ್ಪೆಷಲ್ ಮಂಡಕ್ಕಿ ಒಗ್ಗರಣೆ ಮಾಡಿದ್ದಾರೆ ನಮ್ಮ ನಿಶ್ವಿಕಾ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ಹೇಳು ಪುಟ.
2: ಮೈ ಮುರಿದು ದುಡಿದು ನನ್ನನ್ನು ಸಲಹಿ ಬೆಳೆಸಿದ ತಂದೆಗೆ ವಂದನೆ. ಬಗೆ ಬಗೆ ರೋಗವು ಮಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ಇತ್ಯಾದಿ ದುಡಿದು

0: ಈಗಾಗ್ಲೆ ನಿಮ್ ಫ್ರೆಂಡ್ ಈ ಪದ್ಯವನ್ನ ಹೇಳಿದ್ರು, ಕೇಳಿಸ್ಕೊಂಡಿದ್ಯಾ? ನೋಡು ಎಷ್ಟು ಚಂದ ಹೇಳ್ದೆ, ನೀನು ಕೂಡ ತುಂಬಾ ಚೆನ್ನಾಗಿ ಹೇಳ್ದೆ, ಅವರು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು. ನಿಶ್ವಿಕಾ ಅಂದ್ರೆ ಏನಪ್ಪ
1: ಅರ್ಥ ಏನು?
0: ಹೌದಾ, ತುಂಬಾ ಪವಿತ್ರವಾಗಿರೋಂಥದ್ದು, ಶಕ್ತಿಶಾಲಿ ಆಗಿರೋಂಥದ್ದು ಅಂತ ಹೇಳಿ, ದೇವತೆಯ ಸ್ವರೂಪ ನೀನು. ಇವಾಗ ಗೊತ್ತಾಯ್ತಾ ನಿನ್ ಹೆಸರಿನ ಅರ್ಥ? ಇನ್ನು ಸಾಕಷ್ಟು ಸುಂದರವಾದ ಅರ್ಥಗಳಿವೆ, ಅದ್ರ ಬಗ್ಗೆ ತಿಳ್ಕೊಬಿಟ್ಟು ಆಯ್ತಾ? ತುಂಬಾ ಚೆನ್ನಾಗಿದೆ ನಿನ್ ಹೆಸರು ಕೂಡ, ಹಾಗೇನೆ ನಿನ್ನ ಧ್ವನಿ ಕೂಡ ತುಂಬಾ ಚೆನ್ನಾಗಿತ್ತು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ವಾಣಿ, ಕಾರ್ಯಕ್ರಮದ ಅವಧಿ ಕೂಡ ಮುಗಿತಾ ಬಂತು.
1: ಹೌದು ಶಶಿ,
0: ಮಕ್ಳ ಜೊತೆ ಮಾತಾಡಿದ ಸಮಯ ಹೋಗೋದು ಯಾವಾಗ್ಲೂ ಕೂಡ ಗೊತ್ತಾಗೋದೇ ಇಲ್ಲ, ಸಮಯ ನೋಡಿದಾಗ ನಮ್ಗೆ ತೋರಿಸುತ್ತೆ.
1: ಹೌದು, ಅದಕ್ಕೆ ನಾವು ಸಮಯಕ್ಕಂತೂ ಬೆಲೆ ಕೊಡ್ಲೇಬೇಕು ಶಶಿ.
0: ಹೌದು,
1: ಜೀವನದಲ್ಲಿ ಎಲ್ಲದ್ರದಕ್ಕೂ ಕೂಡ ಬೆಲೆ ಕೊಡ್ಲೇಬೇಕು.
0: ಆಮೇಲೆ ಒಂದು ಕಾರ್ಯಕ್ರಮ ಆಗ್ಲಿ ಒಂದ್ ಮತ್ತೊಂದಾಗ್ಲಿ, ಒಂದು ಅಂತ್ಯ ಅಂತ ಇರುತ್ತೆ, ಮತ್ತೊಂದಕ್ಕೆ ಆರಂಭ ಆಗುತ್ತೆ ಅಲ್ವಾ? ಸೊ ಈಗ ನಾವು ಚಿಣ್ಣರ ಕಲರವ ಕಾರ್ಯಕ್ರಮವನ್ನ ಮುಗಿಸಿದ್ರೆ ಮತ್ತೆ ಹೇಗೆ ಚಿಗುರು ಕಾರ್ಯಕ್ರಮ ಬರುತ್ತೆ ಅಲ್ವಾ? ಸೊ ಹಾಗಾಗಿ ಸಮಯ ಆಗ್ತಾ ಇದೆ. ಕರೆ ಮಾಡಿದಂತಹ ನಮ್ಮ ಎಲ್ಲ ಮುದ್ದು ಪುಟಾಣಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಈ ಹೊತ್ತಿನ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಮುಗಿಸೋಣ.
1: ನಮಸ್ಕಾರ.
0: ಇದುವರೆಗೂ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಶಶಿಕಲಾ ಟಿ ಹಾಗೂ ಕರ್ಣಂ ವಾಣಿ, ತಾಂತ್ರಿಕ ಸಹಕಾರ ಪ್ರಶಾಂತ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು.

ಇದು ಮಾಹಿತಿ ಶಿಕ್ಷಣ ಮನೋರಂಜನೆಯ ಮುಂಚೂಣಿಯಲ್ಲಿರುವ ದಿಬ್ಬಪ್ರೀತಿಯ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಆತ್ಮೀಯ ಕೇಳುಗರಿಗೆಲ್ಲ ಕರ್ಣಂವಾಣಿಯ ನಮಸ್ಕಾರ ಹಾಗೂ ಮುಂದಿನ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಸಮಯ ಆಗಿದೆ 11:30.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚಿತ್ರದುರ್ಗ. ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮ.

0: ಇಂದಿನ ಚಿಗುರು ಕಾರ್ಯಕ್ರಮಕ್ಕೆ ಪ್ರೀತಿಯ ಪುಟಾಣಿಗಳಿಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ರಂಗಾಪುರದ ರಿಷಿ ಗುರುಕುಲಂ ವಸತಿ ಶಾಲೆಯ ಕೊಟ್ಟ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮದ ಮೊದಲ ಭಾಗ ಕೇಳೋಣ.
1: ನಮಸ್ಕಾರ ಎಲ್ಲರಿಗೂ, ಚಿಗುರು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ರಕ್ಷಿತಾ ಹಾಗೂ

ನನ್ನ ಸಹೋದ್ಯೋಗಿ ಶಿಕ್ಷಕಿ ಅನುಷಾ. ನಾವು ಋಷಿ ಗುರುಕುಲಂ ವಸತಿ ಶಾಲೆ ರಂಗಾಪುರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲೆಂದು ಪ್ರಾರ್ಥನೆಯ ಮೂಲಕ ಪ್ರಾರಂಭ ಮಾಡಲು ಬರುತ್ತಿದ್ದಾರೆ 9ನೇ ತರಗತಿಯ ವಿದ್ಯಾರ್ಥಿನಿಯರಾದ ಪ್ರಾರ್ಥನಾ, ತನುಶ್ರೀ, ಶ್ರವಂತಿ ಹಾಗೂ ಜಾನವಿ.

0: ಪ್ರಾರ್ಥನೆಯನ್ನು ಹೇಳಿದ ನಮ್ಮ 9ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ನಂತರ ತಮ್ಮ ಕೌಶಲ್ಯವನ್ನು ತೋರಿಸಲು ಬರುತ್ತಿದ್ದಾರೆ ರೋಹಿತ್, 5ನೇ ತರಗತಿಯ ವಿದ್ಯಾರ್ಥಿ.
1: ನಾನು ಈಗ ಒಗಟುಗಳನ್ನು ಹೇಳುತ್ತಿದ್ದೇನೆ. ಅಟ್ಟದ ಮೇಲೆ ಪುಟ್ಟ ಲಕ್ಷ್ಮಿ, ಉತ್ತರ ಕುಂಕುಮ, ಚೋಟಿದ ಹುಡುಗಿಗೆ ಮಾರುದ ಜಡೆ, ಉತ್ತರ ಸೂಜಿದಾರ, ಅಣ್ಣ ಅತ್ತರೆ ತಮ್ಮನ್ನು ಅಳುತ್ತಾನೆ, ಉತ್ತರ ಕಣ್ಣು, ಒಂದು ಹಸ್ತಕ್ಕೆ 108 ಬೆರಳು, ಉತ್ತರ ಬಾಳೆಗೊನೆ, ಚಿನ್ನ ಬಿಸಾಡುತ್ತಾರೆ ಬೆಳ್ಳಿ ತಿನ್ನುತ್ತಾರೆ, ಉತ್ತರ ಬಾಳೆಹಣ್ಣು, ಗಿರಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ, ಉತ್ತರ ಬುಗುರಿ, ಕಂಬದ ಮೇಲೆ ನಿಂಬೆಹಣ್ಣು, ಉತ್ತರ ಲವಂಗ, ನೀರಲ್ಲಿ ಚಲಪಿಲಿ ಹೊರಗೆ ಬಂದರೆ ವಿಲವಿಲ, ಉತ್ತರ ಮೀನು, ನೋಡಿದರೆ ಕಲ್ಲು ನೀರು ಹಾಕಿದರೆ ಮಣ್ಣು, ಉತ್ತರ ಸುಣ್ಣ, ಗಿಡ ಗಿಡಕ್ಕೆ ಕುಡಗೋಲು ಕಟ್ಟಿದ್ದಾರೆ, ಉತ್ತರ ಹುಣಸೆ ಹಣ್ಣು, ಬಣ್ಣದ ಸೀರೆ ಉಟ್ಟುಕೊಂಡು ಮಣ್ಣಾಗ ಕುಂತಾಳ, ಉತ್ತರ ಗಜ್ಜರಿ, ಬಿಳಿ ಸರದಾರನಿಗೆ ಕರಿ ಟೋಪಿ, ಉತ್ತರ ಬೆಂಕಿ ಕಡ್ಡಿ, ಗುಡುಗು ಗುಡುಗಿದರೆ ಸಾವಿರಾರು ನಯನಗಳು ಹರಳುವವು, ಉತ್ತರ ನವಿಲುಗರೆ. ಥ್ಯಾಂಕ್ ಯು.
0: ತಮ್ಮ ಕೌಶಲ್ಯವನ್ನು ತೋರಿಸಿದ ರೋಹಿತ್ಗೆ ಧನ್ಯವಾದಗಳು. ನಂತರ ಪಾರ್ವತಿ ಎಂ, 2ನೇ ತರಗತಿಯ ವಿದ್ಯಾರ್ಥಿ, ಇವಾಗ ಅಭಿನಯ ಪಾತ್ರವನ್ನು ಹೇಳಲಿದ್ದಾರೆ.

ಕೋಟೆ ಜನಗಳ ರಕ್ಷಿಸುತ್ತಿರಲು ಸತತ ದಾಳಿಯು ವ್ಯರ್ಥವಾಗಲು ವೈರಿ ಚಿಂತೆಯಲ್ಲಿ ಬಸವಳಿದ ದಾರಿ ಕಾಣದೆ ಮಂಕಾದ ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಆಡುವೆ ಗೂಢಚಾರರು ಹಲೆದು ಬಂದರು ಹೈದರಾಲಿಗೆ ವಿಷಯ ತಂದರು ವಾಯುವ್ಯ ದಿಕ್ಕಿನಡೆ ನೋಡು ಎಂದರು ಕಳ್ಳಗಂಡೆಯ ತೋರಿದರು ಲಗ್ಗೆ ಹತ್ತಲು ಹೇಳಿದರು ಕನ್ನ

0: समुद्रतां मृत्यु संसार सागरात् भवामि न चिरात् पार्था मय्यावेशित चेतसां मय्येव मन आधस्व मयि बुद्धिं निवेशयाम् निवशिष्यसि मय्येव अत ऊर्ध्वं न संशयः अत चित्तं समादातुं न शक्नोषि महि स्थिरम् अभ्यासयोगेन ततो माणिच्याप्तुं धनञ्जयम् अभ्यासेऽप्यसमर्थोऽसि तत्कर्म परमो भव मदर्थमपि पर्माणि कुर्वं सिद्धिमवाप्स्यसि ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे द्वादशोऽध्याय समाप्तिः. ಧನ್ಯವಾದಗಳು.
1: ಭಗವದ್ಗೀತಾ ಶ್ಲೋಕಗಳನ್ನು ಪಠನೆ ಮಾಡಿದಂತಹ ಅನನ್ಯ ಹಾಗೂ ವೀಕ್ಷಾಗೆ ಧನ್ಯವಾದಗಳು. ನಂತರ ಸುಭಾಷ್ 5ನೇ ತರಗತಿಯ ವಿದ್ಯಾರ್ಥಿ ಪ್ರಶ್ನೆ ಕೋಶಗಳನ್ನು ಹೇಳಲಿದ್ದಾರೆ.
2: ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು?
3: ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ.
2: ಭಾರತದ ರಾಜಧಾನಿ ಯಾವುದು?
3: ಭಾರತದ ರಾಜಧಾನಿ ದೆಹಲಿ.
2: ಭಾರತದ ಪ್ರಧಾನ ಮಂತ್ರಿ ಯಾರು?
3: ಭಾರತದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ.
2: ಭಾರತದ ಅಶೋಕ ಚಕ್ರದಲ್ಲಿರುವ ಗೆರೆಗಳೆಷ್ಟು?
3: ಭಾರತದ ಅಶೋಕ ಚಕ್ರದಲ್ಲಿರುವ ಗೆರೆಗಳು 24.
2: ಭಾರತದ ರಾಷ್ಟ್ರೀಯ ಆಟ ಯಾವುದು?
3: ಭಾರತದ ರಾಷ್ಟ್ರೀಯ ಆಟ ಹಾಕಿ.
2: ಒಂದು ವರ್ಷದಲ್ಲಿ ಎಷ್ಟು ದಿನಗಳಿವೆ?
3: ಒಂದು ವರ್ಷದಲ್ಲಿ 365 ದಿನಗಳಿವೆ.
2: ಒಂದು ದಿನಕ್ಕೆ ಎಷ್ಟು ಗಂಟೆಗಳು?
3: ಒಂದು ದಿನಕ್ಕೆ 24 ಗಂಟೆಗಳು.
2: ಭಾರತದ ನೋಟಿನಲ್ಲಿರುವ ಭಾಷೆಗಳ ಸಂಖ್ಯೆ ಎಷ್ಟು?
3: ಭಾರತದ ನೋಟಿಗಳಲ್ಲಿರುವ ಭಾಷೆಗಳು 15.
2: ಮನುಷ್ಯನಲ್ಲಿ ಅತ್ಯಂತ ಚಿಕ್ಕ ಮೂಳೆ ಎಲ್ಲಿರುತ್ತದೆ?
3: ಮನುಷ್ಯನಲ್ಲಿ ಅತ್ಯಂತ ಚಿಕ್ಕ ಮೂಳೆ ಕಿವಿಯಲ್ಲಿ ಇರುತ್ತದೆ.
2: ಕ್ರಿಕೆಟ್ ಕಂಡುಹಿಡಿದ ದೇಶ ಯಾವುದು?
3: ಕ್ರಿಕೆಟ್ ಕಂಡುಹಿಡಿದ ದೇಶ ಇಂಗ್ಲೆಂಡ್.
2: ಕರ್ನಾಟಕದ ಹಳೆಯ ಹೆಸರು ಏನು?
3: ಕರ್ನಾಟಕದ ಹಳೆಯ ಹೆಸರು ಮೈಸೂರು ರಾಜ್ಯ.
2: ಕರ್ನಾಟಕದಲ್ಲಿ ಮಾತನಾಡುವ ಭಾಷೆ ಯಾವುದು?
3: ಕರ್ನಾಟಕದಲ್ಲಿ ಮಾತನಾಡುವ ಭಾಷೆ ಕನ್ನಡ.
2: ಶೂನ್ಯ ಕಂಡುಹಿಡಿದ ದೇಶ ಯಾವುದು?
3: ಶೂನ್ಯ ಕಂಡುಹಿಡಿದ ದೇಶ ಭಾರತ.
2: ಕ್ರಿಕೆಟ್ನಲ್ಲಿ ಇರುವಂತಹ ದೊಡ್ಡ ಸ್ಟೇಡಿಯಂ ಯಾವುದು?
3: ಕ್ರಿಕೆಟ್ನಲ್ಲಿ ಇರುವ ದೊಡ್ಡ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್.

0: ಧನ್ಯವಾದಗಳು.
1: ಪ್ರಶ್ನೆ ಕೋಶಗಳನ್ನು ಹೇಳಿದ ರೋಹಿತ್ ಹಾಗೂ ಸುಭಾಷ್ಗೆ ಧನ್ಯವಾದಗಳು. ಇದೀಗ ಉಲ್ಟಾ ಮಗ್ಗಿಗಳನ್ನು ಹೇಳಲು ಬರುತ್ತಿದ್ದಾರೆ ಶ್ರೇಯಸ್, ಎರಡನೇ ತರಗತಿಯ ವಿದ್ಯಾರ್ಥಿ.
2: ಟೆನ್ ಟೆನ್ಸ್ ಹಂಡ್ರೆಡ್, ಟೆನ್ ನೈನ್ಸ್ ನೈಂಟಿ, ಟೆನ್ ಏಟ್ಸ್ ಏಯ್ಟಿ, ಟೆನ್ ಸೆವೆನ್ಸ್ ಸೆವೆಂಟಿ, ಟೆನ್ ಸಿಕ್ಸ್ ಸಿಕ್ಸ್ಟಿ, ಟೆನ್ ಫೈವ್ಸ್ ಫಿಫ್ಟಿ, ಟೆನ್ ಫೋರ್ಸ್ ಫಾರ್ಟಿ, ಟೆನ್ ತ್ರೀಸ್ ತರ್ಟಿ, ಟೆನ್ ಟೂಸ್ ಟ್ವೆಂಟಿ, ಟೆನ್ ಒನ್ಸ್ ಟೆನ್, ಲೆವೆನ್ ಟೆನ್ಸ್ ಒನ್ ಹಂಡ್ರೆಡ್ ಅಂಡ್ ಟೆನ್, ಲೆವೆನ್ ನೈನ್ಸ್ ನೈಂಟಿ ನೈನ್, ಲೆವೆನ್ ಏಟ್ಸ್ ಏಯ್ಟಿ ಏಯ್ಟ್, ಲೆವೆನ್ ಸೆವೆನ್ಸ್ ಸೆವೆಂಟಿ ಸೆವೆನ್, ಲೆವೆನ್ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್, ಲೆವೆನ್ ಫೈವ್ಸ್ ಫಿಫ್ಟಿ ಫೈವ್, ಲೆವೆನ್ ಫೋರ್ ಸಾ ಫೋರ್ಟಿ ಫೋರ್, ಲೆವೆನ್ ತ್ರೀ ಸಾ ಥರ್ಟಿ ತ್ರೀ, ಲೆವೆನ್ ಟೂ ಸಾ ಟ್ವೆಂಟಿ ಟೂ, ಲೆವೆನ್ ಒನ್ ಸಾ ಲೆವೆನ್, ಟ್ವೆಲ್ ಟೆನ್ ಸಾ ಒನ್ ಟ್ವೆಂಟಿ, ಟ್ವೆಲ್ ನೈನ್ ಸಾ ಒನ್ ಹಂಡ್ರೆಡ್ ಅಂಡ್ ಏಟ್, ಟ್ವೆಲ್ ಏಟ್ ಸಾ ನೈಂಟಿ ಸಿಕ್ಸ್, ಟ್ವೆಲ್ ಸೆವೆನ್ ಸಾ ಏಯ್ಟಿ ಫೋರ್, ಟ್ವೆಲ್ ಸಿಕ್ಸ್ ಸಾ ಸೆವೆಂಟಿ ಟೂ, ಟ್ವೆಲ್ ಫೈವ್ ಸಾ ಸಿಕ್ಸ್ಟಿ ಏಯ್ಟ್, ಟ್ವೆಲ್ ಫೋರ್ ಸಾ ಫೋರ್ಟಿ ಏಯ್ಟ್, ಟ್ವೆಲ್ ತ್ರೀ ಸಾ ಥರ್ಟಿ ಸಿಕ್ಸ್, ಟ್ವೆಲ್ ಟೂ ಸಾ ಟ್ವೆಂಟಿ ಫೋರ್, ಟ್ವೆಲ್ ಒನ್ ಸಾ ಟ್ವೆಲ್, ತರ್ಟೀನ್ ಟೆನ್ ಸಾ ಒನ್ ಥರ್ಟಿ, ತರ್ಟೀನ್ ನೈನ್ ಸಾ ಒನ್ ಸೆವೆಂಟೀನ್, ತರ್ಟೀನ್ ಏಟ್ ಸಾ ಒನ್ ಹಂಡ್ರೆಡ್ ಅಂಡ್ ಫೋರ್, ತರ್ಟೀನ್ ಸೆವೆನ್ ಸಾ ನೈಂಟಿ ಒನ್, ತರ್ಟೀನ್ ಸಿಕ್ಸ್ ಸಾ ಸೆವೆಂಟಿ ಏಯ್ಟ್, ತರ್ಟೀನ್ ಫೈವ್ ಸಾ ಸಿಕ್ಸ್ಟಿ ಫೈವ್, ತರ್ಟೀನ್ ಫೋರ್ ಸಾ ಫಿಫ್ಟಿ ಟೂ, ತರ್ಟೀನ್ ತ್ರೀ ಸಾ ಥರ್ಟಿ ನೈನ್, ತರ್ಟೀನ್ ಟೂ ಸಾ ಟ್ವೆಂಟಿ ಸಿಕ್ಸ್, ತರ್ಟೀನ್ ಒನ್ ಸಾ ತರ್ಟೀನ್, ಫೋರ್ಟೀನ್ ಟೆನ್ ಸಾ ಒನ್ ಫೋರ್ಟಿ, ಫೋರ್ಟೀನ್ ನೈನ್ ಸಾ ಒನ್ ಟ್ವೆಂಟಿ ಸಿಕ್ಸ್, ಫೋರ್ಟೀನ್ ಏಟ್ ಸಾ ಒನ್ ಹಂಡ್ರೆಡ್ ಅಂಡ್ ಟ್ವೆಲ್, ಫೋರ್ಟೀನ್ ಸೆವೆನ್ ಸಾ ನೈಂಟಿ ಏಯ್ಟ್, ಫೋರ್ಟೀನ್ ಸಿಕ್ಸ್ ಸಾ ಏಯ್ಟಿ ಫೋರ್, ಫೋರ್ಟೀನ್ ಫೈವ್ ಸಾ ಸೆವೆಂಟಿ, ಫೋರ್ಟೀನ್ ಫೋರ್ ಸಾ ಫಿಫ್ಟಿ ಸಿಕ್ಸ್, ಫೋರ್ಟೀನ್ ತ್ರೀ ಸಾ ಫೋರ್ಟಿ ಟೂ, ಫೋರ್ಟೀನ್ ಒನ್ ಸಾ ಫೋರ್ಟೀನ್, ಫಿಫ್ಟೀನ್ ಟೆನ್ ಸಾ ಒನ್ ಫಿಫ್ಟಿ, ಫಿಫ್ಟೀನ್ ನೈನ್ ಸಾ ಒನ್ ಥರ್ಟಿ ಫೈವ್, ಫಿಫ್ಟೀನ್ ಏಟ್ ಸಾ ಒನ್ ಟ್ವೆಂಟಿ, ಫಿಫ್ಟೀನ್ ಸೆವೆನ್ ಸಾ ಒನ್ ಹಂಡ್ರೆಡ್ ಅಂಡ್ ಫೈವ್, ಫಿಫ್ಟೀನ್ ಸಿಕ್ಸ್ ಸಾ ನೈಂಟಿ, ಫಿಫ್ಟೀನ್ ಫೈವ್ ಸಾ ಸೆವೆಂಟಿ ಫೈವ್, ಫಿಫ್ಟೀನ್ ಫೋರ್ ಸಾ ಸಿಕ್ಸ್ಟಿ, ಫಿಫ್ಟೀನ್ ತ್ರೀ ಸಾ ಫೋರ್ಟಿ ಫೈವ್, ಫಿಫ್ಟೀನ್ ಟೂ ಸಾ ತರ್ಟಿ, ಫಿಫ್ಟೀನ್ ಒನ್ ಸಾ ಫಿಫ್ಟೀನ್. ಥ್ಯಾಂಕ್ ಯು.
1: ಉಲ್ಟಾ ಮಗ್ಗಿಯನ್ನು ಹೇಳಿದ ಶ್ರೇಯಸ್ಗೆ ಧನ್ಯವಾದಗಳು. ಇದೀಗ ದೇಶಭಕ್ತಿ ಗೀತೆ ಹೇಳಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದಂತಹ ಚಂದನ್, ಅನನ್ಯ, ಪೂರ್ವಿಕಾ, ಋತಿಕಾ, ರಿಧಿ ಹಾಗೂ ಸಾನ್ವಿ, ನಾಲ್ಕನೇ ತರಗತಿ.

0: ಧನ್ಯವಾದಗಳು.
1: ದೇಶಭಕ್ತಿ ಗೀತೆಯನ್ನು ಹಾಡಿದ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದಂತಹ ಚಂದನ್, ಅನನ್ಯ, ಪೂರ್ವಿಕಾ, ರಿತಿಕಾ, ರಿಧಿ ಹಾಗೂ ಸಾನ್ವಿಗೆ ಧನ್ಯವಾದಗಳು. ನಂತರ ಗಾದೆ ಮಾತನ್ನು ಹೇಳಲು ಬರುತ್ತಿದ್ದಾರೆ ಐದನೇ ತರಗತಿಯ ವಿದ್ಯಾರ್ಥಿನಿಯಾದಂತಹ ರಿಧಿಮಾ.
0: ಅಕ್ಕಿ ಇದ್ದರೆ ಹಸಿವಿಲ್ಲ, ಆ ಆನೆಗೆ ತೂಕ ಗೊತ್ತಿಲ್ಲ, ಈ ಇಲಿಯ ಬಾಯಿಗೆ ಬೆಣ್ಣೆ, ಊ ಉಂಡ ಮೇಲೆ ಗಿಣಿ ಹಾಡು, ಏ ಎತ್ತು ಹೋಗಿ ಗಾಡಿ ಉಳಿಯಿತು, ಓ ಒಂಟಿ ಕೈಯಲ್ಲಿ ಸದ್ದು ಇಲ್ಲ, ಅಕ್ಕ ಕೈಯಲ್ದಷ್ಟು ಕೆಲಸ ಮಾಡು, ಗಾಳಿ ಮಾತು ಬೇಡ, ಚ ಚಿಕ್ಕ ಹನಿ ದೊಡ್ಡ ಸಮುದ್ರ, ಜ ಜೇನು ಇದ್ದರೆ ಹುಳ ಬರುತ್ತದೆ, ದ ದುರಾಸೆ ದುಃಖಕ್ಕೆ ಕಾರಣ, ನಾ

0: ಗಾದೆ ಮಾತನ್ನು ಹೇಳಿದ ರಿದಿಗೆ ಧನ್ಯವಾದಗಳು. ನಂತರ ಒಂದು ಸುಂದರವಾದ ಕಥೆಯನ್ನು ಹೇಳಲು ಬರುತ್ತಿದ್ದಾರೆ ಮೂರನೇ ತರಗತಿಯ ವಿದ್ಯಾರ್ಥಿನಿ ಆದಂತಹ ಮೌನಿಷಾ.
1: ಕಥೆಯ ಹೆಸರು ಆರ್ಯನ್ ಮತ್ತು ಸುಳ್ಳಿನ ಸಾಮ್ರಾಜ್ಯ. ವರ್ಷ 2099. ಅಂದು ಭೂಮಿಯ ಮೇಲೆ ಹಸಿರಲಿಲ್ಲ. ಜನರು ಉಕ್ಕಿನ ಗುಮ್ಮಟಗಳ ಅಡಿಯಲ್ಲಿ ವಾಸಿಸುತ್ತಿದ್ದರು. ಆಮ್ಲಜನಕದ ಸಿಲಿಂಡರ್ ಗಳಿಲ್ಲದೆ ಯಾರು ಹೊರಗೆ ಹೋಗುವಂತಿರಲಿಲ್ಲ. ಈ ನಗರದ ಆರ್ಯನ್ ಎಂಬ ಹುಡುಗನಿಗೆ ಮರ ಎಂಬುದು ಕೇವಲ ಇತಿಹಾಸದ ಪುಸ್ತಕದಲ್ಲಿನ ಒಂದು ಕಲ್ಪನೆಯಾಗಿತ್ತು. ಒಂದು ದಿನ ಆರ್ಯನ್ಗೆ ತನ್ನ ತಾತನ ಹಳೆ ಡೈಲಿಯಲ್ಲಿ ಒಂದು ರಹಸ್ಯ ನಕ್ಷೆ ಸಿಕ್ಕಿತ್ತು. ಅದು ನಗರದ ಅತ್ಯಂತ ಕಟ್ಟುನಿಟ್ಟಾದ ವಲಯ 7 ದಾರಿ ತೋರಿಸುತ್ತಿತ್ತು. ಪ್ರಾಣದ ಅಂಗು ತೊರೆದು ಆರ್ಯನ್ ಅಲ್ಲಿಗೆ ಹೋದಾಗ ಕಂಡ ದೃಶ್ಯ ಅವನನ್ನು ಬೆಚ್ಚಿ ಬಿಡಿಸಿತು. ಅಲ್ಲಿ ಒಂದು ಗಾಜಿನ ಪೆಟ್ಟಿಗೆಯೊಳಗೆ ಈ ಜಗತ್ತಿನ ಕೊನೆಯ ಮರ ಉಸಿರಾಡುತ್ತಿತ್ತು. ಅದರ ಪಕ್ಕದಲ್ಲಿದ್ದ ಯಂತ್ರ ಒಂದು ಮರದ ನೆನಪುಗಳನ್ನು ಶಬ್ದ ಮತ್ತು ವಾಸನೆ ಸಂಗ್ರಹಿಸಿಡುತ್ತಿತ್ತು. ಆರ್ಯನ್ ಆ ಮರವನ್ನು ಮುಟ್ಟಿದಾಗ ಅವನಿಗೆ ಒಂದು ಕೈ ಸತ್ಯ ತಿಳಿಯಿತು. ಆ ಮರದ ಕೆಳಗೆ ಒಂದು ಸುರಂಗವಿತ್ತು. ಆ ಸುರಂಗವು ಬೃಹತ್ ಭೂಗತ ಕಾಡಿಗೆ ತೆರೆದುಕೊಳ್ಳುತ್ತಿತ್ತು. ನಗರದ ಆಡಳಿತಗಾರರು ಈ ನೈಸರ್ಗಿಕ ಕಾಡನ್ನು ಬಚ್ಚಿಟ್ಟಿದ್ದರು. ಪ್ರಕೃತಿ ಉಚಿತವಾಗಿ ಸಿಕ್ಕರೆ ಜನರು ನಮ್ಮ ಕೃತಕ ಆಮ್ಲಜನಕವನ್ನು ಹಣ ಕೊಟ್ಟು ಖರೀದಿಸುವುದಿಲ್ಲ ಎಂಬುದು ಅವರ ಸಂಚಾಗಿತ್ತು. ಆದರೆ ಸುಮ್ಮನೆ ಕೂರಲಿಲ್ಲ. ಆ ಭೂಗತ ಕಾಡಿನ ದೃಶ್ಯಗಳನ್ನು ತನ್ನ ಆಂಕಿಂಗ್ ಕಲೆಯ ಮೂಲಕ ನಗರದ ಪ್ರತಿಯೊಂದು ಡಿಜಿಟಲ್ ಪರದೆಯ ಮೇಲೆ ಬಿತ್ತರಿಸಿದನು. ಜನರು ತಾವು ಕಂಡ ಆ ಅದ್ಭುತ ಲೋಕವನ್ನು ನೋಡಿ ದಂಗೆದ್ದರು. ಉಕ್ಕಿನ ಗೋಡೆಗಳು ಬಿದ್ದವು. ಮನುಷ್ಯರು ಮತ್ತೆ ಮಣ್ಣಿಗೆ ಮರಳಿದರು. ಕೃತಕ ಬದುಕಿನ ಸಂಕೋಳೆ ಕಳಚಿತು. ಧನ್ಯವಾದಗಳು.
0: ಕಥೆಯನ್ನು ಹೇಳಿರುವ ಮನುಷ್ಯವಳಿಗೆ ಧನ್ಯವಾದಗಳು. ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರದ ಬಗ್ಗೆ ಮಾತನಾಡಲು ಬರುತ್ತಿದ್ದಾರೆ 6 ತರಗತಿ ವಿದ್ಯಾರ್ಥಿನಿಯಾದ ಪ್ರಕೃತಿ.
2: ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಪ್ರಕೃತಿ ಜೆಟ್ಟಿ. ನಾನು 6 ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಋಷಿ ಗುರುಕುಲಂ ವಸತಿ ಶಾಲೆ ರಂಗಾಪುರದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಾನು ಈಗ ಹೇಳುತ್ತಿರುವ ವಿಷಯ ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ. ಪೀಠಿಕೆ: ಯುವಕರು ದೇಶದ ಭವಿಷ್ಯ. ರಾಷ್ಟ್ರದ ಅಭಿವೃದ್ಧಿ, ಪ್ರಗತಿ ಮತ್ತು ಶಕ್ತಿಗೆ ಯುವಕರೇ ಆಧಾರ ಸ್ತಂಭ. ದೇಶದ ಜನಸಂಖ್ಯೆಯಲ್ಲಿ ಯುವಕರ ಪ್ರಮಾಣ ಹೆಚ್ಚಿರುವುದರಿಂದ ಅವರು ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ತರ ಪಾತ್ರ ವಹಿಸುತ್ತಾರೆ. ವಿಷಯ: ಶಿಕ್ಷಣ ಮತ್ತು ಜ್ಞಾನ. ಶಿಕ್ಷಣವೇ ರಾಷ್ಟ್ರದ ಬೆಳವಣಿಗೆಯ ಮೂಲ. ವಿದ್ಯಾವಂತರಾದ ಯುವಕರು ಹೊಸ ಆವಿಷ್ಕಾರಗಳನ್ನು ಮಾಡಿ ದೇಶದ ಆರ್ಥಿಕ, ತಾಂತ್ರಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ತರಬಹುದು. ಉತ್ತಮ ಶಿಕ್ಷಣ ಪಡೆದ ಯುವಕರು ಸಮಾಜದಲ್ಲಿ ಜಾಗೃತಿ ಮೂಡಿಸಿ ಸಕಾರಾತ್ಮಕ ಬದಲಾವಣೆ ತರಲು ಸಹಕರಿಸುತ್ತಾರೆ. ನೈತಿಕ ಮೌಲ್ಯಗಳು ಮತ್ತು ಶಿಸ್ತು. ಯುವಕರು ಸತ್ಯನಿಷ್ಠೆ, ಶಿಸ್ತು, ಪ್ರಾಮಾಣಿಕತೆ ಮತ್ತು ದೇಶಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಉತ್ತಮ ನೈತಿಕ ಮೌಲ್ಯಗಳನ್ನು ಹೊಂದಿದ ಯುವಕರು ಭ್ರಷ್ಟಾಚಾರ ಮತ್ತು ಅನ್ಯಾಯದ ವಿರುದ್ಧ ನಿಲ್ಲುವ ಶಕ್ತಿ ಹೊಂದಿರುತ್ತಾರೆ. ಇದು ರಾಷ್ಟ್ರದ ಸದೃಢತೆಗೆ ಅಗತ್ಯ. ಸಾಮಾಜಿಕ ಸೇವೆ ಮತ್ತು ನಾಯಕತ್ವ. ಯುವಕರು ಸಾಮಾಜಿಕ ಸೇವೆಯಲ್ಲಿ ಭಾಗವಹಿಸಿ ಪರಿಸರ ಸಂರಕ್ಷಣೆ, ಸ್ವಚ್ಛತೆ, ರಕ್ತದಾನ ಶಿಬಿರಗಳು ಮುಂತಾದ ಕಾರ್ಯಗಳಲ್ಲಿ ಪಾಲ್ಗೊಳ್ಳಬೇಕು. ಉತ್ತಮ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡರೆ ದೇಶದ ಅಭಿವೃದ್ಧಿಗೆ ಮಾರ್ಗದರ್ಶಕರಾಗಬಹುದು. ತಂತ್ರಜ್ಞಾನ ಮತ್ತು ಉದ್ಯಮಶೀಲತೆ. ಇಂದಿನ ಯುಗದಲ್ಲಿ ತಂತ್ರಜ್ಞಾನ ಬಹಳ ಪ್ರಮುಖವಾಗಿದೆ. ಯುವಕರು ಹೊಸ ಸ್ಟಾರ್ಟ್ಅಪ್ಗಳನ್ನು ಆರಂಭಿಸಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಬಹುದು. ಇದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿ. ಉಪಸಂಹಾರ: ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಅವರು ಶಿಕ್ಷಣ, ಶಿಸ್ತು, ನೈತಿಕತೆ ಮತ್ತು ಸೇವಾ ಮನೋಭಾವವನ್ನು ಬೆಳೆಸಿಕೊಂಡರೆ ದೇಶವು ಸಮೃದ್ಧಿ ಮತ್ತು ಶಕ್ತಿಶಾಲಿಯಾಗುತ್ತದೆ. ಆದ್ದರಿಂದ ಯುವಕರು ತಮ್ಮ ಕರ್ತವ್ಯವನ್ನು ಅರಿತು ರಾಷ್ಟ್ರದ ಅಭಿವೃದ್ಧಿಗೆ ಶ್ರಮಿಸಬೇಕು. ಧನ್ಯವಾದಗಳು.
0: ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರದ ಬಗ್ಗೆ ಮಾತನಾಡಿದ ಪ್ರಕೃತಿ ಅವರಿಗೆ ಧನ್ಯವಾದಗಳು. ವಚನಗಳನ್ನು ಪಠನೆ ಮಾಡಲು ಬರುತ್ತಿದ್ದಾರೆ 9 ತರಗತಿಯ ವಿದ್ಯಾರ್ಥಿನಿ ತನುಶ್ರೀ.

ಕೃತ್ಯಕಾಯ ಕವಿಲ್ಲದವರು ಭಕ್ತರಲ್ಲ, ಭಕ್ತರಲ್ಲ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ

0: ಸತ್ತಿರಸವೆಂಬ ತೈಲವನೆರೆದು. ಧನ್ಯವಾದಗಳು.
1: ವಚನಗಳನ್ನು ಪಠನೆ ಮಾಡಿದ ತನುಶ್ರೀವಳಿಗೆ ಧನ್ಯವಾದಗಳು. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಹಂತ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಪ್ರೋತ್ಸಾಹವನ್ನು ನೀಡಿರುವ ಡಾಕ್ಟರ್ ತಿಪ್ಪರೆಡ್ಡಿ ಗುರುಜಿಯವರಿಗೂ, ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಕಾವ್ಯ ಅವರಿಗೂ, ಆಡಳಿತಾಧಿಕಾರಿಯಾದ ಶ್ರೀಯುತ ಚಿತ್ರಶೇಖರ ಅವರಿಗೂ, ಪ್ರೋತ್ಸಾಹವನ್ನು ನೀಡಿ ನಮ್ಮನ್ನು ಬೆಂಬಲಿಸಿರುವ ಶ್ರೀಮತಿ ನಾಗಲತಾ ಮೇಡಂ ಅವರಿಗೂ, ಹಾಗೂ ಅವಕಾಶವನ್ನು ಮಾಡಿಕೊಟ್ಟಿರುವ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಆಡಳಿತ ಮಂಡಳಿಯವರಿಗೂ ಧನ್ಯವಾದಗಳು.
2: ಇದುವರೆಗೂ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ರಂಗಾಪುರದ ಋಷಿ ಗುರುಕುಲಂ ವಸತಿ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮದ ಮೊದಲ ಭಾಗ ಕೇಳಿದಿರಿ. ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
3: ಇದುವರೆಗೆ ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಕೆಲವು ಪ್ರಕಟಣೆಗಳು. ಕೇಳುಗರೆ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ದಿನಾಂಕ 15/7/2026 ಅಂದರೆ ಬುಧವಾರ ಬೆಳಗ್ಗೆ 10:00 to 11:00 102.6 MHz ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿದೆ. ವಿಷಯ, ಅಸಂಘಟಿತ ಕಾರ್ಮಿಕರು ಮತ್ತು ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಲಭ್ಯವಿರುವ ಸರ್ಕಾರದ ಯೋಜನೆಗಳು ಸೌಲಭ್ಯಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ಅನಿಲ್ ಬಗಾಟಿ, ಜಿಲ್ಲಾ ಕಾರ್ಮಿಕ ಕಲ್ಯಾಣ ಅಧಿಕಾರಿ.

ಕಲ್ಯಾಣ ಇಲಾಖೆ ಚಿತ್ರದುರ್ಗ, ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳು, ಕಾರ್ಮಿಕರ ನೋಂದಣಿ ಮಾಡಿಸುವುದು, ವೈದ್ಯಕೀಯ ನೆರವು, ಅಪಘಾತ ವಿಮೆ ಹಾಗೂ ಸೌಲಭ್ಯಗಳು, ಕಾರ್ಮಿಕರ ಮಕ್ಕಳಿಗೆ ಇರುವ ಶೈಕ್ಷಣಿಕ ಯೋಜನೆಗಳ ಕುರಿತು ಕರೆ ಮಾಡುವ ಮೂಲಕ ಮಾಹಿತಿಯನ್ನು ಪಡೆಯಬಹುದು. ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273 ಹಾಗೆ 9141970272, ಸ್ಥಿರ ದೂರವಾಣಿ 295649, ಎಸ್ಟಿಡಿ ಕ್ರಮಾಂಕ 08194. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಇದೇ 15ನೇ ತಾರೀಕು ಬುಧವಾರ ಬೆಳಗ್ಗೆ 10 ಗಂಟೆಗೆ ಪ್ರಸಾರವಾಗಲಿರುವ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿ ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

2026-27 ಸಾಲಿನಲ್ಲಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಿದ್ದು, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಉತ್ತೇಜಿಸಲು ಹಾಗೂ ಸದರಿ ಕಾರ್ಯಕ್ರಮದಡಿ ಪ್ರಯೋಜನ ಪಡೆಯಲು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಎಸ್ಎಸ್ಪಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ ssp.post.matric.karnataka.gov.in ಮತ್ತೊಂದು www.tw.kr.nsin ಇಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಕಚೇರಿಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗುವುದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ, ನಮ್ಮ ಹೊಣೆಗಾರಿಕೆ.
4: ಪ್ರಕಟಣೆಗಳನ್ನು ಕೇಳಿದಿರಿ.

ಇದು ನಿಮ್ಮನೆಚ್ಚಿನ ಆಕಾಶವಾಣಿ 102.6 ಮೆಗಾ ಹರ್ಟ್ಸ್. ಸಮಯ 11:58 ಸೆಕೆಂಡ್ಗಳು. ಇದೀಗ ಮಾಹಿತಿ ಕಣಜ, ಫಿಲ್ಮಿ ದುನಿಯಾ ಸಿನಿಮಾ ಕ್ಷೇತ್ರದ ಪರಿಚಯ.

ಕೇಳುಗರೆ, ಇಂದಿನ ಫಿಲ್ಮಿ ದಿನಿಯ ಸಿನಿಮಾ ಕ್ಷೇತ್ರದ ಪರಿಚಯದಲ್ಲಿ ತಮ್ಮ ಸುಮಧುರ ಗಾಯನದ ಮೂಲಕ ಜನಮನ ಗೆದ್ದ ಜನ ಮೆಚ್ಚಿದ ಗಾಯಕಿ ಎಸ್ ಜಾನಕಿಯವರು ಸಾರಸ್ವತ ಲೋಕದ ಸರಸ್ವತಿ, ದಕ್ಷಿಣ ಭಾರತದ ಗಾನಕೋಗಿಲೆ, ಸಿರಿಕಂಠದ ಸವಿಗಾನ, ಮಧುರಕಂಠದ ಸಿರಿಯ ಒಡತಿ ಅವರು ನಿನ್ನೆ ನಮ್ಮನ್ನೆಲ್ಲ ಅಗಲಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಅವರ ಸಾಧನೆಯ ಹೆಜ್ಜೆ ಗುರುತುಗಳನ್ನು ಮೆಲುಕು ಹಾಕ್ತಾ ಈ ಮೂಲಕ ಎಸ್ ಜಾನಕಿಯವರಿಗೆ ನುಡಿ ನಮನ ಸಲ್ಲಿಸೋಣ.

ದಕ್ಷಿಣ ಭಾರತದ ಮಹಾನ್ ಹಿನ್ನೆಲೆ ಗಾಯಕಿ ಎಸ್ ಜಾನಕಿಯವರು ನಿನ್ನೆ ನಿಧನರಾಗಿದ್ದಾರೆ, ನಮ್ಮನ್ನೆಲ್ಲ ಅಗಲಿದ್ದಾರೆ. ಸಂಗೀತವನ್ನ ಭಕ್ತಿಯ ಕಾಯಕವೆನ್ನುತ್ತಿದ್ದ ಇವರಲ್ಲಿದ್ದ ಧ್ವನಿ ಮತ್ತು ಮೊಗದಲ್ಲಿನ ಕಳೆ ಗೌರವ ಮೂಡಿಸುವಂತದ್ದು. ಎಸ್ ಜಾನಕಿಯವರು 1938 ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲಿ ಎಂಬ ಗ್ರಾಮದಲ್ಲಿ ಜನಿಸಿದ್ರು. ತಮ್ಮ ಮೂರನೆಯ ವಯಸ್ಸಿನಲ್ಲೇ ಸಂಗೀತಗಾರ್ತಿಯ ಸಕಲ ಸುಲಕ್ಷಣಗಳನ್ನು ಹೊರಹೊಮ್ಮಿಸಿದ ಗಾಯಕಿ ಎಸ್ ಜಾನಕಿ. ನಾದಸ್ವರ ವಿದ್ವಾನ್ ಶ್ರೀ ಪೈದಿಸ್ವಾಮಿ ಎಂಬುವರಲ್ಲಿ ಸಂಗೀತಾಭ್ಯಾಸವನ್ನು ಪ್ರಾರಂಭಿಸಿದವರು ಇವರು. 1956 ವರ್ಷದಲ್ಲಿ ಆಕಾಶವಾಣಿ ನಡೆಸಿದ ಸಂಗೀತ ಸ್ಪರ್ಧೆಗಳಲ್ಲಿ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಬಹುಮಾನವನ್ನು ಸ್ವೀಕರಿಸಿದ ಜಾನಕಿಯವರು ಮುಂದೆ ಚೆನ್ನೈಗೆ ಬಂದು ಸಂದರ್ಶನದಲ್ಲಿ ಲತಾ ಮಂಗೇಶ್ಕರ್ ಅವರ ರಸಿಕ್ ಬಲಾಮ ಎಂಬ ಸುಪ್ರಸಿದ್ಧ ಗೀತೆಯನ್ನು ಮನೋಜ್ಞವಾಗಿ ಹಾಡಿ ಪ್ರಸಿದ್ಧಿ ಎವಿಎಂ ಸಂಸ್ಥೆಯವರ ಕಾಂಟ್ರಾಕ್ಟ್ ಅನ್ನು ಪಡೆದರು. ಎಸ್ ಜಾನಕಿಯವರ ಬಗ್ಗೆ ಹೇಳಬೇಕೆಂದರೆ ಮಹಾಸಾಗರದ ಆಳವನ್ನ ಅರಸ ಹೊರಟಂತೆ. ಅವರ ಹಾಡುಗಳ ಬಗ್ಗೆ ಹೇಳುವಾಗ ಈ ಕ್ಷಣಕ್ಕೆ ನಾವು ಅವರು ಹಾಡಿದ ಕೆಲವು ಗೀತೆಗಳನ್ನು ಮಾತ್ರ ನೆನಪಿಸಿಕೊಳ್ಳಬಹುದೇ ವಿನಃ ಅವರು ಹಾಡಿರುವ ಶ್ರೇಷ್ಠ ಗೀತೆಗಳ ಒಂದು ಸಣ್ಣ ಅಳತೆಯನ್ನು ಕೂಡ ನಾವು ಕ್ರಮಿಸಲಾರವು ಅಸಾಧ್ಯ. ಹಾಗಾಗಿ ಈ ಸಮಯದಲ್ಲಿ ಅವರು ಹಾಡಿರುವಂಥ ಕೆಲವು ಗೀತೆಗಳನ್ನು ನಾವು ಆಲಿಸ್ತಾ ಅವರನ್ನು ಈ ಮೂಲಕ ಅವರಿಗೆ ನಮನವನ್ನು ಸಲ್ಲಿಸೋಣ. ಬನ್ನಿ.

ದಕ್ಷಿಣ ಭಾರತದ ಗಾನ ಕೋಗಿಲೆ ಮತ್ತು ಮೆಲೋಡಿ ಕ್ವೀನ್ ಎಂದೇ ಖ್ಯಾತರಾದ ಎಸ್ ಜಾನಕಿಯವರ ಸಂಗೀತ ಪ್ರಯಾಣವು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಸುವರ್ಣ ಅಧ್ಯಾಯ ಅಂತಲೇ ಹೇಳಬಹುದು. 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ಮಧುರ ಧ್ವನಿಯಿಂದ ಕೋಟ್ಯಾಂತರ ಹೃದಯಗಳನ್ನು ಗೆದ್ದವರು ನಮ್ಮ ನಿಮ್ಮೆಲ್ಲರ ಎಸ್ ಜಾನಕಿ.

ಹುಟ್ಟಿನಿಂದಲೇ ಮಧುರ ಕಂಠದ ಮೋಡಿ ಮಾಡಿದವರು ಇವರು. ಒಂದೇ ದಿನದಲ್ಲಿ ಮುದ್ದಾದ ಮಗುವಿನ ಧ್ವನಿ, ಹರಿಯದ ಯುವತಿಯ ಧ್ವನಿ ಹಾಗೂ ವೃದ್ಧಿಯ ಧ್ವನಿಯಲ್ಲಿ ಹಾಡಬಲ್ಲ ಅದ್ಭುತ ಪ್ರತಿಭೆ ಹೊಂದಿದ್ದ ಜಾನಕಮ್ಮ ಅವರು ಹುಟ್ಟಿನಿಂದಲೇ ಮಧುರ ಕಂಠವನ್ನ ಹೊಂದಿದವರು. ಜಾನಕಿಯವರು ತಮ್ಮ 3ನೇ ವಯಸ್ಸಿನಲ್ಲೇ ಸಂಗೀತ ನಾದಸ್ವರ ವಿದ್ವಾನ್ ಪೈಡಿ ಸ್ವಾಮಿಯವರ ಬಳಿ ಸಂಗೀತಾಭ್ಯಾಸವನ್ನು ಆರಂಭಿಸಿದವರು. 9ನೇ ವಯಸ್ಸಿನಲ್ಲೇ ವೇದಿಕೆ ಮೇಲೆ ಹಾಡಲು ಆರಂಭಿಸಿದವರು ಇವರು. ಇವರ ವೃತ್ತಿ ಜೀವನ ಆರಂಭ ಆಗಿದ್ದು 1957ರಲ್ಲಿ ಚೆನ್ನೈನ ಪ್ರಸಿದ್ಧ ಎವಿಎಂ ಸ್ಟುಡಿಯೋಗೆ ಗಾಯಕಿಯಾಗಿ ಜಾನಕಿಯವರು ಸೇರಿಕೊಂಡರು. ಟಿ ಚಲಪತಿ ರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ವಿಧಿಹಿನ್ ವಿಳಿಯಾಟ್ಟು ಎಂಬ ತಮಿಳು ಚಿತ್ರದ ಮೂಲಕ ಹಿನ್ನೆಲೆ ಗಾಯಕಿ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಅದೇ ವರ್ಷ ಕನ್ನಡ ಚಿತ್ರರಂಗಕ್ಕೂ ಪಾದಾರ್ಪಣೆಯನ್ನು ಮಾಡಿದರು. ಅವರು ಹಾಡಿದ ಮೊದಲ ಕನ್ನಡ ಹಾಡು ರಾಯರ ಸೊಸೆ. 1957 ಈ ಚಿತ್ರ ತೆರೆ ಕಂಡಿತು. ತಾಳಳೆ ನಿಂತು ಎನ್ನಲಾದರೂ ಮೊದಲು ಬಿಡುಗಡೆಯಾಗಿದ್ದು ಶ್ರೀಕೃಷ್ಣ ಗಾರುಡಿ ಚಿತ್ರ. 1958 ಚಿತ್ರದ ಭಲೆ ಭಲೆ ಗಾರುಡಿ ಎಂಬ ಯುಗಳ ಗೀತೆಯನ್ನು ಇವರು ಹಾಡಿದರು.

ಅಮ್ಮಾ ಪೂವಿನು ಕೊನೆಯ ಸಿನಿಮಾ ಗೀತೆ ಇವರು ಹಾಡಿದ್ದು. ತಮಿಳಿನಲ್ಲಿ 1958 ಸುಮಾರಿನಲ್ಲಿ ಹಾಡಿದ ಸಿಂಗಾರ ವೇಲನೆ ದೇವ ಎಂಬ ಮಹಾನ್ ನಾದಸ್ವರ ವಿದ್ವಾನ್ ಅರುಣಾಚಲಂ ಅವರ ನಾದಸ್ವರದೊಂದಿಗೆ ಮೇಳೈಸಿ ಹಾಡಿದ ಗೀತೆ ಪ್ರಾರಂಭವಾದ ವರ್ಷಗಳಲ್ಲಿ ಅವರನ್ನ ಅಪ್ರತಿಮ ಗಾಯಕಿ ಅಂತ ಇಡೀ ದೇಶಕ್ಕೆ ಗುರುತಿಸುವಂತೆ ಮಾಡಿತು ಆ ಗೀತೆ. 2016 ಜಾನಕಿ ಅವರು ತಮ್ಮ ಗಾಯನ ವೃತ್ತಿ ಜೀವನಕ್ಕೆ ಅಂತ್ಯವನ್ನ ಹಾಡಿದ್ರು. ಮಲಯಾಳದ 10 ಕಲನ್ ಕಳ್ ಚಿತ್ರದ ಅಮ್ಮ ಪೂವಿನೋ ಗೀತೆ ಅವರ ವೃತ್ತಿ ಬದುಕಿನ ಕೊನೆಯ ಹಾಡಾಗಿದೆ. ಇನ್ನು ಇಂಗ್ಲಿಷ್ ಸೇರಿ ವಿದೇಶಿ ಭಾಷೆಗಳಲ್ಲೂ ಹಾಡಿರುವ ಕೀರ್ತಿ ನಮ್ಮ ಎಸ್ ಜಾನಕಿಯವರದು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಒಡಿಯಾ, ತುಳು, ಕೊಂಕಣಿ, ಪಂಜಾಬಿ, ಬಂಗಾಳಿ, ಸಂಸ್ಕೃತ ಸೇರಿದಂತೆ ಸುಮಾರು 20 ಹೆಚ್ಚು

ಸಂಸ್ಕೃತಿಯ ಭಾಷೆಗಳಲ್ಲಿ ಮತ್ತು ಇಂಗ್ಲಿಷ್, ಜಪಾನಿ, ಜರ್ಮನ್, ಸಿಂಹಳದಂತಹ ವಿದೇಶಿ ಭಾಷೆಗಳಲ್ಲೂ ಧ್ವನಿಗೂಡಿಸಿದ್ದಾರೆ ಎಸ್ ಜಾನಕಿಯವರು. ಚಿತ್ರಗಳು, ಆಲ್ಬಂಗಳು ಸೇರಿದಂತೆ ಒಟ್ಟು 48,000 ಹೆಚ್ಚು ಹಾಡುಗಳನ್ನು ಹಾಡಿ ಅಪಾರ ಅಭಿಮಾನಿಗಳನ್ನು ಹೊಂದಿದವರು ಎಸ್ ಜಾನಕಿಯವರು. ಶಿವಶಿವ ಎನ್ನದ ನಾಲಿಗೆ ಏಕೆ ತ್ರಾಸದಾಯಕ ಹಾಡು ಪ್ರೇಮ, ವಿರಹ, ಭಕ್ತಿ, ತಾಯ್ತನ ಅಥವಾ ತುಂಟತನ ಯಾವುದೇ ಭಾವವಿರಲಿ ಅದಕ್ಕೆ ತಮ್ಮ ಧ್ವನಿಯ ಮೂಲಕ ಜೀವ ತುಂಬುತ್ತಿದ್ದ ಎಸ್ ಜಾನಕಿ ಅವರು ಕನ್ನಡದಲ್ಲಿ ಅನೇಕ ಹಾಡುಗಳಿಗೆ ದನಿಗೂಡಿಸಿದ್ದಾರೆ. ಹೇಮಾವತಿ ಚಿತ್ರದಲ್ಲಿ ಹಾಡಿರುವ ಶಿವಶಿವ ಎನ್ನದ ನಾಲಿಗೆ ಏಕೆ ಎಂಬ ಅನನ್ಯ ಗೀತೆಯು ಇಡೀ ಭಾರತ ದೇಶದ ಅತ್ಯಂತ ತ್ರಾಸದಾಯಕ ಗೀತೆ ಎನಿಸಿಕೊಂಡಿತು. ಜಾನಕಿ ಅವರು ಈ ಹಾಡು ನನ್ನ ಸಂಗೀತ ಜೀವನದಲ್ಲಿ ಭಯಪಟ್ಟು ಹಾಡಿದ ಹಾಡು, ಮತ್ತೆ ಹಾಡಲು ಆಗದ ಹಾಡು ಅಂತ ಹೇಳಿದ್ದಾರೆ. 1958 ಶ್ರೀಕೃಷ್ಣ ಗಾರುಡಿ ಚಿತ್ರದಲ್ಲಿ ಭಲೆ ಭಲೆ ಗಾರುಡಿ ಎಂಬ ಯುಗಳ ಗೀತೆಯನ್ನ ಎಸ್ ಜಾನಕಿಯವರು ಹಾಡಿದ್ದಾರೆ. ಆ ಗೀತೆಯನ್ನ ಇದೀಗ ಕೇಳಿ ಬರೋಣ.

ಮೂರನೆಯ ವಯಸ್ಸಿಗೆ ಸಂಗೀತ ಅಭ್ಯಾಸವನ್ನು ಆರಂಭಿಸಿದ ಕಲಾ ಆರಾಧಕಿ ಜಯಂತ್ ಜಾನಕಿ ಅಮ್ಮವರು. ಜಾನಕಿ ಅವರು 1938 ಏಪ್ರಿಲ್ 23 ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪಲ್ಲಿ ತಾಲೂಕಿನ ಪಲ್ಪಟ್ಟ ಎಂಬಲ್ಲಿ ಜನಿಸಿದರು. ತಂದೆ ಶಿಶ್ಲಾ ಶ್ರೀರಾಮಮೂರ್ತಿ ಹಾಗೂ ತಾಯಿ ಸತ್ಯವತಿ. ತಂದೆ ರಾಮಮೂರ್ತಿ ಅವರು ಆಯುರ್ವೇದದ ವೈದ್ಯರಾಗಿದ್ದರು ಹಾಗೂ ಶಿಕ್ಷಕರೂ ಆಗಿದ್ದರು. ತಮ್ಮ ಬಾಲ್ಯದ ಬಹುಪಾಲು ಸಮಯವನ್ನು ಸಿರಿಸಿಲ್ಲಿ ಎಂಬಲ್ಲಿ ಕಳೆದಿದ್ದ ಜಾನಕಿ ಅವರು ತಮ್ಮ 3ನೇ ವಯಸ್ಸಿನಲ್ಲಿ ಸಂಗೀತದ ಪ್ರಯಾಣವನ್ನು ಆರಂಭಿಸಿದರು. ನಾದಸ್ವರಂ ವಿದ್ವಾನ್ ಪೈಡಿಸ್ವಾಮಿ ಅವರ ಬಳಿ ಸಂಗೀತವನ್ನು ಅಭ್ಯಾಸ ಮಾಡಿ ಜಾನಕಿಯವರು ಎಂದಿಗೂ ಶಾಸ್ತ್ರೀಯ ಸಂಗೀತ ತರಬೇತಿಯನ್ನು ಪಡೆದಿರಲಿಲ್ಲವಂತೆ. ತಮ್ಮ 9ನೇ ವಯಸ್ಸಿನಲ್ಲಿ ಸಿರಿಸಿಲ್ಲದಲ್ಲಿ ಮೊದಲ ಬಾರಿ ವೇದಿಕೆ ಮೇಲೆ ಹಾಡುವ ಅವಕಾಶವನ್ನು ಜಾನಕಿಯವರು ಪಡೆದರು. 1950 ತಮ್ಮ 20ನೇ ವಯಸ್ಸಿನಲ್ಲಿ ಆಂಧ್ರಪ್ರದೇಶದ ತೊರೆದ ಚೆನ್ನೈಗೆ ತೆರಳಿದ ಜಾನಕಿ ಅವರು ಅಲ್ಲಿಂದ ತಮ್ಮ ಹಿನ್ನೆಲೆ ಸಂಗೀತ ವೃತ್ತಿಯನ್ನು ಆರಂಭಿಸಿದರು. 1959 ವಿ ರಾಮಪ್ರಸಾದ್ ಅವರೊಂದಿಗೆ ಜಾನಕಿಯವರ ವಿವಾಹವಾಯಿತು. ಜಾನಕಿಯವರ ವೃತ್ತಿ ಬದುಕಿಗೆ ಪತಿಯವರು ಬೆನ್ನೆಲುಬಾಗಿದ್ದರು ಅಂತಲೇ ಹೇಳಬಹುದು. 1997 ಹೃದಯಾಘಾತದಿಂದ ಅವರ ಪತಿ ನಿಧನರಾಗ್ತಾರೆ. ಜಾನಕಿ ಅವರಿಗಿದ್ದ ಒಬ್ಬರೇ ಮಗ ಮುರುಳೀಕೃಷ್ಣ ಅವರು ಭರತನಾಟ್ಯ ಕಲಾವಿದರಾಗಿದ್ದರು. ತಾಯಿಯಂತೆಯೇ ಕಲಾ ಆರಾಧಕರಾಗಿದ್ದ ಅವರು ಮರಳಿ ತಾಯಿಯ ಇಳಿ ವಯಸ್ಸಿನಲ್ಲಿ ಅವನೊಂದಿಗೆ ಬದುಕನ ಸಾಗಿಸಿದರು. ಮಾತೃಭಾಷೆ ತೆಲುಗು ಆಗಿದ್ದರೂ ಕೂಡ ದಕ್ಷಿಣ ಭಾರತದ ಪ್ರಮುಖ ಭಾಷೆಗಳಾದ ಕನ್ನಡ, ತಮಿಳು, ಮಲಯಾಳಂ ಅಲ್ಲದೆ ಹಿಂದಿಯನ್ನು ಸುಲಲಿತವಾಗಿ ಮಾತನಾಡಬಲ್ಲರಾಗಿದ್ದರು ಎಸ್ ಜಾನಕಿಯವರು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ SPB ಜಾನಕಿಯವರ ಜೋಡಿ ಅಂತ ಹೇಳಿದರೆ ಆ ಸುಮಧುರ ಹಾಡುಗಳನ್ನು ಕೇಳೋದೇ ಒಂದು ಹಬ್ಬ ಅಂತಲೇ ಹೇಳ್ಬೋದು, ಒಂದು ಸಂಭ್ರಮ ಅಂತಲೇ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್, PB ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯಂ ಹಾಗೆ KJ ಯೇಸುದಾಸ್ ಅವರೊಂದಿಗೆ ಜಾನಕಿಯವರು ಹಾಡಿದ ಯುಗಳ

ಗೀತೆಗಳು ಸದಾ ಅಚ್ಚುಮೆಚ್ಚು. ಅದರಲ್ಲೂ ವಿಶೇಷವಾಗಿ ಎಸ್ಪಿಬಿ ಹಾಗೂ ಜಾನಕಮ್ಮ ಅವರ ಜೋಡಿ ದಕ್ಷಿಣ ಭಾರತದ ಅತ್ಯಂತ ಯಶಸ್ವಿ ಗಾಯನ ಜೋಡಿ ಆಗಿ ಹೊರಹೊಮ್ಮಿತು. ಇವರ ಈ ಇಬ್ಬರ ಜೋಡಿಯ ಒಂದು ಗೀತೆ ಮೋಡಿ ಮಾಡಿದ್ದು ಪ್ರೇಮಲೋಕ ಚಿತ್ರದಲ್ಲಿ. ಆ ಚಿತ್ರದ ಒಂದು ಗೀತೆಯನ್ನು ಇದೀಗ ಕೇಳಿ ಬರೋಣ, ಬನ್ನಿ.

ಆ ಸಾಗರದಲ್ಲಿ ಸಿಕ್ಕಂತ ಒಂದೊಂದು ಹನಿಗಳು ಕೂಡ ಮುತ್ತುಗಳೇ. ಹಾಗಾಗಿ ಯಾವ ಹಾಡನ್ನ ಪ್ರಸಾರ ಮಾಡೋದು ಅನ್ನೋದು ಕೂಡ ನನಗೂ ಕೂಡ ಗೊಂದಲ ಆಗ್ತಾ ಇದೆ. ಆದರೆ ಇವರ ಹಾಡುಗಳನ್ನ ಕೇಳ್ತಾ ಇದ್ರೆ ಇನ್ನೂ ಕೇಳ್ತಾನೇ ಇರಬೇಕು ಅನ್ನುವಂತಹ ಭಾವನೆ ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ. ತಮಿಳಿನಲ್ಲಿ ಕರೈ ಕುರುಚಿ ಅರುಣಾಚಲಂ ಅವರ ನಾದಸ್ವರದೊಂದಿಗೆ ತಮ್ಮ ಸ್ವರವನ್ನ ಮೇಳೈಸಿ ಅದ್ಭುತವಾಗಿ ಮೂಡಿಸಿದ ಸಿಂಗರ ವೇಲನೆ ದೇವ ಹಾಡಿನಂತೆ ಕನ್ನಡದಲ್ಲಿ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯಿ ಜೊತೆ ತಮ್ಮ ಗಾನವನ್ನ ಮೇಳೈಸಿ ಹೊರತಂದ ಕರೆದರು ಕೇಳದೆ ಗೀತೆ ಕೂಡ ಒಂದು ಅಪೂರ್ವ ಗಾಯನವೇ ಸರಿ ಅಲ್ವಾ. ಇಂತಹದ್ದೇ ರೀತಿಯಲ್ಲಿ ಎಸ್ ಜಾನಕಿಯವರು ಎಂಎಸ್ ಗೋಪಾಲಕೃಷ್ಣನ್ ಅವರ ಪಿಟೀಲು ವಾದನ, ನಾಮಗಿರಿ ಪೇಟೆ ಕೃಷ್ಣನ್ ನಾದಸ್ವರ ಮತ್ತು ಹರಿಪ್ರಸಾದ್ ಚೌರಾಸಿಯ ಅವರ ವೇಣುವಾದನದ ಜೊತೆ ಕೂಡ ತಮ್ಮ ಗಾನ ಮಾಧುರ್ಯವನ್ನು ಮೇಳಿಸಿದ್ದಾರೆ. ಇನ್ನು ಯಾವ ಕಲೆಗೂ ಇವರ ಈ ಕಲೆಗೆ ಯಾವ ಪ್ರಶಸ್ತಿಯೂ ಕೂಡ ಕಡಿಮೆಯೇ ಅಂತಲೇ ಹೇಳಬಹುದು. ಎಸ್ ಜಾನಕಿ ಅವರಿಗೆ ಹಲವಾರು ರಾಷ್ಟ್ರ ಪ್ರಶಸ್ತಿಗಳು ಕೂಡ ಸಂದಿವೆ, ವಿವಿಧ ರಾಜ್ಯಗಳ ಗೌರವಗಳು ಕೂಡ ಸಂದಿದ್ದಾವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊರ ರಾಜ್ಯಗಳ ಗಾಯಕರು ಹಾಡಿದ ಹಾಡಿಗೆ ಪ್ರಶಸ್ತಿ ನೀಡುವುದಿಲ್ಲ ಎಂಬ ಪದ್ಧತಿ ಜಾರಿಯಲ್ಲಿತ್ತು. ಹೀಗಾಗಿ ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಬಿ ಎಸ್ ಪಿ ಸುಶೀಲಾ, ವಾಣಿ ಜಯರಾಮ್ ಇಂತಹ ಮಹಾನ್ ಗಾಯಕರಿಗೆ ಅವರ ಉತ್ತಮ ಹಾಡುಗಳಿಗೆ ಪ್ರಶಸ್ತಿ ಈ ರಾಜ್ಯದಲ್ಲಿ ಬಂದಿಲ್ಲ. ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಮತ್ತು ಪ್ರೋತ್ಸಾಹ ನೀಡುವುದೇ ಶ್ರೇಷ್ಠ ಪದ್ಧತಿಯಾದರೂ ಶ್ರೇಷ್ಠ ಗಾಯಕರನ್ನ ಕರೆದು ಹಾಡಿಸಿದ ಮೇಲೆ ಅವರ ಶ್ರೇಷ್ಠ ಪ್ರತಿಭೆಯ ಹಾಡುಗಳ ಮುಂದೆ ನಮ್ಮವರನ್ನ ಹಾಡಿಸಿರುವ ಗೀತೆಗಳಿಗೆ ಪ್ರಶಸ್ತಿಯನ್ನ ಕೊಟ್ಟಿರೋದು ಕೂಡ ನಾವು ಕಾಣಬಹುದಾಗಿದೆ. ಇನ್ನು ಎಸ್ ಜಾನಕಿ ಅವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಅನ್ನು ನೋಡೋದಾದರೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು 4 ಬಾರಿ, ಫಿಲಂ ಫೇರ್ ಪ್ರಶಸ್ತಿ 1986 ಬಂದಿದೆ, ಆಂಧ್ರಪ್ರದೇಶದ ನಂದಿ ಪ್ರಶಸ್ತಿ 10, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ 7, ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ 11, ಆಂಧ್ರಪ್ರದೇಶ ರಾಜ್ಯ ಚಲನಚಿತ್ರ ಪ್ರಶಸ್ತಿ 10, ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿ 6, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2014 ಬಂದಿದೆ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ 2014 ಮೈಸೂರು ವಿಶ್ವವಿದ್ಯಾಲಯದಿಂದ ಎಸ್ ಜಾನಕಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೂಡ ಲಭಿಸಿದೆ.

ಕೇಳಿದ್ರೆ ಎಸ್ ಜಾನಕಿಯವರ ಹಾಡುಗಳನ್ನು ಯಾವುದನ್ನು ಕೇಳೋದು ಯಾವುದನ್ನು ಬಿಡೋದು ಅನ್ನುವಂಥದ್ದೇ ಪ್ರಶ್ನೆಯೇ ಇಲ್ಲ. ಎಲ್ಲ ಗೀತೆಗಳು ಸೂಪರ್ ಹಿಟ್, ಅವರ ಧ್ವನಿಯಲ್ಲಿ ಬಂದಿರುವಂಥ ಎಲ್ಲ ಗೀತೆಗಳು ಕೂಡ ಅದೊಂದು ಮಹಾಸಾಗರ

ಎಸ್ ಜಾನಕಿ ಅಂತಹ ಮಹಾನ್ ಗಾಯಕರು ಎಷ್ಟು ವರ್ಷ ಹಾಡುತ್ತಿದ್ದರು, ಅದಕ್ಕೆ ಬೇಡಿಕೆ ಇದ್ದೇ ಇತ್ತು. ಅವರು ಇತ್ತೀಚಿನ ಹಿರಿಯ ವಯಸ್ಸಿನಲ್ಲಿ ಹಾಡಿದ್ದನ್ನ ಕೇಳಿದಾಗಲೂ ಆ ಧ್ವನಿ ಮಾಧುರ್ಯ ಈಗಲೂ ಹಾಗೆ ಇದೆಯಲ್ಲ ಎಂಬ ಅಚ್ಚರಿ ಮೂಡ್ತಾ ಇತ್ತು. ಎಸ್ ಜಾನಕಿಯವರೇ ಹೇಳುವಂತೆ ಎಲ್ಲಾ ಅವರ ಅಂತರಂಗದ ಪರಮಾತ್ಮನ ಧ್ವನಿಯೇ ಆಗಿದ್ದಾಗ ಅದು ಮಾಸುವುದಾದರೂ ಹೇಗೆ ಅಂತ. ಶ್ರೀಕೃಷ್ಣ ಪರಮಾತ್ಮನನ್ನೇ ಅಂತರಂಗದ ದೇವತೆಯಾಗಿ ಹೊಂದಿದ್ದ ಈ ಮಹಾನ್ ಪ್ರತಿಭೆಗೆ ನಾವೇನು ತಾನೇ ಹೇಳಬಲ್ಲವು ಹೇಳಿ? ಈ ಪ್ರತಿಭೆಗೆ ನಮ್ಮ ಆತ್ಮೀಯ ಗೌರವಪೂರ್ವಕ ನಮನವಷ್ಟೇ ನಮ್ಮಿಂದ ಕೊಡಲು ಸಾಧ್ಯ. ಈ ಮಹಾನ್ ಗಾನ ಮಾತೆ ವಯೋಸಹಜವಾಗಿ ಈ ಲೋಕದಿಂದ ಹೊರನಡೆದಿದ್ದಾರೆ. ಹಿರಿಯ ವಯಸ್ಸಿನಲ್ಲಿ ನಮಗೆ ಇಷ್ಟವಾದವರನ್ನ ಕೂಡ ಬದುಕಿರಿ ಎಂದು ಆಶಿಸುವುದು ಕಷ್ಟ. ಇತ್ತೀಚೆಗೆ ಇವರ ತಮ್ಮ ಮಗನನ್ನು ಕಳೆದುಕೊಂಡು ತನ್ನಡೆಗೆ ಬರುತ್ತಿದ್ದವರನ್ನೆಲ್ಲ ಅಕ್ಕರೆಯಿಂದ ಮಕ್ಕಳಂತೆ ಮಾತಾಡಿಸ್ತಾ ಇದ್ರು. ಇನ್ನೆಲ್ಲಿ ಇಂತಹ ಜೀವಗಳು ಅಗಲಿದ ಈ ಗಾನ ಮಾಧುರ್ಯಕ್ಕೆ ಅಕ್ಕರಿಯ ಪ್ರೀತಿಯ ವಾತ್ಸಲ್ಯದಿಂದ ಈ ಜಾನಕಮ್ಮ ಮಾತೆಗೆ ನಮನಪೂರ್ವಕ ವಾತ್ಸಲ್ಯ ತುಂಬಿದ ಬೀಳ್ಕೊಡುಗೆಯನ್ನು ನಾವೆಲ್ಲರೂ ನೀಡೋಣ.

ಭಾವಕ್ಕೆ ಜೀವ ತುಂಬಿ ಹಾಡಿದ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮ ಅವರು ಹಾಡಿರುವ ಹಾಡುಗಳ ಮೂಲಕ ಇಂದು ಕೂಡ ಅಜರಾಮರರು. ಅವರಿಗೆ ಈ ಮೂಲಕ ನಮ್ಮೆಲ್ಲರ ನುಡಿ ನಮನವನ ಸಲ್ಲಿಸ್ತಾ ಇದಾಗಿತ್ತು ಇಂದಿನ ಮಾಹಿತಿ ಕಣಜ, ಫಿಲ್ಮಿ ದುನಿಯಾ ಸಿನಿಮಾ ಕ್ಷೇತ್ರದ ಪರಿಚಯ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಸಮಯಾಗಲಿದೆ 12 ಗಂಟೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ. ಬಳಿಕ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಪ್ರಸ್ತುತ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನಿಗಳು ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನಗಳನ್ನು ಸಲ್ಲಿಸುತ್ತಿದ್ದಾರೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದ ಎಸ್ ಜಾನಕಿ ಅವರ ಗಾಯನ ತಲೆಮಾರುಗಳ ಕಾಲ ಸಂಗೀತ ಪ್ರೇಮಿಗಳನ್ನು ಮಂತ್ರಮುಗ್ಧಗೊಳಿಸಿತ್ತು ಎಂದು ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ. ಭಗವಂತನು ಮೃತರ ಆತ್ಮಕ್ಕೆ ಸದ್ಗತಿ ಕರುಣಿಸಲಿ, ಕುಟುಂಬ ವರ್ಗ ಮತ್ತು ಅಭಿಮಾನಿಗಳಿಗೆ ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇಂದು ಸಂಜೆ 4:30 ಮೈಸೂರು ಬೋಗಾದಿ ರಸ್ತೆಯ ಕಣಿಯನ್ನ ಹುಂಟಿ ಬಳಿ ಇರುವ ಅವರ ತೋಟದ ಮನೆ ಸಮೀಪ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇಂದು ಕರ್ನಾಟಕ ಏಕೀಕರಣದ ಪ್ರಮುಖ ರೂವಾರಿ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಅವರ ಜನ್ಮದಿನ. ಕನ್ನಡಿಗರನ್ನು ಒಗ್ಗೂಡಿಸಿ ಕನ್ನಡ ಭಾಷೆ, ಸಂಸ್ಕೃತಿ ಹಾಗೂ ನಾಡಿನ ಅಸ್ಮಿತೆಯನ್ನು ಜಾಗೃತಗೊಳಿಸಲು ಆಲೂರು ವೆಂಕಟರಾವ್ ಅವರು ನೀಡಿದ ಕೊಡುಗೆ ಅನನ್ಯವಾದುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಮರಿಸಿದ್ದಾರೆ. ರಾಜ್ಯದ ಗ್ರಾಮ ಪಂಚಾಯಿತಿಗಳ ಆಡಳಿತ ಅವಧಿ ಪೂರ್ಣಗೊಂಡಿದ್ದು ಬರುವ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ ಎಂದು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸಚಿವರು ಸುದ್ದಿಗೋಷ್ಠಿ ನಡೆಸಿ ಕೆಲವು ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸಿದ ಹಿನ್ನೆಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕಾಗಿದೆ. ಈ ತಿಂಗಳಾಂತ್ಯ ಅಥವಾ ಆಗಸ್ಟ್ನಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮೀಸಲಾತಿ ನಿರ್ಧರಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು. ಆ ಬಳಿಕ ಆಯೋಗ 45 ದಿನಗಳಲ್ಲಿ ಪಂಚಾಯಿತಿಗಳ ಚುನಾವಣೆ ನಡೆಸಲಿದೆ ಎಂದು ಸ್ಪಷ್ಟಪಡಿಸಿದರು. ಹಾವೇರಿ ಜಿಲ್ಲೆ ಎಲ್ಲ ನ್ಯಾಯಾಲಯಗಳಲ್ಲಿ ಆಯೋಜಿತ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಒಟ್ಟು

0: 6,028 ಪ್ರಕರಣಗಳಲ್ಲಿ 4,565 ಪ್ರಕರಣಗಳು ಇತ್ಯರ್ಥಗೊಂಡಿದ್ದು 20,61 ಲಕ್ಷ ರೂಪಾಯಿ ರಾಜಿಯಾಗಿದೆ. ಜಿಲ್ಲೆಯಲ್ಲಿ ವ್ಯಾಜ್ಯಪೂರ್ವ 1,14,449 ಪ್ರಕರಣಗಳು ಇತ್ಯರ್ಥಗೊಂಡಿವೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ್ ದೇವೀಂದ್ರಪ್ಪ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಲೋಕ ಅದಾಲತ್ ಪಕ್ಷಕಾರರನ್ನು ಒಂದ್ ಕಡೆ ಸೇರಿಸಿ ಪ್ರಕರಣವನ್ನು ರಾಜ್ಯದಲ್ಲಿ ಇತ್ಯರ್ಥಗೊಳಿಸುವುದರಿಂದ ಅಪೀಲು ಅಂತಕ್ಕಂತ ಒಂದು ಪ್ರಾವಿಷನ್ ಇರುವುದಿಲ್ಲ. ಆದುದರಿಂದ ಪ್ರಕರಣಕ್ಕೆ ಅಂತಿಮ ನಿರ್ಣಯ ಅನ್ನುವಂಥದ್ದು ಬರ್ತದೆ. ಆ ಮೂಲಕ ಜನರಿಗೆ ಸಾಕಷ್ಟು ಸಮಯ ಉಳಿತಾಯ ಆಗ್ತದೆ. ಎರಡನೇದಾಗಿ ಈಗಾಗಲೇ ಪಾವತಿ ಮಾಡಿರುವಂತಹ ಕೋರ್ಟ್ ಫೀಯನ್ನ ರೀಫಂಡ್ ಮಾಡ್ತೇವೆ. ಎರಡು ಪಕ್ಷಕಾರರಲ್ಲಿ ಉಂಟಾದ ಮನಸ್ತಾಪ ಕಡಿಮೆ ಆಗಿ ಸಂಬಂಧ ಗಟ್ಟಿಗೊಳ್ಳುತ್ತದೆ. ಈ ಬಾರಿಯ ಲೋಕ ಅದಾಲತ್ ಇದನ್ನು ರಾಷ್ಟ್ರದ ಎರಡನೆಯ ಲೋಕ ಅದಾಲತ್ ಎಂದು ಕರೆಯಲಾಗುತ್ತದೆ. ಈ ಲೋಕ ಅದಾಲತ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 6,228 ಬಾಕಿ ಪ್ರಕರಣಗಳನ್ನು ವಿಲೇವಾರಿಗೆ ಗುರುತಿಸಿ 4,565 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಆ ಮೂಲಕ ಜನರಿಗೆ ಸಾಕಷ್ಟು ಅನುಕೂಲ ಆಗಿದೆ.
0: ಯಾದಗಿರಿ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಆಯೋಜಿತ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ 7,237 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಪ್ರಕರಣಗಳ ತ್ವರಿತ ವಿಲೇವಾರಿಗಾಗಿ ಜಿಲ್ಲೆಯಾದ್ಯಂತ 11 ಪೀಠಗಳನ್ನು ರಚಿಸಲಾಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆ ಹಂತದಲ್ಲಿದ್ದ ಪ್ರಕರಣಗಳು ಸೇರಿದಂತೆ 16,678 ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿವೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹರೀಶ್ ಎ ತಿಳಿಸಿದ್ದಾರೆ. ರಾಜ್ಯದ ಶೇಕಡ 50ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ ಭೀಕರವಾಗಿದೆ. ಸರ್ಕಾರದ ಮುಂದೆ ಯಾವುದೇ ಪರಿಹಾರ ಯೋಜನೆ ಇಲ್ಲ ಎಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಟೀಕಿಸಿದ್ದಾರೆ. ಗದಗ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಮುಂಗಾರು ವಿಫಲವಾದಾಗ ಪರ್ಯಾಯ ಬೆಳೆ ಯೋಜನೆ ರೂಪಿಸಬೇಕಿತ್ತು. ರೈತರಿಗೆ ಸೂಕ್ತ ಸಲಹೆ ಅಥವಾ ಮಾರ್ಗದರ್ಶನ ಸರ್ಕಾರದ ವಿವಿಧ ಇಲಾಖೆಗಳಿಂದ ಸಿಗುತ್ತಿಲ್ಲ. ರೈತರು ಬೀಜ ಹಾಗೂ ರಸಗೊಬ್ಬರಗಳ ಬಂಡವಾಳ ಹಾಕಿ ಈಗ ತೀವ್ರ ಹತಾಶರಾಗಿದ್ದಾರೆ ಎಂದರು. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ದುರ್ಬಲವಾಗಿರುವ ಹಿನ್ನೆಲೆ ರೈತರು ತೇವಾಂಶ ಸಂರಕ್ಷಣಾ ಕ್ರಮಗಳಿಗೆ ಆದ್ಯತೆ ನೀಡಬೇಕು. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನವಣೆ, ಜೋಳ ಹಾಗೂ ಸಜ್ಜೆಯಂತಹ ಕಡಿಮೆ ನೀರು ಬೇಡುವ ಬೆಳೆಗಳನ್ನು ಬೆಳೆಸುವುದು ಸೂಕ್ತ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಸಲಹೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ ಸಮಯ 12:05:45
3: ವನಿತಾ ವಿಹಾರ

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಪ್ರಕೃತಿ, ವನ್ಯಜೀವಿ ಮತ್ತು ಮಾನವನ ನಡುವಿನ ಸೂಕ್ಷ್ಮ ಸಂಬಂಧವನ್ನ ತನ್ನ ದೃಶ್ಯಗಳ ಮೂಲಕ ಮನಸ್ಸಿಗೆ ಕಟ್ಟಿಕೊಡುವ ಕಲಾವಿದೆಯೊಂದಿಗೆ ನಾವು ಸಂಭಾಷಣೆ ಮಾಡ್ತಾ ಇದ್ದೀವಿ. ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಸುಗಂಧಿ ಗದಾಧರ್ ಅವರು. ಇವರು ವನ್ಯಜೀವಿ ಛಾಯಾಗ್ರಾಹಕಿ, ಚಿತ್ರ ನಿರ್ಮಾಪಕಿ, ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್, ಹಾಗೆಯೇ ಜಾಗತಿಕ ಮಟ್ಟದಲ್ಲಿ ಸಂರಕ್ಷಣಾ ಕಾರ್ಯಗಳಲ್ಲೇ ತೊಡಗಿಸಿಕೊಂಡಿರುವ ವ್ಯಕ್ತಿ. ಇವರು IUCN ಓಟರ್ ಸ್ಪೆಷಲಿಸ್ಟ್ ಗ್ರೂಪ್ ನ ಸದಸ್ಯ ಕೂಡ ಆಗಿದ್ದಾರೆ. ಅಪರೂಪದ ಓಟರ್ಗಳ ಸಂರಕ್ಷಣೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. BBC, ನ್ಯಾಷನಲ್ ಜಿಯೋಗ್ರಫಿಕ್, ಅನಿಮಲ್ ಪ್ಲಾನೆಟ್ ಸೇರಿದಂತೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಕೂಡ ಅವರ ದೃಶ್ಯ ಕಥೆಗಳು ಪ್ರಸಾರವಾಗಿವೆ. ಸುಗಂಧಿ ಅವರೇ, ನಮ್ಮ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು ನನ್ನ ಇಲ್ಲಿ ಆಕಾಶವಾಣಿಗೆ ವಾಪಸ್ ಕರ್ಕೊಂಡು ಬಂದಿದ್ದಕ್ಕೆ. ಇದೊಂಥರ ನನಗೆ ಎರಡನೇ ಮನೆ ತರ ಇತ್ತು. ಥ್ಯಾಂಕ್ ಯು.
0: ಓಕೆ, ನಾನು ಆಕಾಶವಾಣಿಗೆ ವಾಪಸ್ ಕರ್ಕೊಂಡು ಬಂದಿದ್ದೀರಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಚಿಕ್ಕ ಹುಡುಗಿ ಆಗಿದ್ದಾಗ ಐ ಥಿಂಕ್ ನನ್ನ 6ನೇ ವಯಸ್ಸಿನಲ್ಲಿ ನಾನು ಇಲ್ಲಿ ಡ್ರಾಮಾನಲ್ಲಿ ಆಕ್ಟ್ ಮಾಡಕ್ ಶುರು ಮಾಡಿದ್ದು ಆಸ್ ಎ ಚೈಲ್ಡ್ ಆರ್ಟಿಸ್ಟ್. ಸೊ ಅವಾಗಿಂದ ನಂದು ಆಕಾಶವಾಣಿ ಜೊತೆಗೆ ಒಂದು ಸಂಬಂಧ ಇತ್ತು. ಹಾಗಾಗಿ ಇದೊಂಥರ ಆಲ್ಮೋಸ್ಟ್ ಎವ್ರಿ ಮಂತ್ ಇಲ್ಲಿ ಬರ್ತಿದ್ವಿ. ನಾನು ಬರ್ತಿದ್ದೆ, ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ ತಮ್ಮ ಎಲ್ಲರೂ ಇಲ್ಲಿ ಆರ್ಟಿಸ್ಟ್ ಆಗಿದ್ವಿ. ಸೊ ಹಾಗಾಗಿ ಆಕಾಶವಾಣಿ ಜೊತೆಗೆ ನನಗೆ ಒಂಥರ ಬಹಳ ವರ್ಷಗಳ ಸಂಬಂಧ, ಅಂಡ್ ಇಲ್ಲಿಂದ ನಾನು ಬಹಳ ಕಲ್ತಿದ್ದೀನಿ.
0: ಓಕೆ ಓಕೆ. ಸೊ ಈ ವನ್ಯಜೀವಿ ಮತ್ತೆ ಈ ನೇಚರ್

0: ಆಮೇಲೆ ಈ ಫೋಟೋಗ್ರಫಿ ಫಿಲ್ಮೋಗ್ರಫಿ ಇದ್ರ ಬಗ್ಗೆ ಅಟ್ರಾಕ್ಷನ್ ಹೇಗಾಯ್ತು? ಅದು ನಿಮ್ಮ ಚೈಲ್ಡ್ ಹುಡ್ಲಿಂದಲೇ ಆರಂಭ ಆಯ್ತಾ ಹೇಗೆ?
1: ಹಾಂ, ಚಿಕ್ಕ ಹುಡುಗಿ ಇದ್ದಾಗ ನನಗೆ ಈ ಏನೋ ವಾರಕ್ಕೊಂದ್ಸತಿ ನ್ಯಾಷನಲ್ ಜಿಯೋಗ್ರಾಫಿಕ್ ಚಾನೆಲ್ದು ಬರ್ತಾ ಇತ್ತು ಟಿ ವಿನಲ್ಲಿ. ಅದನ್ನ ನೋಡಿ ಇಷ್ಟೊಂದೆಲ್ಲ ಇದೆಯಾ ಜಗತ್ನಲ್ಲಿ ಅಂತ ಒಂದು ಕುತೂಹಲ ಇರ್ತಾ ಇತ್ತು. ಬಟ್ ನಮ್ಮ ಮನೆ ಹಿಂದೆನೆ ಈ ಚಿಟ್ಟೆಗಳು ಇರ್ತಾ ಇದ್ವು, ಅಳಿಲ್ ಇರ್ತಾ ಇತ್ತು. ಇದನ್ನ ನಾವು ನೋಡಕ್ ಸಿಗಲ್ವಲ್ಲ, ನಮ್ಗೆ ಯಾವ್ದೋ ಬೇರೆ ದೇಶದ ಸಿಗುತ್ತೆ, ಆಫ್ರಿಕಾದ ನೋಡಕ್ಕೆ ಸಿಗುತ್ತೆ, ಇನ್ಯಾವುದೋ ದೇಶದ ಸಿಗುತ್ತೆ, ನಮ್ದೇ ದೇಶದ್ದು ನೋಡಕ್ ಸಿಗಲ್ವಲ್ಲ ಅಂತಾನು ಅನ್ನಿಸ್ತಾ ಇತ್ತು. ಆದ್ರೆ ನಾನು ಬೇರೆ ದಾರಿ ತಗೊಂಡೆ. ಆಸ್ ಯೂಶುವಲ್ ಎಲ್ಲರೂ ಎಂಜಿನಿಯರಿಂಗ್ ಇಲ್ಲ ಮೆಡಿಸಿನ್ ಇರ್ತಾ ಇತ್ತು ನಮ್ಮ ಕಾಲದಲ್ಲಿ. ನಾನು ಇಂಜಿನಿಯರ್ ಆದೆ ಕಾರಣಾಂತರಗಳಿಂದ. ಆದ್ರೆ ಇದು ಮಾಡ್ಬೇಕು ಅನ್ನೋ ಒಂದು ಆಸೆ ಯಾವಾಗ್ಲೂ ಇತ್ತು. ಒಂಥರ ಹವ್ಯಾಸದ ತರ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಒಂದು ಸಣ್ಣ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಎಲ್ಲಿಗಾದ್ರೂ ಹೋದಾಗ ಒಂದಷ್ಟು ವಿಡಿಯೋಗಳು ತೆಗಿಯೋದು ಅಂತೆಲ್ಲ. ಆಮೇಲೆ ಸಾಫ್ಟ್ವೇರ್ ಕೆಲ್ಸಕ್ಕೆ ಸೇರಿ ಅವಾಗ ಭಾವಿ ಪತಿಯನ್ನ ಅಲ್ಲೇ ನಾನು ಮೀಟ್ ಮಾಡಿದ್ದು. ನಾವಿಬ್ರು ಕಾಡುಗಳಿಗೆ ಹೋಗ್ತಾ ಇದ್ವಿ ಅಥವಾ ಇಲ್ಲೇ ಬೆಂಗಳೂರಲ್ಲಿ ಬರ್ಡ್ ವಾಚಿಂಗು ಎಲ್ಲ. ಆಮೇಲೆ ಇದನ್ನ ಒಂಥರ ಹವ್ಯಾಸ ಒಂದು ಪ್ರೊಫೆಷನ್ ಆಗಿ ಬದಲಾವಣೆ ಆಯ್ತು.
0: ಬಯೋಡೈವರ್ಸಿಟಿ ಅಂದ್ರೆ ಇಟ್ಸ್ ವಾಸ್ಟ್ ಅಲ್ಲ, ಬೇರೆ ಬೇರೆ ಪ್ರದೇಶದಲ್ಲಿ ಅದರದೇ ಆದಂತಹ ಒಂದು ಫ್ಲೋರಾ ಇರುತ್ತೆ, ಫೌನಾ ಇರುತ್ತೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಆ ಥಾಟ್ ನಿಮ್ಗೆ ಯಾವ ಏಜ್ ಅಲ್ಲಿ ಬಂತು, ಯಾಕೆ ಬಂತು?
1: ಕುತೂಹಲ ಅಂತ ಇತ್ತು. ಆದ್ರೆ ನಮ್ ಅದೃಷ್ಟ ಏನಂತಂದ್ರೆ ಬೆಂಗಳೂರಲ್ಲಿ ಈ ಬರ್ಡ್ ವಾಚಿಂಗ್ ಗ್ರೂಪ್ಸ್ ಎಲ್ಲ ಬಹಳ ಇದೆ. ಸೊ ಬರ್ಡ್ ವಾಚಿಂಗ್ ಇರಬಹುದು ಅಥವಾ ಈವನ್ ಆಂಟ್ ವಾಕ್ಸ್ ಅಂತ ಮಾಡ್ತಾರೆ. ಸೊ ಹಾಗಾಗಿ ಪ್ರಕೃತಿಯ ಸಂಬಂಧವಾಗಿ ಇಲ್ಲಿ ಬಹಳ ಜನ ತಾವು ಕಲ್ತಿರೋದನ್ನ ನಮ್ಗೆ ಹೇಳ್ಕೊಡ್ತಾರೆ. ಸೊ ಅಂತ ಗ್ರೂಪ್ಸ್ ಜೊತೆ ಸೇರ್ಕೊಂಡು ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಇದನ್ನ ಫಿಲ್ಮ್ ಮೂಲಕ ಅಥವಾ ಡಾಕ್ಯುಮೆಂಟ್ರಿ ಮೂಲಕ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಆನ್ ದ ಜಾಬ್ ನಾನು ಕಲ್ತ್ಕೊಂಡೆ. ಬೇರೆ ಬೇರೆ ಇವಾಗ ಕಾರ್ಪೊರೇಟ್ ವಿಡಿಯೋಸ್ ಮಾಡ್ತಾ ಇದ್ದೆ, ಸಾಫ್ಟ್ವೇರ್ ಕಂಪ್ನೀಸ್ಗೆ ಇರ್ಬೋದು ಅಥವಾ ಬೇರೆ ಎನ್ಜಿಒಸ್ಗೆ. ಬಟ್ ಅದನ್ನ ಮಾಡ್ತಾ ಇದ್ರೆ ನನಗ್ ಬೇಕಾಗಿರೋದು ನಾನು ಮಾಡ್ತಾ ಇರ್ಲಿಲ್ಲ. ಆಕ್ಚುಲಿ ಸುಚೀಂದ್ರ ಪ್ರಸಾದ್ ಅಂತ ಇದಾರಲ್ಲ, ಅವ್ರು ಒಂದ್ಸತಿ ಸಿಕ್ಕಿ ನನಗೆ ಹೇಳಿದ್ರು, ನಿನಗ್ ಮಾಡ್ಬೇಕು ಅಂತ ಆಸೆ ಇರೋದು ಬೇರೆ, ಅದು ನೀನ್ ಇದನ್ ಬೇರೆ ಏನೋ ಮಾಡ್ತಾ ಇದ್ರೆ ವೆನ್ ವಿಲ್ ಯು ಡೂ ವಾಟ್ ಯು ವಾಂಟ್ ಅಂತ. ಸೊ ಅದನ್ನ ಹೇಳಿದ್ಮೇಲೆ ಯೋಚನೆ ಮಾಡಿ ಇದನ್ನೇ ಮಾಡ್ಬೇಕು ಅಂತ ಶುರು ಮಾಡಿದೆ.
0: ಫಿಲ್ಮ್ ಮೂಲಕ ಬೇರೆ ಜನರಿಗೂ ತಲುಪಿಸ್ಬೇಕು ಅಂತ ಯಾಕೆ ಥಾಟ್ ಬಂತು?
1: ಯಾಕೆಂದ್ರೆ ನಮ್ಮ ದೇಶದ ಪ್ರಾಣಿಗಳ ಬಗ್ಗೆ ನಮ್ಮ ಭಾಷೆಯಲ್ಲಿ ನಮಗೆ ನೋಡಕ್ ಸಿಗಲ್ಲ. ಇವಾಗ ಸರ್ ಡೇವಿಡ್ ಆಟನ್ಬರೋ ಈಸ್ ವೆರಿ ಗ್ರೇಟ್, ಅವ್ರದ್ದು ಅವ್ರು ಹೇಳ್ತಾರೆ, ಆದ್ರೆ ಅದು ನಮ್ಗೆ ಜನಸಾಮಾನ್ಯರಿಗೆ ಸಿಗೋದಿಲ್ಲ. ನಿಮ್ಗೆ ಒಂದು ನ್ಯಾಷನಲ್ ಜಿಯೋಗ್ರಾಫಿಕ್ ಅಥವಾ ಡಿಸ್ಕವರಿ ಸಬ್ಸ್ಕ್ರಿಪ್ಷನ್ ಇರಬೇಕು, ಅದನ್ನ ನೋಡ್ಬೇಕು. ಈಗ ಒಂದ್ ಹಳ್ಳಿನಲ್ಲಿ ಅದನ್ನ ನೋಡಕ್ ಸಿಗುತ್ತಾ? ಅವ್ರಿಗೆ ಅರ್ಥ ಆಗತ್ತಾ? ಆಗಲ್ಲ. ಸೊ ಅವ್ರು ಏನ್ ನೋಡ್ತಾರೆ, ರೀಲ್ಸ್ ನೋಡ್ತಾರೆ, ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ. ಅವ್ರ ಭಾಷೆನಲ್ಲಿ ನೋಡಕ್ ಸಿಗ್ಬೇಕು ಅನ್ನೋದು ಒಂದು ಆಸೆ ಇತ್ತು ನನಗೆ. ಸೊ ಕನ್ನಡದಲ್ಲಿ ಮಾಡೋದಕ್ಕೆ ಶುರು ಮಾಡಿದೆ, ಶಾರ್ಟ್ ಫಿಲ್ಮ್ ಅಲ್ಲಿ ಶುರು ಮಾಡಿದಾಗ ಅಫ್ಕೋರ್ಸ್ ತಪ್ಪುಗಳಿದ್ವು, ಬಟ್ ಅದನ್ನ ತಿದ್ದೋದಕ್ಕೆ ಫಾರ್ಚುನೇಟ್ಲಿ ದೇರ್ ವರ್ ಮೆಂಟರ್ಸ್ ನಮ್ಗೆ ಏನ್ ಸರಿ ಏನ್ ತಪ್ಪು ಅಂತ ಹೇಳ್ಕೊಟ್ಟು. ಸೊ ವಿ ವರ್ ಏಬಲ್ ಟು ಮೇಕ್ ಥಿಂಗ್ಸ್ ಬೆಟರ್. ಅಂಡ್ ಕರ್ನಾಟಕ ಅರಣ್ಯ ಇಲಾಖೆ ಜೊತೆ ಸೇರ್ಕೊಂಡು ಇಂಥ ಶಾರ್ಟ್ ಫಿಲ್ಮ್ಸ್ ಮಾಡಕ್ಕೆ ಶುರು ಮಾಡಿದೆ. ಅಂಡ್ ಅದನ್ನ ಯೂಟ್ಯೂಬ್ ಮೇಲೆ ಹಾಕ್ದಾಗ ಯಾರು ಬೇಕಾದ್ರೂ ನೋಡ್ಬೋದು, ಅದನ್ನ ಇಟ್ ಇಸ್ ಈಸಿಲಿ ಅವೈಲಬಲ್. ಅಂಡ್ ಡೌನ್ಲೋಡಬಲ್ ಮಾಡಿದೆ, ಇಂಗ್ಲಿಷ್ ಅಲ್ಲೂ ಮಾಡ್ತಿದ್ದೆ, ಕನ್ನಡದಲ್ಲೂ ಮಾಡ್ತಿದ್ದೆ. ನಿಮ್ ಇಂಗ್ಲಿಷ್ ನನಗೆ ಬೇಡ ಅಕ್ಕ, ನೀವು ಕನ್ನಡದ ಕೊಡಿ ಅಂತ. ಖುಷಿ ಆಗತ್ತೆ.
0: ಬೇರೆ ದೇಶದಲ್ಲಿ ಹೋಗಿ ಶೂಟ್ ಮಾಡ್ತಿರಲ್ಲ ಮೇಡಮ್, ಏನು ವ್ಯತ್ಯಾಸ ಇರುತ್ತೆ ಅಲ್ಲಿ ನಮ್ ದೇಶಕ್ಕೂ ಅವ್ರ ಇದಕ್ಕೂ?
1: ಇವಾಗ ಬಿಬಿಸಿ ನಾಟ್ ಜಿಯೋಗೆಲ್ಲ ಕೆಲಸ ಮಾಡಿದ್ರೆ ನಂದು ಫಿಲ್ಮಿಂಗ್ ಎಲ್ಲ ಮಾಡಿರೋದು ಇಂಡಿಯಾದಲ್ಲಿ ಮಾತ್ರ, ಹೊರಗಡೆ ಹೊರದೇಶದಲ್ಲಿ ಇದುವರೆಗೂ ಶೂಟ್ ಮಾಡಿಲ್ಲ. ಮಾಡಕ್ ಇಷ್ಟ ಇಲ್ಲ ಅಂತಲ್ಲ, ನನಗೆ ಇದುವರೆಗೂ ನಾನು ಮಾಡಿರೋದೆಲ್ಲ
0: ಇಂಡಿಯಾದಲ್ಲಿ ಮಾತ್ರ. ಓಕೆ, ಸೊ ಹೊರಗಡೆದು ಏನಾದ್ರೂ ರಿಸರ್ಚ್ ಮಾಡಿದೀರಾ? ಯಾವ ತರ ಈಗ ಆಸ್ಟ್ರೇಲಿಯಾದಂದ್ರೆ ಅದರದ್ದೇ ಒಂದು ಫ್ಲೋರಾ ಅಂಡ್ ಫೌನಾ ಬೇರೆ ತರ ಇದೆ ಅವ್ರದ್ದು.
1: ನಾನು ಬೇರೆ ದೇಶದ್ದು ಓದ್ತಾ ಇರ್ತೀನಿ, ಛಾಯಾಗ್ರಹಣ ಮಾಡ್ಬೇಕು ಅಂತಂದ್ರು ನಮ್ಗೆಲ್ಲ ಅದ್ರ ಬಗ್ಗೆ ಸೈಂಟಿಫಿಕ್ ಆಗಿ ನಾವು ತಿಳ್ಕೊಳ್ಳೇಬೇಕು. ನಾನು ಸುಮ್ನೆ ಹೋಗಿ ಒಂದು ಕ್ಯಾಮ್ರಾ ಇಟ್ಕೊಂಡು ನಾನು ಶೂಟ್ ಮಾಡಕ್ ಆಗಲ್ಲ. ಎಲ್ಲಾ ಪ್ರಾಣಿಗಳದ್ದು, ಇವಾಗ ನಾನೊಂದು ಕರಡಿ ಮೇಲೆ ಮಾಡಿರಬಹುದು ಅಥವಾ ನೀರ್ನಾಯಿ ಮೇಲೆ ಇರಬಹುದು, ಅದ್ರ ಬಗ್ಗೆ ನಾನು ಸೈಂಟಿಫಿಕ್ ಪೇಪರ್ಸ್ ಓದ್ಬೇಕು, ಪುಸ್ತಕಗಳು ಓದ್ಬೇಕು. ಹಾಗೆ ಬೇರೆ ದೇಶದ್ದು ನಾನು ಓದ್ತಾ ಇರ್ತೀನಿ. ಇವಾಗ ಲಂಡನ್ ಅಲ್ಲಿ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಅಂತ ಇದೆ, ಅವರದ್ದು ದೇರ್ ಇಸ್ ಅ ವೆರಿ ಪ್ರೆಸ್ಟೀಜಿಯಸ್ ಕಾಂಪಿಟಿಷನ್ ಕಾಲ್ಡ್ ದ ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಫ್ ದಿ ಇಯರ್ ಅಂತ. ಇಟ್ಸ್ ಒಂಥರ ಫೋಟೋಗ್ರಫಿನಲ್ಲಿ ಆಸ್ಕರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದರಲ್ಲಿ ನನಗೆ ಒಂದ್ ವರ್ಷ ಜೂರಿ ಮೆಂಬರ್ ಆಗಕ್ಕೆ ಅವಕಾಶ ಸಿಕ್ತು. ವಿಶ್ವದಾದ್ಯಂತ ಎಲ್ಲಾ ಫೋಟೋಗ್ರಫರ್ಸ್ ಅವರವರ ಫೋಟೋಸ್ನ ಎಂಟ್ರೀಸ್ ಕಳಿಸ್ತಾರೆ. ಈ ಫೋಟೋ ಬೆಟರ್ ಇನ್ನೊಂದು ಬೆಟರ್ ಅಂತ ಜಡ್ಜ್ ಮಾಡಕ್ಕೆ ನನಗೆ ಆ ಪ್ರಾಣಿ ಬಗ್ಗೆ ಗೊತ್ತಿರಬೇಕು. ಸೊ ಅವಾಗ ಬೇಕಾದಷ್ಟು ರಿಸರ್ಚ್ ಮಾಡಬೇಕಾಯ್ತು. ಈ ಪ್ರಾಣಿಗೆ ಮುಖ್ಯ

0: ಹೆಚ್ಚು ಪ್ರಾಮುಖ್ಯತೆ ಕೊಡ್ಬೇಕಾ, ಇನ್ನೊಂದು ಕೊಡ್ಬೇಕಾ, ಅದನ್ನ ಓದ್ಲೇಬೇಕಾಗುತ್ತೆ. ಸೊ ಬೇರೆ ದೇಶದ್ದು ನಾನು ಓದ್ತಾ ಇರ್ತೀನಿ.
1: ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್ ಆಗಿ ನಿಮ್ಮ ಅನುಭವ, ನಿಮ್ಮ ಕೆಲಸದ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸಿದೆ?
0: ನನಗೆ ನ್ಯಾಷನಲ್ ಜಿಯೋಗ್ರಾಫಿಕ್ ಎಕ್ಸ್ಪ್ಲೋರರ್ ಆದಾಗಿಂದ ಬೇರೆ ಎಕ್ಸ್ಪ್ಲೋರರ್ಸ್ ಜೊತೆಗೆ ಡಿಸ್ಕಸ್ ಮಾಡೋದಕ್ಕೆ ಬಹಳ ಅವಕಾಶಗಳು ಸಿಗ್ತಾ ಇದೆ. ಅವರಿಂದ ನನಗೆ ಕಲಿಯಕ್ಕೆ ಬೇಕಾದಷ್ಟು ಸಿಗ್ತಾ ಇದೆ. ಇವಾಗ ಅವರು ತಗೊಳ್ಳೋ ರಿಸ್ಕ್ಸ್ ಇರ್ಬೋದು, ಅಥವಾ ಅವ್ರ ಜೊತೆ ನಾನು ಕೊಲಾಬರೇಟ್ ಮಾಡಿ ಕೆಲಸ ಮಾಡಿದಾಗ, ಅವರು ಇವಾಗ ಫಾರ್ ಎಕ್ಸಾಂಪಲ್ ನಾನು ಛಾಯಾಗ್ರಹಣ ಮಾಡ್ತೀನಿ ಆದ್ರೆ ಇನ್ನೊಬ್ರು ಸೈಂಟಿಸ್ಟ್ ಇರ್ಬೋದು, ಒಬ್ರು ಸಂರಕ್ಷಣೆಯಲ್ಲಿ ಇರ್ತಾರೆ. ಸೊ ಅವರವರ ಅನುಭವಗಳನ್ನ ನನಗೆ ಹೇಳ್ತಾರೆ, ಅಥವಾ ನನ್ನ ಅನುಭವ ನಾನು ಹೇಳ್ತೀನಿ. ಸೊ ಹಾಗಾಗಿ ಕುದುರೆಗೆ ಹೀಗ್ ಹಾಕಿ ಹೋಗ್ತಾ ಇರೋ ತರ ಇದ್ದಿದ್ದು ಅದೊಂಥರ ತೆಗೆದು, ಇಟ್ ವಾಸ್ ಇಟ್ಸ್ ವೆರಿ ಲಿಬರೇಟಿಂಗ್ ಟು ಲರ್ನ್ ಫ್ರಮ್ ಎವ್ರಿಬಡಿ.
1: ಈಗ ಒಂದು ನಿಮ್ದೊಂದು ಟೀಮ್ ತರ ಇರತ್ತಲ್ವಾ ಮೇಡಮ್? ಸೊ ಐಡಿಯಾಸ್ ನೀವು ಡೈರೆಕ್ಟರ್ ಹತ್ರ ಕನ್ಸೆಪ್ಟ್ ಮಾಡಿ ನೀವು ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಮಾಡ್ತೀರಾ, ಅಥವಾ ಯು ಹ್ಯಾವ್ ಯುವರ್ ಓನ್ ವಿಷನ್, ಲಾ ನೀ ಇದೇ ತರ ಶೂಟ್ ಮಾಡ್ಬೇಕು, ಇದೇ ಇದನ್ನೇ ತಗೋಬೇಕು ಶಾರ್ಟ್ ಅಲ್ಲಿ ಅಂತ ಹೇಳಿ?
0: ಆಸ್ ಅ ಸಿನಿಮಾಟೋಗ್ರಫರ್ ಯಾರಾದ್ರೂ ಹೈಯರ್ ಮಾಡಿದ್ರೆ, ಇವಾಗ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿಲಿ ಫಾರ್ ಎಕ್ಸಾಂಪಲ್ ಒಂದು ಸೀಕ್ವೆನ್ಸ್ ಅಂತ ಇರುತ್ತೆ, ಅದೊಂದು ಮೂರ್ನಾಲ್ಕು ನಿಮಿಷದ ಸೀಕ್ವೆನ್ಸ್ ಇರಬಹುದು. ಇವಾಗ ಬೇರೆ ಪ್ರೊಡಕ್ಷನ್ ಕಂಪನಿ ನನ್ನನ್ನು ಹೈಯರ್ ಮಾಡಿದಾಗ ಅವರು ಈ ತರ ನನಗೆ ಬೇಕು ಅಂತ ಹೇಳ್ತಾರೆ. ಒಂದು ಕಾನ್ಸೆಪ್ಟ್ ಇರುತ್ತೆ, ಆ ಸ್ಟೈಲ್ ನೋಟ್ ಅಂತ ಕೊಡ್ತಾರೆ. ಸ್ಟೈಲ್ ನೋಟ್ ನೋಡ್ಕೊಂಡು ನಾನು ಮಾಡಬೇಕು. ಬಟ್ ನೀವು ವನ್ಯಜೀವಿಗಳನ್ನ ಶೂಟ್ ಮಾಡಕ್ ಹೋದಾಗ ನಿಮ್ಗೆ ಇದೇ ಆಗತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ, ಹೇಳ್ತಾರೆ ಇದು ಬೇಕು ಅಂತ. ಫಾರ್ ಎಕ್ಸಾಂಪಲ್ ಈ ಕಪ್ಪೆ ಇದೆ, ಇದು ಆಚೆ ಬರುತ್ತೆ, ಇದನ್ನ ಹಾವು ತಿನ್ಬಹುದು, ಇದೆಲ್ಲ ಇರುತ್ತೆ ಒಂದ್ ಸೀಕ್ವೆನ್ಸ್ ಅಲ್ಲಿ ಅಂತ ಅನ್ಕೊಂಡು ಅವ್ರು ಕೊಟ್ಟಿರ್ತಾರೆ. ಆ ಕಪ್ಪೆನೆ ಬರ್ದೇ ಇರಬಹುದು ಅಥವಾ ಹಾವು ತಿಂದೇ ಇರಬಹುದು. ಸೊ ಆಗ ನಮ್ಗೆ ಏನ್ ಸಿಗುತ್ತೆ ಅದನ್ನ ತಗೊಂಡು ದೆನ್ ಅದನ್ನ ಚೆನ್ನಾಗಿ ಶೂಟ್ ಮಾಡಬೇಕು. ದಟ್ ವಿಲ್ ಬಿ ಎಡಿಟೆಡ್ ಇನ್ ಟು
1: ಇಫ್ ಎಟ್ ಆಲ್. ಈಗ ಒಂದು ನ್ಯೂ ಸೀಕ್ವೆನ್ಸ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅದ್ ಆಗದೆ ಇದ್ರೆ ನಿಮ್ಗೆ ಏನು ಆಲ್ಟರ್ನೇಟಿವ್ ಇರುತ್ತೆ?
0: ಒಂದೊಂದ್ಸತಿ ಏನು ಅಂದ್ರೆ ಏನೂ ಆಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಡಾಕ್ಯುಮೆಂಟ್ರಿಗೆ ಕರಡಿಗಳನ್ನ ಶೂಟ್ ಮಾಡಕ್ ಹೋದ್ವಿ. ಆ ವರ್ಷ ಬಹಳ ಬಿಸಿಲಿತ್ತು, ಕರಡಿಗಳು ಆಚೆ ಬರ್ತಾ ಇರಲಿಲ್ಲ. ಇದು ದರೋಜಿ ಬೇರ್ ಸ್ಯಾಂಕ್ಚುರಿ, ಕಾಯ್ತಾ ಇದೀವಿ ಕಾಯ್ತಾ ಇದೀವಿ, ಎಷ್ಟು ದಿನ ಆದ್ರೂ ಕರಡಿ ಬರ್ತಾ ಇರ್ಲಿಲ್ಲ, ಅಷ್ಟು ಬಿಸಿಲಿತ್ತು ಅಂತ. ಆದ್ರೆ ಅದೇ
1: ಜಾಗದಲ್ಲಿ
0: ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಟ್, ಈ ಕರಡಿ ಬರ್ತಾ ಇಲ್ಲ ಕಾಯ್ತಾ ಇದೀವಿ. ಬಟ್ ನವಿಲುಗಳು ಬರಕ್ಕೆ ಶುರು ಮಾಡಿದ್ವು. ಅಲ್ಲಿ ಒಂದು ವಾಟರಿಂಗ್ ಹೋಲ್ ಇತ್ತು, ಈ ನವಿಲುಗಳು ಬಂದು ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅ ಲೆಕ್, ಅಂದ್ರೆ ಈ ಗಂಡು ನವಿಲುಗಳು ಡಿಸ್ಪ್ಲೇ ಮಾಡಕ್ ಶುರು ಮಾಡುತ್ತವೆ ಜಸ್ಟ್ ಬಿಫೋರ್ ಅರೌಂಡ್ ಮಾನ್ಸೂನ್. ಸೊ ಈ ಗಂಡು ನವಿಲು ಡಿಸ್ಪ್ಲೇ ಮಾಡಿದಾಗ ಇಟ್ಲ್ ಅದ್ರದೊಂದು ಟೆರಿಟರಿ ಅದು ಎಸ್ಟಾಬ್ಲಿಷ್ ಮಾಡ್ಕೊಳುತ್ತೆ, ಅಂಡ್ ಬೇರೆ ಗಂಡು ನವಿಲ್ ಜೊತೆ ಅದು ಫೈಟ್ ಮಾಡುತ್ತೆ ಟು ಪ್ರೊಟೆಕ್ಟ್ ಇಟ್ಸ್ ಟೆರಿಟರಿ. ಸೊ ಅದ್ರ ಟೆರಿಟರಿನಲ್ಲಿ ಯಾವ್ಯಾವ ಹೆಣ್ ಬರುತ್ತೆ ಅದನ್ನ ಇಂಪ್ರೆಸ್ ಮಾಡಕ್ ಅದನ್ನ ನೋಡ್ತಾ ಇರುತ್ತೆ. ಸೊ ಅದು ಅಲ್ಲಿ ದಟ್ ಸ್ಟಾರ್ಟೆಡ್ ಹ್ಯಾಪನಿಂಗ್ ಇನ್ ಫ್ರಂಟ್ ಆಫ್ ಅಸ್. ಸೊ ಅದನ್ನ ಶೂಟ್ ಮಾಡಿದ್ವಿ ನಾವು. ಈ ಕರಡಿ ಸಿಗ್ಲೇ ಇಲ್ಲ,
1: ಓಕೆ,
0: ಬಟ್ ಸಮಟೈಮ್ಸ್ ಆತರ ಆತರ ಆದ್ರೆ ಅದು ಕಷ್ಟ. ಅದು ನಮಗ್ ಕರಡಿನೇ ಬೇಕು ಅಂದಾಗ ನವಿಲ್ ಬಂದ್ಬಿಟ್ರೆ ಅದು ಪ್ರಾಬ್ಲಮ್ ಏನ, ಕರಡಿದೆ ಕತೆ ಇದ್ದಾಗ. ಬಟ್ ಸಮಟೈಮ್ಸ್ ಇನ್ ಅ ಸ್ಟೋರಿ
1: ಸ್ಟೋರಿ ಅಬೌಟ್ ಪಿಕಾಕ್ ಹ್ಯಾಪನ್ಡ್ ಅಂಡ್ ಬೇರ್ ಡಿಡ್ ನಾಟ್ ಹ್ಯಾಪನ್.
0: ಅಲ್ಲ, ಬೇರ್ ಆಮೇಲೆ ಯಾವಾಗ್ಲೂ ಬಂತು, ಮುಂದಿನ ವರ್ಷ ಬಂತದು. ಬಟ್ ನವಿಲುಗಳನ್ನ ಶೂಟ್ ಮಾಡಿದ್ವಿ, ಅಂಡ್ ದಟ್ ಬಿಕೇಮ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್. ಅಂಡ್ ಆಕ್ಚುಲಿ ಸರ್ ಡೇವಿಡ್ ಆಟನ್ಬರೋ ಹೇಳಿದ್ರು ಈ ಡಾಕ್ಯುಮೆಂಟ್ರಿನಲ್ಲಿ ನನಗಿದೆ ಫೇವ್ರೇಟ್ ಸೀಕ್ವೆನ್ಸ್ ಅಂತ. ಅಂಡ್ ಅವ್ರ ಹತ್ರ ಅವ್ರು ಬರ್ದಿರೋ ಒಂದು ಲೆಟರ್ ಕೂಡ ಇದೆ ನನ್ನ ಹತ್ರ.
1: ಆಟರ್ಗಳ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ರೆ, ಮೈ ಆಟರ್ ಡೈರಿ ಅಂತ ಹೇಳಿ, ಆಟರ್ ನೀರ್ ನಾಯಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಜಾಸ್ತಿ ಎಲ್ರಿಗೂ ಮಾಹಿತಿ ಇರ್ಲಿಕ್ಕಿಲ್ಲ. ಸೊ ಅದರ ಸಂರಕ್ಷಣೆಯ ಮಹತ್ವವನ್ನ, ಯಾಕೆ ಅದು ಇಂಪಾರ್ಟೆಂಟ್ ಬಯೋಡೈವರ್ಸಿಟಿಗೆ ಅಂತ ಹೇಳಿ?
0: ನೀರ್ನಾಯಿ ನದಿಯಲ್ಲಿದೆ ಅಂತಂದ್ರೆ ನದಿ ರಿಲೇಟಿವ್ಲಿ ಕ್ಲೀನ್ ಆಗಿದೆ ಅನ್ನೋ ಭಾವನೆ, ಬಟ್ ನಿಜವಾಗ್ಲೂ ನದಿ ಕ್ಲೀನ್ ಆಗಿದೆಯಾ ಇಲ್ವಾ ಅದು ನಮಗ್ ಗೊತ್ತಿಲ್ಲ. ಅಂಡ್ ನೀರ್ನಾಯಿ ಇರೋದೇ ನಮ್ ದೇಶದಲ್ಲಿ ಗೊತ್ತಿಲ್ಲ ಯಾರಿಗೂ. ಯಾಕಂದ್ರೆ ನೀರ್ನಾಯಿ ನನ್ ಫೋಟೋ ತೋರಿಸಿದ್ರೆ ಬೀವರ್ ಅಂತಾರೆ ಅಥವಾ ಸೀಲ್ ಅಂತಾರೆ, ಯಾಕಂದ್ರೆ ನಾವು ಟಿವಿನಲ್ಲಿ ನಮಗ್ ನೋಡಕ್ ಸಿಗೋದು ಬೀವರು ಸೀಲು. ಸೊ ನಮ್ ದೇಶದಲ್ಲೇ ಮೂರು ಸ್ಪೀಶೀಸ್ ನೀರ್ನಾಯಿಗಳಿವೆ, ನಮಗ್ ಗೊತ್ತಿಲ್ಲ. ಅದು ನನಗೆ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ನಮ್ ದೇಶದ ಪ್ರಾಣಿಗಳು ನಮಗೆ ಫಸ್ಟ್ ಗೊತ್ತಾಗ್ಬೇಕು ಅಂತ ನನ್ನ ಆಸೆ. ಸೊ ಓ ಫಾರ್ ಆಟರ್ ಇರ್ಬೇಕು ಅಂತ ಯಾವತ್ತಾಗತ್ತೋ ಅದು ನನ್ ಕನಸದು. ಆದ್ರಿಂದ ಈ ನೀರ್ನಾಯಿಗಳ ಬಗ್ಗೆ ತಿಳಿಸ್ಬೇಕು ಅಂತ. ಅಂಡ್ ನೀರ್ನಾಯಿ ಇದೆ ಅಂದ್ರೆ ನಿಮ್ಗೆ ಇಟ್ ಟೆಲ್ಸ್ ಯು ದಟ್ ದ ರಿವರ್ ಇಸ್ ರಿಲೇಟಿವ್ಲಿ ಕ್ಲೀನ್.
1: ಸೊ ಮೈ ಆಟರ್ ಡೈರಿ ಮಾಡೋ ಕಲ್ಪನೆ ಇದೇ ಉದ್ದೇಶದಿಂದ ಬಂತ?
0: ನನ್ನ ಹಸ್ಬೆಂಡ್ ಮತ್ತೆ ನಾನು ಈ ನೀರ್ನಾಯಿಗಳನ್ನ ನಾವೇ ಸ್ಟಡಿ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಭಾರತದಲ್ಲಿ ಸ್ಟಡೀಸ್ ಆಗಿವೆ, ಬಟ್ ಮೋರ್ ಆರ್ ಲೆಸ್ ಕ್ಯಾಪ್ಟಿವಿಟಿನಲ್ಲಿ ಆಗಿರೋದು. ಇವಾಗ ಗೋವಾನಲ್ಲಿ ಎಲ್ಲ ಕಡೆ ದೇ ಆರ್ ಸ್ಟಡಿಂಗ್, ಬಟ್ ಅಷ್ಟು ಎಕ್ಸ್ಟೆನ್ಸಿವ್ ರಿಸರ್ಚ್ ಆಗಿಲ್ಲ. ಸೊ ನಮ್ಗೆ ಈ ನೀರ್ನಾಯಿಗಳು

0: ಸಾಮಾಜಿಕ ಪ್ರಾಣಿಗಳು ಮರ್ಕ್ಯೂರಿಯಲ್ ಬಹಳ ಎನರ್ಜಿ, ಅದನ್ನ ನೋಡಕ್ಕೆ ಒಂದು ಖುಷಿ. ಸೊ ವೈಲ್ಡ್ ಅಲ್ಲಿ ನಾವು ನೋಡ್ಬೇಕು ಅದನ್ನ, ಅದು ಏನ್ ಮಾಡತ್ವಿ ಅಂತ ಕಲಿಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಒಂದ್ ಶಾರ್ಟ್ ಫಿಲ್ಮ್ ಮಾಡೋಣ ಅಂತಾನೆ ಹೊರಟಿದ್ದು. ಬಟ್ ಅಲ್ಲಿಗೆ ಹೋಗಿ ನದಿ ಪಕ್ಕ ಅಷ್ಟು ಸಮಯ ಕಳೀತಾ ಕಳೀತಾ ಏನೇನೋ ಬೇರೆ ಏನ್ ಸಮಸ್ಯೆಗಳಿವೆ ಆ ನೀರ್ನಾಯಿಗಳಿಗಾಗ್ಲಿ ಮೀನುಗಾರರಿಗಾಗ್ಲಿ, ಅದು ಇಟ್ ಸ್ಟಾರ್ಟೆಡ್ ಶೋಯಿಂಗ್ ಅಪ್.
1: ಸೊ ಈ ಕನೆಕ್ಷನ್ ಹೇಗೆ ಸುಗಂಧಿ ಅವರೇ, ಮೀನುಗಾರರು ಅಂಡ್ ಆಟರ್ಸ್ ಮಿಡ್ಲಲ್ಲಿ?
0: ಸೊ ಮೀನುಗಾರರು ನೀರ್ನಾಯಿಗಳು ಶತಶತಮಾನಗಳಿಂದ ಒಟ್ಟಿಗೆನೆ ಇವೆ, ಆದ್ರೆ ಅವರಿಬ್ರು ಮಧ್ಯ ಈ ಸಂಘ

0: ಈ ಕನೆಕ್ಷನ್ ಹೇಗೆ ಸುಗಂಧಿ ಅವರೇ, ಮೀನುಗಾರರು ಅಂಡ್ ಆಟರ್ಸ್ ಮಿಡ್ಲಲ್ಲಿ?
1: ಸೊ ಮೀನುಗಾರರು ನೀರ್ನಾಯಿಗಳು ಶತಮಾನಗಳಿಂದ ಒಟ್ಟಿಗೆನೆ ಇವೆ, ಆದ್ರೆ ಅವರಿಬ್ಬರ ಮಧ್ಯ ಈ ಸಂಘರ್ಷ ಜಾಸ್ತಿನೇ ಆಗ್ತಾ ಇದೆ. ಯಾಕೆಂದ್ರೆ ನೀರ್ನಾಯಿಗಳು ದೇ ಹ್ಯಾವ್ ಅಡಾಪ್ಟೆಡ್ ಟು ಸ್ಟೀಲಿಂಗ್, ಇವಾಗ ಮೀನನ್ನ ಕದಿಯತ್ವೆ. ಸೊ ಮೀನುಗಾರರಿಗೆ ಆಬ್ವಿಯಸ್ಲಿ ಅವ್ರಿಗೆ ನೀರ್ನಾಯಿ ಕಂಡ್ರಾಗಲ್ಲ. ಎಲ್ಲೇ ಹೋಗಿ ನೀವು ತುಂಗಭದ್ರಾದಲ್ಲಿ ಶುರು ಮಾಡಿದ್ವಿ ಕೆಲಸ ಮಾಡಕ್ಕೆ, ನೀರ್ನಾಯಿ ಅಂತ ಕೇಳಿದ್ರೆ ನೀವು ತಗೊಂಡೋಗಿ ನೀರ್ನಾಯಿನ ಫಾರಿನ್ಗೆ ಹಾಕಿ ಅಂತ ಹೇಳ್ತಾರೆ. ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಅದು, ಯಾಕಂದ್ರೆ ಅವ್ರ ಹೊಟ್ಟೆಪಾಡು ಅಫೆಕ್ಟ್ ಆಗುತ್ತೆ ಅಂತ. ಬಟ್ ದೇ ಆರ್ ದಿ ಓನ್ಲಿ ಒನ್ಸ್ ಹೂ ನೋ ಅಬೌಟ್ ಆಟರ್ಸ್ ಆಲ್ಸೋ. ಸೊ ಆ ಸಂಘರ್ಷ ಇದ್ದೇ ಇದೆ, ಅದನ್ನ ಅದಕ್ಕೆ ಪರಿಹಾರ ಹುಡುಕ್ಬೇಕು ಅದು.
0: ಸೊ ಆಟರ್ಸ್ ಸರ್ವೈವಲ್ ಅಂದ್ರೆ ಅದು ಈಟಿಂಗ್ ಪ್ಯಾಟರ್ನ್ ಎಲ್ಲ ಅದು ಸರ್ವೈವಲ್ ಆನ್ ಫಿಶಸ್ ಅಂತ,
1: ಪ್ರೈಮರಿಲಿ ಫಿಶ್.
0: ಓಕೆ,
1: ಮೀನುಗಳೇನೆ ತಿನ್ನೋದು, ಬಟ್ ಇವಾಗ ಕ್ರಾಬ್ಸ್ ಇರ್ಬೋದು ಅಥವಾ ಒಂದೊಂದ್ಸತಿ ಆಮೆ ತಿನ್ನುತ್ತೆ ಹಾಗೆ.
0: ಅಂದ್ರೆ ಆಟರ್ಸ್ ಇವಾಗ ಶಾಲೋ ವಾಟರ್ ಅಲ್ಲಿ ಇರ್ತಾವ ಡೀಪ್ ವಾಟರ್ಸ್ ಅಲ್ಲಿ? ಎರಡು.
1: ಸೊ ನೀರಲ್ಲಿ ಓಡಾಡುತ್ತವೆ ಅವು. ಸೊ ನಿಮ್ಗೆ ಅದ್ರ ಗೂಡ್ ಮಾಡೋದು ಅಥವಾ ಅದ್ರ ರೆಸ್ಟಿಂಗ್ ಎಲ್ಲ
0: ಶೋರ್ ಹತ್ರ
1: ರಿವರ್ ಬ್ಯಾಂಕ್ ಮೇಲೆ. ಸೊ ಅದು ನೀರ್ನಲ್ಲಿ ಓಡಾಡುತ್ತಲ್ಲ. ಇವಾಗ ನಾನ್ ಕೆಲಸ ಮಾಡ್ತಾ ಇರೋದು ಸ್ಮೂತ್ ಕೋಟೆಡ್ ವಾಟರ್ ಅಂತ. ಸೊ ಅದು ಮರಳ ಮೇಲೆ ಮರಳ ದಂಡೆ ಮೇಲೆ ಬಂದು ಉರುಳುತ್ತವೆ, ಯಾಕೆಂದ್ರೆ ದೇ ನೀಡ್ ಟು ಡ್ರೈ ದೇರ್ ಫರ್.
0: ಓಕೆ,
1: ಅಂಡ್ ಆಲ್ಸೋ ಈಗ ಹುಳುಗಳಿರ್ಬೋದು ಅದನ್ನೆಲ್ಲ ಟು ಗೆಟ್ ರೀಡ್ ಆಫ್ ಇನ್ಸೆಕ್ಟ್ಸ್ ದೇ ರೋಲ್ ಆನ್ ದ ಸ್ಯಾಂಡ್.
0: ಅದು ಏನು ಮನುಷ್ಯರ ಜೊತೆ ಇಂಟ್ರಾಕ್ಷನ್ ಮಾಡ್ತಾವ?
1: ಇಂಟ್ರಾಕ್ಷನ್ ಅಂತ ಅಲ್ಲ, ಮೋರ್ ಆರ್ ಲೆಸ್ ಅದು ಸಂಘರ್ಷನೆ. ಆದ್ರೆ ಯಾಕೆಂದ್ರೆ ಅವುಗಳು ದೇ ಕ್ಯಾನ್ ಬಿ ವೆರಿ ಅಗ್ರೆಸಿವ್.
0: ಓಕೆ,
1: ಸೊ ನೀವ್ ಅದ್ರ ಹತ್ರ ಹೋಗದೆ ಇರೋದು ಉತ್ತಮ, ಅದಕ್ಕೂ ಒಳ್ಳೇದು ನಮಗೂ ಒಳ್ಳೇದೆ. ಯಾಕೆಂದ್ರೆ ಕಚ್ಚುತ್ತವೆ ಅದು, ದೇ ಆರ್ ವೆರಿ ವೆರಿ ಸ್ಟ್ರಾಂಗ್ ಬೈಟರ್ಸ್.
0: ನೋಡಕ್ ನಾಯಿ ತರನೇ ಇರ್ತವೆ.
1: ನಾಯಿ ತರ ಅಲ್ಲ, ನಿಮ್ಗೆ
0: ಸೀಲ್ ತರ ಇರುತ್ತೆ. ಈಗ ಕಾವೇರಿ ನದಿ ಅದರಲ್ಲೇ ನೀವು ಇದ್ ಮಾಡಿರೋದು, ತುಂಗಭದ್ರದಲ್ಲಿ ಮಾಡಿರೋದು?
1: ಇಲ್ಲ, ಕಾವೇರಿ ಫಿಲ್ಮ್ ಮಾಡಿರೋದು ಕಾವೇರಿ.
0: ಅದರ ಪರಿಸರವನ್ನ ಚಿತ್ರಿಸುವಾಗ ನಿಮ್ ಮನಸ್ಸಲ್ಲಿ ಯಾವೆಲ್ಲ ಭಾವನೆಗಳು ಮೂಡಿದ್ವು?
1: ವೆರಿ ರೊಮ್ಯಾಂಟಿಕ್ ಐ ಶುಡ್ ಸೇ. ಪ್ರತಿದಿನ ಬೆಳಗ್ಗೆ ಒಂದ್ 5:30 ಹೋಗಿ ಕಾಯ್ಬೇಕು ನೀರ್ನಾಯಿಗಳಿಗೆ, ಅದು ಇವತ್ ಬರುತ್ತಾ ಬರಲ್ವಾ ಗೊತ್ತಿಲ್ಲ. ಸೊ ಎವ್ರಿ ಡೇ ಹೋಗೋದು ಕಾಯೋದು, ಒಂಥರ ಪ್ರಶಾಂತವಾಗಿರುತ್ತೆ ನದಿ ಪಕ್ಕ. ನಿಮ್ಗೆ ಏನು ಅಂದ್ರೆ ಏನು ಮಾಡೋದಿಲ್ಲ, ಹಕ್ಕಿಗಳ ಶಬ್ದ ಕೇಳಿಸ್ತಾ ಇರುತ್ತೆ, ಅಲ್ಲಿ ದೂರದಲ್ಲಿ ಮೀನುಗಾರರು ಬಲೆ ಹಾಕ್ತಿರ್ತಾರೆ. ನಿಮ್ಗೆ ಇನ್ನೇನಿಲ್ಲ, ಕಾಯ್ತಾ ಕೂತಿರೋದು ಅಂದ್ರೆ ಅದಕ್ಕಿಂತ ಒಂದು ಬೇರೆ ಖುಷಿ ಇಲ್ಲ ಅಂತ.
0: ಸುಗಂಧಿ ಅವರು ನಿಮ್ಮನ್ನ ನೋಡ್ತಾ ಇದ್ರೆ ಲೈಕ್ ಯು ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಅಂತ ಅನ್ಸುತ್ತೆ. ದಿಸ್ ಇಸ್ ಲೈಕ್ ಇನ್ಬೋರ್ನ್ ಕ್ಯಾರೆಕ್ಟರ್ ಅಥವಾ ಬೆಳೆಸ್ಕೊಂಡು ಬಂದಿರೋದ?
1: ಇಲ್ಲ, ಇದು ಈ ಪ್ರೊಫೆಷನ್ ಅಲ್ಲಿ ಅದು ಬೇಕಾಗತ್ತೆ. ಸೊ ಕಲಿಬೇಕಾಗತ್ತೆ.
0: ಈ ಡಾಕ್ಯುಮೆಂಟ್ರಿ ದ ಮೈ ಆಟೋ ಡೇರಿ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಪ್ರಿಶಿಯೇಷನ್ ತಗೊಂಡಿದೆ, ಇದಕ್ಕೆ ಮೇನ್ ರೀಸನ್ ಏನು ಅಂತ ನಿಮ್ಮ ಭಾವನೆ?
1: ಹೊರದೇಶದಿಂದ ಬಂದು ಚಿತ್ರ ಮಾಡ್ತಾ ಇದ್ದಿದ್ದು ಇದುವರೆಗೂ ನಡೀತಾ ಇತ್ತು, ಬಟ್ ಈಗ ನಮ್ಮ ದೇಶದ ಕತೆಗಳನ್ನ ನಾವು ನಮಗ್ ಬೇಕಾದ ಹಾಗೆ ಹೇಳೋಕೊಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ, ಒಂದು ಅವಕಾಶ ಸಿಗ್ತಾ ಇದೆ. ಸೊ ಹಾಗಾಗಿ ಜನರಿಗೆ ಇದು ಇಷ್ಟ ಆಯ್ತು. ಅಂಡ್ ಇನ್ನೊಂದೇನಂದ್ರೆ ಇದು ಸೈಂಟಿಫಿಕಲಿ ಅಬ್ಸರ್ವ್ಡ್ ಆನಿಮಲ್ ಬಿಹೇವಿಯರ್, ಸಾಮಾಜಿಕ ಪ್ರಾಣಿಗಳಾಗಿದ್ದು ಇವುಗಳ ಯಾವ ತರ ಗೂಡ್ ಮಾಡತ್ವೆ ಅಥವಾ ಏನೇನು ತೊಂದರೆಗಳಿವೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದೀವಿ. ಅಂಡ್ ಸುಮ್ನೆ ಇದು ಬಂತು ಇದು ಹೋಯ್ತು ಅಂತಲ್ಲ, ಇದು ಒಂದು ಕಥೆ ತರಾನೇ, ಹೀರೋ ಹೀರೋಯಿನ್ನು ವಿಲನ್ನು ಎಲ್ಲ ಇದೆ ಇದರಲ್ಲಿ. ಸೊ ಹಾಗಾಗಿ ಐ ಥಿಂಕ್ ಸುಮಾರು ಜನಗಳಿಗೆ ಇದು ಇಷ್ಟ ಆಗಿದೆ ಇದು. ಅಂಡ್ ಮಧ್ಯ ಸ್ವಲ್ಪ ಲಿಟಲ್ ಬಿಟ್ ಆಫ್ ಹ್ಯೂಮರ್ ಎಲ್ಲ ಇದೆ.
0: ಕನ್ನಡ ಅಂಡ್ ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ಮಾಡ್ತೀರಾ? ಅನೇಕ ಇಂಟರ್ನ್ಯಾಷನಲ್ ಸ್ಟೇಜಸ್ ಅಲ್ಲೆಲ್ಲ ನಿಮ್ ಕೆಲಸ ಮಾಡಿದ್ದೀರಾ. ಈ ಎಲ್ಲ ಅನುಭವಗಳಲ್ಲಿ ನಿಮ್ಮ ನೆನಪಿನಲ್ಲಿ ಉಳಿಯುವ ಕ್ಷಣ ಯಾವ್ದಾದ್ರು ಇದೆಯಾ ನೆನಪಿಸ್ಕೊಳ್ಳೋದಾದ್ರೆ?
1: ಆತರ ತುಂಬಾ ಇದೆ. ದರೋಜಿ ಕರಡಿಧಾಮ ಹ್ಯಾಸ್ ಬೀನ್ ಒನ್ ಆಫ್ ಮೈ ಫೇವರೇಟ್ಸ್. ಆಫ್ ಕೋರ್ಸ್ ನೀರ್ನಾಯಿಗಳು ವಿಲ್ ಆಲ್ವೇಸ್ ಬಿ ಮೈ ಫೇವರೇಟ್, ಬಟ್ ದರೋಜಿ ಕರಡಿಧಾಮದಲ್ಲಿ ನಾವು ಬಹಳ ಕೆಲಸ ಮಾಡಿದೀವಿ. ಸೊ ಅಲ್ಲಿ ಒಂದೊಂದು ಕರಡಿನೂ ಗುರುತಿಸೋ ಅಷ್ಟು ನಾವು ಸಮಯ ಕಳೆದಿದ್ದೀವಿ. ಹಾಗಾಗಿ ಒಂದು ತಾಯಿ ಮತ್ತೆ ಅವಳಿಗೆ ಎರಡು ಮರಿಗಳಿದ್ವು. ಸೊ ವಿ ಸಾ ದ ಟೈಮ್ ವೆನ್ ದ ಮದರ್ ಸ್ಪ್ಲಿಟ್ ವಿತ್ ಹರ್ ಟೂ ಕಬ್ಸ್. ಸೊ ಅದೆಲ್ಲ ನೋಡಕ್ ಸಿಕ್ತು. ಸೊ ಅಷ್ಟು ಸಮಯ ಕಳೆದಿದ್ದು ನನಗೆ ಐ ಥಿಂಕ್ ದಟ್ ಹ್ಯಾಸ್ ಬೀನ್ ಮೋಸ್ಟ್ ಮೆಮೊರೇಬಲ್ ಫಾರ್ ಮೀ.
0: ಎರಡು ಮಕ್ಕಳ ಜೊತೆ ಸ್ಪ್ಲಿಟ್ ಆಗುತ್ತೆ?
1: ಹಾ, ಯಾಕೆಂದ್ರೆ ಒಂದು 2 ವರ್ಷ 1 or 2 years ಕರಡಿಗಳು ತಾಯಿ ಜೊತೆಗೆ ಇರುತ್ತವೆ, ಆಮೇಲೆ ದೇ ಹ್ಯಾವ್ ಟು ಸೆಪರೇಟ್. ಸೊ ಆ ಮೂಮೆಂಟ್ ವಿ ಸಾ ದ ಮದರ್ ಸ್ಪ್ಲಿಟಿಂಗ್ ವಿತ್ ಹರ್ ಕಬ್ಸ್.
0: ಈಗ ವನ್ಯಜೀವಿ ಛಾಯಾಗ್ರಹಣ ಅಥವಾ ಚಿತ್ರೀಕರಣ

0: ಇವಾಗ ನಿಮ್ಗೆ ಎದುರಾಗುವ ಸವಾಲುಗಳು ಅಥವಾ ಅಪಾಯಗಳ ಬಗ್ಗೆ ಏನಾದ್ರು ಹೇಳೋದಾದ್ರೆ?
1: ಒಂದೊಂದ್ಸತಿ ಬಹಳ ಕಷ್ಟ ಇರುತ್ತೆ ಫಿಲ್ಮಿಂಗು. ಒಂದು ಕ್ಲೈಮೇಟ್ ಚೇಂಜ್ ಇಂದ ನಿಮ್ಗೆ ನೀ ಎಷ್ಟೊಂದು ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪರ್ಪಲ್ ಫ್ರಾಗ್ ಅಂತ ಒಂದಿದೆ, ಕೇರಳದಲ್ಲಿ ಹೆಚ್ಚಾಗಿ ನೋಡಬಹುದು ಅದನ್ನ. ಅದು ವರ್ಷಕ್ಕೆ ಒಂದೇ ದಿನ ಅದು ಆಚೆ ಬರೋದು, ಒಂದ್ ರಾತ್ರಿ. ಹೆಣ್ಣು ಕಪ್ಪೆ ಗಂಡು ಕಪ್ಪೆನ ತನ್ನ ಬೆನ್ನ ಮೇಲೆ ಹಾಕೊಂಡು ಅದು ಅಂಡರ್ಗ್ರೌಂಡ್ ಇರುತ್ತೆ ಅಷ್ಟು ದಿನ, 364 ದಿನಗಳು ಒಳಗಿರುತ್ತೆ, ಒಂದ್ ದಿನ ಆಚೆ ಬರುತ್ತೆ. ಸೊ ಈ ಒಂದು ಕಪ್ಪೆನ ಫಿಲ್ಮ್ ಮಾಡಕ್ಕೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ, ಅದು ಬರ್ಲಿಲ್ಲ. ಯಾಕೆಂದ್ರೆ ಆ ವರ್ಷ ಒಂದ್ ವರ್ಷ ಎಲ್ ನೀನ್ಯೋ ಇತ್ತು, ಇನ್ನೊಂದ್ ವರ್ಷ ಲಾ ನೀನ್ಯೋ ಆಯ್ತು. ಸೊ ಈ ಕಡೆ ನಿಮ್ಗೆ ಇಲ್ಲ ಪ್ರವಾಹ ಇರುತ್ತೆ, ಇಲ್ಲ ಡ್ರೌಟ್ ಇರುತ್ತೆ. ಸೊ ಈ ತರ ನಮ್ಗೆ ಒಂದೊಂದ್ಸ ಬಹಳ ಕಷ್ಟಗಳಿರುತ್ತೆ. ಅಂಡ್ ಅದು ವಾಟರ್ ಫಾಲ್ ಮೇಲೆ ಇತ್ತು. ಸೊ ಎಲ್ಲ ನಾವು ಅಷ್ಟು ಜನ ಎದ್ದು ಬಿದ್ದು, ನಮ್ಮ ಫೋನ್ಗಳು ಬಿದ್ದು, ನಾವು ಬಿದ್ದು. ಸೊ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್
0: ದಟ್. ಸೊ ಒನ್ ಡೇ ಯು ಹ್ಯಾವ್ ಟು ವೇಟ್ ಫಾರ್ ದಟ್ ಒನ್ ಡೇ.
1: ಇಟ್ ಕುಡ್
0: ಬಿ
1: ಈ ಸ್ಟ್ರೀಮ್ ಅಲ್ಲಿ ಬರುತ್ತಾ, ಇಲ್ಲ ಆ ಸ್ಟ್ರೀಮ್ ಅಲ್ಲಿ ಬರುತ್ತಾ, ಇಲ್ಲ ಎರಡರಲ್ಲೂ ಒಟ್ಟಿಗೆ ಇಲ್ಲ. ಇವಾಗ ಇದಿಷ್ಟು ಕೇರಳ ಅಂತ ಇಟ್ಕೊಳ್ಳಿ, ಇಲ್ಲಿ ಬರ್ಬೋದು, ಅಲ್ಲೂ ಬರ್ಬೋದು, ಎಲ್ಲಾ ಕಡೆ ಒಂದೇ ಸಮಯದಲ್ಲಿ ಇರೋದಕ್ಕೆ ಆಗೋದಿಲ್ಲ. ಸೊ ಇಲ್ಲೊಂದಷ್ಟು ಜನ ರಿಸರ್ಚರ್ಸ್ ಇರ್ತಾರೆ, ಅಲ್ಲೊಂದಷ್ಟು ಜನ ಇರ್ತಾರೆ, ಎಲ್ಲಾರು ಕಾಯ್ತಾ ಇರ್ತೀವಿ. ನಮ್ಮ ಅದೃಷ್ಟ ಇಲ್ಲಿ ಬಂತು ಅಂದ್ರೆ ಓಕೆ, ಇಲ್ಲ ಅಂದ್ರೆ ಓ ಅಲ್ಲಿ ಬರೋ ಸಾಧ್ಯತೆ ಇದೆ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರು ನಮ್ಗೆ ಹೇಳ್ತಾರೆ, ನಾವು ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗ್ತೀವಿ, ಕಾಯ್ಬೇಕು. ವೆರಿ ಚಾಲೆಂಜಿಂಗ್. ನಾವು ಹೆಂಗಸರು ನಮ್ದು
0: ಕಂಫರ್ಟ್ ಝೋನ್
1: ಬಿಟ್ಟು ಆಚೆ ಬರಬೇಕು. ಅಂಡ್ ಎಲ್ಲ ಏನ್ ಮಾಡೋದಕ್ಕೂ ನಮ್ಗೆ ಒಂದು ಧೈರ್ಯ ಇರಬೇಕು ಅಂತ ನನಗೆ. ಇವಾಗ ಹುಡುಗಿರಿಗೆ ಏನೇ ಆದ್ರೂ ಇದು ಮಾಡಬಹುದಾ ಅನ್ನೋ ಆ ಕಾನ್ಫಿಡೆನ್ಸ್ ಯಾವಾಗ್ಲೂ ಇರ್ಲೇಬೇಕು ಅಂತ ನಾನು ಹೇಳ್ತೀನಿ. ಅಂಡ್ ಆಲ್ಸೋ ಫಿಸಿಕಲಿ ಐ ಥಿಂಕ್ ವಿ ನೀಡ್ ಟು ವರ್ಕ್ ಆನ್ ಆರ್ ಸೆಲ್ಸ್ ಅಂಡ್ ಬಿ ಫಿಟ್. ಸೊ ದಟ್ ಈಸ್ ಸಮಥಿಂಗ್. ಯಾಕಂದ್ರೆ ನನ್ನ ಕೆಲ್ಸದಲ್ಲಿ ಇವಾಗ ನಾನು ಮುಂಚೆ ಫಿಟ್ನೆಸ್ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇರ್ಲಿಲ್ಲ, ಸ್ಕೂಲಲ್ಲಿ ಇದ್ದಾಗ ಆಗ್ಲಿ ಅಂತ ನಾನೇನು ಸ್ಪೋರ್ಟ್ಸ್ನಲ್ಲಿ ಇರಲಿಲ್ಲ. ಬಟ್ ಈ ಕೆಲ್ಸಕ್ಕೆ ಬಂದ್ಮೇಲೆ ಇವಾಗ ಒಂದು ಕ್ಯಾಮ್ರಾ ಅಂಡ್ ಟ್ರೈಪಾಡ್ ಸಮಟೈಮ್ಸ್ ಟುಗೆದರ್ ಅದೊಂದು 15 kg ಇರ್ಬೋದು, 30 kg. ಸೊ ಅದನ್ನ ನಾನು ಎತ್ಕೊಂಡು ಓಡಾಡಬೇಕು ಅಂತಂದ್ರೆ ಫಿಸಿಕಲಿ ಐ ನೀಡ್ ಟು ಬಿ ಫಿಟ್. ಸೊ ದಟ್ ಈಸ್ ಸಮಥಿಂಗ್ ಐ ಥಿಂಕ್ ಆಲ್ ವಿಮೆನ್ ನೀಡ್ ಟು ಫೋಕಸ್ ಆನ್ ಫ್ರಮ್ ಅ ಯಂಗ್ ಏಜ್.
0: ಈಗ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡಕ್ಕೆ ನಿಮ್ಗೆ ಟೈಮ್ ಸಿಗುತ್ತೆ? ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ನೀವು ಹೊರಗಡೆನೆ ಇರ್ತೀರಾ, ಕಾಡುಗಳಲ್ಲಿ ಇರ್ತೀರಾ, ಹೆಲ್ತ್ ಹದಗೆಟ್ರೆ ಅವಾಗ ಏನ್ ವ್ಯವಸ್ಥೆ ಮಾಡ್ಕೋತೀರಾ?
1: ಅದನ್ನ ಬ್ಯಾಲೆನ್ಸ್ ಮಾಡ್ಲೇಬೇಕಾಗತ್ತೆ. ನಂದು ಶೆಡ್ಯೂಲ್ ನೋಡಿಕೊಂಡು ಇವಾಗ ಈ ಅಕಸ್ಮಾತ್ ಆಗಿ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ. ಇವಾಗ ಯು ಆರ್ ಬೆಡ್ ರಿಡನ್, ಈಗ ಒಂದು ಸರ್ಜರಿ ಆಯ್ತು, ಯಾವಾಗ್ಲೂ ನಾನು ಏನು ಮಾಡೋಕ್ಕಾಗಲ್ಲ. ಅವಾಗ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸೊ ಐ ಥಿಂಕ್ ಆ ಬ್ಯಾಲೆನ್ಸ್ ನಾವು ಮಾಡಲೇಬೇಕಾಗತ್ತೆ. ಬಟ್ ಸಮಟೈಮ್ಸ್ ಮಾನ್ಸೂನ್ ಅಲ್ಲಿ ಇವಾಗ ಒಂದು ಸೀಕ್ವೆನ್ಸ್ ನಡೀತಾ ಇದೆ ಅಂತಂದ್ರೆ ನಾನು ಆ ಟೈಮ್ನಲ್ಲಿ ಇರಲೇಬೇಕಾಗತ್ತೆ. ಸೊ ಸಮಟೈಮ್ಸ್ ಇಟ್ಸ್ ವೆರಿ ಡಿಮ್ಯಾಂಡಿಂಗ್. ಹಾಗೆ ನೋಡಕ್ ಹೋದ್ರೆ ನಿಮ್ಗೆ ಇವಾಗ ಮಾಡಬೇಕು ಅಂತಂದ್ರೆ ಈಗ ಅಲ್ಲಿ ಯಾವುದೋ ಒಂದು ಕೃಷ್ಣಮೃಗದ್ದು ಏನೋ ನಡೀತಾ ಇದೆ ಅಂತಂದ್ರೆ ಈಗ ಹೋಗ್ಬೇಕಂದ್ರೆ ನಾನು ಈಗ ಹೋಗ್ಲೇಬೇಕಾಗತ್ತೆ.
0: ಕರೆಕ್ಟ್.
1: ಆ ತರ ಸಮಟೈಮ್ಸ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಐ ಥಿಂಕ್ ದಟ್ಸ್ ದ ಫನ್ ಆಫ್ ದಿಸ್ ಪ್ರೊಫೆಷನ್, ಫಿಲ್ಮಿಂಗ್ ದ ಪರ್ಪಲ್ ಫ್ರಾಗ್.
0: ಅದರ್ವೈಸ್ ನೀವು ಇವಾಗ ಫಾರೆಸ್ಟ್ ಅಲ್ಲಿ ಟ್ರಾವೆಲ್ ಮಾಡಬೇಕು, ಪರ್ಸನಲಿ ನಿಮ್ಗೆ ಅದು ಒಂದು ಅಪಾಯದ ಪರಿಸ್ಥಿತಿಗಳು ಬರೋ ಇದೂ ಇದೆಯಲ್ಲ?
1: ಪ್ರಾಣಿಗಳ ಜೊತೆ ಖಂಡಿತ ಇಲ್ಲ. ಯಾಕೆಂದ್ರೆ ನಮ್ ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡಿದ್ರೆ ಪ್ರಾಣಿಗಳ ಜೊತೆ ನಮ್ಗೆ ಏನು ಆ ತರ ತೊಂದರೆ ಇರಲ್ಲ. ಅಫ್ಕೋರ್ಸ್ ರಾತ್ರಿ ಹೊತ್ತು ಹಾವುಗಳದ್ದು ಹುಷಾರಾಗಿರ್ಬೇಕು, ಅಪ್ರಾಪ್ರಿಯೇಟ್ ಫುಟ್ ವೇರ್ ಹಾಕೊಂಡು ಓಡಾಡ್ಬೇಕು. ಅದ್ ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಆನೆ ಮರಿ ಜೊತೆ ಇದ್ರೆ ಅಂಡ್ ನಾವು ಅದಕ್ಕೆ ಬಹಳ ಹತ್ರ ಹೋದ್ರೆ ಆಗ ಅದಕ್ಕೆ ಕೋಪ ಬರುತ್ತೆ, ಅದು ಚಾರ್ಜ್ ಮಾಡುತ್ತೆ. ಅಥವಾ ಕರಡಿಗಳಿಗೆ ಕಾಣಿಸಲ್ಲ ಸರಿಗೆ, ದೇ ಕೆನ್ ಓನ್ಲಿ ದೇ ಕೆನ್ ಸ್ಮೆಲ್ ವೆಲ್ ಬಟ್ ದೇ ಕೆನಾಟ್ ಸಿ.
0: ಈಗ ಯೂಶಲಿ ಲೈಕ್ ವಿ ವಿಮೆನ್ ಒಂದು ಪ್ರೊಟೆಕ್ಟಿವ್ ನೇಚರ್ ಇರುವಂತವರಲ್ವಾ, ನಮ್ಮ ಮಕ್ಕಳಿಗಾಗ್ಲಿ ಅಥವಾ ನಮ್ಮ ತಿನ್ಸಿಗಾಗ್ಲಿ ಎಲ್ಲದಕ್ಕೂ. ಸೊ ಸಂರಕ್ಷಣೆಯ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರವನ್ನ ನೀವು ಹೇಗೆ ವಿವರಿಸ್ತೀರಾ ಸುಗಂಧಿ ಅವರೇ? ಯು ವಿಲ್ ಟೇಕ್ ಇಟ್ ಅನ್ ಇಮೋಷನಲ್ ನೋಟ್ ಇವಾಗ ಇದು ಮಾಡುವಾಗ ಅಥವಾ ಲೈಕ್ ಪ್ರಾಕ್ಟಿಕಲಿ ಯು ವಿಲ್ ಡೀಲ್ ವಿತ್ ದಟ್?
1: ನೀವು ನನ್ನನ್ನ ಕೇಳಿದ್ರೆ ಪರ್ಸನಲಿ ನಾನು ಪ್ರಾಕ್ಟಿಕಲ್ ಆಗಿ ತಗೊಳ್ತೀನಿ. ನಂದು ಆ ಲೆವೆಲ್ ಆಫ್ ಇಮೋಷನ್ ನಾನು ಹೋಗಲ್ಲ, ಯಾಕೆಂದ್ರೆ ಇದು ಯು ಹ್ಯಾವ್ ಟು ಡೀಲ್ ವಿತ್ ಇಟ್ ಪ್ರಾಕ್ಟಿಕಲಿ. ಬಟ್ ನೀವು ನಿಮ್ಗೆ ಹೆಂಗಸರಿಂದ ಬರೋ ಒಂದು ದೃಷ್ಟಿಕೋನನೇ ಬೇರೆ ಇರುತ್ತೆ. ಎಲ್ಲರನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಈ ತರ ಮಾಡಿದ್ರೆ ಇನ್ನೊಬ್ರಿಗೆ ತೊಂದರೆ ಆಗತ್ತಾ ಅಥವಾ ಇನ್ನೊಂದ್ ಪ್ರಾಣಿಗೆ ತೊಂದರೆ ಆಗತ್ತಾ, ಅದು ನಮ್ಗೆ ಆಟೋಮ್ಯಾಟಿಕಲಿ ನಾವು ಯೋಚನೆ ಮಾಡೇ ಮಾಡ್ತೀವಿ. ಸೊ ಅದು ಖಂಡಿತ ಬರುತ್ತೆ. ಈವನ್ ವಿತೌಟ್ ಇಮೋಷನ್ ವಿ ವಿಲ್ ಆಲ್ವೇಸ್ ಕನ್ಸಿಡರ್ ಎವ್ರಿಬಡಿ.
0: ನೆಕ್ಸ್ಟ್ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಯೋಜನೆಗಳ ಬಗ್ಗೆ ಸ್ವಲ್ಪ ಮಾಹಿತಿ

0: ಇಟ್ಟೋದಾದ್ರೆ. ಈಗ ಇನ್ನೊಂದಷ್ಟು ಐಡಿಯಾಗಳನ್ನ ನಾವು ಡೆವಲಪ್ ಮಾಡ್ತಾ ಇದೀವಿ. ವಿ ಆರ್ ಲುಕಿಂಗ್ ಫಾರ್ ಫಂಡಿಂಗ್ ಅಂಡ್ ಟ್ರೈಂಗ್ ಟು ಗೆಟ್ ದೋಸ್ ಐಡಿಯಾಸ್ ಇನ್ ಪ್ಲೇಸ್. ಈಗ ಅಟ್ ದ ಮೊಮೆಂಟ್ ನಾವು ತಿರುಪತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ. ಅಲ್ಲಿ ಮನುಷ್ಯರು ಮತ್ತೆ ಆನೆಗಳ ಮಧ್ಯ ಸಂಘರ್ಷ ನಡೀತಾ ಇದೆ ಅಲ್ಲಿ. ಸೊ ಅದ್ರ ಬಗ್ಗೆ ಒಂದು ಕಿರುಚಿತ್ರ ಮಾಡ್ತಾ ಇದೀವಿ, ಇವಾಗ ಇನ್ ಪ್ರೊಡಕ್ಷನ್. ಅದು ಪ್ರಾಬಬ್ಲಿ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಇಟ್ ವಿಲ್ ಬಿ ಔಟ್.
1: ಓಕೆ. ಸೊ ಒಂದು ಚಿತ್ರ ಪ್ರೊಡ್ಯೂಸ್ ಮಾಡ್ಬೇಕು, ದಟ್ ಶುಡ್ ಬಿ ಔಟ್ ಅಂದ್ರೆ ಎಷ್ಟು ದಿನ ಕೆಲಸ ಮಾಡ್ಬೇಕಾಗತ್ತೆ ಸುಗಂಧಿ ಅವರೇ?
0: ಈ ಕೆಲವು ಇವಾಗ ನನ್ನ ಸೀಕ್ವೆನ್ಸಸ್ ಹೇಳಿದ್ನಲ್ಲ, ಅವ ಅಂಥದ್ದಾದ್ರೆ ನಮ್ಗೆ ಒಂದೊಂದ್ಸತಿ ಒಂದ್ 3 ವಾರ 4 ವಾರ ಅಷ್ಟರಲ್ಲೇ ನಾವು ಫಿಲ್ಮಿಂಗ್ ಮುಗಿಸ್ಬೇಕಾಗತ್ತೆ. ಈಗ ನಾ ಮಾಡ್ತಾ ಇರೋ ಕೆಲಸ ಇಟ್ ಇನ್ವಾಲ್ವ್ಸ್ ರಿಸರ್ಚ್ ಆಲ್ಸೋ, ಸೊ ಇಟ್ ಕೆನ್ ಟೇಕ್ ಮೆನಿ ಮಂತ್ಸ್ ಆರ್ ಇವನ್ ಇಯರ್ ಆರ್ ಮೋರ್.
1: ಸೊ ನೀವು ಸ್ಥಳೀಯ ಸಮುದಾಯಗಳ ಬಗ್ಗೆ ನೀವು ಯು ಹ್ಯಾವ್ ಟು ಟೇಕ್ ದೆಮ್ ಇನ್ ಟು ಕಾನ್ಫಿಡೆನ್ಸ್ ಅಲ್ವಾ, ಯಾವ್ದಾದ್ರು ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡ್ಬೇಕಾದ್ರೆ. ಸೊ ಅವರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಇವಾಗ ಬಯೋಡೈವರ್ಸಿಟಿ ಕನ್ಸರ್ವೇಶನ್ ಗೆ ಎಲ್ಲ, ಅವ್ರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ ಅನ್ಸುತ್ತೆ?
0: ಬಹಳ ಮುಖ್ಯ. ಯಾಕಂದ್ರೆ ನಾವು ಹೋಗಿ ಇವಾಗ ನಾನ್ ಇಲ್ಲಿ ಇದ್ಕೊಂಡು ಸಿಟಿಯಲ್ಲಿ ಇದ್ಕೊಂಡು ನಾನು ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ, ನನಗೆ ಎಲ್ಲ ಗೊತ್ತು ಅಂತ ಹೇಳೋದು ತಪ್ಪು. ಸೊ ಅವರಿಗೆ ಅವ್ರ ಪ್ರದೇಶ ಗೊತ್ತಿರುತ್ತೆ. ಇವಾಗ ನಾನು ನೀರ್ನಾಯಿ ಮೇಲೆ ಕೆಲಸ ಮಾಡಿದಾಗ ನಮ್ ಜೊತೆ ಒಬ್ಬ ಮೀನುಗಾರ ಪ್ರತಿದಿನ ನಮ್ ಜೊತೆ ಕೆಲಸ ಮಾಡಿ ನಮ್ಮ ಚಿತ್ರದಲ್ಲೂ ಹೀಸ್ ಫೀಚರ್ಡ್ ಇನ್ ಅವರ್ ಫಿಲ್ಮ್. ಸೊ ಅವರಿಗೆ ಅವ್ರ ನದಿ ಅವ್ರ ಮರಗಳು ಎಲ್ಲ ಗೊತ್ತಿರುತ್ತೆ. ಸೊ ಅವ್ರ ಪಾತ್ರ ಬಹಳ ಮುಖ್ಯ. ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದೇರ್ ಸಪೋರ್ಟ್ ಅಂಡ್ ನಾಲೆಡ್ಜ್.
1: ಓಕೆ. ವನ್ಯಜೀವಿ ಛಾಯಾಗ್ರಹಣ ಅಥವಾ ಚಿತ್ರ ಫಿಲ್ಮ್ ಪ್ರೊಡಕ್ಷನ್ ಹೇಗೆ ಏಕೆ ಬಂತು ಅಂತ ಹೇಳೋದು ಬಹಳ ಕಷ್ಟ.
2: ಆದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಬೇರೆ ಯಾವೆಲ್ಲ ಲಕ್ಷಣಗಳಿದ್ದಾಗ ಕ್ಯಾನ್ಸರ್ ಪರೀಕ್ಷೆಯನ್ನ ಮಾಡಿಸುವಂತದ್ದು ಒಳ್ಳೇದು?
3: ಯಾವ್ದಾದ್ರು ಒಂದು ಡೌಟ್ ಬಂದ್ರೆ ನೀವು ತಕ್ಷಣ ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ, ಇಲ್ಲ ಅಂದ್ರೆ ಕ್ಯಾನ್ಸರ್ ತಜ್ಞ ಹತ್ರ ಹೋಗಿ. ಆದ್ರೆ ಭಯ ಇದೆ ನಮ್ಮಲ್ಲಿ, ಇನ್ನೂ ಸ್ಟಿಗ್ಮಾ ಅನ್ನೋದೇನಿದೆ, ಕ್ಯಾನ್ಸರ್ ಅಂದ್ರೆ ಒಂದು ಭಯಾನಕ ಕಾಯಿಲೆ ಅಂತ. ಈಗ ಆಧುನಿಕ ವಿಜ್ಞಾನ ಇಷ್ಟು ಬೆಳೆದಿದೆ ಅಂದ್ರೆ ಚಿಕ್ಕ ಚಿಕ್ಕ ಜೀವತಂತುವಿನ ಪ್ರೋಟೀನ್ಗಳನ್ನು ಹುಡುಕಬಿಟ್ಟು ಅದು ಕ್ಯಾನ್ಸರಿಗೆ ಕಾರಣವಾದದ್ದನ್ನು ಕಂಡುಹಿಡಿದು ಅದಕ್ಕೆ ಪ್ರತಿರೋಧಕ, ನಾವಿವಾಗ ವ್ಯಾಕ್ಸಿನ್ ಹೇಗೆ ಹೇಳ್ತೀವೋ ಹಾಗೆ ಅವುಗಳಿಗೆ ಟ್ರೀಟ್ಮೆಂಟ್ ಬರೋ ಕಣಗಳು ಇವಾಗ ಬಂದಿದೆ, ಕಂಡುಹಿಡಿದಿದ್ದಾರೆ, ಆವಿಷ್ಕಾರವಾಗಿದೆ. ಅದರಲ್ಲಿ ಹಾಗಿದ್ದಾಗ ಟೆಸ್ಟ್ ಗಳನ್ನು ಮಾಡಿಸ್ಕೊಳ್ಳೋದು ಒಳ್ಳೇದು. ಈಗ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತೀವಿ. ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ನಾನು ಸಾಮಾನ್ಯವಾಗಿ ತಗೊಳ್ಳೋದು ಯಾವ್ದು ಅಂದ್ರೆ ಕ್ಯಾನ್ಸರ್ ಸರ್ವಿಕ್ಸ್ ಅಂದ್ರೆ ಗರ್ಭಕೊರಳಿನ. ಸೊ ಅದು ಹೇಗ್ ಬರುತ್ತೆ ಅದ್ರದ್ದು ವಿಷಯನೇ ಬೇರೆ ಅದ್ರದ್ದು. ಆದ್ರೆ ಪ್ರತಿಯೊಬ್ಬ ಮಹಿಳೆಯು ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಂಡ ನಂತರ ಅವಳು ಒಂದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಇಲ್ಲ ಅದಕ್ಕೆ ಕಾರಣವಾದ ವೈರಾಣು HPV ಟೆಸ್ಟ್ ಮಾಡಿಸಿಕೊಳ್ಳುವುದು ಉತ್ತಮ. ಈಗ ಜನ ಹೇಳ್ತಾರೆ ನಾವು ಇವಾಗ ಸಮುದಾಯಕ್ಕೆ ಹೋಗ್ತೀವಿ ಸ್ಕ್ರೀನ್ ಮಾಡಲಿಕ್ಕೆ, ಆದ್ರೆ ಜನಗಳು ಬರುವುದಿಲ್ಲ. ಆದ್ರೆ ಇದು ಸಾಮಾನ್ಯ ತಿಳುವಳಿಕೆ ಅವರು ಈಗಿನ ಕಾಲದಲ್ಲಿ ಇಟ್ಕೋಬೇಕಾಗತ್ತೆ. ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ಆಯಾ ಅಂಗಾಂಗದ ಕ್ಯಾನ್ಸರ್ ಅನ್ನ ಅವಲಂಬಿಸಿ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಆದ್ರೆ ಸಾಮಾನ್ಯವಾಗಿ ಸರ್ವಿಕ್ಸ್ ಗರ್ಭಗೊರಳಿನ ಕ್ಯಾನ್ಸರ್ಗೆ, ಬ್ರೆಸ್ಟ್ ಕ್ಯಾನ್ಸರ್ಗೆ, ಬಾಯಿ ಕ್ಯಾನ್ಸರ್ಗೆ, ಪ್ಲಸ್ ಲಂಗ್ ಕ್ಯಾನ್ಸರ್ಗೆ, ಕರುಳಿನ ಕ್ಯಾನ್ಸರ್ಗೆ ಕೆಲವೊಂದು ಸ್ಕ್ರೀನಿಂಗ್ ಟೆಸ್ಟ್ಗಳು ಸಾಧ್ಯ ಇದಾವೆ. ಒಂದು ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಅವು ಐಡಿಯಲ್ ಅಂತ ಯಾವುದು ಇಲ್ಲ. ಆದ್ರೆ ಅದರದ್ದು ಸೆನ್ಸಿಟಿವಿಟಿ ಅದು ಎಷ್ಟು ಮಟ್ಟಿಗೆ ಕಂಡುಹಿಡಿಯತ್ತೆ ಅನ್ನೋದ್ರ ಮೇಲೆ ಅದು ಅವಲಂಬಿಸಿರುತ್ತೆ. ಬಟ್ ಅದರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ಗೆ ಒಳ್ಳೆ ಟೆಸ್ಟ್ ಗಳಿದಾವೆ, ಬ್ರೆಸ್ಟ್ ಕ್ಯಾನ್ಸರ್ ಟೆಸ್ಟ್ಗೂ ಒಳ್ಳೇದಿದಾವೆ, ಕರುಳಿನ ಕ್ಯಾನ್ಸರ್ಗೆ ಅಷ್ಟೇನು ಇಲ್ಲ. ಈವನ್ ಗರ್ಭಾಶಯದ್ದು ಅಂಡಾನುಗಳದ್ದು ಲೇಡೀಸ್ ಅವ್ರದ್ದು ಅದನ್ನು ಅಷ್ಟು ಸೆನ್ಸಿಟಿವ್ ಅಂದ್ರೆ ಡಿಟೆಕ್ಟ್ ಮಾಡುವಂತ ಈಸಿಯಾಗಿ ಸಿಗೋ ಅಂತ ಟೆಸ್ಟ್ಗಳು ಇಲ್ಲ. ಬಟ್ ಕಂಟಿನ್ಯೂಸ್ ಅಬ್ಸರ್ವೇಷನ್ ರಿಪೀಟೆಡ್ ಟೆಸ್ಟಿಂಗ್ ಅನ್ಬೇಕಾಗತ್ತೆ.
2: ಈಗ ಯಾವ ರೀತಿ ಟೆಸ್ಟ್ ಗಳನ್ನ ಮಾಡ್ತೀರಾ ತಾವು?
3: ಒಂದು ಬ್ಲಡ್ ಟೆಸ್ಟ್, ಸಾದಾ ಬ್ಲಡ್ ಟೆಸ್ಟ್ ಅಲ್ಲಿ ನಾವು ಕಣಗಳನ್ನು ನೋಡ್ತೀವಿ. ಆ ಕಣಗಳಲ್ಲಿ ನಾರ್ಮಲ್ ಬಿಳಿ ರಕ್ತ ಕಣಗಳಿದೆಯಾ ಇಲ್ಲ ಅಬ್ನಾರ್ಮಲ್ ಕೆಟ್ಟ ಬಿಳಿ ರಕ್ತ ಕಣಗಳಿದೀವಾ, ಕೆಲವೊಂದ್ಸತಿ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಬಂದಿದ್ದಿದ್ರೆ ಗೊತ್ತಾಗತ್ತೆ. ದಟ್ ಈಸ್ ಬೇಸಿಕ್ ಬ್ಲಡ್ ಕ್ಯಾನ್ಸರ್. ಬ್ಲಡ್ ಕ್ಯಾನ್ಸರ್ ಅಲ್ಲಿ ಇದು ಅಲ್ಲದೆ ಬ್ಲಡ್ ಟೆಸ್ಟ್ ಅಲ್ಲಿ ಇದು ಅಲ್ಲದೆನೆ ಬೋನ್ ಮ್ಯಾರೋ ಅಂತ ಹೇಳ್ತೀವಿ. ಇವಾಗ ಅವರಿಗೆ ಕಣಗಳೆಲ್ಲ ಕಡಿಮೆ ಆಗಿರುತ್ತೆ ಬ್ಲಡ್ ಟೆಸ್ಟ್ ಮಾಡಿದಾಗ, ಯಾಕೆ ಕಡಿಮೆ ಆಗಿದೆ ಅಂತ ಅದ್ರ ಫ್ಯಾಕ್ಟ್ರಿನ ನೋಡ್ಬೇಕಾಗತ್ತೆ. ದಟ್ ಈಸ್ ಮಜ್ಜೆ ಅಂತ ಹೇಳ್ತೀವಿ ಬೋನ್ ಮ್ಯಾರೋ, ಅದನ್ನ ಟೆಸ್ಟ್ ಮಾಡಿದ್ರೆ ಗೊತ್ತಾಗತ್ತೆ. ಅದು ಸ್ವಲ್ಪ ಸೂಜಿ ಚುಚ್ಚಿ ಬೋನಿಗ್ ಚುಚ್ಚಿರೋದ್ರಿಂದ ಸ್ವಲ್ಪ ನೋವು ಆಗತ್ತೆ. ಇದು ಇನ್ವೇಸಿವ್ ಟೆಕ್ನಿಕ್ ಅನ್ನ ಹೇಳ್ತೀವಿ, ಬಟ್ ಅದು ತುಂಬಾ ಎಸೆನ್ಷಿಯಲ್ ಇರುತ್ತೆ. ಥರ್ಡ್ ಏನು ಅಂತಂದ್ರೆ, ನಾವು ರಕ್ತದಲ್ಲಿ ಕಣಗಳನ್ನಲ್ದೆ ನೀರು ಅಂದ್ರೆ ಪ್ಲಾಸ್ಮಾ ಅಂತ ನೋಡ್ತೀವಿ, ಅದರಲ್ಲಿ ಕೆಲವು ಈ ಕ್ಯಾನ್ಸರ್ ಗೆಡ್ಡೆಗಳಿಂದ ಸ್ರವಿಸುವ ಪ್ರೋಟೀನ್ ಅಂಶಗಳಿರ್ತವೆ, ಅದನ್ನ ನಾವು ಟ್ಯೂಮರ್ ಮಾರ್ಕರ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಅಂಡಾಶಯದ ಕ್ಯಾನ್ಸರ್ ಅಲ್ಲಿ CA125 ಅಂತ ಒಂದು

0: ಟ್ಯೂಮರ್ ಮಾರ್ಕರ್ ಇದೆ. ಇಲ್ಲ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಕೆಲವೊಂದ್ಸತಿ LDH ಅಂತ ಒಂದು ಮಾರ್ಕರ್ ಇರುತ್ತೆ. ಇಲ್ಲ ಟೆಸ್ಟಿಸ್ ಅಂದ್ರೆ ಬೀಜದ್ದು ಬೀಜ ಟೆಸ್ಟ್ಗಳಲ್ಲಿ ಈ ಜರ್ಮ್ ಸೆಲ್ ಟ್ಯೂಮರ್ ಅಂತ ಹೇಳ್ತೀವಿ, ಅದು ಕೆಲವೊಂದು ಪ್ರೋಟೀನ್ಗಳನ್ನ ಸ್ರವಿಸುತ್ತೆ, ಅದು ರಕ್ತದಲ್ಲಿ ಸೇರ್ಕೊಳ್ಳುತ್ತೆ, ಅದನ್ನ ನಾವು ಕಂಡುಹಿಡಿಬಹುದು. ಅದರಿಂದ ಅದು ನಮ್ ಡಯಾಗ್ನೋಸ್ಟಿಕ್ಗೂ ಅಂದ್ರೆ ರೋಗ ಪತ್ತೆಗೂ ಸಹಕಾರ ಆಗತ್ತೆ. ಸೊ ರಕ್ತ ಟೆಸ್ಟ್ ಅಲ್ಲಿ ಹಲವಾರು ಟೆಸ್ಟ್ಗಳಿದ್ದಾವೆ. ಅವುಗಳದ್ದು ಇದನ್ನ ಅಂದ್ರೆ ನಾವು ಯಾವ ರೋಗವನ್ನ ನಾವು ಸಸ್ಪೆಕ್ಟ್ ಮಾಡ್ತೀವೋ ಅದ್ರ ಪ್ರಕಾರ ನಾವು ಆ ಟೆಸ್ಟ್ ಆ ಪ್ರೋಟೀನ್ ಅಂಶವನ್ನ ರಕ್ತದಲ್ಲಿ ಕಂಡುಹಿಡಿಯುವ ಸಾಧ್ಯತೆಗಳು ಇದಾವೆ. ಈಗ ಫೈನಲಿ ಏನು ಅಂದ್ರೆ ಕೆಲವರು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರೆಲ್ಲ ವಿಷಯಗಳು ಬರ್ತಾರೆ, ಅವ್ರು ಹೇಳ್ತಾರೆ ರಕ್ತ ಟೆಸ್ಟ್ದಿಂದ ಕ್ಯಾನ್ಸರ್ ಕಂಡುಹಿಡಿಬಹುದು ಅಂತ ಹೇಳಿ. ಕೆಲವೊಂದು ಈ ಜೀವತಂತುವಿನ ಸರ್ಕ್ಯುಲೇಟಿಂಗ್ DNA ಅಂತೀವಿ ನಾವು, ಅದು ಜೀವ ತಂತುವಿನ ಪ್ರೋಟೀನ್ ಕಣಗಳನ್ನ ಅದು ಕ್ಯಾನ್ಸರ್ ಕಣಗಳದ್ದು ಜೀವತಂತುವಿನ ಪ್ರೋಟೀನ್ ಕಣಗಳು ಅಬ್ನಾರ್ಮಲ್ ಇರುತ್ತೆ ಅಂತ ನಾನು ಹೇಳಿದ್ದೆ. ಅವುಗಳನ್ನ ಡಿಟೆಕ್ಟ್ ಮಾಡಿ ಆ ಕ್ಯಾನ್ಸರ್ ಕಣ ಅವ್ರಿಗೆ ಕ್ಯಾನ್ಸರ್ ಇದೆಯಲ್ಲ, ಇದು ಮೇನ್ಲಿ ಇವಾಗ ಬಂದಿರೋದು ಫಾಲೋ ಅಪ್ ಆಫ್ ದ ಟ್ರೀಟ್ಮೆಂಟ್ ಅಲ್ಲಿ ಅಂದ್ರೆ ಲಂಗ್ ಕ್ಯಾನ್ಸರ್ ಅಲ್ಲಿ ಕಣಗಳದ್ದು ಆ ಪ್ರೋಟೀನ್ ಅಂಶವನ್ನ ಬ್ಲಡ್ ಅಲ್ಲಿ ಕಂಡುಹಿಡಿತಾರೆ. ಅದರಿಂದ ಅವರು ರೆಸ್ಪಾಂಡ್ ಮಾಡಿದಾರೋ ಇಲ್ಲೋ ಅದು ಫಸ್ಟ್ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಟ್ಮೇಲೆ ಮಾಡ್ತಾರೆ, ಟ್ರೀಟ್ಮೆಂಟ್ ಮುಂಚೆ ಟ್ರೀಟ್ಮೆಂಟ್ ನಂತರ. ಹಾಗೆ ಬ್ಲಡ್ ಟೆಸ್ಟ್ ಅದನ್ನ ನಾವು ಲಿಕ್ವಿಡ್ ಬಯೋಪ್ಸಿ ಅಂತ ಹೇಳ್ತೀವಿ ಅದನ್ನ ಕ್ಯಾನ್ಸರ್. ಹಾಗಾಗಿ ರಕ್ತದಲ್ಲಿ ಬೇಸಿಕ್ ಇನ್ವೆಸ್ಟಿಗೇಷನ್ ಒಂದು ರಕ್ತ ಟೆಸ್ಟ್ ಮಾಡಿಸ್ಲೇಬೇಕು. ಎನಿಮಿಯಾ ರಕ್ತ ಹಿಮೋಗ್ಲೋಬಿನ್ ಕಡಿಮೆ ಆಗತ್ತೆ, ರಕ್ತ ಕ್ಯಾನ್ಸರ್ ಇದ್ದಾಗ ಹಿಮೋಗ್ಲೋಬಿನ್ ಕಡಿಮೆ ಆಗತ್ತೆ. ಯಾಕೆ ರಕ್ತ ಪ್ರೊಡ್ಯೂಸ್ ಮಾಡೋ ಮಜ್ಜೆಯಲ್ಲಿ ಬೋನ್ ಮ್ಯಾರೋ ಅಲ್ಲಿ ರಕ್ತ ಕಣಗಳು ಸೇರ್ಕೊಂಡ್ಬಿಟ್ಟು ನಾರ್ಮಲ್ ಹಿಮೋಗ್ಲೋಬಿನ್ ಉತ್ಪತ್ತಿ ಆಗೋದಿಲ್ಲ. ಹಾಗಾಗಿ ಬೇಸಿಕ್ ಬ್ಲಡ್ ಎಕ್ಸಾಮಿನೇಷನ್ ರಕ್ತ ಪರೀಕ್ಷೆ ಬೇಕೇ ಬೇಕು ಕ್ಯಾನ್ಸರ್ ಇದರಲ್ಲಿ.
1: ವ್ಯಕ್ತಿ ಬಂದಾಗ ಕ್ಯಾನ್ಸರ್ ಪರೀಕ್ಷೆಯನ್ನು ಮಾಡುವಂತಹ ಪ್ರೊಸೀಜರ್ ಗಳು ಏನಿರ್ತವೆ, ಆಗ ನಿಮ್ಗೆ ಏನೆಲ್ಲ ಬೇಕಾಗಿರುತ್ತೆ?
0: ಬೇಸಿಕಲಿ ಫಸ್ಟ್ ಬಂದ ತಕ್ಷಣ ಒಂದು ಹಿಸ್ಟ್ರಿ ಕ್ಲಿನಿಕಲ್ ಎಕ್ಸಾಮಿನೇಷನ್. ಪೇಷಂಟ್ ಅಂದ್ರೆ ರೋಗಿ ಬಂದಿದ್ದಾನೆ ಅಂತಂದ್ರೆ ಅವನು ನಿರ್ಭಯನಾಗಿ ಯಾವುದೇ ಸಂಕೋಚವಿಲ್ಲದೆ ವೈದ್ಯರು ಕೇಳಿದ ಎಲ್ಲಾ ವಿಷಯಗಳನ್ನು ತಿಳಿಸಬೇಕಾದ್ದು ತುಂಬಾ ಮುಖ್ಯವಾದದ್ದು. ಅವನಿಗೆ ಹಿಂದೇನೋ ಚಿಕ್ಕದ ಒಂದು ಆಪರೇಷನ್ ಆಗಿರುತ್ತೆ, ಈಗೇನೋ ಗಂಟ್ಲಲ್ಲಿ ಒಂದೇನೋ ಗೆಡ್ಡೆ ಬರುತ್ತೆ, ಇಲ್ಲ ಕತ್ತಲ್ಲಿ ಅವನು ಹೇಳದೆ ಇರ್ಬೋದು, ಮುಚ್ಚಿಡ್ಬೋದು, ಅದ ಅದೇನು ಆಗಿರ್ಲಿಲ್ಲ, ಆರಾಮಾದೆ ನಾನು 8 ವರ್ಷದಿಂದೋ 5 ವರ್ಷದಿಂದೋ 2 ವರ್ಷ. ಒಂದು ರೋಗಿಯು ತನ್ನ ಕಡೆಯಿಂದ ಪ್ರತಿಯೊಂದು ವಿಷಯವನ್ನು, ನಾವು ಹೇಗೆ ಲಾಯರ್ ಹತ್ರ ಹೋದ್ರೆ ಯಾವುದು ಮುಚ್ಚಿಡಬಾರ್ದು ಅಂತ ಹೇಳ್ತಾರ, ವೈದ್ಯರ ಹತ್ರನೂ ಯಾವುದೇ ವಿಷಯವನ್ನು ನಾವು ಮುಚ್ಚಿಡಬಾರ್ದು. ಎರಡನೇದು ದ ಬೇಸ್ ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಅಂದ್ರೆ ರೋಗಿ ತನ್ನ ಗುಣ ಕಂಪ್ಲೇಂಟ್ ಗಳನ್ನು ಹೇಳಿದ ಮೇಲೆ ವೈದ್ಯರು ಅವನನ್ನ ಪರೀಕ್ಷೆ ಮಾಡ್ತಾರೆ, ಅದ್ರ ತಕ್ಕಂತೆ ವೈದ್ಯರು ಅವರಿಗೆ ಟೆಸ್ಟ್ ಗಳನ್ನ ಬರ್ಕೊಡ್ತಾರೆ. ಬೇಸಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಬೇಸಿಕ್ ಅಂದ್ರೆ ಏನು, ನಾರ್ಮಲ್ ನಾನು ಇವಾಗ ಹೇಳದಂಗೆ ಬ್ಲಡ್ ಟೆಸ್ಟ್ ಅಲ್ಲಿ ಕಣಗಳನ್ನ ಕೌಂಟು ಅದೆಲ್ಲನು ನೋಡೋದು. ಎರಡನೇದು ಚೆಸ್ಟ್ ಎಕ್ಸ್ರೇ. ಮೂರನೇದು ಇವಾಗ ಅಲ್ಟ್ರಾಸೌಂಡ್ ಅಬ್ಡಮನ್ ಅನ್ನೋದು ನಾರ್ಮಲ್, ಅದು ಬೇಸಿಕ್. ಇವಾಗ ಅವನು ರೋಗಿಯು ಕೊಟ್ಟಿರುವ ಕಂಪ್ಲೇಂಟ್ ಅಥವಾ ಇದರಿಂದ ಪ್ಲಸ್ ವೈದ್ಯರು ತಪಾಸಣೆ ಮಾಡಿದ ನಂತರ ಅವನಿಗೆ ಈ ಅಂಗಾಂಗದ ಬಗ್ಗೆ ನಾನು ಮಾಡಬೇಕು ಅಂತಂದ್ರೆ ಆ ಅಂಗಾಂಗಕ್ಕೆ ಸೇರಿದ ಕೆಲವು ಟೆಸ್ಟ್ಗಳನ್ನು ಹೇಳ್ಬೋದು. ಉದಾಹರಣೆಗೆ ಈಗ ಲಿವರ್, ಅವನ್ ಜಾಂಡಿಸ್ ಆಗಿರುತ್ತೆ, ಅವನ್ ಹೇಳ್ಬೇಕು. ಅವನು ಆಲ್ಕೋಹಾಲಿಕ್ ಇರ್ಬೋದು ಇಲ್ಲದೆ ಇರ್ಬೋದು, ಅವನ್ ಹೇಳ್ಬೇಕು. ಸೊ ಅವನ್ ಟೆಸ್ಟ್ ಮಾಡಿದಾಗ ಇವನಿಗೆ ಆಲ್ಕೋಹಾಲಿನ ಪ್ರಾಬ್ಲಮ್ ಏನೋ ಇದೆ, ಲಿವರ್ ಇದೆ, ಯಾಕಂದ್ರೆ ಅವನಿಗೆ ಜಾಂಡಿಸ್ ಆಗಿರುತ್ತೆ. ಅವಾಗ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ ನಾವು. ಆಮೇಲೆ ಅದರಲ್ಲೂ ನಾನು ಹೇಳ್ದಂಗೆ ಟ್ಯೂಮರ್ ಮಾರ್ಕರ್ಸ್ ಅಂತ ಮಾಡ್ತೀವಿ, ಅದು ವ್ಯತ್ಯಾಸ ಆಗುತ್ತೆ. ಇವಾಗ ಚೆಸ್ಟ್ ಎಕ್ಸ್ರೇ ಅಂತ ಹೇಳ್ತೀವಿ, ಎಕ್ಸ್ರೇ ಅಲ್ಲಿ ಏನೋ ಕಾಣಿಸುತ್ತೆ, ಎಲ್ಲಾ ಕಾಯಿಲೆಗಳು ನಾರ್ಮಲ್ ಚೆಸ್ಟ್ ಎಕ್ಸ್ರೇ ಅಂತ ಗೊತ್ತಾಗಲ್ಲ. ಆದ್ರೆ ಒಂದ್ ಸ್ಮೋಕರ್ ಬರ್ತಾನೆ, ನಂಗೆ ಕೆಮ್ಮು ಸರ್ ನಿಲ್ತಾನೆ ಇಲ್ಲ, ಕೆಮ್ಮಲ್ ಒಂಚೂರು ರಕ್ತ ಬಂತು ಮೊನ್ನೆ ಅಂತ ಹೇಳ್ತಾನೆ. ಹಾಗಿದ್ದಾಗ ನಾವು ಪ್ಲೇನ್ ಎಕ್ಸ್ರೇಕ್ಕಿಂತ ಸ್ವಲ್ಪ ಹೈಯರ್ ಟೆಸ್ಟ್ CT ಸ್ಕ್ಯಾನಿಗೆ ಹೋಗ್ಬೇಕಾಗತ್ತೆ, ಇಲ್ಲ MRI ಸ್ಕ್ಯಾನಿಗೆ ಹೋಗ್ಬೇಕಾಗತ್ತೆ. ಆ ಎಕ್ಸ್ರೇದ ಡಯಾಗ್ನೋಸ್ಟಿಕ್ ಇದನ್ನೇ ಬೇರೆ ಇರುತ್ತೆ, ಬಟ್ ದೀಸ್ ಆರ್ ದ ಟೆಸ್ಟ್. ಇವಾಗ ಏನು ಇಲ್ಲಪ್ಪ, ಕೆಲವೊಂದ್ಸತಿ ಬ್ಲಡ್ ಟೆಸ್ಟು ನಾರ್ಮಲ್ ಬರುತ್ತೆ, ಚೆಸ್ಟ್ ಎಕ್ಸ್ರೇನು ನಾರ್ಮಲ್ ಬರುತ್ತೆ. ಇವಾಗ ನಾವು ಹೇಳ್ತೀವಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದ್ರಲ್ಲಿ ಗೆಡ್ಡೆ ಇದೆ ಬಟ್ ಪೇಷಂಟ್ಗೆ ಏನು ಕಾಣಿಸಲ್ಲ, ಅದು ಒಂದೇ ಗೆಡ್ಡೆ. ಬಟ್ ಆ ಬ್ರೆಸ್ಟ್ ಅಲ್ಲಿ ಬಂದಿರೋ ಆ ಗೆಡ್ಡೆ ಕ್ಯಾನ್ಸರ್ ಹೌದೋ ಅಲ್ಲೋ ಅಂತ ಪ್ರೂವ್ ಮಾಡಬೇಕು, ಪರೀಕ್ಷಿಸ್ಬೇಕು. ಅವಾಗ ಏನ್ ಮಾಡ್ತೀವಿ ನಾವು, ಒಂದು ಚೆಸ್ಟ್ ಎಕ್ಸ್ರೇ ಮ್ಯಾಮೋಗ್ರಫಿ ಅಂತ ಮಾಡ್ತೀವಿ, ಮ್ಯಾಮೋಗ್ರಫಿಯಲ್ಲಿ ಗೊತ್ತಾಗತ್ತೆ. ಆದ್ರೆ ಕೆಲವೊಂದು

0: ಒಂದು ಟೆಸ್ಟ್ 100% ಪ್ರೂಫ್ ಅಲ್ಲ, ಅದನ್ನ ಪಕ್ಕ ಪರಿಶೀಲಿಸಬೇಕಾಗತ್ತೆ. ನಾವು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀವಿ, ಅಂದ್ರೆ ಎವಿಡೆನ್ಸ್ ಬೇಕು ಅದಕ್ಕೆ, ಹೌದು ಇದು ಕ್ಯಾನ್ಸರ್ ಗೆಡ್ಡೆನೆ ಹೌದು ಅಂತ, ಅದಕ್ಕೆ ನಾವು ಟೆಸ್ಟ್ ಮಾಡ್ಬೇಕಾಗತ್ತೆ. ಈಗ ಉದಾಹರಣೆಗೆ ಬ್ರೆಸ್ಟ್ ಅಂತ ನಾವು ತಗೊಂಡಾಗ ಅಲ್ಲೊಂದು ಗೆಡ್ಡೆ ಇದೆ, ಬ್ರೆಸ್ಟ್ ಅಲ್ಲಿ ಬರೋ ಎಲ್ಲಾ ಗೆಡ್ಡೆಗಳು ಕ್ಯಾನ್ಸರ್ ಗೆಡ್ಡೆಗಳಲ್ಲ, ಹಾರ್ಮೋನಲ್ ವೇರಿಯೇಷನ್ಗೂ ಗೆಡ್ಡೆಗಳು ಬರ್ತವೆ. ಸೊ ಆ ಗೆಡ್ಡೆಯನ್ನು ನೋಡಿದ ತಕ್ಷಣ ಅದಕ್ಕೊಂದು ಚಿಕ್ಕ ಸೂಜಿ ಹಾಕ್ಬಿಟ್ಟು ಆ ಗೆಡ್ಡೆ ಕಣಗಳನ್ನು ತಗೊಂಡ್ಬಿಟ್ಟು ನಾವು ಅದಕ್ಕೆ ಸ್ಟೈನ್ ಮಾಡಿಬಿಟ್ಟು ನೋಡ್ಬಿಟ್ಟು ಮೈಕ್ರೋಸ್ಕೋಪ್ ಅಲ್ಲಿ ಹೇಳ್ತೀವಿ, ಹೌದು ಇದು ಕ್ಯಾನ್ಸರ್ ಗೆಡ್ಡೆ ಇಲ್ಲ ಇದು ಕ್ಯಾನ್ಸರ್ ಗೆಡ್ಡೆ ಅಲ್ಲ ಅಂತ. ಇವಾಗ ಕೆಲವರು ಈಗ ಈಗಿನ ದಿನ ಮುಂಚೆ ಎಲ್ಲ ಒಂದ್ ಚಿಕ್ಕ ಸೂಜಿನ ಹಾಕ್ಬಿಟ್ಟು ಟೆಸ್ಟ್ ಮಾಡ್ತಾ ಇದ್ವಿ ಬ್ರೆಸ್ಟ್ಗೆ, ಅಂದ್ರೆ ಫೈನ್ ನೀಡಲ್ ಆಸ್ಪಿರೇಷನ್ ಅಂತೀವಿ. ಇಟ್ಸ್ ನಥಿಂಗ್ ಬಟ್ ಒಂದ್ ಸಣ್ಣ ಇಂಜೆಕ್ಷನ್ ಕೊಟ್ಟಂಗೆನೆ ಪಾರ್ಟ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಒಂದು ಸೂಜಿ ಹಾಕ್ಬಿಟ್ಟು ಅದ್ರೊಳಗಿಂದ ಪುಟ್ಟದ ಒಂದಿಷ್ಟೇ ಇಷ್ಟು ಕಣಗಳು ತಗೊಂಡ್ಬಿಟ್ಟು ನೋಡ್ತಾ ಇದ್ವಿ. ಇವಾಗ ಬಯೋಪ್ಸಿ ಮಾಡ್ತಾರೆ. ಸೊ ಆ ಗೆಡ್ಡೆಯೊಳಗಿಂದ ಒಂದ್ ಚಿಕ್ಕದೊಂದು ಟಿಶ್ಯೂ ಅನ್ನು ತಗೊಂಡ್ಬಿಟ್ಟು ಸೂಜಿ ಹಾಕಿ ಅದನ್ನ ನಾವು ಸ್ಟಡಿ ಮಾಡಿ ಆ ಗೆಡ್ಡೆ ಕ್ಯಾನ್ಸರ್ ಗೆಡ್ಡೆ ಹೌದೋ ಅಲ್ವೋ ಅಂತ ಹೇಳಿ ದೃಢಪಡಿಸ್ತೀವಿ.
1: ಈಗ ತಾವು ಹೇಳಿದ್ರಿ ಸಿಟಿ ಮತ್ತೆ MRI ಕೆಲವೊಮ್ಮೆ ಮಾಡಬೇಕಾಗುತ್ತೆ ಅಂತ ಹೇಳಿ, ಏನಿದು ಸಿಟಿ ಮತ್ತೆ MRI ಮತ್ತೆ ಯಾವ ಸಂದರ್ಭದಲ್ಲಿ ಇದನ್ನ ಮಾಡ್ತೀರಾ?
0: ಸಿಟಿ ಅಂದ್ರೆ ಕಂಪ್ಯೂಟರೈಸ್ ಟೋಮೋಗ್ರಫಿ, ಇವೆಲ್ಲ ಎಕ್ಸ್ರೇಗಳದು ಒಂದೊಂದು ವಿಧಾನಗಳು ಒಂದೊಂದು ಇದುಗಳು. ಈ ಎಕ್ಸ್ರೇಗಳು ಈಗ ನನಗೊಂದು ಚೆಸ್ಟ್ ಅಲ್ಲಿ ಒಂದು ಇಲ್ಲ ಕೆಮ್ಮಂತು ಏನೋ ಬಂತು, ಸೊ ನಾನು ಡಾಕ್ಟರ್ ಹೇಳ್ತಾರೆ ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕು ಅಂತೇಳಿ. ಈ ಸಿಟಿ ಸ್ಕ್ಯಾನ್, MRI ಇಲ್ಲ ಅಲ್ಟ್ರಾಸೌಂಡ್ ಅಂತ ನಾವು ಈಗ ಹೊಟ್ಟೆ ಈಸ್ ಎ ಮ್ಯಾಜಿಕ್ ಬಾಕ್ಸ್ ಅಂತೀವಿ ನಾವು, ಯಾಕಂದ್ರೆ ಹೊರಗಿಂದ ಏನು ಈವನ್ ನಮ್ಗೆ ಹೊರಗಿಂದ ಕಾಣಿಸ್ಕೊಂಡ್ರು ಎಕ್ಸ್ರೇಯಲ್ಲಿ ಗೊತ್ತಾದ್ರೂನು ಓಪನ್ ಮಾಡಿದಾಗ ಸರ್ಜನ್ಗೆ ಅದು ಬೇರೆ ರೀತಿನೇ ಕಾಣಿಸುತ್ತೆ. ಹಾಗಾಗಿ ಅದೊಂದು ಮ್ಯಾಜಿಕ್ ಬಾಕ್ಸ್ ಅದು ಹೊಟ್ಟೆ ಅನ್ನೋದು. ಅಲ್ಟ್ರಾಸೌಂಡ್ ಅಲ್ಲಾಗ್ಲಿ ಸಿಟಿ ಸ್ಕ್ಯಾನ್ ಅಲ್ಲಾಗ್ಲಿ MRI ಅಲ್ಲಾಗ್ಲಿ ಅವುಗಳಿಂದ ಅದಕ್ಕೊಂದು ಕಾಂಟ್ರಾಸ್ಟ್ ಅಂತಾನು ಕೊಡ್ತಾರೆ, ಅಂದ್ರೆ ಅದು ಬೇರೆ ರೀತಿಯ ಪಿಕ್ಚರ್ ಕಾಣಿಸುತ್ತೆ ರಕ್ತನಾಳದಲ್ಲಿ ಆ ಔಷಧ ಹೋಗ್ಬಿಟ್ಟು. ಅದರಿಂದ ಗೆಡ್ಡೆ ಎಷ್ಟು ದೊಡ್ಡದಿದೆ, ಅದು ಹೇಗಿದೆ, ಅದ್ರ ಪರಿಧಿ ಏನು, ಅದು ಎಲ್ಲೆಲ್ಲಿ ಹಬ್ಬಿಕೊಂಡಿದೆ, ಅದ್ರ ಪಕ್ಕಕ್ಕೆ ಜೀದುಂಡೆಗಳು ಅವ್ರ ಲಿಂಫ್ ನೋಡ್ಸ್ ಎನ್ಲಾರ್ಜ್ ಆಗಿದೆಯೋ ಇಲ್ಲೋ, ಅದು ಆಪರೇಷನ್ ಮಾಡಬಹುದಾ ಇಲ್ಲ ಅದಕ್ಕೆ ಕೀಮೋಥೆರಪಿ ಇಂಜೆಕ್ಷನ್ಗಳನ್ನು ಕೊಡಬೇಕಾ ಇಲ್ಲ ಏನೂ ಮಾಡ್ಲಿಕ್ಕಾಗಲ್ವಾ, ಅವೆಲ್ಲವನ್ನು ಜಡ್ಜ್ ಮಾಡಬೇಕು ಅಂತಂದ್ರೆ ಸಿಟಿ MRI ಬೇಕೇ ಬೇಕಾಗುತ್ತೆ. ಇದ್ರ ಮೇಲಿಂದ ಒಂದಿದೆ ಎಕ್ಸ್ರೇ ಅಲ್ಲಿ, ನಾವು ಅದನ್ನ ಇವಾಗ ಪಾಸಿಟ್ರಾನ್ ಎಲೆಕ್ಟ್ರಾನ್ ಟೋಮೋಗ್ರಫಿ ಅಂದ್ರೆ ಪೆಟ್ ಸ್ಕ್ಯಾನ್ ಅಂತೀವಿ, ಎಲ್ರೂ ಇವಾಗ ಅದನ್ನ ಪೆಟ್ ಸ್ಕ್ಯಾನ್ ಅಂತೀವಿ. ಪೆಟ್ ಸ್ಕ್ಯಾನ್ ಅಲ್ಲಿ ಅದರದ್ದೇ ಆದ ಒಂದು ರೇಡಿಯೋ ಆಕ್ಟಿವ್ ಒಂದು ಮೆಟೀರಿಯಲ್ ಕೊಟ್ಬಿಟ್ಟು ದೇಹಕ್ಕೆ ಕೊಟ್ಟು ಅದನ್ನ ಇಡೀ ದೇಹವನ್ನು ಅದು ಸ್ಕ್ಯಾನ್ ಮಾಡ, ಇಡೀ ದೇಹದಲ್ಲಿ ರೇಡಿಯೋ ಉಪೇಕ ಅದು ಏನ್ ಕೊಟ್ಟಿರ್ತೀವಿ ಅದು ಇಡೀ ದೇಹದಲ್ಲಿ ಹೋಗ್ಬಿಟ್ಟು ಅದ್ರದ್ದು ಒಂದು ಲಕ್ಷಣ ಇರುತ್ತೆ. ಯಾಕಂದ್ರೆ ಆ ಕೆಮಿಕಲ್ಲು ಎಲ್ಲಿ ಕ್ಯಾನ್ಸರ್ ಗೆಡ್ಡೆ ಇದೆಯೋ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅದ. ಯಾಕಂದ್ರೆ ಕ್ಯಾನ್ಸರ್ ಕಣಗಳದ್ದು ಗುಣಗಳ ಲಕ್ಷಣದ ಮೇಲೆ ಅದನ್ನ ಆವಿಷ್ಕಾರ ಮಾಡಿದ್ದಾರೆ. ಸೊ ಹಾಗಾಗಿ ಪೆಟ್ ಸ್ಕ್ಯಾನ್ ಅಂತಂದ್ರೆ ಅದು ಒಂದ್ ರೀತಿ ಎಕ್ಸ್ರೇ ಸ್ಕ್ಯಾನ್ ಏನೆ, ಅದರಲ್ಲಿ ದೇಹದಲ್ಲಿ ಆ ಗೆಡ್ಡೆ ಎಲ್ಲಿದೆ, ಎಷ್ಟು ದೊಡ್ಡದಿದೆ, ಅದ್ರ ಪಕ್ಕದಲ್ಲಿರೋ ರಕ್ತನಾಳಕ್ಕೆ ಅದು ಅಂಟ್ಕೊಂಡಿದೆಯಾ, ತೆಗಿಬೋದಾ, ದೇಹದಲ್ಲಿ ಅದು ಒಂದೇ ಅಲ್ಲದೆ ಎಲ್ಲೆಲ್ಲಿ ಹಬ್ಬಿಕೊಂಡಿದೆ, ಪೂರ್ತಿ ದೇಹದ ಚಿತ್ರಣವನ್ನು ಆ ಕಾಯಿಲೆ ಬಗ್ಗೆ ಅದು ಕೊಡುತ್ತೆ, ಅದು ಪೆಟ್ ಸ್ಕ್ಯಾನ್. ಹಾಗಾಗಿ ಎಕ್ಸ್ರೇ ಟೆಸ್ಟ್ಗಳು ಕ್ಯಾನ್ಸರ್ ಅಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ. ನಾವು ರೋಗ ನಿಧಾನ ಶಾಸ್ತ್ರದಲ್ಲಿ ಏನು ಹೇಳ್ತೀವಿ ಅಂದ್ರೆ ಅದು ಆದ ತಕ್ಷಣ ನಾವು ದೃಢೀಕರಿಸ್ತೀವಿ. ಈಗ ನೀವು ಲೈಸೆನ್ಸ್ ಕೊಡೋದು ಅಂತೀರಾ, ಹಂಗೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀರಾ. ಸೊ ನಮ್ಮ ಪೆಥಾಲಜಿ ರಿಪೋರ್ಟ್ ಇಲ್ಲದೆ ಯಾವುದು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಕ್ಸ್ರೇ ಹೇಳುತ್ತೆ ಎಕ್ಸ್ರೇ ಅಲ್ಲಿ ಗೆಡ್ಡೆ ಇದೆ ಅಂತ ಹೇಳುತ್ತೆ, ಕೆಲವೊಂದ್ಸತಿ ಅದು ಒಂದು 50-60% ಅಲ್ಲಿ ಅದು ಮ್ಯಾಲಿಗ್ನೆಂಟ್, ನಾವೇನಂತೀವಿ ಭಯಾನಕ ಕ್ಯಾನ್ಸರ್ ಗೆಡ್ಡೆ ಅಂತ ಹೇಳ್ತಾರೆ. ಆದ್ರೆ ಕೆಲವೊಂದ್ಸತಿ ಭಯಾನಕ ಇಲ್ಲದೆ ಇರೋದು ಎಕ್ಸ್ರೇ ಅಲ್ಲಿ ಕಾಣಿಸುತ್ತೆ. ಸೊ ಅದು ಭಯಾನಕ ಇದೆಯೋ ಇಲ್ಲೋ, ಖಚಿತವಾಗಿ ಕ್ಯಾನ್ಸರ್ ಹೌದೋ ಅಲ್ವೋ ಅನ್ನೋ ದೃಢೀಪರಿಸ್ಲಿಕ್ಕೆ ನಮ್ದು ಪೆಥಾಲಜಿ ಟೆಸ್ಟು, ಟಿಶ್ಯೂ ಟೆಸ್ಟು ಬೇಕೇ ಬೇಕು. ಬಯೋಪ್ಸಿ ಯಾಕೆ ಅಂತಂದ್ರೆ ಕೆಲವೊಂದು ಕ್ಯಾನ್ಸರ್ಗಳಿಗೆ ಮುಂಚೆ ನೀವು ಕೀಮೋಥೆರಪಿ ಅಂದ್ರೆ ಇಂಜೆಕ್ಷನ್ಗಳನ್ನು ಕೊಡ್ಬೋದು, ಕೆಲವೊಂದು ಕ್ಯಾನ್ಸರ್ಗಳಿಗೆ ಸರ್ಜರಿನೇ ಮಾಡಬೇಕಾಗತ್ತೆ, ಕೆಲವೊಂದ್ ಕ್ಯಾನ್ಸರ್ಗಳಿಗೆ ಕರೆಂಟ್ ಥೆರಪಿ ಕೊಡಬೇಕಾಗತ್ತೆ ಅಂದ್ರೆ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಅದಕ್ಕೆ ಸರ್ಜರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಕೀಮೋಥೆರಪಿ ಅಂತಂದ್ರೆ ಇಂಜೆಕ್ಷನ್ಗಳಿಲ್ಲ. ಆದ್ರೆ ಆ ಕಣಗಳು ಈ ಕರೆಂಟ್ ಸಾಮಾನ್ಯ ಜನರು ಕರೆಂಟ್ ಟ್ರೀಟ್ಮೆಂಟ್ ಕೊಟ್ಟರು ಕರೆಂಟ್ ಟ್ರೀಟ್ಮೆಂಟ್ ಕೊಟ್ಟರು ಅಂತ ಹೇಳ್ತಾರೆ, ಅದು ರೇಡಿಯೋಥೆರಪಿ ಕೊಟ್ಟರೆ

0: ಕರಗತ್ತೆ. ಎಸ್ಪೆಷಲಿ ಗಂಟ್ಲಲ್ಲಿ ಬರೋ ಈ ಜೀದುಂಡೆಗಳು ಬರ್ತವೆ, ಇಲ್ಲ ಬಾಯಲ್ಲಿ ಬರೋ ಟ್ರಂಕ್ ಕ್ಯಾನ್ಸರ್ ಆಪರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವಾಗೆಲ್ಲ ಈ ರೇಡಿಯೋಥೆರಪಿ ಅಂತ ಕೊಡ್ತಾರೆ. ಹಾಗಾಗಿ ಅದು ಕ್ಯಾನ್ಸರ್ ಯಾವುದೇ ಟ್ರೀಟ್ಮೆಂಟ್ ಕೊಡೋ ಮುಂಚೆ ಅದನ್ನ ದೃಢೀಕರಿಸ್ಬೇಕು, ಹೌದು ಈ ಕಾಯಿಲೆ ಹೌದು. ಅದಕ್ಕೆ ಟಿಶ್ಯೂ ಡಯಾಗ್ನೋಸಿಸ್ ಅಂತ ನಾವ್ ಹೇಳ್ತೀವಿ.
1: ಧನ್ಯವಾದಗಳು ಮೇಡಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದಗಳು.

ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ರೋಗಗಳನ್ನ ಪತ್ತೆ ಹಚ್ಚುವಂತಹ ವಿಧಾನಗಳು ಈ ವಿಷಯದ ಕುರಿತು ಡಾಕ್ಟರ್ ಮಾಲತಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
2: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
3: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಧನಧಾನ್ಯ ಕೃಷಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
4: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇತ್ತೀಚೆಗೆ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಡೆದ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ವಿಶೇಷ ಕಾರ್ಯಕ್ರಮವೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ತರಬೇಕು, ರೈತರ ಕಲ್ಯಾಣವನ್ನ ಮಾಡಬೇಕು ಅನ್ನುವಂತಹ ಗುರಿಯನ್ನ ಇಟ್ಟುಕೊಂಡು 35,440 ಕೋಟಿ ರೂಪಾಯಿ ವೆಚ್ಚದ ಎರಡು ಮಹತ್ವದ ಕೃಷಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ರು. ಗ್ರಾಮೀಣ ಮೂಲಸೌಕರ್ಯವನ್ನ ಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಪಾತ್ರವನ್ನ ನಿರ್ವಹಿಸಲಿವೆ. ಇವುಗಳಲ್ಲಿ ಮೊದಲ ಯೋಜನೆಯಾದ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಕುರಿತು ಒಂದಷ್ಟು ಮಾಹಿತಿಯನ್ನ ಇವತ್ತು ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕೃಷಿ ಯೋಜನೆ. ಇದು ದೇಶಾದ್ಯಂತ ಕಡಿಮೆ ಕೃಷಿ ಉತ್ಪಾದನೆಯ 100 ಜಿಲ್ಲೆಗಳಲ್ಲಿ ರೈತರ ಆದಾಯವನ್ನ ಹೆಚ್ಚಿಸುವ ಗುರಿಯನ್ನ ಇಟ್ಟುಕೊಂಡು ಈ ಯೋಜನೆಯನ್ನ ಆರಂಭ ಮಾಡಲಾಗಿದೆ. 2025-26 ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯೋಜನೆಯನ್ನ ಘೋಷಣೆ ಮಾಡಿದ್ರು. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಇದಕ್ಕೆ ಅಧಿಕೃತವಾದ ಚಾಲನೆಯನ್ನ ನೀಡಿದ್ದಾರೆ. ಚಾಲನೆಯ ಅಂದಿನ ಕಾರ್ಯಕ್ರಮದಲ್ಲಿ ರೈತರ ಜೊತೆ ಸಂವಾದವನ್ನ ನಡೆಸಿದಂತಹ ಪ್ರಧಾನಿ ಮೋದಿ ಅವರು ಇದನ್ನ ಆಕಾಂಕ್ಷಾ ಜಿಲ್ಲೆಗಳ ಕಾರ್ಯಕ್ರಮದಿಂದ ಪ್ರೇರಣೆಯನ್ನ ಪಡೆದು ಯೋಜನೆಗಳನ್ನ ಜಾರಿಗೊಳಿಸಿದ್ದೇವೆ ಅಂತ ಹೇಳಿದ್ದಾರೆ. ಇದನ್ನ 2025 ಅಂದ್ರೆ ಇದೇ ವರ್ಷದ ಜುಲೈನಲ್ಲಿ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿತ್ತು ಈ ಯೋಜನೆಗೆ. ಅದೇ ವರ್ಷ ರಬಿ ಮೌಲ್ಯಮಾಪನ ಕಾಲದಿಂದ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. 2030-31 ಸಾಲಿನವರೆಗೆ ಅಂದ್ರೆ ಒಟ್ಟು 6 ವರ್ಷಗಳ ಕಾಲ ಈ ಯೋಜನೆಯನ್ನ ಜಾರಿಗೊಳಿಸುವ ಗುರಿಯನ್ನ ಹಾಕಿಕೊಳ್ಳಲಾಗಿದೆ. ಈ ಯೋಜನೆಗೆ ಕೇಂದ್ರ ಸರ್ಕಾರ ಒಟ್ಟು 24,000 ಕೋಟಿ ರೂಪಾಯಿಯನ್ನ ಮೀಸಲಾಗಿಟ್ಟಿದೆ. ಈ ಯೋಜನೆಯಿಂದ ದೇಶದ ಸುಮಾರು 1,75,00,000 ರೈತರು ಪ್ರಯೋಜನವನ್ನ ಪಡೆಯಲಿಕ್ಕಿದ್ದಾರೆ. ಹಾಗಾದ್ರೆ ಏನು ಈ ಯೋಜನೆ,

ಇದರ ಉದ್ದೇಶಗಳೇನು, ಗುರಿ ಏನು, ಯಾರೆಲ್ಲ ಇದರ ಫಲಾನುಭವಿಗಳು ತಿಳಿದುಕೊಳ್ಳೋಣ. ದೇಶದ ಕಡಿಮೆ ಉತ್ಪಾದಕತೆಯನ್ನು ಹೊಂದಿದಂತಹ 100 ಜಿಲ್ಲೆಗಳಲ್ಲಿ ಕೃಷಿಯ ಅಭಿವೃದ್ಧಿಯನ್ನ ಮಾಡುವ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಆ ಎಲ್ಲ ಆಯ್ಕೆಯಾದ 100 ಜಿಲ್ಲೆಗಳಲ್ಲಿ ಅಲ್ಲಿಯ ಬೆಳೆಗಳ ವೈವಿಧ್ಯತೆಯನ್ನ ಹೆಚ್ಚಿಸೋದು, ಇಳುವರಿಯನ್ನ ಹೆಚ್ಚಳ ಮಾಡೋದು, ಸುಸ್ಥಿರ ಕೃಷಿ ಪದ್ಧತಿಗಳನ್ನ ಅಳವಡಿಸೋದು, ರೈತರಿಗೆ ಸಾಂಸ್ಥಿಕವಾದಂತಹ ಸಾಲ, ಇಂಧನಕ್ಕೆ ಸಹಾಯ, ಆಧುನಿಕ ತಂತ್ರಜ್ಞಾನ, ಸಬ್ಸಿಡಿ, ಹೀಗೆ ಕಡಿಮೆ ಬೆಲೆಯಲ್ಲಿ ಬೀಜಗಳನ್ನ ಅವರಿಗೆ ಒದಗಿಸಿಕೊಡೋದು, ಗೊಬ್ಬರವನ್ನು ಒದಗಿಸಿಕೊಡೋದು, ಈ ರೀತಿಯಾಗಿ ರೈತರಿಗೆ ನೆರವನ್ನ ಕಲ್ಪಿಸುವ ಮೂಲಕ ಆಯಾ ಜಿಲ್ಲೆಗಳ ಕೃಷಿಯನ್ನ ಅಭಿವೃದ್ಧಿಪಡಿಸುವ ಮಹತ್ವದ ಗುರಿಯನ್ನ ಈ ಯೋಜನೆ ಇಟ್ಟುಕೊಂಡಿದೆ. ರೈತರಿಗೆ ಅವರ ಆದಾಯವನ್ನ ದ್ವಿಗುಣಗೊಳಿಸುವುದು, ಆ ಮೂಲಕ ಇಡೀ ದೇಶದ ಸ್ವಾವಲಂಬನೆಯನ್ನ, ಆತ್ಮನಿರ್ಭರತೆಯನ್ನ ಮತ್ತಷ್ಟು ಬಲಪಡಿಸುವ ಗುರಿಯನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಹಾಗಾದ್ರೆ ಈ ಯೋಜನೆಯ ಮುಖ್ಯ ಫಲಾನುಭವಿಗಳು ಯಾರು ಅಂದ್ರೆ, ಕೇಂದ್ರ ಸರ್ಕಾರ ಯಾವ 100 ಜಿಲ್ಲೆಗಳನ್ನ ದೇಶದಲ್ಲಿ ಆಯ್ಕೆ ಮಾಡಿರುತ್ತೋ ಆ ಜಿಲ್ಲೆಗಳ ರೈತರು ಇದರ ಫಲಾನುಭವಿಗಳಾಗಿರ್ತಾರೆ. ಅಂದ್ರೆ ಸುಮಾರು 1,75,00,000 ರೈತರು ಅವರ ಕುಟುಂಬಗಳು ಈ ಯೋಜನೆಯ ಲಾಭವನ್ನ ಪಡಿಬಹುದು. ಆಯಾ ಜಿಲ್ಲೆಗಳಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿರುವಂತಹ ಜಿಲ್ಲೆಗಳಲ್ಲಿ ವಾಸಿಸುತ್ತಿರುವಂತಹ ರೈತರು ಮಾತ್ರ ಈ ಯೋಜನೆಯ ಫಲಾನುಭವಿಗಳಾಗಲಿಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ. ಬಿಹಾರ, ಉತ್ತರ ಪ್ರದೇಶ, ಒಡಿಶಾ, ರಾಜಸ್ಥಾನದ ಕೆಲವು ಜಿಲ್ಲೆಗಳು ಇವತ್ತಿಗೂ ತೀರಾ ಹಿಂದುಳಿದ ಜಿಲ್ಲೆಗಳಾಗಿ ಉಳಿದುಕೊಂಡಿವೆ. ಅಲ್ಲಿ ನೀರಾವರಿಯ ಸಮಸ್ಯೆ, ರೈತರಿಗೆ ಆದಾಯದ ಕೊರತೆ, ಹವಾಮಾನ ವೈಪರೀತ್ಯ, ಬರಗಾಲ, ಈ ರೀತಿಯ ನಾನಾ ಕಾರಣಗಳಿಂದಾಗಿ ಆ ಎಲ್ಲ ಜಿಲ್ಲೆಗಳಲ್ಲಿ ಉತ್ಪಾದಕತೆ ತೀರಾ ಕಡಿಮೆ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಅಂತಹ ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲೆಲ್ಲ ಈ ಯೋಜನೆಯನ್ನ ಜಾರಿಗೊಳಿಸಲಿಕ್ಕಾಗತ್ತೆ. ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳ ಸಹಭಾಗಿತ್ವದಲ್ಲಿ ಇದನ್ನ ಯೋಜನೆಯನ್ನ ಜಾರಿಗೊಳಿಸ್ತಾ ಇದೆ. ಈಗಾಗಲೇ ಇರುವಂತಹ ಕೇಂದ್ರ ಸರ್ಕಾರದ ಸುಮಾರು 11 ಇಲಾಖೆಗಳ ಮೂಲಕ ನಡೀತಾ ಇರುವಂತಹ 36 ಯೋಜನೆಗಳನ್ನ ಕೂಡ ಸಂಯೋಜನೆಯನ್ನ ಮಾಡಿ ಖಾಸಗಿ ಕ್ಷೇತ್ರದ ಸಹಭಾಗಿತ್ವವನ್ನು ಪಡೆದುಕೊಂಡು ಆಯಾ ರಾಜ್ಯ ಸರ್ಕಾರಗಳ ಸಹಕಾರ ಅಥವಾ ನೆರವಿನೊಂದಿಗೆ ಈ ಯೋಜನೆಯನ್ನ ಜಾರಿಗೊಳಿಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಯೋಜನೆಯ ಜಾರಿಗೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾನಾ ಹಂತಗಳಲ್ಲಿ ಈ ಯೋಜನೆಯ ಜಾರಿಗೆ ಸರ್ಕಾರಗಳು ಕಾರ್ಯನಿರ್ವಹಿಸಲಿಕ್ಕಿದ್ದಾವೆ. ಉದಾಹರಣೆಗೆ ಪ್ರತಿ ಜಿಲ್ಲೆಯಲ್ಲಿ ಅಂದ್ರೆ ಆಯ್ಕೆಯಾದ 100 ಜಿಲ್ಲೆಗಳಲ್ಲಿ ಆಯಾ ಪ್ರತಿ ಜಿಲ್ಲೆಯಲ್ಲಿ ಧನಧಾನ್ಯ ಸಮಿತಿ ಅನ್ನುವಂತಹ ಒಂದು ರಚನೆ ಮಾಡ್ತಾ ಇದ್ದಾರೆ. ಆ ಜಿಲ್ಲೆಗಳಲ್ಲಿ ಯೋಜನೆ ಅನುಷ್ಠಾನ ಹೇಗೆ ಆಗ್ತಾ ಇದೆ, ಹೇಗಾಗಿದೆ, ಅಲ್ಲಿರುವ ಕುಂದುಕೊರತೆಗಳ ಏನು, ಯೋಜನೆಯ ಜಾರಿಗೆ ಯಾವೆಲ್ಲ ಸವಾಲುಗಳು ಉಂಟಾಗ್ತಾ ಇದ್ದಾವೆ, ರೈತರಿಗೆ ಸರಿಯಾಗಿ ಯೋಜನೆಯನ್ನ ತಲುಪಿಸ್ಲಿಕ್ಕೆ ಆಗ್ತಾ ಇದೆಯಾ ಇಲ್ವಾ, ರೈತರ ಅದರ ಪ್ರಯೋಜನವನ್ನ ಪಡೆದುಕೊಳ್ತಾ ಇದ್ದಾರಾ ಇಲ್ವಾ, ಅಥವಾ ಅದರ ಯೋಜನೆಯ ಉದ್ದೇಶ ಅಲ್ಲಿ ಸಾಕಾರ ಆಗ್ತಾ ಇದೆಯಾ ಇಲ್ವಾ ಎನ್ನುವಂತಹ ಮೇಲುಸ್ತುವಾರಿಯನ್ನ ನೋಡ್ಕೊಳ್ಳಿಕ್ಕೆ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಧನಧಾನ್ಯ ಸಮಿತಿಯನ್ನ ರಚನೆ ಮಾಡ್ತಾ ಇದ್ದಾರೆ. ಹಾಗೆ ಯೋಜನೆಗಳ ಮೇಲ್ವಿಚಾರಣೆಯನ್ನ ನಡೆಸಲಿಕ್ಕೆ ರಾಜ್ಯ ಮಟ್ಟದಲ್ಲೂ ಕೂಡ ಸಮಿತಿಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಅದೇ ರೀತಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಅಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟು ಪ್ರಗತಿಯನ್ನ ಪರಿಶೀಲನೆ ಮಾಡಲಿಕ್ಕೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ತಂಡ ಅಥವಾ ಸಮಿತಿಗಳು ಕೆಲಸವನ್ನ ಮಾಡ್ತವೆ. ಈ ಯೋಜನೆಯಿಂದ ರೈತರಿಗೆ ಯಾವೆಲ್ಲ ರೀತಿ ಪ್ರಯೋಜನಗಳು ಸಿಗ್ತವೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ರೈತರಿಗೆ ಬೇರೆ ಬೇರೆ ರೀತಿಯ ಆಯಾ ವಾತಾವರಣಕ್ಕೆ ಅಲ್ಲಿನ ಮಣ್ಣಿಗೆ ಅನುಗುಣವಾಗಿ ಅವರಿಗೆ ಬೀಜವನ್ನ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೀಡಲಿಕ್ಕೆ ಅಥವಾ ಸಬ್ಸಿಡಿಯ ಮೂಲಕ ಬೀಜವನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ಸಹಾಯವನ್ನ ಮಾಡುತ್ತೆ. ಹಾಗೆಯೇ ಕೃಷಿ ಕ್ಷೇತ್ರಕ್ಕೆ ಅಥವಾ ತಮ್ಮ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸಲಿಕ್ಕೆ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ಗಳನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ಹಣಕಾಸಿನ ಸಹಾಯವನ್ನ ಮಾಡುತ್ತೆ. ಹಾಗೆ ಕೃಷಿಯ ಉತ್ಪಾದನೆಗೆ ಬೇಕಾದಂತಹ ಗೊಬ್ಬರಗಳನ್ನ ರೈತರಿಗೆ ಒದಗಿಸುವುದು, ಸಾಲ ನೀಡೋದು, ಸಬ್ಸಿಡಿಯನ್ನು ನೀಡೋದು, ಕೃಷಿ ಚಟುವಟಿಕೆಗೆ ಬೇಕಾದಂತಹ ಯಂತ್ರಗಳನ್ನ ಓಡಿಸ್ಲಿಕ್ಕೆ, ಇಂಧನಕ್ಕೆ ಸಹಾಯ ಮಾಡಲಿಕ್ಕೆ ಅಂತಾನೆ ಕೇಂದ್ರ ಸರ್ಕಾರ 27,000 ಕೋಟಿ ರೂಪಾಯಿಗಳನ್ನ ಮೀಸಲಾಗಿಟ್ಟಿದೆ. ಹೀಗೆ ನಾನಾ ರೀತಿಯಲ್ಲಿ ರೈತರಿಗೆ ಬೆಳೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಮಾಡಲಿಕ್ಕೆ, ಕೃಷಿಯನ್ನ ಅಭಿವೃದ್ಧಿಪಡಿಸಲಿಕ್ಕೆ, ತಮ್ಮ ಆದಾಯವನ್ನ ಹೆಚ್ಚಳ ಮಾಡಿಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ನಾನಾ ರೀತಿಯ ಸೌಲಭ್ಯಗಳನ್ನ, ಸಹಾಯವನ್ನ ಈ ಒಂದು ಧನಧಾನ್ಯ ಯೋಜನೆಯ ಮೂಲಕ ಕಲ್ಪಿಸ್ತಾ ಇದೆ. ರೈತರು ಈ ಯೋಜನೆಯ ಲಾಭವನ್ನ ಹೇಗೆ ಪಡೆದುಕೊಳ್ಬೇಕು, ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳೋದು ಹೇಗೆ, ತಾವು ಫಲಾನುಭವಿಗಳು ಅಲ್ಲವೋ ಅದನ್ನ ತಿಳಿದುಕೊಳ್ಳೋದು ಹೇಗೆ, ಸರ್ಕಾರ ಈ ಯೋಜನೆಯ ಮೂಲಕ ಕೊಡ್ತಾ ಇರುವಂತಹ ಬೇರೆ ಬೇರೆ ಪ್ರಯೋಜನೆಗಳನ್ನ ತಮ್ಮ ಭೂಮಿಯಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಇತ್ಯಾದಿಗಳ ಮಾಹಿತಿಯನ್ನ ನೀಡಲಿಕ್ಕೆ

0: ಅದಕ್ಕೂ ಕೂಡ ರೈತರಿಗೆ ಪಂಚಾಯತ್ ಮತ್ತು ಬ್ಲಾಕ್ ಮಟ್ಟದಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಡಿಜಿಟಲ್ ಡ್ಯಾಶ್ ಬೋರ್ಡ್ ಮೂಲಕ ಈ ಕಾರ್ಯಕ್ರಮದ ಪ್ರಗತಿಯನ್ನ ಪರಿಶೀಲನೆ ಮಾಡುವಂತಹ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೊಳಿಸ್ತಾ ಇದೆ. ಒಂದಷ್ಟು ನಿಯಮಗಳನ್ನ ಅಂದ್ರೆ ರೂಲ್ಸ್ ಅನ್ನು ಕೂಡ ಸರ್ಕಾರ ಈ ಯೋಜನೆಗೆ ಜಾರಿ ಮಾಡಿದೆ. ಅಂದ್ರೆ ಯೋಜನೆ ದುರ್ಬಳಕೆ ಆಗಬಾರದು, ಅನರ್ಹರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬಾರದು, ಯಾರು ಅರ್ಹರೋ ಎಲ್ಲಿ ಕಡಿಮೆ ಉತ್ಪಾದಕತೆ ಇದೆಯೋ ಅಲ್ಲಿ ಮಾತ್ರ ಈ ಯೋಜನೆಯ ಬಳಕೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ನಿಯಮಗಳನ್ನ ಜಾರಿ ಮಾಡಿದೆ. ಉದಾಹರಣೆಗೆ ಈ ಸರ್ಕಾರ ಕೊಡ್ತಾ ಇರುವಂತಹ ಸಹಾಯಗಳನ್ನ ಕೃಷಿ ಸುಧಾರಣೆಗೆ ಮಾತ್ರ ಬಳಸಬೇಕು. ಈ ಯೋಜನೆಯ ಹೆಸರಿನಲ್ಲಿ ಆರ್ಥಿಕ ಸಹಾಯವನ್ನು ಅಥವಾ ಇನ್ನಾವುದೋ ಸಹಾಯವನ್ನ ಪಡೆದುಕೊಂಡು ಅದನ್ನ ಬೇರೆ ಪ್ರಯೋಜನಕ್ಕೆ ಬಳಸಿಕೊಳ್ಳೋದು, ಅಂದ್ರೆ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಳ್ಳುವಂತಹ ಕೆಲಸಗಳು ಆಗಬಾರದು. ಬೀಜ, ಗೊಬ್ಬರ, ಯಂತ್ರಗಳಂತಹ ಕೃಷಿ ಸುಧಾರಣೆಗೆ ಸಂಬಂಧಪಟ್ಟ ಕೆಲಸಗಳಿಗೆ ಮಾತ್ರ ಸರ್ಕಾರದ ಈ ಯೋಜನೆಯನ್ನ ಬಳಸಿಕೊಳ್ಬೇಕು. ಈ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಂಡ್ರೆ ಅದಕ್ಕೆ ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಈ ಯೋಜನೆಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಆನ್ಲೈನ್ ಪೋರ್ಟಲ್ ಅನ್ನು ಕೂಡ ಅದನ್ನ ಜಾರಿಗೆ ತಂದಿದೆ. ಈ ಯೋಜನೆ ನಮಗೆ ತಲುಪ್ತಾ ಇಲ್ಲ ಅಥವಾ ಇದರಲ್ಲಿ ಯಾವ್ದಾದ್ರು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ, ನಮಗದು ಸರಿಯಾಗಿ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇಂತಹ ಸಮಸ್ಯೆಗಳಿದ್ರೆ ಜಿಲ್ಲಾ ಮಟ್ಟದಲ್ಲಿ ರಚನೆ ಆಗಿರುವಂತಹ ಸಮಿತಿಗಳಿಗೆ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಕೂಡ ರೈತರಿಗೆ ಅವಕಾಶವನ್ನ ಕೊಡಲಾಗಿದೆ. ಒಟ್ಟಾರೆಯಾಗಿ ದೇಶದ ಕೃಷಿ ಯೋಜನೆಯನ್ನ ಇನ್ನಷ್ಟು ಬಲಪಡಿಸಬೇಕು. ಭಾರತ ಕೃಷಿ ಪ್ರಧಾನವಾಗಿರುವಂತಹ ಭಾರತ ಕೃಷಿಯಲ್ಲಿ ಇನ್ನಷ್ಟು ಸ್ವಾವಲಂಬನೆಯನ್ನ, ಸದೃಢತೆಯನ್ನ, ಸುಸ್ಥಿರತೆಯನ್ನ ಸ್ಥಾಪಿಸಬೇಕು ಅನ್ನುವಂತಹ ಅತ್ಯಂತ ಮಹತ್ವದ ಒಂದು ಆಕಾಂಕ್ಷೆಯನ್ನ ಇಟ್ಟುಕೊಂಡು ಪ್ರಧಾನಿ ಮೋದಿಯವರು ಈ ಒಂದು ಎರಡು ಪ್ರಮುಖ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ರೈತರು, ದೇಶದ ಎಲ್ಲ ರೈತರು ಇಂಥ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೋಬೇಕು, ಅದರ ಪ್ರಯೋಜನವನ್ನ ಪಡ್ಕೊಂಡಾಗ ಮಾತ್ರ ಕೇಂದ್ರ ಸರ್ಕಾರ ಯಾವ ಉದ್ದೇಶವನ್ನ, ಗುರಿಯನ್ನ, ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡು ಯೋಜನೆಯನ್ನ ಜಾರಿಗೆ ತಂದಿತ್ತೋ ಅದು ಸಾರ್ಥಕ ಆಗತ್ತೆ, ಸಾಕಾರ ಆಗತ್ತೆ. ರೈತರು ಹೆಚ್ಚಿನ ಮಾಹಿತಿಗಾಗಿ pmindia.gov.in ಇದನ್ನ ಸಂಪರ್ಕಿಸಬಹುದು ಅಥವಾ ಸ್ಥಳೀಯ ಕೃಷಿ ಇಲಾಖೆಯನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಧನಧಾನ್ಯ ಕೃಷಿ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಹಮದಾಬಾದ್ನಲ್ಲಿ 405 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ. ದೇಶದ 17,000 ವೃಕ್ಷ ಮಿತ್ರರೊಂದಿಗೆ ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂವಾದ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೈಸೂರಿನ ಕನಿಯನ ಹುಂಡಿಯ ತೋಟದ ಮನೆಯ ಆವರಣದಲ್ಲಿ ಇಂದು ಗಾನಕೋಗಿಲೆ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್: ಸ್ವಿಟ್ಜರ್ಲೆಂಡ್ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ ಅರ್ಜೆಂಟೀನಾ. ಹಾಗೂ ವಿಂಬಲ್ಡನ್ ಟೆನಿಸ್: ಇಂದು ಪುರುಷರ ಸಿಂಗಲ್ಸ್, ಮಹಿಳೆಯರ ಡಬಲ್ಸ್ ವಿಭಾಗದ ಫೈನಲ್. ವಾರ್ತೆಗಳ ವಿವರ: ಗುಜರಾತ್ನ ಅಹಮದಾಬಾದ್ನಲ್ಲಿ ಇಂದು 405 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಸ್ವಕ್ಷೇತ್ರ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಮಹತ್ವಾಕಾಂಕ್ಷೆಯ ಸಾಮೂಹಿಕ ಅರಣ್ಯೀಕರಣ ಅಭಿಯಾನಕ್ಕೆ ಅವರು ಚಾಲನೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ದೇಶಗಳಿಗೆ ಕೈಗೊಂಡಿದ್ದ 6 ದಿನಗಳ ಯಶಸ್ವಿ ಪ್ರವಾಸವನ್ನು ಸಂಪನ್ನಗೊಳಿಸಿ ಇಂದು ನವದೆಹಲಿಗೆ ಮರಳಿದ್ದಾರೆ. 3 ರಾಷ್ಟಗಳ ಪ್ರವಾಸದ ಮೊದಲ ಹಂತದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಬಿಯಾಂಟೋ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಈ ತಿಂಗಳ 6-8 ರವರೆಗೆ ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದರು. ಈ ವೇಳೆ ಅವರು ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಉಭಯ ರಾಷ್ಟಗಳ ನಡುವಿನ ಸಹಭಾಗಿತ್ವದ ಪ್ರಗತಿಯನ್ನು ಪರಿಶೀಲಿಸಿದರು. ಪ್ರವಾಸದ 2ನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಭೇಟಿ ನೀಡಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಿದರು. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಪ್ರಮುಖ ಉದ್ಯಮಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಪ್ರವಾಸದ 3ನೇ ಹಾಗೂ ಅಂತಿಮ ಚರಣದಲ್ಲಿ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರ ಆಹ್ವಾನದ

0: ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 10 ಮತ್ತು 11ರಂದು ಆಕ್ಲೆಂಡ್ಗೆ ಭೇಟಿ ನೀಡಿದರು. ಕಳೆದ 40 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡಿರುವುದು ಇದೇ ಮೊದಲ ಬಾರಿ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯ ಪೂಸಾ ಕ್ಯಾಂಪಸ್ನಲ್ಲಿ ಇಂದು ನಡೆಯಲಿರುವ ಪರ್ಯಾವರಣ ಸಂರಕ್ಷಣಾ ಸಂಕಲ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇಶಾದ್ಯಂತ ಸುಮಾರು 17,000 ವೃಕ್ಷ ಮಿತ್ರರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮರಗಳ ರಕ್ಷಣೆ, ಜಲ ಸಂರಕ್ಷಣೆ ಮತ್ತು ಪರಿಸರ ಪುನಃಸ್ಥಾಪನೆ ಕ್ಷೇತ್ರಗಳಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದ ದೇಶದ ಬಹುತೇಕ ಎಲ್ಲಾ ರಾಜ್ಯಗಳ ವೃಕ್ಷ ಮಿತ್ರರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಭಾಗವಾಗಿ ಕೃಷಿ ಸಚಿವರು ಪೂಸಾ ಕ್ಯಾಂಪಸ್ನಲ್ಲಿ ಭಾಗವಹಿಸುವ ವೃಕ್ಷ ಮಿತ್ರರೊಂದಿಗೆ ತೋಟಗಾರಿಕೆ ಅಭಿಯಾನವನ್ನು ಕೈಗೊಳ್ಳಲಿದ್ದಾರೆ. ಇದು ಹಸಿರು ಭಾರತದ ಕಡೆಗೆ ಸಾಮೂಹಿಕ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಭಾರತೀಯ ಚಿತ್ರರಂಗದ ಅಪ್ರತಿಮ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಉಮಾಶ್ರೀ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಬೆಳಿಗ್ಗೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಸಂಗೀತ ನಿರ್ದೇಶಕ ಹಂಸಲೇಖ, ಹಿನ್ನೆಲೆ ಗಾಯಕ ವಿಜಯ ಪ್ರಕಾಶ್ ಸೇರಿದಂತೆ ಅನೇಕ ಗಣ್ಯರು ಅಗಲಿದ ಚೇತನದ ಅಂತಿಮ ದರ್ಶನ ಪಡೆದರು. ಇಂದು ಸಂಜೆ ಮೈಸೂರಿನ ಬೋಗಾದಿ ರಸ್ತೆಯ ಕನಿಯನ ಹುಂಡಿ ಬಳಿ ಇರುವ ಎಸ್ ಜಾನಕಿ ಅವರ ತೋಟದ ಮನೆಯ ಆವರಣದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ದಕ್ಷಿಣದ ನೈಟಿಂಗೇಲ್ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಎಸ್ ಜಾನಕಿ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಎಸ್ ಜಾನಕಿ ಅವರು ಇಳಿಯರಾಜ, ಎಂಎಸ್ ವಿಶ್ವನಾಥನ್, ಕೆವಿ ಮಹಾದೇವನ್, ಎಆರ್ ರೆಹಮಾನ್ ಸೇರಿದಂತೆ ಇತರ ಪ್ರಸಿದ್ಧ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. 1988ರಲ್ಲಿ ಭಾರತಿರಾಜ ಅವರ ನಿರ್ದೇಶನದ ತಮಿಳು ಚಿತ್ರ ಸೆಂತೂರ ಪೂವೆ ಗಾಯನಕ್ಕಾಗಿ ಎಸ್ ಜಾನಕಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೆದ್ದರು. ಅವರು 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಾಗೂ 2013ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ವಿಯೆಟ್ನಾಂನ ಪೂ ಕ್ವಾನ್ ದ್ವೀಪದ ಸಮೀಪ ಸಂಭವಿಸಿದ ಸ್ಪೀಡ್ ಬೋಟ್ ದುರಂತದಲ್ಲಿ 15 ಭಾರತೀಯ ಪ್ರವಾಸಿಗರು ಮೃತಪಟ್ಟಿರುವ ಘಟನೆಗೆ ಸಂಬಂಧಿಸಿದಂತೆ ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹನ್ ತನಿಖೆಗೆ ಆದೇಶಿಸಿದ್ದಾರೆ. ಮುಂಬೈನಲ್ಲಿರುವ ವಿಯೆಟ್ನಾಂ ರಾಯಭಾರ ಕಚೇರಿ ಪ್ರಕಾರ ಅಧಿಕಾರಿಗಳಿಗೆ ನ್ಯೂನತೆಗಳನ್ನು ಗುರುತಿಸಲು, ಅಪಘಾತದ ಕಾರಣಗಳನ್ನು ತಿಳಿಯಲು ಮತ್ತು ಭವಿಷ್ಯದಲ್ಲಿ ಇದೇ ರೀತಿಯ ಘಟನೆಗಳನ್ನು ತಡೆಗಟ್ಟಲು ಸೂಕ್ತ ಕ್ರಮಗಳನ್ನು ಜಾರಿಗೆ ತರುವಂತೆ ವಿಯೆಟ್ನಾಂ ಪ್ರಧಾನಿ ಸೂಚಿಸಿದ್ದಾರೆ. ವಿಯೆಟ್ನಾಂನ ಪುಕ್ವಾನ್ ದ್ವೀಪದ ಬಳಿ ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ನಿನ್ನೆ ಮಗುಚಿ ಬಿದ್ದ ಪರಿಣಾಮ 15 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇ ರೂಟ್ ಗೋಯಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಮಗುಚಿ ಬಿದ್ದಿದೆ. ಹಾರ್ಮೋಜ್ ಜಲಸಂಧಿಯ ಮೂಲಕ ಸಾಗುತ್ತಿದ್ದ ಸೈಪ್ರಸ್ ಧ್ವಜ ಹೊತ್ತ ಕಂಟೇನರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ ನಂತರ ಅಮೆರಿಕ ಇರಾನ್ ವಿರುದ್ಧ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ದೇಶನದ ಮೇರೆಗೆ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ವಾಣಿಜ್ಯ ಹಡಗಿನ ಮೇಲಿನ ದಾಳಿಯಲ್ಲಿ ಸಿಬ್ಬಂದಿಯೊಬ್ಬರು ಕಾಣೆಯಾಗಿದ್ದಾರೆ ಮತ್ತು ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಎಂಜಿನ್ ಕೊಠಡಿಗೆ ಹೆಚ್ಚಿನ ಹಾನಿಯಾಗಿ ಹಡಗಿಗೆ ಪ್ರಯಾಣ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಮೆರಿಕ ತಿಳಿಸಿದೆ. ಕ್ವೆಶ್ಮ್ ದ್ವೀಪ, ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ಮೇಲೆ ದಾಳಿ ನಡೆಸಲಾಗಿದೆ. ಏತನ್ಮಧ್ಯೆ ಹರ್ಮೋಜ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಹಡಗೊಂದು ಅನಧಿಕೃತ ಮಾರ್ಗ ಬಳಸಲು ಪ್ರಯತ್ನಿಸಿದ ಘಟನೆಯ ನಂತರ

ಸಮುದ್ರ ಮಾರ್ಗವನ್ನು ಮುಚ್ಚಲಾಗಿದೆ ಎಂದು ಇರಾನ್ ನೌಕಾಪಡೆ ತಿಳಿಸಿದೆ. ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ನಿಲ್ಲಿಸುವವರೆಗೆ ಯಾವುದೇ ಹಡಗನ್ನು ಕಾರ್ಯತಂತ್ರದ ಜಲಮಾರ್ಗದ ಮೂಲಕ ಸಾಗಿಸಲು ಅನುಮತಿಸಲಾಗುವುದಿಲ್ಲ ಎಂದು ಇರಾನ್ ಹೇಳಿದೆ. ಅಮೆರಿಕದ ಕಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು 3-1 ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ನಡೆದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನಾರ್ವೆ ತಂಡವನ್ನು 2-1 ಮಣಿಸುವ ಮೂಲಕ ಸೆಮಿಫೈನಲ್ ಪ್ರವೇಶಿಸಿದೆ. ಜೂಡ್ ಬೆಲ್ಲಿಂಗ್ಹ್ಯಾಮ್ ಅವರ ಅದ್ಭುತ 2 ಮೂಲಕ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ 3ನೇ ತಂಡವಾಗಿ ಮುನ್ನಡೆದಿದೆ. ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಸೆಮಿಫೈನಲ್ನಲ್ಲಿ ಈಗಾಗಲೇ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿವೆ. ಬೆಲ್ಜಿಯಂ ವಿರುದ್ದ ಸ್ಪೇನ್ 2-1 ರೋಮಾಂಚಕ ಜಯ ಸಾಧಿಸಿ ಮುನ್ನಡೆ ಸಾಧಿಸಿದರೆ ಮೊರಾಕೊ ವಿರುದ್ದ ಫ್ರಾನ್ಸ್ 2-0 ಅಂತರದ ಗೆಲುವು ಸಾಧಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಪ್ರತಿಷ್ಠಿತ ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಹಾಗೂ ಮಹಿಳೆಯರ ಡಬಲ್ಸ್ ವಿಭಾಗಗಳ ಫೈನಲ್ ಪಂದ್ಯಗಳು ಇಂದು ನಡೆಯಲಿವೆ. ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ವಿಶ್ವದ ನಂಬರ್ 1 ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಮುಖಾಮುಖಿಯಾಗಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಮಹಿಳೆಯರ ಡಬಲ್ಸ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30 ಆರಂಭವಾಗಲಿದ್ದು 10ನೇ ಶ್ರೇಯಾಂಕಿತ ಜೋಡಿ ಚೀನಾದ ಗುವೋ ಹ್ಯಾನ್ಯು ಮತ್ತು ಫ್ರಾನ್ಸ್ನ ಕ್ರಿಸ್ಟಿನಾ ಮ್ಲಾಡೆನೋವಿಕ್ 2ನೇ ಶ್ರೇಯಾಂಕ

0: ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಮುಖಾಮುಖಿಯಾಗಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಮಹಿಳೆಯರ ಡಬಲ್ಸ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30 ಆರಂಭವಾಗಲಿದ್ದು 10th ಶ್ರೇಯಾಂಕಿತ ಜೋಡಿ ಚೀನಾದ ಗುವೋ ಹ್ಯಾನ್ಯೂ ಮತ್ತು ಫ್ರಾನ್ಸ್ನ ಕ್ರಿಸ್ಟಿನಾ ಮ್ಲಾಡೆನೋವಿಕ್, 2nd ಶ್ರೇಯಾಂಕಿತ ಜೋಡಿ ಕೆನಡಾದ ಗ್ಯಾಬ್ರಿಯೆಲಾ ಡಬ್ರೋವ್ಸ್ಕಿ ಮತ್ತು ಬ್ರೆಜಿಲ್ನ ಲೂಯಿಸಾ ಸ್ಟೆಫಾನಿ ಅವರನ್ನು ಎದುರಿಸಲಿದ್ದಾರೆ. 2023 ಮಾರ್ಕೆಟಾ ವೊಂಡೋಶೋವಾ ಹಾಗೂ 2024 ಬಾರ್ಬೋರಾ ಕ್ರೆಜಿಕೋವಾ ಬಳಿಕ ಕಳೆದ 4 ವಿಂಬಲ್ಡನ್ ಪ್ರಶಸ್ತಿ ಗೆದ್ದ 3ನೇ ಜೆಕ್ ಗಣರಾಜ್ಯದ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ನೊಸ್ಕೋವಾ ಪಾತ್ರರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಹಮದಾಬಾದ್ನಲ್ಲಿ 405 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ. ದೇಶದ 17,000 ವೃಕ್ಷ ಮಿತ್ರರೊಂದಿಗೆ ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂವಾದ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೈಸೂರಿನ ಕನಿಯನ ಹುಂಡಿಯ ತೋಟದ ಮನೆಯ ಆವರಣದಲ್ಲಿ ಇಂದು ಗಾನ ಕೋಗಿಲೆ ಎಸ್ ಜಾನಕಿ ಅಂತ್ಯ ಸಂಸ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವಿಟ್ಜರ್ಲೆಂಡ್ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ ಅರ್ಜೆಂಟೀನಾ. ಹಾಗೂ ವಿಂಬಲ್ಡನ್ ಟೆನಿಸ್, ಇಂದು ಪುರುಷರ ಸಿಂಗಲ್ಸ್, ಮಹಿಳೆಯರ ಡಬಲ್ಸ್ ವಿಭಾಗದ ಫೈನಲ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
1: ಇದು ನಿಮ್ಮ ನೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 1:32. ಇದೀಗ ಕಾರ್ಯಕ್ರಮ ಉಲ್ಲಾಸ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಉಲ್ಲಾಸ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಗಿ ಆರೋಗ್ಯ ಬಿಂದು ಹಾಗೂ ಸುಮಧುರ ಭಾವಗೀತೆಗಳನ್ನು ಆಲಿಸುವಿರಿ.
2: ಬಿಎಸ್ ಸ್ಮಾರ್ಟ್ ನೂತನವಾಗಿ ಪ್ರಾರಂಭಗೊಂಡಿದ್ದು ಇಲ್ಲಿ ಎಲ್ಲ ರೀತಿಯ ಗೃಹ ಬಳಕೆಯ ವಸ್ತುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದ್ದು 1,000ಕ್ಕಿಂತ ಹೆಚ್ಚಿನ ಬೆಲೆಯ ವಸ್ತುಗಳನ್ನು ಖರೀದಿಸಿದಲ್ಲಿ ಹೋಮ್ ಡೆಲಿವರಿ ಮಾಡಿಕೊಡಲಾಗುವುದು. ಸ್ಥಳ ಧರ್ಮಶಾಲಾ ರಸ್ತೆ ಚಿತ್ರದುರ್ಗ. ದೂರವಾಣಿ ಸಂಖ್ಯೆ 9845499959 ಕರೆ ಮಾಡಬಹುದು.
1: ಕೇಳುಕರೆ ಇದೀಗ ಒಂದು ಭಾವಗೀತೆ ಆಲಿಸೋಣ. ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆ. ಚಂದದ ಒಂದು ನಂದನದೊಳಗೆ ಸಣ್ಣನೆ ಗಿಡದ ಹಸಿರಿನ ತುದಿಗೆ ಘಮ್ಮನೆ ಅರಳಿ ಚಿಮ್ಮಿದೆ ಒಂದು ಮಂದಾರ. ಈ ಭಾವಗೀತೆಗೆ ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆ ಇದೆ. ಹಾಡಿದ್ದಾರೆ ರತ್ನಮಲಾ ಪ್ರಕಾಶ್.

0: ನಿಮ್ಮ ಸಮಯಕ್ಕೆ ತಕ್ಕಂತೆ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡಿ ಆದಾಯ ಗಳಿಸಲು ಚಿತ್ರದುರ್ಗ ಕೋಟ್ಯಾಕ್ ಲೈಫ್ ಅಲ್ಲಿ ಉತ್ತಮ ಅವಕಾಶ. ಗೃಹಿಣಿಯರು, ನಿವೃತ್ತ ನೌಕರರು, ಸ್ವಯಂ ಉದ್ಯೋಗ ಮಾಡುತ್ತಿರುವ 35 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಸದಾವಕಾಶ. ಉಚಿತ ತರಬೇತಿ, ನಿರಂತರ ಮಾರ್ಗದರ್ಶನ ಸಿಗಲಿದೆ. ನಿಮ್ಮ ಕೆಲಸಕ್ಕೆ ತಕ್ಕಂತೆ ಆದಾಯ ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗದ ಕೋಟ್ಯಾಕ್ ಲೈಫ್ ವ್ಯವಸ್ಥಾಪಕರು ಲಾವಣ್ಯ ಜೆ ಅವರನ್ನ ಸಂಪರ್ಕಿಸಿ. ಫೋನ್ ಸಂಖ್ಯೆ 8431411856.
1: ಕೇಳುಗರೆ, ಇಂದು ವಿಶ್ವ ಪೇಪರ್ ಬ್ಯಾಗ್ ದಿನ. ಪ್ಲಾಸ್ಟಿಕ್ ಪರ್ಯಾಯದ ವ್ಯವಸ್ಥೆಯಾಗಿ ನಾವು ಪೇಪರ್ ಬ್ಯಾಗ್ಗಳನ್ನು ಬಳಕೆ ಮಾಡಬೇಕು. ಈ ಪ್ಲಾಸ್ಟಿಕ್ ಪರ್ಯಾಯದ ಮಹತ್ವ, ಪೇಪರ್ ಬ್ಯಾಗ್ನ ಮಹತ್ವ ಬಗ್ಗೆ ತಿಳ್ಕೊಳ್ಳೋಣ. ಪೇಪರ್ ಬ್ಯಾಗ್ಗಳ ಪ್ರಾಮುಖ್ಯತೆ ಮತ್ತು ಪರಿಸರದ ಮೇಲೆ ಅವುಗಳ ಸಕಾರಾತ್ಮಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ವಾರ್ಷಿಕವಾಗಿ ಜುಲೈ 12ರಂದು ವಿಶ್ವ ಪೇಪರ್ ಬ್ಯಾಗ್ ದಿನವನ್ನು ಆಚರಿಸಲಾಗ್ತಾ ಇದೆ. 1852ರಲ್ಲಿ ಫ್ರಾನ್ಸಿಸ್ ಓಲ್ ಅವರು ಪೇಪರ್ ಬ್ಯಾಗ್ ಯಂತ್ರದ ಆವಿಷ್ಕಾರದ ದಿನ ಇದಾಗಿತ್ತು. ಹಾಗಾಗಿ ಜುಲೈ 12ನ್ನ ವಿಶ್ವ ಪೇಪರ್ ಬ್ಯಾಗ್ ದಿನ ಅಂತ ಆಚರಿಸಲಾಗ್ತಾ ಇದೆ. ಇನ್ನು ಪ್ಲಾಸ್ಟಿಕ್ ಚೀಲಗಳಿಂದ ಕಾಗದದ ಚೀಲಗಳಿಗೆ ಏಕೆ ನಾವು ಬದಲಾಗಬೇಕು ಅಂತ ಯೋಚಿಸಿದ್ರೆ, ಪರಿಸರದಲ್ಲಿ ಹೆಚ್ಚು ಕಾಲ ಉಳಿಯೋದಿಲ್ಲ ಅನ್ನೋ ಕಾರಣಕ್ಕಾಗಿ, ಹಾಗೂ ಕಾಗದದ ಚೀಲಗಳು ಕೊಳೆಯಲು ಸರಿಸುಮಾರು 4-6 ವಾರಗಳು ಬೇಕಾಗುತ್ತದೆ. ಆದರೆ ಪ್ಲಾಸ್ಟಿಕ್ ಚೀಲಗಳು ಕೊಳೆಯಲು 1000 ವರ್ಷಗಳವರೆಗೆ ತೆಗೆದುಕೊಳ್ಳಬಹುದು. ಇದರರ್ಥ

0: ಇದುವರೆಗೆ ಉತ್ಪಾದಿಸಲಾದ ಪ್ರತಿಯೊಂದು ಪ್ಲಾಸ್ಟಿಕ್ ಇನ್ನು ಪ್ರಪಂಚದ ಎಲ್ಲೋ ಒಂದು ಕಡೆ ಇದೆ ಅನ್ನುವಂಥದ್ದು. ಇನ್ನು ಈ ಪ್ಲಾಸ್ಟಿಕ್ ತುಂಡುಗಳು ಬರಿ ಕಣ್ಣಿಗೆ ಕಾಣದ ಮೈಕ್ರೋ ಪ್ಲಾಸ್ಟಿಕ್ಗಳಾಗಿ ಬದಲಾಗುವ ಮೂಲಕ ಪ್ರಾಣಿಗಳು ಮತ್ತು ಮನುಷ್ಯರ ದೇಹವನ್ನು ಪ್ರವೇಶಿಸುತ್ತವೆ. ಪರಿಸರ ಮತ್ತು ಭೌತಿಕ ಹಾನಿಯನ್ನು ಕಡಿಮೆ ಮಾಡುವುದರಿಂದ ಪ್ಲಾಸ್ಟಿಕ್ ಬದಲಿಗೆ ಕಾಗದದ ಚೀಲಗಳನ್ನು ಆರಿಸಿಕೊಳ್ಳುವುದು ಈ ಸರಳ ಕಾರಣ. ವಿಶ್ವ ಕಾಗದ ಚೀಲ ದಿನವು ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಲು ಮತ್ತು ಪರಿಸರವಾದಿ ಚಳುವಳಿಗೆ ನಿಮ್ಮ ಕೊಡುಗೆಯನ್ನು ನೀಡಲು ಒಂದು ಅತ್ಯುತ್ತಮ ಅವಕಾಶ ಇದಾಗಿದೆ. ಹಾಗಾಗಿ ಪ್ಲಾಸ್ಟಿಕ್ ಚೀಲಗಳನ್ನು ಬಿಡಿ, ಪೇಪರ್ ಬ್ಯಾಗ್ಗಳನ್ನು ಕೈಯಲ್ಲಿ ಹಿಡಿ.
1: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಪ್ರವಾದಿ ಮಹಮ್ಮದರು ಪ್ರಪಂಚ ಕಟ್ಟಂತ ಅತ್ಯಂತ ದೊಡ್ಡ ಗುರುಗಳು. ಆದರೆ ಅವರು ಬದುಕಿದಾಗ ಅವರ ದಯಾದಿಗಳಿಗೆ ಅವ್ರ ಮೇಲೆ ಬಹಳ ಸಿಟ್ಟಿತ್ತು. ಅವ್ರನ್ನ ಹೇಗಾದರೂ ಮಾಡಿ ಕೊಂದು ಹಾಕಬೇಕು ಅಂತ ಹುಚ್ಚು. ಈ ದಯಾದಿ ಮತ್ಸರನೇ ಹೀಗೆ, ವೈರಿಗಳನ್ನು ಹೇಗಾದರೂ ಸಂಭಾಳಿಸಬಹುದಪ್ಪ, ಈ ದಯಾದಿಗಳನ್ನು ಸಂಭಾಳಿಸೋದು ಬಹಳ ಕಷ್ಟ. ಪ್ರವಾದಿಗಳ ಜೀವ ತುಂಬ ಅಪಾಯದಲ್ಲಿತ್ತು. ಅವಾಗ ಒಬ್ರು ಯಾರೋ ಬಂದು ಹೇಳಿದರು, ನನಗೆ ಸ್ವಲ್ಪ ವಿಷಯ ಗೊತ್ತಾಗಿದೆ ಸ್ವಾಮಿ, ನಿಮಗೆ ತುಂಬ ತೊಂದರೆ ಕಾಲ ಇದು, ನಿಮ್ಮ ವೈರಿಗಳು ಬಲಿಷ್ಠ ಆಗಿದ್ದಾರೆ, ಅವ್ರ ಸಂಖ್ಯೆನೂ ದೊಡ್ಡದಿದೆ, ದಯವಿಟ್ಟು ಅವ್ರು ನಿಂತು ಎದುರು ನಿಂತು ಹೋರಾಡಬೇಡಿ, ಈಗ ಸ್ವಲ್ಪ ದಿನಗಳ ಕಾಲ ಯಾರ ಕಣ್ಣಿಗೂ ಬೀಳದ ಹಾಗೆ ಅಡ್ಕೊಂಡಿದ್ಬಿಡಿ, ನಂತರ ಮುಂದೆ ಭಗವಂತನ ಕೃಪೆಯಿಂದ ನಿಮ್ಗೆ ಒಳ್ಳೆ ಕಾಲ ಬಂದೇ ಬರುತ್ತದೆ. ಬಹಳ ಜನ ಆತ್ಮೀಯರು ಇದೇ ಅಭಿಪ್ರಾಯ ಕೊಟ್ಟಾಗ ಪ್ರವಾದಿಗಳಿಗೆ ಅನ್ನಿಸ್ತಂತೆ, ಹೌದು ಇದು ಸರಿ, ಇದು ನನ್ನ ಜೀವನದ ಕರಾಳ ಸಮಯ, ಭಗವಂತನ ಇಚ್ಛೆ ಇದ್ದಂಗೆ ಆಗಲಿ ಅಂತ ಹೇಳಿ ಮನೆ ಎಲ್ಲ ಪರಿವಾರದವ್ರನ್ನ ಬಿಟ್ಟು ಒಂದು ಚೀಲದಲ್ಲಿ ತಮ್ಮ ಬೇಕಾದಂಥ ಕೆಲವು ಸಾಮಾನು ಹಾಕ್ಕೊಂಡು ಹೊರಟುಬಿಟ್ರು. ಜೊತೆಗೆ ಯಾರನ್ನು ಕರ್ಕೊಂಡು ಹೋಗಬಾರ್ದು ಅಂತ ಇದ್ದದ್ದು. ಅದು ತನಗೆ ಅಪಾಯ ಆದರೆ ಪಾಪ ಅವ್ರಿಗೂ ತೊಂದರೆ ಆಗಬಾರ್ದಲ್ಲ ಅಂತ ಆಶೆ ಅವ್ರದ್ದು. ಅನೇಕ ಶಿಷ್ಯರು ಬರಬೇಕಂದ್ರೂ ಯಾರನ್ನೂ ಬರಗೊಡ್ಲಿಲ್ಲ ಅವರು. ಆದರೆ ಕೊನೆಗೆ ಅವ್ರನ್ನ ಬೆಂಬಿಡದೆ ಹಿಂಬಾಲಿಸಿದವನು ಅಂದರೆ ಅವ್ರ ಶಿಷ್ಯ ಮತ್ತು ವಿಶ್ವಾಸದ ಗೆಳೆಯ ಆದಂಥ ಅಬೂಬೇಕರ್. ಅವನ ಪ್ರೀತಿಯ ಸರ್ವಾರ್ಪಣೆಯ ಬೇಡಿಕೆಯನ್ನು ಬೇಡ ಅನ್ನೋಕೆ ಆಗಲಿಲ್ಲ ಮಹಮ್ಮದರಿಗೆ. ಇಬ್ಬರೂ ತಲೆ ಮರೆಸ್ಕೊಂಡು ಜನಪ್ರದೇಶವನ್ನು ದಾಟಿ ಕಾಡಲ್ಲಿ ಹೋದರು. ಈ ವಾರ್ತೆ ವೈರಿಗಳಿಗೆ ಮುಟ್ಬಿಡ್ತು. ಓ, ಮಹಮ್ಮದರು ಕಾಡಿಗೆ ಹೋಗಿದ್ದಾರೆ ಅಂತ. ತಕ್ಷಣವೇ ಅವ್ರು ಏನು ಮಾಡಿದ್ರು ಗೊತ್ತಾ, ಬಲಿಷ್ಠವಾದ ಕುದುರೆಗಳನ್ನು ಹತ್ತಿ ಕಾಡಿನ ಕಡೆ ದೌಡಾಯಿಸ್ಬಿಟ್ರು. ನೂರಾರು ಜನ ಹುಡುಗರು ಆವೇಶ, ಖಡ್ಗ ಹಿಡ್ಕೊಂಡು ಕೂಗ್ತಾ ಇದ್ದಾರೆ, ಹಿಡೀರಿ ಹಿಡೀರಿ ಹೊಡೆದಾಕ್ರಿ ಅವ್ರನ್ನ ಅಂತ ಹೋಗ್ತಿದ್ದಾರೆ. ಕಾಡಲ್ಲಿ ಬಂದ್ಬಿಟ್ರು. ಪ್ರವಾದಿ ಮಹಮ್ಮದರು ಬೇಕರು ಕಾಲ್ನಡಿಗೆಯಲ್ಲಿ ಹೊರಟವರು. ಎಷ್ಟು ಬೇಗ ಹೋಗಿದ್ದಾರು, ದೂರದಲ್ಲಿ ಆ ಕುದುರೆಗಳ ಕುರುಪಟ ಸದ್ದು, ಜನರು ವೀರಾವೇಶದ ಮಾತು, ಕೂಗಾಟ ಕೇಳಿಸೋಕೆ ಶುರುವಾಯಿತು. ಅಬೂಬೇಕರಿಗೆ ಬಹಳ ಭಯ ಆಯಿತು, ಹೆದರಿ ನಡುಗೋಕೆ ಶುರು ಮಾಡಿದರು. ಹೇಳಿದಂತೆ, ಪ್ರವಾದಿಗಳೇ, ಅವರು ಮಹಾಪ್ರವಾಹ ಬಂದಂಗೆ ಬರ್ತಾ ಇದ್ದಾರೆ ನಮ್ಮ ಕಡೆ ನುಕ್ಕೊಂಡು, ನಮ್ಮನ್ನು ಹಿಡಿಯೋದವ್ರಿಗೆ ಏನೂ ಕಷ್ಟ ಆಗೋಲ್ಲ, ಹಿಡಿದು ಬಿಡ್ತಾರೆ ತಕ್ಷಣ. ಈಗ ಅತ್ಯಂತ ಹರಿತವಾದ ಖಡ್ಗ ಈಟಿಗಳಿಂದ ನಮ್ಮ ದೇಹವನ್ನು ಛಿದ್ರ ಛಿದ್ರ ಮಾಡಿಬಿಡ್ತಾರೆ, ನಮ್ಮ ಹೆಣ್ಣುಗಳಿಗೆ ಮರುಭೂಮಿ ಕಾಡು ಮೃಗಗಳಿಗೆ ಪಕ್ಷಿಗಳಿಗೆ ಆಹಾರ ಆಗಿ ಹೋಗ್ತವೆ, ಏನಾದರೂ ಮಾಡಿ ಪಾರಾಗಬಹುದೇ ಅಂತ ಕೇಳ್ದ. ಮಹಮ್ಮದರು ತುಂಬ ಶಾಂತವಾಗಿದ್ದರು, ಒಂದು ಮಾತು ಆಡಲಿಲ್ಲ, ಸುಮ್ಮನೆ ಬಾ ನನ್ನ ಜೊತೆಗೆ ಅಂದರು. ಸ್ವಲ್ಪ ದೂರದಲ್ಲಿ ಒಂದು ಗುಹೆ ಕಾಣಿಸ್ತಾ ಇತ್ತು. ಬಾ ಅದರೊಳಗೆ ಅಂತ ಅಬೂಬೇಕರ್ನ ಕರ್ಕೊಂಡು ಗುಹೆ ಒಳಗೆ ಹೋದರು. ಅಲ್ಲಿ ಅಡಗ ಕೂತ್ಕೊಂಬಿಟ್ರು. ಒಂದು 10 ನಿಮಿಷ ಆಗಿರಬೇಕು, ಹತ್ತಲ್ಲ ಒಂದು 1/2 ಗಂಟೆ ಆಗಿರಬೇಕು ಅಂತ ಇಟ್ಕೊಳ್ಳಿ. ಆ ಭೀಕರ ಕೊಲೆಗಡಕರ ಗುಂಪು ಬಂದ್ಬಿಡ್ತು, ಗುಹೆ ಮುಂದೆ ನಿಂತು ಮಾತಾಡ್ತಾ ಇದ್ದಾರೆ, ಎಲ್ಲಿ ಹೋದರು, ಆ ಕಡೆ ನೋಡಿ, ಈ ಕಡೆ ನೋಡಿ ಅಂತ. ಒಬ್ಬ ಜೋರಾಗಿ ಕೂಗಿದ, ಗುಹೆ ಕಾಣ್ತಾ ಇದೆ, ಒಳಗೆ ಹೋಗಿ ನುಗ್ಗಿ, ಅಲ್ಲಿ ಅಡ್ಕೊಂಡು ಕೂತಿರ್ಬೇಕು, ಅವ್ರು ಹೊಡೆದ್ಬಿಡಿ ಅವ್ರನ್ನ ಅಂತಂದು. ಅಬೂಬೇಕರಿಗೆ ನಡುಕ ಶುರುವಾಯಿತು, ಪಿಸುಗುಟ್ಟಿದ್ರು. ಈಗೇನು ಮಾಡೋದು, ಅವ್ರು ಅಷ್ಟೊಂದು ಜನ, ನಾವಿಬ್ಬರೇ ಇದ್ದೇವೆ ಅಂದರು. ಅದು ಮೊಹಮ್ಮದ್ರು ಶಾಂತವಾಗಿ ಹೇಳಿದಂತ, ಅಲ್ಲು ಅಬೂಬೇಕರ್ ಶಾಂತವಾಗಿರಪ್ಪ ನೀನು, ನಾವಿಬ್ಬರೇ ಇಲ್ಲ, 3 ಜನ ಇದ್ದೀವಿ, ನಮ್ಮ ಜೊತೆಗಿದ್ದಂಥ ಭಗವಂತನ ಮರೆತುಬಿಟ್ಯಾ, ಅವನಿರುವಾಗ ನಿನಗ್ಯಾಕೆ ಭಯ ಅಂದರು. ಒಂದು ದೊಡ್ಡ ಪವಾಡ ನಡೆದು ಹೋಗಿತ್ತು ಸ್ವಾಮಿ, ಇವರು ಗುಹೆ ಸೇರಿದ ಸ್ವಲ್ಪ ಹೊತ್ತಿಗೆ ಒಂದು ದೊಡ್ಡ ಜೇಡ ಗುಹೆ ಬಾಲಿಗೆ ತನ್ನ ಬಲೆ ಕಟ್ಟಿಬಿಟ್ಟಿದೆ. ಆ ಕೊಲಗಡಕರ ನಾಯಕ ಇದ್ನಲ್ಲ, ಗುಹೆಯೊಳಗೆ ಹೋಗಬೇಕು ಅಂತ ಅವನು ಕೂಗಿದ್ನಲ್ಲ, ಅವನು ಹೇಳಿದೆ, ಏ ಹುಚ್ಚ, ತಲೆಯಲ್ಲೇನೋ ನಿನಗೆ, ಜೇಡ್ರ ಬೆಳೆ ಕಾಣಿಸಲ್ಲೇನು ಬಾಗಿಲಿಗೆ, ಜೇಡ್ರ ಬೆಲೆ ಕಟ್ಟಿದ್ರು ಹಂಗೊಳಗೆ ಹೋಗ್ತಾರೆ ಅವರು, ತಲೆಯೆಲ್ಲ ನಿನಗೆ, ಬೇರೆ ಕಡೆ ಹುಡ್ಕೊಂಡು ನಡಿ, ಸಮಯ ವೇಸ್ಟ್ ಮಾಡಬೇಡ ಅಂತ ಓಡಿದ. ಬೇರೆ ಕಡೆ ಹೋದ್ರೆ ಎಲ್ಲರೂ, ಇಬ್ಬರು ಪ್ರಾಣಾನ ಓಡಿತು. ಈ ಘಟನೆ ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಮಾಡಿದ್ದು ಸ್ನೇಹಿತರೆ. ಎಷ್ಟೋ ಸಲ ಅನ್ಕೋತೀವಿ, ಕಷ್ಟ ಪರಿಸ್ಥಿತಿ ಬಂದಾಗ ನಾವು ಏಕಾಂಗಿ ಆಗಿಬಿಟ್ವಿ, ನಮ್ಗೆ ಸಹಾಯ ಮಾಡೋರು ಯಾರೂ ಇಲ್ಲ, ಯಾರೂ ಇಲ್ಲ ಸಹಾಯ ಮಾಡೋರು, ಒಬ್ಬರೇ ಆಗಿಬಿಟ್ವಿ ನಾವು ಅಂತೀವಿ. ದಯವಿಟ್ಟು ಅನ್ಕೋಬೇಡಿ, ನಾವು ಜೀವನದಲ್ಲಿ ಯಾವತ್ತೂ ಏಕಾಂಗಿಗಳು.

0: ಆಗಿರೋದಿಲ್ಲ, ನಿಮ್ಮ ನಂಬಿಕೆ ಬಲವಾಗಿರೋ ತನಕನೂ ಭಗವಂತ ನಿಮ್ಮ ಜೊತೆಗೆ ಇರ್ತಾನೆ. ಭಗವಂತ ಇದ್ದಾನೆ ಅನ್ನುವಂಥ ನಂಬಿಕೆ ನಿಮ್ಮ ಹೃದಯದಲ್ಲಿ ಇದ್ದರೆ ನಿಮಗೆ ಅಸಾಮಾನ್ಯವಾದಂಥ ಶಕ್ತಿಯನ್ನು ಕೊಡ್ತದೆ. ಕಷ್ಟಕಾಲದಲ್ಲಿ ಎಲ್ಲ ಮುಗಿದೋಯ್ತು, ಕುಸಿದೋಯ್ತು, ಇನ್ನೇನು ಉಳಿದಿಲ್ಲ ನನಗೆ ಅಂದಾಗ ಒಬ್ಬನೇ ಆಗಿದ್ದೀನಿ ಅಂತ ಅನ್ಕೋಬೇಡಿ. ಒಬ್ಬರೇ ಆಗಿರೋಲ್ಲ, ಯಾವತ್ತೂ ಒಬ್ಬರೇ ಆಗಿರೋಲ್ಲ. ಮನಸ್ಸಲ್ಲಿ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ಗಟ್ಟಿಯಾಗಿ ಕೂತ್ಕೊಂಡ್ರೆ ಅದು ಯಾವಾಗಿದ್ರೂ ಕಾಪಾಡುತ್ತೆ. ಅದಕ್ಕೆ ದಾಸರು ಹೇಳಿದರು, ತಲ್ಲಣಿಸದಿರು ಖಂಡ್ಯ ತಾಳು ಮನವೇ, ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯ ಬೇಡ ಅಂತ. ಸಂಶಯ ಇಟ್ಕೋಬೇಡಿ, ಭಗವಂತ ಇದ್ದಾನೆ ಅನ್ನೋಂಥ ನಂಬಿಕೆ ಇದೆಯಲ್ಲ, ನಿಮ್ಮನ್ನು ಎಂಥ ಕಷ್ಟ ಪರಿಸ್ಥಿತಿಯಲ್ಲೂ ಕಾಪಾಡುತ್ತೆ. ಎಂದಿಗೂ ನಾವು ಏಕಾಂಗಿಗಳಲ್ಲ, ನಮ್ಮ ಜೊತೆಗೆ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ದೃಢ ಆಗಿರಲಿ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಕೇಳ್ತಾ ಇದ್ದೀರಾ ಉಲ್ಲಾಸ ಕಾರ್ಯಕ್ರಮವನ್ನು ನಿಮ್ಮ ಪ್ರೀತಿಯ ಚಿತ್ರದುರ್ಗ ಬಾನುಲಿಯಿಂದ 100.6 ಮೆಗಾಹೆರ್ಟ್ಸ್ಗಳಲ್ಲಿ. ಇದೀಗ ಸ್ಟುಡಿಯೋ ಸಮಯ ಆಗಿದೆ 1:35. ಕೇಳುಗರೆ, ಇದು ಒಂದು ಜಾಗೃತಿ. ಪೇಪರ್ ಬ್ಯಾಗ್ನನ್ನು ಬಳಸುವ ಬಗ್ಗೆ ಹೇಗೆ, ಅದಕ್ಕೆ ನಾವೇನು ಮಾಡಬೇಕು ಅಂತ ಒಂದು ಹೆಜ್ಜೆ ನಾವು ಮುಂದೆ ಇಟ್ಟರೆ ಅದು ನಮ್ಮ ಜೊತೆಗೆ ಸಾಕಷ್ಟು ಜನರನ್ನು ನಮ್ಮೊಟ್ಟಿಗೆ ಕೊಂಡೊಯ್ಯುತ್ತೆ. ಪ್ಲಾಸ್ಟಿಕ್ ಚೀಲಗಳ ಬದಲಿಗೆ ಕಾಗದದ ಚೀಲಗಳನ್ನು ನೀಡುವಂತೆ ನಾವು ಅಂಗಡಿಯವರನ್ನು ಪ್ರೋತ್ಸಾಹಿಸಬಹುದು. ಕಾಗದದ ಚೀಲಗಳಿಗೆ ಬದಲಾಯಿಸುವ ಅಂಗಡಿಯವರಿಗೆ ಪ್ರೋತ್ಸಾಹ ಅಥವಾ ಸಬ್ಸಿಡಿಗಳನ್ನು ನೀಡುವಂತೆ ಅಧಿಕಾರಿಗಳಿಗೆ ಪತ್ರಗಳನ್ನು ಬರೆಯಬಹುದು. ಇದು ಅಂಗಡಿಯವರು ವಿಭಿನ್ನ ಆಯ್ಕೆ ಮಾಡೋದಕ್ಕೆ ಪ್ರೋತ್ಸಾಹಿಸುತ್ತೆ. ಇನ್ನು ಪ್ರದರ್ಶನಗಳು, ಜಾಥಾಗಳು, ಬೀದಿ ನಡಿಗೆಗಳು ಸಹ ಈ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನಿಮ್ಮ ಸ್ನೇಹಿತರ ಗುಂಪನ್ನು ಒಟ್ಟುಗೂಡಿಸಿ ಮತ್ತು ಸಂದೇಶವನ್ನು ಕಳಿಸಲು ಫಲಕಗಳನ್ನು ಒಯ್ಯಬಹುದು. ಇದು ಇತರರು ತಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳೋದಕ್ಕೆ ಪ್ರೋತ್ಸಾಹವನ್ನು ನೀಡುತ್ತೆ. ಇನ್ನು ನಮ್ಮ ಭಾರತದಲ್ಲಿ ಅನೇಕ ಜನರಿಗೆ ಪ್ಲಾಸ್ಟಿಕ್ ಚೀಲಗಳಿಂದ ಉಂಟಾಗುವ ಹಾನಿಯ ಬಗ್ಗೆ ಇನ್ನೂ ತಿಳಿದಿಲ್ಲ. ಕಾರ್ಯಾಗಾರಗಳನ್ನು ನಡೆಸುವ ಮೂಲಕ ಅಥವಾ ಭಾಷಣಗಳನ್ನು ನೀಡುವ ಮೂಲಕ ನಾವು ಈ ಜನರಿಗೆ ಶಿಕ್ಷಣವನ್ನು ನೀಡಬಹುದು. ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳುವುದರಿಂದ ವ್ಯಾಪಕ ಪ್ರೇಕ್ಷಕರನ್ನು ಆಕರ್ಷಿಸಬಹುದು. ಪ್ಲಾಸ್ಟಿಕ್ನಿಂದ ಉಂಟಾಗುವ ವ್ಯಾಪಕ ವಿನಾಶದ ಇನ್ಫೋಗ್ರಾಫಿಕ್ಸ್ಗಳನ್ನು ಕೂಡ ನಾವು ಹಂಚಿಕೊಡಬಹುದು. ಕೆಳಗರೆ, ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನವನ್ನು ಮಾಡೋಣ ಅಂತ ಹೇಳೋಣ. ಆದಷ್ಟು ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಕಡಿಮೆ ಬಳಸೋಣ, ಪ್ಲಾಸ್ಟಿಕ್ ವಸ್ತುಗಳನ್ನು ಕಡಿಮೆ ಬಳಸೋಣ, ಪೇಪರ್ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನು ಬಳಕೆ ಮಾಡೋಣ ಅಂತ ಹೇಳ್ತಾ ಇದೀಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಾವಗೀತೆಯನ್ನು ಕೇಳಿ ಬರೋಣ. ಡುಂಡಿರಾಜ್ ಅವರ ರಚನೆ, ಗೀತೆಗೆ ಸಿ ಅಶ್ವಥ್ ಅವರು ಸಂಗೀತ ಸಂಯೋಜಿಸಿದ್ದಾರೆ. ಪುತ್ತೂರು ನರಸಿಂಹನಾಯಕ್ ಗೀತೆಯನ್ನ ಹಾಡಿದ್ದಾರೆ. ಈ ಗೆಲ್ಲಿನಲ್ಲೇ ನೋಟದಲ್ಲೇ ಮಾತನಾಡಿ ಎದೆಯ ಬಡಿತ ಏರಿಸಿದಾಕೆ ಚದುರೆ ಮೋಹದೆ ಮಧುರೆ ಈ ಗೆಲ್ಲಿನಲ್ಲೇ.

0: ಜೀಹುಳಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಸ್ನೇಹಿತರೆ, ಇನ್ನು ಈ ಪೇಪರ್ ಬ್ಯಾಗ್ ದಿನವನ್ನು ನಾವು ಹೇಗೆಲ್ಲ ಆಚರಿಸಬಹುದು ಅಂತ ಯೋಚನೆ ಮಾಡೋದಾದ್ರೆ, ಅದರ ಒಂದು ನಿಟ್ಟಿನಲ್ಲಿ ನಾವು ಒಂದು ಪ್ರಯತ್ನವನ್ನು ಮಾಡಿದರೆ ಪೇಪರ್ ಬ್ಯಾಗ್ ದಿನವನ್ನು ಪ್ರಪಂಚದಾದ್ಯಂತ ಹಲವು ವಿಧಗಳಲ್ಲಿ ಆಚರಿಸಲಾಗ್ತಾ ಇದೆ. ಈ ಜನರು ಮತ್ತು ಕೆಲವು ಸಂಸ್ಥೆಗಳು ಈ ದಿನವನ್ನು ಆಚರಿಸುವ ಹೇಗೆಲ್ಲ ಆಚರಿಸ್ತಾರೆ ಅಂದರೆ, ಜಾಗೃತಿಯನ್ನು ಮೂಡಿಸ್ತಾರೆ ಅಂದರೆ, ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕಡಿಮೆ ಮಾಡುವ ಮತ್ತು ಕಾಗದದ ಚೀಲಗಳಿಗೆ ಬದಲಾಯಿಸುವ ಮಹತ್ವದ ಬಗ್ಗೆ ಜನರಿಗೆ ಶಿಕ್ಷಣ ನೀಡೋದಕ್ಕೋಸ್ಕರ ಅನೇಕ ಸಂಸ್ಥೆಗಳು ಪೇಪರ್ ಬ್ಯಾಗ್ ದಿನವನ್ನು ಒಂದು ಅವಕಾಶವಾಗಿ ಬಳಸಿಕೊಳ್ತಾರೆ. ಜಾಗೃತಿ ಮೂಡಿಸಲು ಕಾರ್ಯಾಗಾರಗಳು, ವಿಚಾರ ಸಂಕಿರಣಗಳು ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕವೂ ಕೂಡ ಜಾಗೃತಿಯನ್ನು ಮೂಡಿಸಬಹುದು ಅನ್ನುವಂಥದ್ದು. ಇನ್ನು ಪೇಪರ್ ಬ್ಯಾಗ್ಗಳ ವಿತರಣೆ, ಕೆಲವು ಸಂಸ್ಥೆಗಳು ಅವುಗಳ ಬಳಕೆಯನ್ನು ಉತ್ತೇಜಿಸೋಸ್ಕರ ಉಚಿತವಾಗಿ ಪೇಪರ್ ಬ್ಯಾಗ್ಗಳನ್ನು ನೀಡ್ತಾರೆ. ಇದು ಜನರು ಹೆಚ್ಚು ಪರಿಸರ ಸ್ನೇಹಿ ಆಯ್ಕೆಗಳಿಗೆ ಬದಲಾಯಿಸಲು ಮತ್ತು ಪ್ಲಾಸ್ಟಿಕ್

0: ಗಳ ಬಳಕೆಯನ್ನು ಕಡಿಮೆ ಮಾಡಲು ಕೂಡ ಸಹಾಯವನ್ನು ಮಾಡುತ್ತೆ. ಇನ್ನು ಸಾಮಾಜಿಕ ಮಾಧ್ಯಮ ಇವುಗಳ ಮೂಲಕ ಅಭಿಯಾನಗಳನ್ನು ಮಾಡಿ ಅದರ ಮೂಲಕ ಕೂಡ ಜಾಗೃತಿಯನ್ನು ಮೂಡಿಸ್ತಾರೆ. ಪೇಪರ್ ಬ್ಯಾಗ್ ದಿನವನ್ನು ಉತ್ತೇಜಿಸಲು ಅನೇಕ ಸಾಮಾಜಿಕ ಮಾಧ್ಯಮ ಅಭಿಯಾನಗಳನ್ನು ರಚಿಸುವಂಥದ್ದು ಮತ್ತು ಅಭಿಯಾನಗಳು ಪೇಪರ್ ಬ್ಯಾಗ್ಗಳನ್ನು ಬಳಸುವುದರ ಪ್ರಯೋಜನಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತೆ. ಇನ್ನು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕಡಿಮೆ ಮಾಡಲು ಜನರು ತಮ್ಮ ಅನುಭವಗಳು ಮತ್ತು ಸಲಹೆಗಳನ್ನು ಹಂಚಿಕೊಳ್ಳುವುದಕ್ಕೂ ಕೂಡ ಪ್ರೋತ್ಸಾಹವನ್ನು ನೀಡುತ್ತವೆ. ಇನ್ನು ಸ್ವಚ್ಛತಾ ಅಭಿಯಾನಗಳನ್ನು ಕೂಡ ಕೈಗೊಳ್ತಾರೆ. ಕೆಲವು ಸಂಸ್ಥೆಗಳು ಕಡಲ ತೀರಗಳು, ಉದ್ಯಾನವನಗಳು ಮತ್ತು ಬೀದಿಗಳಂತಹ ಸಾರ್ವಜನಿಕ ಸ್ಥಳಗಳಿಂದ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿ ಸ್ವಚ್ಛತಾ ಅಭಿಯಾನಗಳನ್ನು ಆಯೋಜಿಸುತ್ತಾರೆ. ಇದು ಪ್ಲಾಸ್ಟಿಕ್ ತ್ಯಾಜ್ಯವು ಜಲ ಮಾರ್ಗಗಳಿಗೆ ಪ್ರವೇಶಿಸುವುದನ್ನು ಮತ್ತು ವನ್ಯಜೀವಿಗಳಿಗೆ ಹಾನಿಯಾಗುವುದನ್ನು ತಡೆಯಲು ಸಹಾಯವನ್ನು ಮಾಡುತ್ತವೆ. ಇನ್ನು ಪೇಪರ್ ಬ್ಯಾಗ್ ತಯಾರಿಕೆ, ಕೆಲವು ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಮನೆಯಲ್ಲಿ ಪೇಪರ್ ಬ್ಯಾಗ್ಗಳನ್ನು ಹೇಗೆ ತಯಾರಿಸಬೇಕಂತ ಜನರಿಗೆ ಕಲಿಸಲು ಕಾರ್ಯಾಗಾರಗಳನ್ನು ನಡೆಸುತ್ತವೆ. ಇದು ಸುಸ್ಥಿರತೆಯನ್ನು ಉತ್ತೇಜಿಸುವುದು ಮತ್ತು ತ್ಯಾಜ್ಯವನ್ನು ಕಡಿಮೆ ಮಾಡಲು ಕೂಡ ಸಹಾಯವನ್ನು ಮಾಡುತ್ತೆ. ಇನ್ನು ಶಾಪಿಂಗ್ಗೆ ಪೇಪರ್ ಬ್ಯಾಗ್ಗಳ ಬಳಕೆ, ಪೇಪರ್ ಬ್ಯಾಗ್ ದಿನದಂದು ಅನೇಕ ಜನರು ಶಾಪಿಂಗ್ ಮಾಡುವಾಗ ಪ್ಲಾಸ್ಟಿಕ್ ಬ್ಯಾಗ್ಗಳ ಬದಲಿಗೆ ಪೇಪರ್ ಬ್ಯಾಗ್ಗಳನ್ನು ಬಳಸಲು ಆಯ್ಕೆ ಮಾಡ್ತಾರೆ. ಇದು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕಡಿಮೆ ಮಾಡಲು ಮತ್ತು ಸುಸ್ಥಿರತ ಜೀವನವನ್ನು ಉತ್ತೇಜಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಸ್ನೇಹಿತರೆ, ಇಷ್ಟು ಮಾರ್ಗಗಳಿವೆ. ಇದರಲ್ಲಿ ಯಾವುದಾದ್ರೂ ಒಂದನ್ನಾದರೂ ನಾವು ಕೈಕೊಂಡು ಈ ಪೇಪರ್ ಬ್ಯಾಗ್ ದಿನವನ್ನು ಅರ್ಥಪೂರ್ಣವಾಗಿ ಮಹತ್ವಯುತವಾಗಿ ಆಚರಿಸಬಹುದು ಅಲ್ವೇ? ಇದೀಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೇಳೋಣ ಆರೋಗ್ಯ ಬಿಂದು. ಇಂದಿನ ಆರೋಗ್ಯ ಬಿಂದುವಿನಲ್ಲಿ ಮುಸುಲಿಯ ಅಥವಾ ಕುರ್ಕೆಲಿಗೋ ಔಷಧಿ ಸಸ್ಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್ ಅವರು.
1: ದೇಹಕ್ಕೆ ಶಕ್ತಿ ನೀಡುವಂತಹ ಔಷಧೀಯ ಸಸ್ಯ ಅಂದ್ರೆ ಮುಸಲಿ. ಇಂಗ್ಲಿಷ್ ಅಲ್ಲಿ ಇದನ್ನ ಕುರ್ಕಿಲಿಗೋ ಅಂತ ಕರೀತಾರೆ. ಇದು ನೋಡ್ಲಿಕ್ಕೆ ಬಹಳ ಸುಂದರವಾಗಿರ್ತದೆ. ನೀವು ಒಂದು ಮಳೆಯಾದ ತಕ್ಷಣ ಆಡುಮಲ್ಲೇಶ್ವರ ಮತ್ತು ಜೋಗಿಮಟ್ಟಿ ಭಾಗದಲ್ಲಿ ವಾಕ್ ಹೋದರೆ ಅಲ್ಲಿ ಚಿಕ್ಕ ಚಿಕ್ಕ ಹಳದಿ ಬಣ್ಣದ ಹೂ ಬಿಟ್ಟಿರ್ತದೆ ನೆಲದ ಮೇಲೆ, ಮತ್ತು ಎಲೆಗಳು ಅಡಿಕೆ ಮತ್ತು ತೆಂಗಿನ ರೀತಿಯ ಎಲೆಗಳು ಚಿಕ್ಕ ಚಿಕ್ಕ ಮಿನಿಯೇಚರ್ ತರ ಕಾಣುತ್ತೆ. ನೋಡ್ಲಿಕ್ಕೆ ಬಹಳ ಚಿಕ್ಕದಾಗಿ ಬಹಳ ಸುಂದರವಾಗಿ ಕಾಣ್ತಾ ಇರುತ್ತೆ. ಇದೇ ಗಿಡವನ್ನು ನಾವು ಮುಸುಲಿ ಅಂತ ಕರಿತೀವಿ. ಇದನ್ನು ತಾವು ಪಾಟ್ಗಳಲ್ಲಿ ಮನೆ ಮುಂದೆ ಅಲಂಕಾರಿಕವಾಗಿ ಬೆಳೆಸಬಹುದು. ಈ ಗಿಡದ ಬೇರಿನಲ್ಲಿ ಚಿಕ್ಕ ಅಡಿಕೆ ರೀತಿಯ ಒಂದು ಕಪ್ಪಾದ ಒಂದು ಗ್ರೇನ್ ಇರುತ್ತೆ ಬೇರಿನಲ್ಲಿ. ಆ ಬೀಜವನ್ನು ತಕ್ಕೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನು ನ್ಯಾಚುರಲ್ ಹೆಲ್ತ್ ಡ್ರಿಂಕ್ ಥರ ಬಳಸಬಹುದು. ಯಾಕಂದರೆ ಈ ಬೇರಿನಲ್ಲಿ ನಮಗೆ ದೇಹಕ್ಕೆ ಪುಷ್ಟಿ ಕೊಡುವಂತಹ, ಶಕ್ತಿ ಕೊಡುವಂತಹ ಮತ್ತು ನರದೌರ್ಬಲ್ಯವನ್ನು ಕಡಿಮೆ ಮಾಡುವಂತಹ ಬಹುತೇಕ ಅಂಶಗಳು ಈ ಮುಸುಲಿಯಲ್ಲಿವೆ. ಮಳೆ ಬಂದಾಕ್ಷಣ ಪ್ರಾಣಿಗಳು ಇದನ್ನು ಹುಡುಕಿಕೊಂಡು ಹೋಗ್ಬಿಟ್ಟು ಇದರ ಬೇರನ್ನು ತಿಂತದೆ. ಅಷ್ಟು ಶಕ್ತಿಶಾಲಿ ಈ ಮುಸುಲಿಯ ಬೇರು. ಸೊ ಇದನ್ನು ನೀವು ದಿನನಿತ್ಯ ಹೆಲ್ತ್ ಡ್ರಿಂಕ್ ಆಗಿ ಬಳಸಬಹುದು. ನ್ಯಾಚುರಲ್ ಪ್ರೋಟೀನ್ ಪೌಡರ್ ಅಂದರೂ ಕೂಡ ತಪ್ಪಾಗೋದಿಲ್ಲ. ಹಾಗೆ ತಿನ್ನಲಿಕ್ಕೂ ಸಹ ಭಾಳ ರುಚಿಯಾಗಿರುತ್ತೆ. ಇದನ್ನು ಔಷಧಿ ಸಸ್ಯವಾಗಿ ಬೆಳೆಸಿ ಇದರ ಪ್ರಯೋಜನವನ್ನು ತಾವು ಪಡೆದುಕೊಳ್ಳಬಹುದು.
0: ಇದುವರೆಗೂ ಮುಸುಲಿಯ ಅಥವಾ ಕುರ್ಕಿಲಿಗೋ ಔಷಧಿ ಸಸ್ಯದ ಉಪಯೋಗದ ಬಗ್ಗೆ ತಿಳಿಸಿಕೊಟ್ಟವರು ಡಾಕ್ಟರ್ ಟಿ ಶಿವಕುಮಾರ್. ಇದು ಇಂದಿನ ಆರೋಗ್ಯ ಬಿಂದು.
2: एक प्रकार से पीएम जय अब गरीबों की जय बन गई है.

ಇನ್ನಕ್ಕೆ ನಾವು ಕೊಡುಗೆ ನೀಡುತ್ತಿದ್ದೇವೆ ಎಂಬುದು ನಾವು ನೆನಪಿನಲ್ಲಿ ಇಡಬೇಕು. ಕಾಗದದ ಚೀಲಗಳಿಗೆ ಬದಲಾಯಿಸುವುದು ಒಂದು ಸಣ್ಣ ಹೆಜ್ಜೆಯಂತೆ ಕಾಣಿಸಬಹುದು, ಆದರೆ ಇದು ಸ್ವಚ್ಛ ಹೆಚ್ಚು ಸುಸ್ಥಿರ ಭವಿಷ್ಯದತ್ತ ಸರಿಯಾದ ದಿಕ್ಕಿನಲ್ಲಿ ಒಂದು ನಮ್ಮ ಹೆಜ್ಜೆ ಆಗಿದೆ ಅನ್ನೋದನ್ನು ನಾವೆಲ್ಲರೂ ಭಾವಿಸೋಣ. ಪೇಪರ್ ಬ್ಯಾಗ್ ದಿನದಂದು ಏಕ ಬಳಕೆಯ ಪ್ಲಾಸ್ಟಿಕ್ಗಳ ಮೇಲಿನ ನಮ್ಮ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಪರಿಸರ ಸ್ನೇಹಿ ಪರ್ಯಾಯಗಳಿಗೆ ಬದಲಾಯಿಸಲು ಪ್ರತಿಜ್ಞೆಯನ್ನು ನಾವೆಲ್ಲರೂ ಮಾಡೋಣ. ಕಾಗದದ ಚೀಲಗಳನ್ನು ಬಳಸುವುದು ಹಳೆಯ ಶೈಲಿಯಂತೆ ಕಾಣಿಸಬಹುದು, ಆದರೆ ಪರಿಸರದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುವ ಸರಳ ಮಾರ್ಗ ಇದು ಅನ್ನುವಂಥದ್ದನ್ನು ತಿಳಿಯೋಣ. ನಾವು ಪ್ರತಿದಿನ ಮಾಡುವ ಆಯ್ಕೆಗಳು, ಉದಾಹರಣೆಗೆ ಪ್ಲಾಸ್ಟಿಕ್ ಚೀಲದ ಬದಲಿಗೆ ಕಾಗದದ ಚೀಲವನ್ನು ಬಳಸುವುದು ಗ್ರಹದ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತೆ ಅಂತ ನಾವೆಲ್ಲರೂ ನೆನಪಿಟ್ಕೊಳ್ಳೋಣ. ನಮ್ಮ ಗ್ರಹವನ್ನು ನಾವು ಕಂಡುಕೊಂಡಿದ್ದಕ್ಕಿಂತ ಉತ್ತಮ ಸ್ಥಿತಿಯಲ್ಲಿ ಬಿಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಪ್ಲಾಸ್ಟಿಕ್ ಚೀಲಗಳ ಬದಲಿಗೆ ಕಾಗದದ ಚೀಲಗಳನ್ನು ಬಳಸುವುದು ಸರಿಯಾದ ದಿಕ್ಕಿನಲ್ಲಿ ಇಟ್ಟ ಹೆಜ್ಜೆಯಾಗಿರುತ್ತೆ. ಪ್ಲಾಸ್ಟಿಕ್ ಚೀಲಗಳನ್ನು ಬಳಸುವುದು ಅನುಕೂಲಕರ ಅಂತ ನಾವು ಭಾವಿಸದೆ ಪರಿಸರಕ್ಕೆ ಹೆಚ್ಚಿನ ವೆಚ್ಚದಲ್ಲಿ ಇದು ಅನುಕೂಲಕರವಾಗಿರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಕಾಗದದ ಚೀಲಗಳು ಸಣ್ಣ ಬದಲಾವಣೆಯಂತೆ ಕಾಣಿಸಬಹುದು, ಆದರೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕಡಿಮೆ ಮಾಡುವ ವಿಷಯದಲ್ಲಿ ಅವು ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ ಅನ್ನೋದು ಗಮನದಲ್ಲಿರಲಿ. ಪರಿಣಾಮಗಳಿಲ್ಲದೆ ನಾವು ಏಕ ಬಳಕೆಯ ಪ್ಲಾಸ್ಟಿಕ್ಗಳನ್ನು ಬಳಸುವುದನ್ನು ಮುಂದುವರಿಸಲು ಸಾಧ್ಯವಿಲ್ಲ ಎಂದು ಗುರುತಿಸುವ ಸಮಯ ಬಂದಿದೆ. ಹಾಗಾಗಿ ಕಾಗದದ ಚೀಲಗಳಿಗೆ ಬದಲಾಯಿಸುವುದು ನಾವು ತೆಗೆದುಕೊಳ್ಳಬಹುದಾದ ಒಂದು ಸಣ್ಣ ಹೆಜ್ಜೆಯಾಗಿದೆ. ನಮ್ಮ ಗ್ರಹವನ್ನು ರಕ್ಷಿಸುವ ವಿಷಯಕ್ಕೆ ಬಂದಾಗ ನಾವು ಸಂತೃಪ್ತರಾಗಲು ಸಾಧ್ಯವಿಲ್ಲ. ಪ್ಲಾಸ್ಟಿಕ್ ಚೀಲಗಳಿಗಿಂತ ಕಾಗದದ ಚೀಲಗಳನ್ನು ಆಯ್ಕೆ ಮಾಡುವುದು ವ್ಯತ್ಯಾಸವನ್ನುಂಟು ಮಾಡಲು ಸರಳ ಆದರೆ ಪರಿಣಾಮಕಾರಿ ಮಾರ್ಗವಾಗಿದೆ ಅಂತ ನಾವೆಲ್ಲರೂ ಒಮ್ಮತದಿಂದ ಎಲ್ಲರೂ ಕೂಡ ಪೇಪರ್ ಬ್ಯಾಗ್ಗಳನ್ನು ಬಳಸೋಣ, ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಪ್ಲಾಸ್ಟಿಕ್ಕನ್ನು ತ್ಯಜಿಸೋಣ.

ವೈಕೆ ಮುದ್ದುಕೃಷ್ಣ ಅವರ ಧ್ವನಿಯಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ಭಾವಗೀತೆ ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕೇಳಿದಿರಿ. ಇದಾಗಿತ್ತು ಇಂದಿನ ಉಲ್ಲಾಸ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಸಮಯಾಗಲಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ, ಬಳಿಕ 2:15 ಹಿಂದಿ ವಾರ್ತೆ, 2:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: बाद में कई विकास परियोजनाओं का लोकार्पण और शिलान्यास किया। कर्मचारी भविष्य निधि संगठन ने निजी भविष्य निधि ट्रस्ट संचालित करने वाले प्रतिष्ठानों को अपनी स्थिति नियमित करने के लिए 6 महीने की माफी योजना की शुरुआत की। इसके साथ ही दोपहर समाचार का ये अंक समाप्त हुआ। नमस्कार।
1: प्रदेश समाचार ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಗಾನ ಕೋಗಿಲೆ ಎಸ್ ಜಾನಕಿ ನಿಧನ, ಮೈಸೂರಿನಲ್ಲಿ ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಂತ್ಯಸಂಸ್ಕಾರ, ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿಧನಕ್ಕೆ ಗಣ್ಯರಿಂದ ಸಂತಾಪ, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಯಶಸ್ವಿ, ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ರಾಜ್ಯ ಸರ್ಕಾರದ ಆದೇಶ ರದ್ದಿಗೆ ಆಗ್ರಹ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಲ್ಲಿ ಅನೇಕ ಗಣ್ಯರು ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸಾಂಸ್ಕೃತಿಕ ನಗರಿ ಹಾಗೂ ಸಂಗೀತದ ಪರಂಪರೆಯ ತಾಣವಾದ ಮೈಸೂರಿನಲ್ಲೇ ಜಾನಕಮ್ಮನವರ ಅಂತ್ಯಕ್ರಿಯೆ ನೆರವೇರುತ್ತಿರುವುದು ನಮ್ಮ ಭಾಗ್ಯ ಎಂದು ಗಣ್ಯರು ಸ್ಮರಿಸಿದ್ದಾರೆ. ಭಾರತದ ಅಪ್ರತಿಮ ಗಾಯಕಿ, ಗಾನಕೋಗಿಲೆ ಎಂದೇ ಹೆಸರು ಪಡೆದಿರುವ ಎಸ್ ಜಾನಕಿ ಅವರು 50 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ 17 ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000 ಅಧಿಕ ಹಾಡುಗಳಿಗೆ ಧ್ವನಿಯನ್ನು ನೀಡಿದ ಏಕೈಕ ಗಾಯಕಿ ಮತ್ತು ಹಲವಾರು ಪ್ರಶಸ್ತಿ ಪಡೆದ ಗಾಯಕಿ ಎಂದು ಸ್ಮರಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ.
2: ಗಾನಕೋಗಿಲೆ ಅಂತೇಳಿ ಹೆಸರು ಪಡೆದಂತಹ ಜಾನಕಿ ನಮ್ಮ ಜೊತೆ ಇಲ್ಲ. 50 ವರ್ಷಗಳ ಕಾಲ ನಮ್ಮ ಸಿನಿಮಾ ರಂಗಕ್ಕೆ ಎಲ್ಲಾ ಭಾಷೆಯಲ್ಲೂ ಕೂಡ ಅವರು ಸೇವೆಯನ್ನು ಮಾಡಿದ್ದಾರೆ.
1: ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ನಿಧನ ಹಿನ್ನೆಲೆ ಅವರ ಅಂತ್ಯ ಸಂಸ್ಕಾರವು ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅಂತಿಮ ಸಂಸ್ಕಾರದ ಕಾರ್ಯಗಳು ಜರುಗಲಿದ್ದು, ಪ್ರಸ್ತುತ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನಿಗಳು, ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನವನ್ನು ಸಲ್ಲಿಸುತ್ತಿದ್ದಾರೆ. ಇಂದು ಸಂಜೆ 5:45 ಒಳಗೆ ಎಲ್ಲಾ ಅಂತಿಮ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಲು ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಕುಟುಂಬಸ್ಥರು ಮಾಹಿತಿ ನೀಡಿದ್ದಾರೆ. ಅಂತ್ಯಕ್ರಿಯೆಯು ಮೈಸೂರಿನ ಬೋಗಾದಿ ಸಮೀಪದ ಕಣಿಯನ ಹುಂಡಿಯ ತೋಟದ ಮನೆಯಲ್ಲಿ ಜರುಗಲಿದೆ. ಅಂತಿಮ ದರ್ಶನದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲಾ, 1975 ಪ್ರೇಮದ ಕಾಣಿಕೆ ಚಿತ್ರದ ದಿನಗಳಿಂದಲೂ ತಮಗೆ ಜಾನಕಮ್ಮನವರ ಒಡನಾಟ ಇತ್ತೆಂದು ನೆನೆದರು.
3: ಜಾನಕಮ್ಮನವರು ಕೊಟ್ಟಂತಹ ಆ ಹಾಡುಗಳ ಮುಖಾಂತರ ನಾವೆಲ್ಲ ಇವತ್ತು ಜನರಿಗೆ ಪರಿಚಿತರಾಗಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಾನು ಈ ಸಂದರ್ಭದಲ್ಲಿ ಸರ್ಕಾರದಲ್ಲೂ ಕೂಡ ಒಂದು ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮೈಸೂರಂದರೆ ಅವರು ಮೈಸೂರಿನ ಸೊಸೆ, ಮೈಸೂರಲ್ಲೇ ಬಾಳಬೇಕು, ಮೈಸೂರಿನಲ್ಲೇ ನಾನು ಇರಬೇಕು ಅಂದರು. ಅವರು ಇಲ್ಲೇ ತನ್ನ ಉಸಿರನ್ನು ಕೂಡ ಬಿಟ್ಟರು. ಈ ನಾಡಿನಲ್ಲಿ ಅವರು ಕೊಟ್ಟ ಕೊಡುಗೆಯನ್ನು ನಾವು ಯಾವತ್ತೂ ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಗೀತದ ಒಂದು ಅಧ್ಯಯನ ಪೀಠವನ್ನು ತೆಗಿಬೇಕು ಅಂತ ನಾನು ಸರ್ಕಾರದಲ್ಲಿ ಬೇಡ್ಕೋತೇನೆ.
1: ಅಂತಿಮ ದರ್ಶನದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಗೀತ ನಿರ್ದೇಶಕ ಹಂಸಲೇಖ, 6 ದಶಕಗಳ ಕಾಲ ಸಂಗೀತ ಲೋಕಕ್ಕೆ ಅನನ್ಯ ಸೇವೆ ಸಲ್ಲಿಸಿದ ಜಾನಕಮ್ಮನವರದು ಪರಿಪೂರ್ಣ ಜೀವನವಾಗಿತ್ತು ಎಂದರು. ಜಾನಕಮ್ಮನವರ ಪ್ರಿಯ ಶಿಷ್ಯರು ಒಪ್ಪಿಗೆ ನೀಡಿದರೆ ಅವರ ಹೆಸರಿನಲ್ಲಿ ಮೈಸೂರಿನಲ್ಲಿ ಭವ್ಯ ಸಂಗೀತ ಮೆಮೋರಿಯಲ್ ನಿರ್ಮಾಣ ಮಾಡಲು ಸಂಗೀತಗಾರರ ಸಂಘ ನಿರ್ಧರಿಸಿದೆ. ಈ ಮಹತ್ ಕಾರ್ಯಕ್ಕೆ ಸರ್ಕಾರ ಕೈಜೋಡಿಸಬೇಕು ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಹಂಸಲೇಖ ವಿಶೇಷ ಮನವಿ ಸಲ್ಲಿಸಿದ್ದಾರೆ.
4: ಸುಮಾರು 5-6 ವರ್ಷಗಳಿಂದೇ ಜಾನಕಮ್ಮವರು ನನ್ನ ಕಡೆಯ ದಿನಗಳು ಕರುನಾಡಲ್ಲಿ ಆಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವರು ಆಸೆ ಪಟ್ಟಿದ್ರು. ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ, 88 ವರ್ಷಗಳ ಒಳ್ಳೆಯ ಜೀವನವನ್ನು

0: ಅವರು ಕರೆದಿದ್ದಾರೆ. ಆಕೆಯ ನೆನಪನ್ನ ನಾವು ಒಂದು ಧ್ಯಾನ ಮಂಟಪದ ಮುಖಾಂತರ, ಸಂಗೀತ ಶಾಲೆಯ ಮುಖಾಂತರ ಮುಂದಿನ ಪೀಳಿಗೆ ರವಾನಿಸುವುದು ನಮ್ಮೆಲ್ಲ ಕರ್ತವ್ಯ.
1: ಸಂಗೀತ ಲೋಕದ ಧ್ರುವತಾರೆ, ದಂತಕತೆ, ಗಾನಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶರಾಗಿರುವುದು ತುಂಬಲಾರದ ನಷ್ಟವನ್ನು ತಂದಿದ್ದು ಅವರ ಆತ್ಮಕ್ಕೆ ಶಾಂತಿ ಕೋರುತ್ತೇವೆ ಎಂದು ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿದ್ದಾರೆ.
2: ಸಂಗೀತ ಲೋಕದ ಧ್ರುವತಾರೆ, ದಂತಕತೆ, ಗಾನಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶ ಆಗಿರುವುದು ನಮಗೆಲ್ಲ ತುಂಬಲಾಗದ ದುಃಖವನ್ನ ತಂದಿದೆ. ನಾನು ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೇನೆ. ಕೇವಲ ಅವರು ಚಲನಚಿತ್ರಗಳನ್ನ ಮಾತ್ರ ಹಾಡ್ತಾ ಇರಲಿಲ್ಲ, ಭಾವಗೀತೆಗಳು, ಭಕ್ತಿಗೀತೆಗಳು ಹಾಗೂ ಜಾನಪದ ಗೀತೆಗಳನ್ನ ಹಾಡುತ್ತಾ ಕೋಟ್ಯಾಂತರ ಜನರ ಮನಸ್ಸನ್ನ ಗೆದ್ದಿದ್ರು.
1: ಸಂಗೀತ ಲೋಕದ ದಂತಕತೆ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ಗಾಯಕ ವಿಜಯ ಪ್ರಕಾಶ್ ಸಂತಾಪ ಸೂಚಿಸಿದ್ದಾರೆ.
3: ಪ್ರತಿನಿತ್ಯ ಸಂಗೀತ ಹಾಡು ಅದರೊಂದಿಗೆ ಜೀವಿಸಿದ್ರು ಅಂತ ನಾನು ಭಾವಿಸ್ತೇನೆ. ಇನ್ನೊಂದು, ಅವರ ಹಾಡುಗಳನ್ನು ಇವತ್ತು ಕೂಡ ನೀವು ಕೇಳಿ ಅದರಲ್ಲಿ ಅದು ಯಾವುದೇ ಭಾವ ತುಂಬಿದ್ರು ಅದರಲ್ಲೊಂದು ಮಾಧುರ್ಯತೆ ಏನಿರುತ್ತೆ, ಆ ಮಾಧುರ್ಯತೆ ಅವರು ಕೇವಲ ಅವರ ಕಂಠದ್ದಲ್ಲ, ಅವರ ಹೃದಯದ ಮಾಧುರ್ಯತೆ ಅದು. ಅವರ ಹೃದಯ, ಅವರ ಮನಸ್ಸಿನ ಮಾಧುರ್ಯತೆಯನ್ನು ನಾವು ಆ ವ್ಯಕ್ತಿ ಇಲ್ಲದೆ ಹೋದರೂ ಕೂಡ ಆ ಕಂಠ, ಆ ಮಾಧುರ್ಯತೆ, ಆ ಹೃದಯ ನಮ್ಮೊಂದಿಗೆ ಶಾಶ್ವತವಾಗಿ ಇರುತ್ತೆ ಅಂತ ನಾನು ಭಾವಿಸ್ತೇನೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕಕ್ಷಿದಾರರು, ವಕೀಲರು ಹಾಗೂ ಸಂಧಾನಕಾರರ ಸಮ್ಮುಖದಲ್ಲಿ ಪ್ರಕರಣವನ್ನು ಪರಸ್ಪರ ಒಪ್ಪಂದದ ಮೂಲಕ ಬಗೆಹರಿಸಲಾಯಿತು. ಪ್ರಸಕ್ತ ವರ್ಷದ 2ನೇ ರಾಷ್ಟೀಯ ಮೆಗಾ ಲೋಕ್ ಅದಾಲತ್ನ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಶನಿವಾರ ಯಶಸ್ವಿಯಾಗಿ ನಡೆಸಲಾಗಿದ್ದು ರಾಜಿ ಸಂಧಾನದ ಮೂಲಕ ಒಟ್ಟು 7,237 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಕೋಲಾರ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಿನ್ನೆ ನಡೆದ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಬಾಕಿ ಇದ್ದ ಸಿವಿಲ್, ಕ್ರಿಮಿನಲ್ ಹಾಗೂ ವಿಮಾ ಪರಿಹಾರ ಪ್ರಕರಣಗಳು ಸೇರಿದಂತೆ ಒಟ್ಟು 80,687 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡಿದ್ದಾರೆ ಎಂದು ಕೋಲಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಭು ಎನ್ ಬಡಿಗೇರ್ ತಿಳಿಸಿದ್ದಾರೆ. ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿದ್ದ 4,908 ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ 75,779 ಪ್ರಕರಣಗಳು ಸೇರಿವೆ. ಇತ್ಯರ್ಥಗೊಂಡ ಈ ಪ್ರಕರಣಗಳ ಒಟ್ಟು ಪರಿಹಾರ ಮೊತ್ತ 41,74,46,405 ರೂಪಾಯಿಗಳಾಗಿವೆ ಎಂದು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳ ಸಿದ್ದಾರಾಧ್ಯ ಎಚ್ಜೆ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಮರಿಯಪ್ಪ ಅವರ ನೇತೃತ್ವದಲ್ಲಿ ಲೋಕ್ ಅದಾಲತ್ ನಡೆಯಿತು. ದಾವಣಗೆರೆ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ನಡೆದ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ 5,792 ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲಾಗಿದ್ದು ಒಟ್ಟು 13 ಕೋಟಿ ರೂಪಾಯಿಗೂ ಅಧಿಕ ಪರಿಹಾರ ಮೊತ್ತ ಪಾವತಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ವೇಲಾ ಡಿಕೆ ತಿಳಿಸಿದ್ದಾರೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ಮೂಲಕ ರಾಜ್ಯ ಸರ್ಕಾರ ಅಕ್ರಮ ವಲಸಿಗರನ್ನು ಮನೆ ಮಕ್ಕಳನ್ನಾಗಿ ಮಾಡಲು ಮುಂದಾಗಿದೆ. ಇದರಿಂದ ದೇಶದ ಭದ್ರತೆಗೆ ಧಕ್ಕೆ ಬಂದಿದ್ದು ಕೂಡಲೇ ಈ ಆದೇಶ ರದ್ದು ಮಾಡಬೇಕು ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಮಂಡ್ಯ ನಗರದ ವಿಕಾಸಭವನದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಪೌರತ್ವದ ಅಧಿಕಾರವನ್ನೇ ಹೈಜಾಕ್ ಮಾಡಲು ಮುಂದಾಗಿದೆ. ಇದನ್ನು ನೀಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರವಿದ್ದು ಅದರದ್ದೇ ಆದ ನಿಯಮಗಳಿವೆ. ಆದರೆ ರಾಜ್ಯ ಸರ್ಕಾರ ಜೂನ್ 29ರಂದು ಶಾಶ್ವತ ನಿವಾಸ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಆದೇಶ ಹೊರಡಿಸಿದೆ. ಕೂಡಲೇ ಈ ಆದೇಶ ವಾಪಸ್ ಪಡೆಯಬೇಕು, ಇಲ್ಲವಾದರೆ ರಾಜ್ಯಪಾಲರನ್ನು ಭೇಟಿ ಮಾಡಿ ರದ್ದು ಮಾಡಲು ದೂರು ಸಲ್ಲಿಸುತ್ತೇವೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಾನಕೋಗಿಲೆ ಎಸ್ ಜಾನಕಿ ನಿಧನ. ಮೈಸೂರಿನಲ್ಲಿ ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಂತ್ಯ ಸಂಸ್ಕಾರ.

ಪ್ರಸಿದ್ದ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿಧನಕ್ಕೆ ಗಣ್ಯರಿಂದ ಸಂತಾಪ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಯಶಸ್ವಿ. ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ರಾಜ್ಯ ಸರ್ಕಾರದ ಆದೇಶ ರದ್ದಿಗೆ ಆಗ್ರಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಕ್ಕೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 2:45 ಸೆಕೆಂಡ್ಗಳು. ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಕೇಳುಗರೆ, ಇಂದು ಆಲೂರು ವೆಂಕಟರಾವ್ ಅವರ ಜನ್ಮದಿನ. ಕನ್ನಡದ ಕುಲಪುರೋಹಿತರೆಂದೇ ಗೌರವಾನ್ವಿತರಾದ ಆಲೂರು ವೆಂಕಟರಾಯರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಹಾಡುಗಳನ್ನು ಆಲಿಸೋಣ. ಈ ಸಮಯದಲ್ಲಿ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆಲೂರು ವೆಂಕಟರಾಯರು 1880 ಜುಲೈ 12 ಬಿಜಾಪುರದಲ್ಲಿ ಇವರು ಜನಿಸಿದರು. ಇವರ ವಂಶಜರು ಈಗಿನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಆಲೂರಿಗೆ ಬಂದು ನೆಲೆಸಿದ್ದರಿಂದ ಆಲೂರು ಇವರ ಮನೆತನದ ಹೆಸರಾಯಿತು. ತಂದೆ ಭೀಮರಾಯರು ಶಿರಸ್ತೇದಾರರು, ತಾಯಿ ಭಾಗೀರಥಿ ಬಾಯಿ. ಇವರ ಪ್ರಾರಂಭಿಕ ಶಿಕ್ಷಣ ಧಾರವಾಡದಲ್ಲಿ ನೆರವೇರಿತು. ಆಲೂರರು 1903 ಪುಣೆಯ ಫರ್ಗೂಸನ್ ಕಾಲೇಜಿನಲ್ಲಿ ಬಿಎ ಪದವಿಯನ್ನು ಪಡೆದು ಮುಂಬೈಯಲ್ಲಿ ಕಾನೂನಿನ ಅಭ್ಯಾಸಕ್ಕೆ ತೊಡಗಿ 1905 ವಕೀಲರಾದರು. ಒಮ್ಮೆ ಬೇಸಿಗೆ ರಜೆಯಲ್ಲಿ ನವ ವೃಂದಾವನ ಆನೆಗೊಂದಿಗಳನ್ನು ಸಂದರ್ಶಿಸಿ ಅಲ್ಲಿಂದ ಹಂಪೆಗೆ ಹೋದರು. ಹಂಪೆಯ ಅವಶೇಷಗಳು ಅವರ ಮನಸ್ಸಿನ ಮೇಲೆ ಅಪೂರ್ವ ಪರಿಣಾಮವನ್ನು ಉಂಟುಮಾಡಿದವು. ಅವರ ಮಾತಿನಲ್ಲೇ ಹೇಳುವುದಾದರೆ, ನಮ್ಮ ವಿಜಯನಗರವು ಅಲ್ಲಿ ಪ್ರತ್ಯಕ್ಷವಾಗಿಯೂ ವಿಸ್ತಾರವಾಗಿಯೂ ನನ್ನ ಮುಂದೆ ಬಿದ್ದಿದೆ. ಆ ದರ್ಶನವು ನನ್ನ ಮನದಲ್ಲಿ ವಿದ್ಯುತ್ತಿನ ಸಂಚಾರವನ್ನು ಮೂಡಿಸಿತು. ಚಲನಚಿತ್ರ ಪಟದಲ್ಲಿ ವಿದ್ಯುದ್ವೀಪದ ಬಲದಿಂದ ಮೂರ್ತಿಗಳು ಮೂಡುವಂತೆ ನನ್ನ ಹೃದಯದಲ್ಲಿ ಕರ್ನಾಟಕ ದೇವಿಯ ಸುಂದರ ಮೂರ್ತಿಯು ಒಡಮೂಡು ಹತ್ತಿತ್ತು. ಆ ದರ್ಶನವು ನನ್ನ ತಲೆಯಲ್ಲಿ ನಾನಾ ವಿಧದ ತರಂಗಗಳನ್ನು ಇಂಬುಗೊಟ್ಟಿತು. ಹೃದಯ ಸಮುದ್ರವು ಅಲ್ಲೋಲ ಕಲ್ಲೋಲವಾಯಿತು. ಆ ದಿವಸ ನನ್ನ ಜೀವನದ ಕ್ರಮದಲ್ಲಿ ಕ್ರಾಂತಿಯನ್ನು ಮಾಡಲಿಕ್ಕೆ ಕಾರಣವಾಯಿತು ಅಂತ ಆಲೂರು ವೆಂಕಟರಾಯರು ಹೇಳಿದ್ದಾರೆ.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನ.

ಆಲೂರು ವೆಂಕಟರಾಯರು ಕರ್ನಾಟಕದ ಇತಿಹಾಸ ಸಾಹಿತ್ಯಗಳ ವ್ಯಾಸಂಗಕ್ಕೆ ತೊಡಗಿದರು. ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನ ಪ್ರವೇಶಿಸಿದ್ರು. ಸಂಘದ ಸ್ಥಿತಿ ಅಷ್ಟೊಂದು ಸಮರ್ಪಕವಾಗಿಲ್ಲದ ಕಾರಣ ಅದರ ಕಾರ್ಯಭಾರವನ್ನ ಹೊತ್ತುಕೊಂಡ್ರು. ವಾಗ್ಭೂಷಣ ಪತ್ರಿಕೆಯ ಸಂಪಾದಕತ್ವವನ್ನು ಇವರು ವಹಿಸಿಕೊಂಡರು. ತಮ್ಮ ಸಾಮರ್ಥ್ಯದಿಂದ ಆ ಪತ್ರಿಕೆಗೆ ಹೊಸ ರೂಪವನ್ನು ತಂದುಕೊಟ್ಟರು ವೆಂಕಟರಾಯರು. ಅಂದಿನ ದಿನಗಳಲ್ಲಿ ಕನ್ನಡದಲ್ಲಿ ಪುಸ್ತಕಗಳ ಕೊರತೆಯನ್ನು ನೀಗಿಸಲು ಕರ್ನಾಟಕದ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ಎರಡು ಬಾರಿ ಗ್ರಂಥಕರ್ತರ ಸಮಾವೇಶವನ್ನು ಕರೆದ್ರು. ಮೂರನೆಯ ಅಧಿವೇಶನ ಬೆಂಗಳೂರಿನಲ್ಲಿ ನಡೆಸಬೇಕೆಂಬ ಆಶಯ ರೂಪುಗೊಂಡಿದ್ದು ಆರು ವರ್ಷಗಳ ನಂತರ. ಸಾಹಿತ್ಯ ರಚನೆಯನ್ನು ಗಂಭೀರವಾಗಿ ಸ್ವೀಕರಿಸಿದ ಆಲೂರರು ಶಿಕ್ಷಣ ಮೀಮಾಂಸೆ, ಶ್ರೀ ವಿದ್ಯಾರಣ್ಯರ ಚರಿತ್ರೆ, ಕರ್ನಾಟಕ ಗತ ವೈಭವ, ಸಂಸಾರ ಸುಖ, ಕರ್ನಾಟಕದ ವೀರರತ್ನಗಳು, ಕರ್ನಾಟಕದ ಸೂತ್ರಗಳು, ಕರ್ನಾಟಕತ್ವದ ವಿಕಾಸ, ರಾಷ್ಟೀಯತ್ವದ ಮೀಮಾಂಸೆ, ಗೀತರಹಸ್ಯ, ನಾವು ಈಗ ಬೇಡುವ ಸ್ವರಾಜ್ಯ, ಸ್ವರಾಜ್ಯವೆಂದರೇನು, ಸುಖವು ಶಾಂತಿಯು, ಸ್ವಾತಂತ್ರ್ಯ ಸಂಗ್ರಾಮ, ಗೀತ ಪ್ರಕಾಶ, ಗೀತ ಪರಿಮಳ, ಗೀತ ಸಂದೇಶ, ನನ್ನ ಜೀವನ ಸ್ಮೃತಿಗಳು, ಪೂರ್ವ ತರಂಗ, ಉತ್ತರ ತರಂಗ, ಮಧ್ವ ಸಿದ್ಧಾಂತ, ಪ್ರವೇಶಿಕೆ, ಗೀತಾಭಾವ ಪ್ರದೀಪ, ಪೂರ್ಣ ಬ್ರಹ್ಮವಾದ, ಬಿಡಿ ನುಡಿಗಳು ಮುಂತಾದವುಗಳನ್ನು ಇವರು ಪ್ರಕಟಿಸಿದರು. ಆಲೂರು ವೆಂಕಟರಾಯರ ಗತವೈಭವದಲ್ಲಿನ ಈ ಕೆಳಗಿನ ಈಗ ಹೇಳುವ ಮಾತುಗಳಲ್ಲಿನ ವೀರ್ಯವತ್ತದ ಶೈಲಿ ಇಂತಿದೆ. ನಾನು ಕನ್ನಡಿಗನು, ಕರ್ನಾಟಕವು ನನ್ನದು ಎಂಬ ಸದ್ವಿಚಾರ ತರಂಗಗಳಿಂದ ಯಾರ ಹೃದಯವು ಆತ್ಮಾನಂದದಿಂದ ಪುಳುಕಿತಗೊಳ್ಳುವುದಿಲ್ಲವೋ ಕನ್ನಡ ತಾಯಿಗೆ ಈಗ ಬಂದುದುಕಿರುವ ವಿಷಮ ಸ್ಥಿತಿಯಲ್ಲಿ ಯಾವ ತನ್ನ ಹೃದಯವು ತಲ್ಲಣಿಸುವುದಿಲ್ಲವೋ ಅದು ಹೃದಯವಲ್ಲ ಕಲ್ಲಿನ ಬಂಡೆ, ದೇಹವಲ್ಲ ಮೋಟು ಮರ ಅಂತ. ಈ ಮಾತುಗಳು ವೆಂಕಟರಾಯರು ಕಂಡ ಅಂದಿನ ಕನ್ನಡದ ದುರ್ಗತಿ, ಅದಕ್ಕಾಗಿ ಅವರು ರೂಢಿಸಿಕೊಂಡ ಮನೋಧರ್ಮವನ್ನು ತೋರಿಸುತ್ತವೆ. ಅವರು ಮಾಡಿದ ಕೆಲಸಗಳಾದರೂ ಅವರು ಮುಂದೆ ಕನ್ನಡಕ್ಕೆ ನೀಡಿದ ಕಾಯಕಲ್ಪವನ್ನು ಸಾರಿ ಹೇಳುತ್ತವೆ.

ಆಲೂರು ವೆಂಕಟರಾಯರು ಪ್ರಸಿದ್ಧ ಜಯ ಕರ್ನಾಟಕ ಪತ್ರಿಕೆಯನ್ನು 1922 ಸ್ಥಾಪಿಸಿದರು. ವೆಂಕಟರಾಯರು, ದರಾ ಬೇಂದ್ರೆ, ಬೆಟಗೇರಿ ಕೃಷ್ಣಶರ್ಮ, ಶ್ರೀರಂಗ, ಶಂಭ ಜೋಶಿ, ರಂಗರಾವ್ ದಿವಾಕರ್ ಮುಂತಾದ ಹಲವು ಜನಪ್ರಿಯ ಸಾಹಿತ್ಯ ಶಿಷ್ಟರಿಗೆ ಪೋಷಣೆ ಪ್ರೋತ್ಸಾಹಗಳನ್ನು ನೀಡಿದರು. ಜಯ ಕರ್ನಾಟಕದ ಸಂಪಾದಕೀಯದಲ್ಲಿನ ಅವರ ಮಾತುಗಳು ಹೇಳುವುದಾದರೆ, ಕಚ್ಚಾ ಲೇಖಕರಿಗೂ ಕಚ್ಚಾ ಕವಿಗಳಿಗೂ ಅಶುದ್ಧ ಬರಹಗಳಿಗೂ ಆಸ್ಪದ ಕೊಟ್ಟಿರುವೆ. ಕರ್ನಾಟಕದ ಸಕಲ ಭಾಗಗಳಲ್ಲಿಯೂ ಲೇಖಕರು ಕವಿಗಳು ಹುಟ್ಟಬೇಕೆಂಬುದೇ ನನ್ನ ಉದ್ದೇಶ ಅಂತ ಹೇಳಿದ್ದಾರೆ. ಇನ್ನು ವೆಂಕಟರಾಯರು ಕರ್ನಾಟಕಕ್ಕಾಗಿ ಹೇಗೆ ಹೋರಾಡಿದರು, ಅದೇ ರೀತಿಯಲ್ಲಿ ರಾಷ್ಟೀಯತ್ವಕ್ಕೂ ಕೂಡ ಹೊಡೆದಾಡಿದರು. 1928 ಅವರು ರಾಷ್ಟೀಯ ಮೀಮಾಂಸೆ ಎಂಬುವಂತಹ ಒಂದು ಕಿರು ಹೊತ್ತಿಗೆಯನ್ನು ಬರೆದು ಪ್ರಕಟಿಸಿದರು. ರಾಷ್ಟೀಯತ್ವವನ್ನು ಸುಂದರವಾಗಿ ವರ್ಣಿಸುವ ಆಲೂರರ ಈ ವಾಕ್ಯವೃಂದವನ್ನು ನೋಡುವಾಗ ನಮಗೆ ಅವರ ಕಲ್ಪನೆಯ ನಿಚ್ಚಳತೆ ಕಂಡುಬರುತ್ತೆ. ರಾಷ್ಟೀಯತೆಯನ್ನು ಅಥವಾ ರಾಷ್ಟ್ರಾಭಿಮಾನ ಎಂಬುದನ್ನು ಅಥವಾ ಅಹಂಕಾರವನ್ನು ಒಂದು ನದಿಗೆ ಹೋಲಿಸಬಹುದು. ಈ ಅಹಂಕಾರ ರೂಪ ನದಿಯ ಉಗಮವು ಚಿಕ್ಕದಿದ್ದುದು ಅದು ತನ್ನ ಸ್ವಂತ ಮನಸ್ಸನ್ನು ಎಂಬಷ್ಟರ ಮಟ್ಟಿಗೆ ಮಾತ್ರವೇ ಇರುತ್ತದೆ. ಆದರೆ ಅದು ಮುಂದೆ ವಿಸ್ತಾರವಾಗುತ್ತಾ ತನ್ನ ಹೆಂಡರು ಮಕ್ಕಳು ತನ್ನ ಊರು ತನ್ನ ಪ್ರಾಂತ್ಯ ತನ್ನ ರಾಷ್ಟ್ರ ಇಲ್ಲಿಯವರೆಗೆ ವಿಸ್ತಾರ ಹೊಂದಿ ಕೊನೆಗೆ ಅದು ಸರ್ವ ಭೂ ಸಹಿತ ಸಮುದ್ರಕ್ಕೆ ಹೋಗಿ ಕೂಡುತ್ತದೆ. ರಾಷ್ಟ್ರೀಯತ್ವಕ್ಕೆ ಒಂದೇ ಜಾತಿ ಅಥವಾ ಜನಾಂಗವಿರಬೇಕೆಂಬ ಅವಶ್ಯಕತೆಯೂ ಇಲ್ಲ. ಒಂದೇ ಭಾಷೆ ಇರಬೇಕೆಂಬುದು ಹೇಳಲಾಗುವುದಿಲ್ಲ. ಒಂದೇ ಧರ್ಮವೂ ಬೇಕೇ ಬೇಕೆಂತಲೂ ಒಂದೇ ದೇಶವೂ ಕೂಡ ಇಲ್ಲದಿದ್ದರೂ ಸಾಗಬಹುದು. ಹಿಂದೂಸ್ತಾನಕ್ಕೆ ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ವಂಶ ಇವು ಇಲ್ಲದಿರುವುದರಿಂದಲೇ ರಾಷ್ಟ್ರೀಯತ್ವವು ಬೇಗನೆ ಬೆಳೆಯುವುದಿಲ್ಲವೆಂದು ಅವರು ಪ್ರಾಮಾಣಿಕವಾಗಿ ನಂಬಿದ್ರು. ಇನ್ನು ಆಲೂರು ವೆಂಕಟರಾಯರು ತಮ್ಮ ಜೀವನದ ಕೊನೆಯ ಭಾಗದಲ್ಲಿ ಬಹಳ ಮಟ್ಟಿಗೆ ಸಾರ್ವಜನಿಕ ಜೀವನದಿಂದ ಅವರು ದೂರವಿದ್ದು ತಮ್ಮನ್ನ ಒಳಗೆ ಸೆಳೆದುಕೊಂಡರು. ಒಂದು ಕಡೆ ರಾಜಕಾರಣದಿಂದ ದೂರವಿದ್ದುದು, ಇನ್ನೊಂದು ಕಡೆ ಆಧ್ಯಾತ್ಮಿಕ ಜೀವನದತ್ತ ಒಲವನ್ನ ಅವರು ಹೊಂದಿದ್ರು. ಅವರು ಸಾರ್ವಜನಿಕವಾಗಿ ದೂರ ಸರಿಯಲು ಇದಕ್ಕೆ ಕಾರಣ ಆಯಿತು. ಶ್ರೀ ಅರವಿಂದರ ಬರವಣಿಗೆ ಚಿಕ್ಕ ವಯಸ್ಸಿನಲ್ಲೇ ಅವರ ಮೇಲೆ ಪ್ರಭಾವನ ಬೀರಿದ್ರಿಂದ ಅವರು ಹೆಚ್ಚು ಆಧ್ಯಾತ್ಮದ ಕಡೆಗೆ ತಮ್ಮ ಒಲವನ್ನು ಕೈಗೊಂಡ್ರು. ಇನ್ನು ವರಕವಿ ದರಾ ಬೇಂದ್ರೆ ಅವರು ಆಲೂರರನ್ನ ವೆಂಕಟರಾಯರನ್ನ ಕರ್ನಾಟಕದ ಪ್ರಾಣೋಪಾಸಕರು ಅಂತ ಕರೆದಿದ್ದಾರೆ. 1964 ಫೆಬ್ರವರಿ 25 ಆಲೂರು ವೆಂಕಟರಾಯರು ನಿಧನ ಹೊಂದಿದ್ರು.

1956ರ ನವೆಂಬರ್ 1ರಂದು ಕರ್ನಾಟಕ ಏಕೀಕರಣಗೊಂಡಾಗ ಆಲೂರು ವೆಂಕಟರಾವ್ ಅವರು ಸಂತೋಷಪಟ್ಟು ಹಂಪೆಗೆ ಹೋಗಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಕರ್ನಾಟಕದ ಕುಲಪುರೋಹಿತರು ಎಂಬ ಹೆಸರನ್ನ ಪಡೆದರು. ರಾಷ್ಟ್ರಗೀತೆಯಲ್ಲಿ ಉಲ್ಲೇಖಿಸಿರುವ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕದ ಹೆಸರಿಗೆ ಸ್ಥಾನ ಸಿಗದಿದ್ದಕ್ಕೆ ಬೇಸರಗೊಂಡು ಭಾರತದ ಪ್ರಧಾನಿ ಹಾಗೂ ರಾಷ್ಟ್ರಪತಿಗಳಿಗೆ ಅದರ ಸೇರ್ಪಡೆ ಬಗ್ಗೆ ಪತ್ರವನ್ನ ಬರೆದಿದ್ದರು. ಇನ್ನು 1963ರಲ್ಲಿ ರಾಜ್ಯ ರಚನೆಯ 8ನೇ ವಾರ್ಷಿಕೋತ್ಸವದಂದು ಬೆಂಗಳೂರಿನ ರಾಜಧಾನಿಯಲ್ಲಿ ಅವರನ್ನು ಗೌರವಿಸಲಾಯಿತು.

ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಆಲಿಸುತ್ತಿರುವಿರಿ. ಸಮಯ ಆಗಲಿದೆ 3 ಗಂಟೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಕೇಳುಗರೆ, ಇದುವರೆಗೂ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆ ಇದ್ದಿದ್ದು ನಾನು ನಿಮ್ಮ ಬಾನುಲಿ ಸ್ನೇಹಿತೆ ಕರ್ಣವಾಣಿ. ಮತ್ತೆ ಸಂಜೆ 5 ಗಂಟೆಗೆ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ಮತ್ತೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಕೇಳ್ತಾ ಇರಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಬಾನುಲಿಯನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ.

ಇದು ನಿಮ್ಮ ಮೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈ ಸುಂದರ ಸಂಜೆಯ ಚಂದ್ರವಳ್ಳಿ ಪ್ರಸಾರಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದೀನಿ ನಾನು ಸುಮಾ ಆರ್. ಸಮಯ ಸರಿಯಾಗಿ 5:22. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಅನುರಾಗ ಬಂಧನ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ. ವಿಜಯ ನರಸಿಂಹ ಬರೆದಿರುವ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕೇಳುಗರೆ, ಇನ್ನು ಮುಂದೆ 5:30 ನಮ್ಮ ನಿಲಯದಿಂದ ನೀವು ನೋಡಿದ ಸ್ಥಳದ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 944-864-0273 ಮತ್ತೊಂದು 911-970-2722. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ನಾನಿರುವುದೇ ನಿನಗಾಗಿ ಚಿತ್ರದ್ದು. ಹಾಡಿದ್ದಾರೆ ಎಸ್ ಜಾನಕಿ. ಚಿ ಉದಯಶಂಕರ್ ಬರೆದಿರುವ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕೇಳುವರೆ, ಈ ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಕುರುಬರಹಳ್ಳಿ ಗ್ರಾಮದ ಜಯಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದವನ್ನ ಕೇಳುವಿರಿ. ಇನ್ನು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಮರೆಯದ ಹಾಡು ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಬರೆದಿರುವ ಗೀತೆಗೆ ಜಿಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಕೇಳುಗರೆ, ಈ ಸಂಜೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 2026 ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಬಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಯನ್ನು ಕೇಳುವಿರಿ. ಕಾರ್ಯಕ್ರಮದ ಮುಂದಿನ ಗೀತೆ ವಿಜಯವಾಣಿ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಇದೀಗ ಕೇಳಿ ಬಯಲುದಾರಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ. ಚಿ ಉದಯಶಂಕರ್ ಅವರು ಬರೆದಿರುವ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒಲವು ಗೆಲುವು ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಆಕಾಶವಾಣಿ ಚಿತ್ರದುರ್ಗ ಸಮಯ ಸರಿಯಾಗಿ 5:30 ಇದೀಗ ನೀವು ನೋಡಿದ ಸ್ಥಳ ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272 ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

0: ಆರಂಭದಲ್ಲಿ ಕರೆ ಬಂದಿದ್ದೇನೆ, ಕರೆ ಯಾರು ಮಾಡಿದ್ದಾರೆ ಅಂತ ಹೇಳಿ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್ ಅವರೇ.
0: ಹೆಸರೇಳಿ.
1: ವೇದಮೂರ್ತಿ ಮಧ್ಯದ ಅಂತ ಹಿರಿಯ ಕಣಬಸಪ್ಪ ಇದೆ, ಇಲ್ಲೇ ಚಿತ್ರದುರ್ಗ.
0: ಓಕೆ, ವೇದಮೂರ್ತಿ ಅವರು.
1: ಹೌದು ಮೇಡಮ್. ಹೌದು.
0: ಓಕೆ, ನೀವು ನೋಡಿದ ಸ್ಥಳದ ಬಗ್ಗೆ ಮಾತಾಡಿ ನಮ್ಮ ಹತ್ರ.
1: ಹೌದು ಮೇಡಮ್, ಅದೇ ನಾವು ಹೇಳ್ತಾ ಇದ್ದೀನಿ.
0: ಹಾ
1: ಮೇಡಮ್, ಅದೇ ತಿಳಿಸಿ ಹೋಗ್ಬೇಕಾದ್ರೆ ಇದಕ್ಕೆ ಟೂರ್ ಇದ್ದು ಮೇಡಮ್ ಅವರೇ. ಬಿಜಾಪುರಕ್ಕೆ ಹೋಗಿ.
0: ತುಂಬಾ ಹಳೆ ನೆನಪಲ್ವಾ?
1: ಹೌದು ಮೇಡಮ್ ಅವರೇ.
0: ಓಕೆ ಹೇಳಿ.
1: ಬಾರ್ಬ ಪ್ರೋಗ್ರಾಮ್ ಚೆನ್ನಾಗಿರುತ್ತಲ್ಲ.
0: ಓಕೆ ಹೇಳಿ.
1: ಹಳೆ ನೆನಪಂದ ತಂದ್ಕೊಳ್ಳೋದು ಇದು ಇದು. ಆವಾಗ ಇದೇ ಇದು ಬಿಜಾಪುರಕ್ಕೆ ಹೋದ್ವಿ, ಅಲ್ಲಿ ಸುತ್ತಮುತ್ತಲ ನೋಡ್ಕೊಂಡು ಗೋಲ್ ಗುಂಬಜ ನೋಡಕ್ ಹೋದ್ವಿ ಮೇಡಮ್ ಅವರೇ. ಹುಡುಗರೆಲ್ಲ ಮೆಟ್ಲ ಹತ್ತಿಂದ ಹೋದ್ವಿ. ಏನ್ ಬಿಲ್ಡಿಂಗ್ ರೀ ಮೇಡಮ್ ಅವರೇ, ಅದನ್ನ ನೋಡಿ ಒಂದೊಂದು ಅದ್ಭುತನು ಕರ್ನಾಟಕದಲ್ಲಿ ಎಲ್ಲೆಲ್ಲೋ ಹೋಗಿ ಸುತ್ತಾರ್ಕಂತ ಇಂತ ಅದ್ಭುತ ಎಲ್ಲೂ ಇಲ್ಲ ಅನ್ಕೋತ. ಯಾಕಂದ್ರೆ ಅತಿ ಎತ್ತರವಾದ ಬಿಲ್ಡಿಂಗು, ಒಂದು ಪಿಲ್ಲರ್ ಇಲ್ದಂಗೆ ಎಷ್ಟು ಜನ ನಿಲ್ತಿದಾರೆ. ಎಂತ ಕಲಾಗಾರರು ನಮ್ಮ ನಮ್ಮ ಹಳೆ ಕಾಲದ ಇಂಜಿನಿಯರ್ ನೋಡಿದ್ರೆ ಈಗಲು ಕಣ್ಣಾಗ ಬಂದಂಗ ಆಗುತ್ತೆ. ಎಂತ ಬಿದ್ದೋಗಿದಾರೆ ಇಲ್ಲಿ ಅಂತ.
0: ವಾಸ್ತುಶಿಲ್ಪ
1: ಅದ್ಭುತವಾದ ಬಿಲ್ಡಿಂಗ್, ಅದು ವಾಸ್ತುಶಿಲ್ಪ ಮೇಡಮ್ ಅದೇ ಅದ್ಭುತ ವಾಸ್ತುಶಿಲ್ಪ. ಆಮೇಲೆ ಅಲ್ಲಿ ಇದು ಅದೆಷ್ಟೋ ಕಮ್ಮನ್ನ ಮಸೀದಿಗಳಿದಾವೆ ನೋಡಿದ್ವಿ, ಬಯಲಲ್ಲಿ ಇದಾವೆ. ಏನ್ ಅದ್ಭುತವಾದ ಕಟ್ಟಡ, ಬಿಸಿಲು ಗಾಳಿ ಜುಪ್ ಬಂದಂಗೆ ಇವತ್ತು ನಿಂತ್ಬಿಟ್ಟಿದಾವ.
0: ಯಾವುದೇ ಹೊಸ ತಂತ್ರಜ್ಞಾನ ಇಲ್ಲ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ವಾಹನಗಳಿರ್ಲಿಲ್ಲ ಅಲ್ವಾ. ಎಲ್ಲವೂ ಕೂಡ ಮನುಷ್ಯನ ಒಂದು ಪರಿಶ್ರಮದ ಫಲವಾಗಿಯೇ ಮೂಡ್ ಬಂದಿದೆ ಆ ಎಲ್ಲಾ ವಾಸ್ತುಶಿಲ್ಪಗಳು ಕೂಡ. ಮತ್ತೆ ಅದ ನಿಂತು ನೋಡಿದ್ರೆ ಆಶ್ಚರ್ಯದ ಅಂದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಅಲ್ವಾ.
1: ಹೌದು ಮೇಡಮ್ ಅವರೇ, ಹಂಗೆ ನೋಡ್ಕೊಂಡು ಸುತ್ತರ್ಕೊಂಡು ಇದಕ್ಕೆ ಹೋಗ್ಬಿಟ್ವಿ ತಾಂಜಾವೂರು ದೇವಾಲಯಕ್ಕೆ. ಯಾಕಂದ್ರೆ ವಾರಗಟ್ಟಲೆ ಟೂರ್ ಹೋಗ್ತು ಪೀಸಲ್ ಕರ್ಕೊಂಡ ಬರ್ ಸುಮ್ನೆ. ಅವಾಗ ಏನಂತ ದಾಂಜಿ ಇಲ್ಲ ಅವಾಗೆಲ್ಲ.
0: ಹೌದು,
1: ಅಲ್ಲಿ ತಾಂಜಾವೂರು ದೇವಾಲಯ ಮೇಲೆ ಎತ್ತರವಾದ ದೇವಾಲಯ ಕೆಳಗೆ ಈಶ್ವರನ ಪೀಠ, ಕಣ್ಣು ನೆಚ್ಚಿ ನೋಡ್ಬೇಕು ಆ ಶಿಖರಗಳನ್ನ. ಕಣ್ಣು ಎಷ್ಟು ನೋಡಿದ್ರೆ ಹಿಂಗೆ ಕಣ್ಣು ಬಿಸಿಲು ಬಿಸಿಲು ನೋಡಕ್ ಆಗಲ್ಲ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಮೇಲೆ ಆ ಶಿಖರದ ಮೇಲೆ ಅದ್ಭುತ ಒಂದು ಕಲ್ಲನ್ನಿಟ್ಟು.

0: ಇದ್ದಾರೆ. ಅದು ಮಾಹಿತಿ ಇತ್ತೀಚೆಗೆ ನಮಗೆ ಗೊತ್ತಾಗ್ತದೆ. ಅದನ್ನು ಕಲ್ಲಿಡ್ಲಿಕ್ಕೆ ಸುಮಾರು 30 ಕಿಲೋಮೀಟರ್ ಅಟ್ಟಂಗಿ ಕಟ್ಟಿದ್ದಂತ ಕಣ ಆ ಕಾಲದಲ್ಲಿ. ಅಲ್ಲಿಂದ ಅಲ್ಲಿಗೆ ಅಷ್ಟೇ ತಗೊಂಡು ಹೋಗ್ಬೇಕಲ್ಲ. ಏನ್ ಜನ ಏನ್ ಕಷ್ಟಪಟ್ಟಿರ್ಬೋದು. ನಾವಿವತ್ತು ನಮ್ಮ ಯೋಗ್ಯತೆ ಅಲ್ಲಿ ಹೋಗಿ ನೋಡಕ್ಕಾಗಲ್ಲ. ಇಲ್ಲ ಇಲ್ಲ ದುರುಕುಳದೆ ಅಲ್ಲಿ ನಾಗರ ವಿಚಿತ್ರಣ ಕಲ್ ತಗೊಂಡ ಕಣಿಗೆ ಕೊಡ್ತೀವಿ ಕಲ್ಲಾಗ ನಾವು ಅಂತ ಮಂಗ್ ಜನ ಆಗ್ಬಿಟ್ಟಿದೆ. ನಾವು
1: ಹಾಳು ಮಾಡಬಾರ್ದು ಯಾವುದೇ ಇದನ್ನ ಅಲ್ವಾ.
0: ಹಾಳು ಮಾಡಬಾರ್ದು ಮೇಡಮ್. ಅದೇ ಹೆಸರು ಕೆಟ್ಟ
1: ಅವೆಲ್ಲ ಎಷ್ಟೋ ವರ್ಷದ ಸ್ಮಾರಕಗಳು ಅಂತದನ್ನ ಉಳಿಸ್ಕೊಳ್ಬೇಕು. ನಾವು ಉಳಿಸ್ಕೊಳ್ಬೇಕು ನಮ್ಮ ಮುಂದಿನ ಪರಂಪರೆ, ನಮ್ಮ ಮುಂದಿನ ತಲೆಮಾರಿಗೆ ಅದನ್ನ. ಹೌದು,
0: ಸಿಗದೇ ಇಲ್ಲ, ಆಗದೇ ಇಲ್ಲ. ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ವೇದಮೂರ್ತಿ ಅವರೇ, ಒಳ್ಳೆ ಅಭಿಪ್ರಾಯ ಹಂಚಿಕೊಂಡ್ರಿ. ಧನ್ಯವಾದಗಳು.
0: ಧನ್ಯವಾದಗಳು.
1: ಕೇಳುಗರೆ, ನೀವು ನೋಡಿದ ಸ್ಥಳದ ಕುರಿತು ನಮ್ಮೊಂದಿಗೆ ನೇರವಾಗಿ ಮಾತನಾಡಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 944-8640-471, 911-9720-272.

0: ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ನಮಸ್ತೆ.
1: ಮೇಡಮ್, ಗುಡ್ ಈವ್ನಿಂಗ್ ಮೇಡಮ್.
0: ನಮಸ್ತೆ ಸರ್, ಹೆಸರೇಳಿ.
1: ಮೇಡಮ್, ಗೊಂಚಿದಾರ್ ಅಂತ ಹೇಳ್ಬಿಟ್ಟು, ಭರಮಸಾಗರದಿಂದ.
0: ಓಕೆ, ಕಾರ್ಯಕ್ರಮದ ವಿಷಯ, ಕಾರ್ಯಕ್ರಮ ಗೊತ್ತಿದೆ ಇಲ್ಲ ಸರ್?
1: ಮೇಡಮ್, ನಾವು ಇತ್ತೀಚೆಗೆ ತಿರುಪತಿ ತಿರುಮಲ ದರ್ಶನ ಮಾಡಿದೆ ಮೇಡಮ್. ತುಂಬಾ ಸಿಕ್ಕಾಪಟ್ಟೆ ರಶ್ ಅಂತ ಬಹಳಷ್ಟು ಹೋದ ವಾರದಿಂದನೇ ಹೇಳ್ತಾ ಇದ್ರು. ಬಟ್ ದರ್ಶನದ ಅವಧಿ 3 ದಿನಗಳ ಕಾಲಾವಕಾಶ ಆಗುತ್ತೆ, 24 ಗಂಟೆ ಆಗುತ್ತೆ, 48 ಗಂಟೆ ಆಗುತ್ತೆ ಅಂತಂದಿದ್ರು. ಬಟ್ ಅಲ್ಲಿ ನಾವು ಫಾರ್ಮಾಲಿಟಿನಲ್ಲಿ ತುಂಬಾ ಸ್ವಲ್ಪ ಫಾಲೋ ಅಪ್ ಮಾಡಿದ್ರೆ 6 ಗಂಟೆನಲ್ಲಿ ದರ್ಶನ ಆಯ್ತು ಮೇಡಮ್. ಒಂದು ಅದ್ರಲ್ಲಿ SSB ಕೌಂಟರ್ ಅಂತ ಬರುತ್ತೆ ಕೆಳಗಡೆ, 3 ಕಡೆ ಆ ಕೌಂಟರ್ ಗಳಲ್ಲಿ ಟಿಕೆಟ್ ಗಳನ್ನು ವಿತರಣೆ ಮಾಡ್ತಾರೆ. ಸಪೋಸ್ ನಾವ್ ಇವತ್ತು ಹೋಗಿ ಆ ಕೌಂಟರ್ ಗಳಲ್ಲಿ ನಿಂತ್ಕೊಂಡ್ರೆ 3-4 ಗಂಟೆ ಒಳಗಡೆ ಟಿಕೆಟ್ ಸಿಗುತ್ತೆ. ನೆಕ್ಸ್ಟ್ ಡೇಗೆ ದರ್ಶನದ ಟೈಮಿಂಗ್ಸ್ ಕೊಡ್ತಾರೆ ಮೇಡಮ್ರೆ. ಆ ನೆಕ್ಸ್ಟ್ ಡೇ ಒಳಗಡೆ ಮೇಲಿರ್ತಕ್ಕಂತ ಎಲ್ಲಾ ದೇವಸ್ಥಾನಗಳನ್ನ ನೋಡ್ಕೊಂಡ್ ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ರೆ ನೆಕ್ಸ್ಟ್ 2 ಗಂಟೆಗೆ ನಿಂತ್ಕೊಂಡ್ರೆ 3-4 ಗಂಟೆ ಬೇಡ 4.5 ಗಂಟೆನಲ್ಲಿ ದರ್ಶನ ಆಗುತ್ತೆ ಮೇಡಮ್ರೆ. ಹಂಗಾಗಿ ಸ್ವಲ್ಪ ತಿರುಪತಿಗೆ ಹೋಗ್ತಕ್ಕಂತ ಭಕ್ತಾದಿಗಳಲ್ಲಿ ಈ ಒಂದು ಫಾಲೋ ಪ್ಲೇಸ್ ಅನ್ನ ಅನುಸರಿಸಿದ್ರೆ 2-3 ದಿನ ದರ್ಶನ ಆಗ್ತದೆ ಅನ್ನೋದು ತಪ್ಪುತ್ತೆ. ಸ್ವಲ್ಪ ಕೆಳಗಡೆ SSB ಟೋಕನ್ ಗಳನ್ನ ತೆಗೆದುಕೊಂಡು ಹೋಗ್ಬಿಟ್ರೆ ಬೇಗ ದರ್ಶನ ಆಗ್ತಕ್ಕಂತ ಚಾನ್ಸಸ್ ಇದೆ ಮೇಡಮ್. ತುಂಬಾ ಚೆನ್ನಾಗಿ ದರ್ಶನ ಆಯ್ತು ನಮ್ಗೆಲ್ಲ.
0: ಈಗ ತಿರುಪತಿಗೆ ಹೋಗ್ಬೇಕು ಅಂತ ಇರೋರಿಗೆ ನಿಮ್ಮಿಂದ ಒಳ್ಳೆ ಮಾಹಿತಿ ಸಿಕ್ಕಂಗಾಯ್ತು.
1: ಖಂಡಿತವಾಗ್ಲಿ ಮೇಡಮ್, ಈಗ ಸುಮ್ನೆ ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟು ದರ್ಶನಕ್ಕೆ ಹೋದ್ರೆ
0: ಹೌದು
1: ಸಾಕಷ್ಟು 2 ದಿನಗಳ ಕಾಲಾವಕಾಶ ಕಾಯ್ತಕ್ಕಂಥದ್ದು. ಬಟ್ ಕೆಳಗಡೆ ಈಸಿಯಾಗಿ ಟೋಕನ್ಸ್ ಸಿಗ್ತದೆ ಮೇಡಮ್ SSB ಕೌಂಟರ್ ಅಲ್ಲಿ. ಯಾವುದೇ 1 ರೂಪಾಯಿ ಪೇ ಮಾಡಂಗಿಲ್ಲ, ನಮ್ಮ ಆಧಾರ್ ಕಾರ್ಡ್ ಅಂತ ತೆಗೆದುಕೊಂಡು ಹೋಗ್ಬಿಟ್ರೆ

0: ಅಕೌಂಟ್ ಅಲ್ಲಿ ಒಂದು ಎರಡು ತಾಸು ಕ್ಯೂ ನಲ್ಲಿ ನಿಂತ್ಕೊಂಡ್ರೆ ಸಾಕು, ಅದು ನೆಕ್ಸ್ಟ್ ಡೇಗೆ ಟೈಮೇ ಅಲಾಟ್ ಆಗಿಬಿಡುತ್ತೆ ಆ ದರ್ಶನಕ್ಕೆ, ಸರ್ವದರ್ಶನಕ್ಕೆ. ಆ ಸರ್ವದರ್ಶನ ಟಿಕೆಟ್ ತಗೊಂಡು ನಾವು ಮೆಟ್ಲು ಮೇಲೆ ಹತ್ತಿ ಆದ್ರೂ ಹೋಗ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ವೆಹಿಕಲ್ ಅಲ್ಲಿ ಮೇಲ್ಗಡೆ ಆದ್ರೂ ಹೋಗ್ಬೋದು. ಒಂದು ದಿನ ಸಮಯಾವಕಾಶ ಇರೋದ್ರಿಂದ ಆ ದೇವಸ್ಥಾನ ಸುತ್ತಮುತ್ತ ಇರತಕ್ಕಂತ ಎಲ್ಲಾ ದೇವಸ್ಥಾನಗಳನ್ನ ಅಣ್ಣಪ್ಪನ್ನೆಲ್ಲ ನೋಡ್ಬೋದು.
1: ಆ ಸಮಯದಲ್ಲಿ ನಾವು ಅವನ್ನು ಕೂಡ ನೋಡ್ಬೋದು,
0: ಅವನ್ನು ನೋಡ್ಬೋದು, ಮತ್ತೆ ಟೈಮ್ ಅನ್ನು ನಮಗೆ ಸ್ಪೆಂಡ್ ಆದಂಗಾಗುತ್ತೆ, ಜೊತೆಗೆ ದರ್ಶನಕ್ಕೂ ನಮಗೆ ಅವಕಾಶ ಸಿಗುತ್ತೆ.
1: ಒಳ್ಳೆ ಮಾಹಿತಿ ತಿಳಿಸಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಥ್ಯಾಂಕ್ ಯು, ನಮಸ್ತೆ. ಹಲೋ, ನಮಸ್ಕಾರ, ಲೈನಲ್ಲಿದ್ದೀರಿ? ಹಲೋ ಹಲೋ ಕೇಳುಗರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾಗಿರುವಂತಹ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141 4172.

0: ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್. ಅವರೇ
0: ಹೆಸರೇಳಿ.
1: ಹೆಸರು ಸಲೀಂ ಸಾಬ್ ಅಂತ ಹೇಳಿ. ಆಜಾದ್ ಧರ್ಮ
0: ಸಲೀಂ ಸಾಬ್ ಅವರು. ಓಕೆ, ಮಾತಾಡಿ ವಿಷಯದ ಬಗ್ಗೆ. ನೀವು ನೋಡಿದಂತಹ ಸ್ಥಳದ ಕುರಿತು ಮಾತಾಡಿ. ಓಕೆ,
1: ಸುಮಾರು ಒಂದು 30 ವರ್ಷ ಹಿಂದೆ ಹಂಪಿಗೆ ಹೋಗಿದ್ದೀವಿ ಮೇಡಮರೆ, ಹುಡುಗರು ಹುಡುಗರು. ಅಲ್ಲಿ ಅದ್ಭುತವಾದ ದೇವಸ್ಥಾನಗಳೆಲ್ಲ ನೋಡಿದೀವಿ. ಸ್ಟ್ಯಾಚು ಗಣೇಶ ದೇವಸ್ಥಾನ, ಕಲ್ಲಿನ ರಥ, ಮತ್ತೆ ಯಜರಾಜ ದೇವಸ್ಥಾನ. ಆ ಟೈಮಲ್ಲಿ ಇದು ಗಳ್ಳಿ ಕಾಲುಂಗ್ರ ಶೂಟಿಂಗ್ ನಡೆದು ಒಂದು ವಾರ ಆಗಿತ್ತು ಮೇಡಮ್ ಅವರೇ.
0: ಓಕೆ, ಸಿನಿಮಾ ನೋಡಿದ್ರ ನೀವು?
1: ನೋಡ್ಬೇಕಂತೇಳಿ ಬಹಳ ಆಸೆಯಿಂದ ಹೋಗಿದ್ವಿ.
0: ಓಕೆ, ಇನ್ನು ಶೂಟಿಂಗ್ ಟೈಮಲ್ಲಿ.
1: ಆಮೇಲೆ ಹೊಸಪೇಟೆಯಲ್ಲಿ ಅವರು ರೂಮ್ ಮಾಡಿದಾರಂದ್ರೆ ಅಲ್ಲಿಗೂ ಹೋದಿವಿ. ಹೊಸಪೇಟೆಯಲ್ಲಿ ಅಲ್ಲಿಗೆ ಹೋಗಿ ಅವರು ಗುರುದತ್ ಮತ್ತೆ ಅವ್ರ ತಂದೆ ಶಿವಶಂಕರ್ ಅವ್ರಿಗೆಲ್ಲ ಭೇಟಿಯಾಗಿ ಮಾತಾಡ್ದಂದ್ವಿ. ನೆಕ್ಸ್ಟ್ ಅದಾದ್ಮೇಲೆ ಇದು ವಿಷ್ಣುವರ್ಧನ್ ಇಂದು ಕೃಷ್ಣ ರುಕ್ಮಿಣಿ. ಹಲೋ,
0: ಹೇಳಿ, ಕೇಳಿಸ್ತಾ ಇದೆ, ಹೇಳಿ.
1: ಕೃಷ್ಣ ರುಕ್ಮಿಣಿ ಶೂಟಿಂಗ್ ಹೋಗಿದ್ವಿ ಮೇಡಮ್ ಅವರೇ.
0: ಓಕೆ,
1: ಅವಾಗ ನಮ್ಗೆ ಜಾಸ್ತಿ ಸಿನಿಮಾ ಹುಟ್ಟ ಅವಾಗ. ಅದ್ಭುತ ದೇವಸ್ಥಾನಗಳು ನೋಡಿದ್ವಿ. ಆಮೇಲೆ ಅದರಲ್ಲಿ ನಾವು ಆಶ್ಚರ್ಯ ಪಡುವ ವಿಷಯ ಏನಂದ್ರೆ ಆ ದೇವಸ್ಥಾನಗಳು ಮತ್ತೆ ಕಲ್ಲಿನ ರಥ ಪ್ರತಿಯೊಂದು ಕೈಯಿಂದಲೇ ಕೆತ್ತಿರೋದವು.
0: ಹೌದು ಹೌದು.
1: ಇವಾಗ ನಂಗೆ ಮಿಷಿನ್ಗಳು ಜೆಸಿಬಿಗಳಿಲ್ಲ, ಅತ್ಯಂತ ಅದ್ಭುತವಾದ ಕಲ್ಲುಗಳು
0: ಅತ್ಯಂತ ಅದ್ಭುತವಾದ ಕೆತ್ತನೆಗಳನ್ನು ಕಾಣಬಹುದು.
1: ಅದೇ ನಾವು ಆಶ್ಚರ್ಯ ಪಡಬೇಕಾಗುತ್ತೆ.
0: ಹೌದು ಹೌದು. ಹಳೆಯ ನೆನಪನ್ನ ಮೇಲೂ ಹಾಕಿದಿರಿ ಅಲ್ವಾ, ಮೆಲುಕು ಹಾಕಿದಿರಿ. ಸಲೀಂ ಸಾಬ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನಮಸ್ತೆ.

0: ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೆಸರೇಳಿ.
1: ನಮ್ಮ ಹೆಸರು ಎಚ್ ಪಿ ಉಚ್ಚೇಗೌಡ ಮೇಡಮ್. ಅಲಗಾಪುರ ಗ್ರಾಮ, ಅನೂರು ತಾಲೂಕು, ಚಾಮರಾಜನಗರ ಜಿಲ್ಲೆಯಿಂದ.
0: ತುಂಬಾ ದೂರದಿಂದ ಕರೆ ಮಾಡ್ತಾ ಇದ್ದೀರಿ.
1: ಹೌದು ಮೇಡಮ್, ದೂರದಿಂದ ಮಾಡ್ತಾ ಇದ್ದೀನಿ.
0: ಓಕೆ, ನಮ್ಮ ಚಿತ್ರದುರ್ಗ ಆಕಾಶವಾಣಿ

0: ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಕೇಳ್ತಾ ಇರ್ತೀನಿ ಚಿತ್ರಗೀತೆ ಕೇಳ್ತಾ ಇದ್ದೀನಿ, ಮತ್ತೆ ಇದೇ ತರ ಫೋನಿನ ಕಾರ್ಯಕ್ರಮನೂ ಮಾತಾಡಿದೀನಿ, ಮತ್ತೆ ಯಾವ್ದು ಡಾಕ್ಟರ್ ಸಂಬಂಧಪಟ್ಟದ ಎಲ್ಲ ಫೋನ್ ಮಾಡಿದೀನಿ ಮೇಡಮ್. ಕೇಳಕ್ ಆಗಲ್ಲ, ನಾವು ವ್ಯವಸಾಯ ಮಾಡ್ತೀವಿ ಊರಲ್ಲಿ,
0: ವ್ಯವಸಾಯ ಮಾಡ್ತೀವಿ.
1: ಚಿತ್ರಗೀತೆನ ಬಿಡಲ್ಲ, ಕೇಳ್ತೀವಿ. ಈ ತರ ಫೋನಿನ ಕಾರ್ಯಕ್ರಮ ಅಂದ್ರೆ ತುಂಬಾ ಇಷ್ಟ ನಮ್ಗೆ. ಮತ್ತೆ ಏನೇನೋ ವಿಷಯಗಳು ಹೇಳ್ತಿರಲ್ವಾ, ಅದನ್ನೆಲ್ಲ ನಾವು ತಿಳ್ಕೊಬೇಕಾಗಿದೆ. ಮತ್ತೆ ನಮ್ಮಿಂದ ಅವ್ರಿಗೆ ಕೆಲವರಿಗೆಲ್ಲ ತಿಳಿಯಂತ ಒಂದು ಕಾರ್ಯಕ್ರಮ ಚೆನ್ನಾಗಿದೆ.
0: ಹೌದು,
1: ಇವಾಗ ಏನ್
0: ನೀವು ನೋಡಿರುವಂತ ಸ್ಥಳದ ಕುರಿತು ನಮ್ಮ ಜೊತೆ ನಿಮ್ಮ ಅನಿಸಿಕೆಗಳನ್ನ ಮಾತಾಡಬಹುದು, ನಿಮ್ಮ ನೆನಪುಗಳನ್ನು ಕೂಡ ಮೆಲುಕು ಹಾಕ್ಬಹುದು.
1: ಅದೇ ಮೇಡಮ್, ನಮ್ದು ಅಲಗಾಪುರ ಗ್ರಾಮ ಮೇಡಮ್. ನಾವು ಇಲ್ಲಿ ನಮ್ಮ ಅದೇ ನಮ್ಮ ಇದನ್ನೆಲ್ಲ ಹೇಳ್ಬೋದ ಮೇಡಮ್ ನಮ್ಮ ಬಗ್ಗೆ?
0: ನೀವು ನೋಡಿರುವಂತ ಸ್ಥಳದ ಕುರಿತು ಮಾತಾಡಿ, ಇದು ಕಾರ್ಯಕ್ರಮ ಸ್ಥಳದ, ನೀವು ನೋಡಿರುವಂತ ಯಾವುದೇ ವಿಶೇಷ ಸ್ಥಳಗಳ ಬಗ್ಗೆ ಆಗಿರಬಹುದು, ಆ ಸ್ಥಳದ ವಿಶೇಷತೆ ಏನು, ಅಲ್ಲಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ನಿಮ್ಮ ಅನುಭವ ಹೇಗಿತ್ತು, ಅದನ್ನ ಕುರಿತು ನಮ್ಗೆ ಕಾರ್ಯಕ್ರಮದಲ್ಲಿ ಇವತ್ತು ಮಾತಾಡಬಹುದು ನೀವು.
1: ಸರಿ ಮೇಡಮ್. ಅದೇ ಮೇಡಮ್, ಇವಾಗ ನಾವು ಸ್ವಲ್ಪ ದಿನದಲ್ಲಿ ನಾವು ಗೋಕರ್ಣ ಹೋಗಿದ್ದೆ ಮೇಡಮ್. ಗೋಕರ್ಣದಲ್ಲಿ ಹೋಗಿ ಮತ್ತೆ ಮುರುಡೇಶ್ವರ ಅಲ್ಲಿ ಎಲ್ಲ ಹೋಗಿದ್ದಮ್. ಗೋಕರ್ಣದಲ್ಲಿ ನಾವು ಅದು ಆತ್ಮಲಿಂಗ ತಂದಿಟ್ಟಿರೋದು ನೋಡಿದ್ರೆ ನಮ್ಗೆ ತುಂಬಾ, ಅದು ನೋಡ್ಬಿಟ್ಟು ನಾವು ಫಿಲಿಮ್ ಅಲ್ಲಿ ನೋಡಿದ್ದಷ್ಟೇ, ಕೇಳಿದ್ದಷ್ಟೇ, ಆದ್ರೆ ಅಲ್ಲಿ ನೋಡ್ಬಿಟ್ಟು ನಮ್ಗೆ ತುಂಬಾ ಒಂದು ಏನೋ ಒಂದ್ ರೀತಿ ಆಯ್ತು. ಮತ್ತೆ ಅಲ್ಲಿಂದ ನಾವು ಉಡುಪಿಗೆ ಬಂದಾಗ ನಮ್ಗೆ ಕನಕದಾಸರಿಗೆ ದರ್ಶನ ಕೊಟ್ಟಂತ ಆಗಿನ ಕಾಲದ ರಾಜರು ಅವ್ರನ್ನ ಏನೋ ಕಳ್ತನ ಮಾಡಿದ ಅಂತ ಹೇಳಿ ಅವ್ರನ್ನ ಬಂಧನೆ ಮಾಡಿ
0: ದೇವಸ್ಥಾನದ ಹಿಂಬದಿಯಲ್ಲಿ ಅಲ್ವಾ,
1: ಆವಾಗ ದೇವರು ಅವ್ರಿಗೆ ಪ್ರತ್ಯಕ್ಷ ಅಂತ ಆ ಕಿಂಡಿಯಿಂದ ನೋಡಿ ನಮ್ಗೆ ಅಲ್ಲಿ ಒಂಥರ ತುಂಬಾ ಒಂಥರ
0: ರೋಮಾಂಚನವಾಗ್ಬಿಡುತ್ತೆ.
1: ಏನೋ ಒಂಥರ ಆಯ್ತು, ರೋಮಾಂಚನವಾಗಿತ್ತು.
0: ಅದ್ರ ಹಿನ್ನೆಲೆ ಕೇಳಿರ್ತೀವಲ್ಲ, ಆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಖಂಡಿತ ಖುಷಿ ಆಗತ್ತೆ.
1: ಕೇಳಿದಾಗ ನಮ್ಗೆ ಏನೋ ಆವಾಗ ಎಲ್ಲ ನೆನಪು ಬಂದ್ಬಿಡ್ತ ನಮ್ಗೆ, ಏನೋ ಅವರು ಯಾವ ಕನಕದಾಸರು ಯಾವ ರೀತಿ ಇದ್ರು, ಯಾವ ತರ ಬಾಳಾಟ ಮಾಡಿದ್ರು ಅನ್ನೋದೆಲ್ಲ ನಮ್ಗೆ. ಅವರು ಕನಕದಾಸರು ಅಲ್ಲಿ ಬಂದು ಎಲ್ಲಾನು ಎಂಟಿ ಮದುವೆ ಆಗಿರೋ ಎಂಟಿ ಸಹ ಎಲ್ಲಾರನು ಮರ್ತು ಬಿಡ್ತಾರೆ ಅಲ್ಲಿ ಬಂದು. ಅದ್ರ ಸಾವುಕಾರರು ರಾಜರ ಮಗ ಅವರು ಎಲ್ಲಾನು ಮರ್ತಿ ಅಲ್ಲಿ ಬಂದ್ಬಿಡ್ತಾರೆ. ಬಂದಿ ಅಲ್ಲಿ ಅಲ್ಲಿ ಎಲ್ಲಾ ಸ್ಥಳದಿಂದ ಕನಕದಾಸರು ಬಂದ್ಬಿಟ್ಟು ಅಲ್ಲಿ ಎಲ್ಲಾ ಸ್ಥಳಗಳಲ್ಲಿ ತುಳಿದಿದ್ದೀನಿ ಅಂತೇಳಿ ಅಲ್ಲಿ ಬಂದ್ಬಿಟ್ಟು ಕಾಲ್ನ ಕಟ್ಕೊಂಡ್ಬಿಡ್ತಾರೆ, ಮಂಡಿಗಾಲಲ್ಲೇ ನಡೀತಾರೆ ಅವರು ಆ ದೇವಸ್ಥಾನದಲ್ಲಿ. ಕನಕದಾಸರು ನನ್ ಕಾಲ್ನ ಇಲ್ಲಿ ಹಾಕ್ಬಾರ್ದು, ಈ ಕಾಲು ಎಲ್ಲೆಲ್ಲ ತುಳ್ಕೊಂಡ್ ಬಂದಿರುತ್ತೆ ಅಂತೇಳಿ ಮಂಡಿನಲ್ಲೇ ಅವರು ಇದ್ ಮಾಡ್ತಾರೆ. ಆವಾಗ ಇದರಲ್ಲಿ ಕೊನೆಯಲ್ಲಿ ಅವರ ಅಂತ್ಯಕಾಲ ಬಂದಾಗ ಕನಕದಾಸರು ಅವ್ರನ್ನ ಏನೋ ಪ್ರಸಾದ ತರ ನುಂಗ್ಬಿಡ್ತಾರೆ, ಅವ್ರನ್ನ ನುಂಗ್ದಾಗ ಎಲ್ಲನ್ನ ನುಂಗ್ಬಿಡ್ತಾರೆ, ದೇಹನ ಕಾಲ್ ಮಾತ್ರ ಅವರು ಕಾಲನ್ನ ಮಾತ್ರ ನುಂಗಲ್ಲ ದೇವ್ರು ಅವ್ರನ್ನ ವಿಷ್ಣು. ಅವಾಗ ಆಮೇಲೆ ಒಳಗಡೆಯಿಂದಾನೆ ಮಾತಾಡ್ತಾರ, ನನ್ನನ್ನು ಯಾಕೆ ಅಲ್ತರ ಬಿಟ್ಬಿಟ್ಟಿದ್ರ, ನನ್ನನ್ನು ಪೂರ್ತಿ ಇದ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಎಲ್ಲಾ ದೇಹವೆಲ್ಲ ಪುಣ್ಯ ಮಾಡಿದೆ, ನಿಮ್ ಕಾಲ್ ಮಾತ್ರ ಪಾಪ ಮಾಡಿದೆ ಅಂತ ಹೇಳ್ತಾರೆ ಕನಕದಾಸರಿಗೆ. ಆವಾಗ ಕನಕದಾಸರು ಯಾ ಏನ್ ಪಾಪ ಮಾಡಿದೆ ಅಂದ್ರೆ, ನೀನು ಎಲ್ಲಾ ತಿರುಗಿ ಈ ಭೂಮಿ ಮೇಲೆ ಎಲ್ಲಾ ಕಡೆ ಹೆಜ್ಜೆ ಇಟ್ಟಿದೀಯ, ಆದ್ರೆ ನಿನ್ ಪಾದನ್ ಮಾತ್ರ ನನ್ನ ಸ್ಥಾನದಲ್ಲಿ ನೀನ್ ಇಟ್ಟಿಲ್ವಲ್ಲ
0: ಅಂತೇಳಿ ನೋಡಿ ಎಷ್ಟೆಲ್ಲ ವಿಷಯಗಳ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಗೊತ್ತಾಗತ್ತಲ್ವಾ.
1: ಹೌದು ಮೇಡಮ್,
0: ಒಳ್ಳೆ.
1: ಅವ್ರ ಕಾಲು ಇವಾಗ ಎಲ್ಲರಿಗೂ ನೋಡಿರ್ಬೋದು ನೀವು ನೋಡಿ ಮೇಡಮ್, ಎಲ್ಲರಿಗೂ ಹಣೆಗೆ ಒಂದು ಇದಿಕ್ಕೋತೀವಲ್ಲ ಏನೋ ಪಟ್ಟು ಅಥವಾ ನಾಮ ಇಕ್ತೀವಲ್ವಾ. ಈಗ ವಿಷ್ಣು ಇದು ವೆಂಕಟೇಶ್ವರನ್ಗೆ ನೋಡಿ ನೀವು, ಬಾಯಿಂದ ಹೋಗಿದೆ ಈ ಒಂದು ಪಟ್ಟು, ಮೂಗೆಲ್ಲ ಕಾಣಿಸಲ್ಲ ಸ್ವಾಮಿಗೆ, ನೋಡಿದಿರಲ್ವ ನೀವು, ಅದೇ ಅವ್ರ ಪಾದನೇ ಅದು ಅಂತ ಹೇಳ್ತಾರೆ ಮೇಡಮ್. ಕನಕದಾಸರ ಪಾದಕ್ಕೆನೆ ಅವರು ಬಟ್ಟಿಕ್ಕೋದು, ಎಲ್ಲಿ ವೈಟ್ ಮಧ್ಯದಲ್ಲಿ ಒಂದು ಕುಂಕುಮ ಇಕ್ತಾರೆ, ಕೊನೆಗೆ ಬಾಯಿ ತಮ್ಮ ಬಾಯಿ ತುಟಿಯಿಂದ ಹೋಗಿದೆ ಆ ಪಾದ, ಆ ಪಾದಕ್ಕೆನೆ ಮಾಡಿರೋದು ಅಂತ ಒಂದು
0: ವಿಷಯಗಳು ತಿಳ್ಕೊಂಡ್ವಿ ಅಲ್ವಾ. ಒಳ್ಳೆ ಅಭಿಪ್ರಾಯಗಳನ್ನು ತಿಳಿಸಿದ್ರಿ.
1: ಈಗ ನಾವು ಇನ್ನ ಮುಂದಿನ ಸ್ತೋತ್ರಗಳಿಗೆ ನಾವು
0: ಖಂಡಿತ ಹೌದು ಅವಕಾಶ ಕೊಡ್ಬೇಕು. ಧನ್ಯವಾದಗಳು ಹುಚ್ಚಗೌಡ್ರೆ ಕಾಲ್ ಮಾಡಿದ್ದಕ್ಕೆ. ನಮಸ್ತೆ. ಹಲೋ ನಮಸ್ತೆ, ಕೇಳುಗರೆ ಇದು ನೀವು ನೋಡಿದ ಸ್ಥಳದ ಕುರಿತಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಕರೆ ಮಾಡ್ಲಿಕ್ಕೆ ಓಕೆ ಕರೆ ಬರ್ತಾ ಇದೆ. ಹಲೋ ನಮಸ್ತೆ, ಹೆಸರೇಳಿ.

0: ಕೀರ್ತನ ಎಲ್ಲಿಂದ ಕರೆ ಮಾಡ್ತಿರೋದು? ಮೆದೇಹಳ್ಳಿಯಿಂದ. ಓಕೆ, ಯಾವ ಸ್ಥಳ ನೋಡ್ಕೊಂಡ್ ಬಂದ್ರಿ ಕೀರ್ತನ? ಬಳ್ಳಾರಿಯ ದುರ್ಗಮ್ಮನ ದೇವಸ್ಥಾನ ನೋಡ್ಕೊಂಡ್ ಬಂದ್ರ? ಏನ್ ಓದ್ತಿರೋದು ಕೀರ್ತನ? ನಾಲ್ಕನೇ ಕ್ಲಾಸು. ಚೆನ್ನಾಗಿದ್ಯಾ ದೇವಸ್ಥಾನ ಎಲ್ಲ? ಹೇಗನ್ನಿಸ್ತು ನಿನ್ಗೆ? ತುಂಬಾ ಖುಷಿ ಆಯ್ತಾ? ಓಕೆ, ಮತ್ತೆ ಯಾವ್ಯಾವ ಜಾಗ ನೋಡ್ಕೊಂಡ್ ಬಂದಿದ್ದೀರಿ? ಯಾವ ಇದಿದೆ, ಅಣೆಕಟ್ಟು ಇದೆ ಅಲ್ಲಿ, ಯಾವ ಅದರ ಹೆಸರೇನು, ಜಲಾಶಯದ ಹೆಸರೇನು, ಅಲ್ಲಿರುವಂತ ಜಲಾಶಯದ ಹೆಸರೇನು? ಹಲೋ ಕೀರ್ತನ. ಓಕೆ, ಹಲೋ, ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಹೆಸರೇಳಿ.
1: ಶಿವಾನಂದಪ್ಪ, ಸವಳಂಗ ನ್ಯಾಂತಿ ತಾಲೂಕ್ ಮೇಡಮ್.
0: ಓಕೆ ಶಿವಾನಂದಪ್ಪ ಅವರು, ಕರೆ ಸಿಕ್ಕಿದೆ ಇವತ್ತು.
1: ನಿರಂತರ ಕೇಳುಗ ಮೇಡಮ್.
0: ಖಂಡಿತ, ನಿಮ್ಮ ಸಂದೇಶಗಳೆಲ್ಲ ಬರ್ತಾ ಇರುತ್ತಲ್ವಾ?
1: ಹೌದು ಮೇಡಮ್.
0: ಓಕೆ, ಇವತ್ತು ಲೈನ್ ಸಿಕ್ಕಿದೆ, ಮಾತಾಡಿ. ಹಾಗಿದ್ರೆ ನೀವು ನೋಡಿದ ಸ್ಥಳದಂತ ಕುರಿತು.
1: ನಾನು 1974 SLC ಓದ್ತಿದ್ದೆ ಮೇಡಮ್, ಸಂಜೆಗನ್ನೂರಲ್ಲಿ.
0: ಓಕೆ,
1: ಆವಾಗ ಹಾಸ್ಟೆಲ್ ಓದ್ತಿರ್ಬೇಕಾದ್ರೆ ಸರ್ಕಾರದಿಂದನೇ ಮೈಸೂರು ಕಡೆ ಕರ್ಕೊಂಡೋಗಿದ್ರು ಮೇಡಮ್, ಪ್ರವಾಸ ಕರ್ಕೊಂಡೋಗಿದ್ರು. ಆವಾಗ ನಮ್ಗೆ ಇನ್ನು ಅಷ್ಟು ತಿಳುವಳಿಕೆ ಈಗಿನ ಹಂಗೆ ಇರ್ಲಿಲ್ಲ.
0: ಓಕೆ,
1: ಇಲ್ಲಿಂದ ಮೈಸೂರ್ ಕರ್ಕೊಂಡೋದ್ರು, ಮೈಸೂರ್ ಜೂ, ಪ್ಯಾಲೇಸ್, ಚಾಮುಂಡಿ ಬೆಟ್ಟ ಅಂತ ತೋರಿಸಿದ್ರು ಮೇಡಮ್. ಅದು ಈಗಲೂ ನೆನಪು ಹಂಗೆ ಇದೆ ಮೇಡಮ್, ತುಂಬಾ ನೆನಪಿದೆ. ಅದ್ ನೆನಪು ಇನ್ನೂ ಕಾಡ್ತಾ ಇದೆ ಮೇಡಮ್.
0: ಓಕೆ, ಹಳೆಯ ನೆನಪುಗಳಲ್ವಾ?
1: ಹೌದು ಮೇಡಮ್. ಇತ್ತೀಚೆಗೆ ಒಂದ್ 2 ವರ್ಷ ಮೊದ್ಲೆ ಅಯೋಧ್ಯೆ ಹೋಗಿದ್ವಿ ಏರೋಪ್ಲೇನ್ ಅಲ್ಲಿ. ಅದು ಹೊಸ ಅನುಭವ ಮೇಡಮ್.
0: ಓಕೆ,
1: ನಮ್ಮ ಫ್ಯಾಮಿಲಿಯಲ್ಲಿ ಒಂದು 15 ಜನ ಹೋಗಿದ್ವಿ ಮೇಡಮ್, ತುಂಬಾ ಚೆನ್ನಾಗಿತ್ತು.
0: ಅಯೋಧ್ಯೆ ಅಲ್ಲಿ ಒಂದು ವಾತಾವರಣ ಹೇಗಿದೆ?
1: ತುಂಬಾ ಚೆನ್ನಾಗಿದೆ ಮೇಡಮ್, ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನೋಡ್ಬೇಕು ಅನ್ಸುತ್ತೆ ಮೇಡಮ್. ಶ್ರೀರಾಮ ಮಂದಿರ.
0: ಹೌದು
1: ಮೇಡಮ್.
0: ಧನ್ಯವಾದಗಳು ಶಿವಾನಂದಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ.
1: ನಿರಂತರ ಕೇಳುವ ಮೇಡಮ್ ನಿಮ್ಮ ಆಕಾಶವಾಣಿ ಚಿತ್ರದುರ್ಗ ಅವ್ರ.
0: ಓಕೆ, ಹೀಗೆ ಎಲ್ಲಾ ಕಾರ್ಯಕ್ರಮಗಳಿಗೂ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದೇ ಫಸ್ಟ್ ನೀವು ಕಾಲ್ ಮಾಡಿರೋದು? ನಿಮ್ಮ ಹತ್ರ ಮಾತಾಡಿ ನಮಗೂ ಕೂಡ ಸಂತೋಷ ಆಯ್ತು. ಧನ್ಯವಾದಗಳು, ಹೀಗೆ ಕರೆ ಮಾಡ್ತಾ ಇರಿ.
1: ಥ್ಯಾಂಕ್ ಯು,
0: ನಮಸ್ತೆ.

0: ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೆಸರೇಳಿ.
1: ಎಂ ಋತುಂಜಯಪ್ಪ ಅಂತ ಹೇಳಿ ಜೋಗಿಮಠ ರಸ್ತೆ.
0: ಓಕೆ ಸರ್, ಹೆಸರೇಳಿ, ಇದು ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ.
1: ನಮ್ಮ ಅಭಿಪ್ರಾಯ, ನಾವು ನೋಡುವಂತ ಪ್ರದೇಶ ನಮ್ ಚಿತ್ರದುರ್ಗನೇ, ಬಹಳ ಜನ ಚಿತ್ರದುರ್ಗನೇ ನೋಡಿದ್ರೆ ಪೂರ.
0: ಓಕೆ.
1: ಆ ನಂತರ ಹಂಪಿ ಬಹಳ ಹತ್ತಿರ ಇದೆ ನಮಗೆ, 120 kilometers ದೂರದಲ್ಲಿ.
0: ಹೌದು ಹೌದು.
1: ಗತ ಇತಿಹಾಸ ಹಂಪಿ, ಅದನ್ನ ನೋಡೋದೇ ಒಂದ್ ಚಂದ.
0: ಹೌದು.
1: ಆಮೇಲೆ ಅದ್ರ ಬಗ್ಗೆ ಇತಿಹಾಸ ಓದ್ತಾ ಓದ್ತಾ ಓದ್ತಾ ಹೋದ್ರೆ ಪ್ರಕಾಂಡ ಇತಿಹಾಸ ಅದು.
0: ಹೌದು.
1: ಇವೆಲ್ಲ ಜನರ ಗಮನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ನಾವು ಮೊನ್ನೆ ಒಂದ್ ಪತ್ರ ಬಿಡುಗಡೆ ಮಾಡಿದೆ ಮೇಡಮ್, ಚಿನ್ಮೂಲಾದ್ರಿಯ ಸಪ್ತಶೃಂಗಗಳು ಹಂಪಿಯ ಪಂಚಾಕ್ಷರಿಗಳು ಅಂತೇಳಿ.
0: ಓಕೆ.
1: ಚಿತ್ರದುರ್ಗದ ಏಳ್ಬೆಟ್ಟ, ಆಮೇಲೆ ಹಂಪಿಯ ಐದು ಬೆಟ್ಟ, ಅಂಜನಾದ್ರಿ, ಮಾತಂಗ, ಋಷಶೃಂಗ, ಮೌಲ್ಯವಂತ, ಹೇಮಕೂಟ, ಒಂದೊಂದು ಸಚಿತ್ರ ಚಿತ್ರ ಸಮೇತ ವಿವರಿಸ್ತಾ ಹೋಗಿದ್ದೀನಿ. ಎಲ್ಲಕ್ಕೂ ಅದು ಗಮನಕ್ಕೆ ಬರ್ಬೇಕು ಅನ್ನಕೊಂಡು ಓದ್ಬೇಕು ಇತಿಹಾಸದ ಬಗ್ಗೆ. ಆಲ್ಮೋಸ್ಟ್ ಅದರಲ್ಲಿ

0: ದಾಖಲು ಮಾಡಿದ್ದೀನಿ ಮೇಡಮ್.
1: ಓಕೆ,
0: ಅವೆಲ್ಲ ನೋಡಿದವನ್ನ ಬರವಣಿಗೆ ರೂಪದಲ್ಲಿ ಆದ್ರೆ ಇದು ಹೇಳೋದಕ್ಕಾಗಲ್ಲ, ಬರವಣಿಗೆ ರೂಪದಲ್ಲಿ ಓದಿದ್ರೆ ಯಾರಿಗೆಲ್ಲ ಗೊತ್ತಾಗುತ್ತೆ.
1: ಖಂಡಿತ. ಚಿತ್ರದುರ್ಗ ಹಾಗೂ ಹಂಪಿಗೆ ಸಂಬಂಧಪಟ್ಟ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ, ಐತಿಹಾಸಿಕ ಮಾಹಿತಿ ನೀವು ಅದ್ರಲ್ಲಿ ಬರ್ತಿದ್ದೀರಿ.
0: ಚಿತ್ರದುರ್ಗ ಮತ್ತು ಹಂಪಿ.
1: ಓಕೆ ಸರ್.
0: 165 ಪುಟ ಇದೆ, 161 ವರ್ಣಚಿತ್ರಗಳು ಇದಾವೆ. ಅಂತ ಸಂಗ್ರಹಣೆ ಮಾಡ್ಕೊಂಡ್ರೆ ಮಕ್ಕಳಿಗೆ ಇತಿಹಾಸದ ಬಗ್ಗೆ ಪೋಷಿಸೋದಕ್ಕೂ
1: ಖಂಡಿತ ಒಳ್ಳೆ ಮಾಹಿತಿ ಸಿಗುತ್ತೆ. ಅದರ ಜೊತೆಗೆ ನೋಡ್ಬೇಕು, ಹೌದು, ಎಲ್ಲಾದ್ರೂ ಕೂಡ ನೋಡ್ಕೊಂಡ್ ಬರ್ಬೇಕು ಅನ್ನೋ ಕುತೂಹಲನು ಮತ್ತೆ ಆಸೆನೂ ಕೂಡ ಹುಟ್ಟುತ್ತೆ ಅಲ್ವಾ. ಓದ್ಬೇಕು, ಓದುವಂತದನ್ನ ಮನೆಯಿಂದನೇ ನಾವು ಮಕ್ಕಳಿಗೆ ಕಲಿಸ್ಬೇಕು. ಇತ್ತೀಚೆಗೆ ಓದೋದು ಓದುವಿಕೆ ಅನ್ನೋದೇ ಕಡಿಮೆ ಆಗ್ಬಿಟ್ಟಿದೆ ಅಲ್ವಾ.
0: ನನ್ನ ಮನೇಲಿ ಒಂದು ಚಿಕ್ಕ ಲೈಬ್ರರಿ ಇದೆ ಮೇಡಮ್, ಸುಮಾರು 1,000 ಪುಸ್ತಕಗಳು ಇಟ್ಟಿದ್ದೀನಿ.
1: ಮನೆಯಲ್ಲಿ ಪುಸ್ತಕಗಳನ್ನ ಸಂಗ್ರಹ ಮಾಡಿದಿರಿ ನೀವು.
0: ತಿಳ್ಕೊಬೇಕು, ಆಸಕ್ತಿ ಇರ್ಬೇಕು.
1: ಓಕೆ, ಹೌದು, ಓದುವ ಆಸಕ್ತಿಯನ್ನ ಈಗ ಏನು ಜನರೇಷನ್ ಇದೆ, ಮಕ್ಕಳು ಏನಿದ್ದಾರೆ ಅವರಲ್ಲಿ ಓದುವ ಆಸಕ್ತಿಯನ್ನ ಪೋಷಕರು ಬೆಳೆಸಬೇಕು. ಹೌದು, ಓದುವ ಆಸಕ್ತಿ ಬೆಳೆದ್ರೆ ಎಲ್ಲದೂ ಕುತೂಹಲಗಳ ಬಗ್ಗೆಗೂ ಕೂಡ ಅವರು ಹೌದು ಹೀಗಿರುತ್ತೆ ಹಾಗಿರುತ್ತೆ ಭೇಟಿ ಕೊಡಬೇಕು ನಾವು ನೋಡಬೇಕು ಅನ್ನುವಂತ ಆಸೆ ಮೂಡುತ್ತೆ ಮಕ್ಕಳಲ್ಲಿ. ನಮ್ಮ ನಾಡು ನುಡಿ ಸಂಸ್ಕೃತಿ ಐತಿಹಾಸಿಕತೆ ಎಲ್ಲದ್ರ ಬಗ್ಗೆಯೂ ಕೂಡ ಆಸಕ್ತಿ ಹುಟ್ಟುತ್ತೆ. ಓಕೆ ಓಕೆ ಸರ್, ಒಳ್ಳೆಯ ವಿಷಯವನ್ನ ಹಂಚ್ಕೊಂಡ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ. ಥ್ಯಾಂಕ್ ಯು, ನಮಸ್ತೆ. ಕೇಳುವರೆ, ಇದು ನೀವು ನೋಡಿದ ಸ್ಥಳ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆಗೆ ಅವಕಾಶವಿದೆ. ನೀವು ಕರೆ ಮಾಡಬೇಕಾಗಿರುವಂತಹ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272. ಹಲೋ, ನಮಸ್ತೆ.
2: ಹಲೋ, ನಮಸ್ಕಾರ.
1: ನಮಸ್ತೆ, ಹೆಸರೇಳಿ.
2: ಸತೀಶ್ ಕುಮಾರ್ ಮೇಡಮ್, ಗ್ರಾಮ ಉಡುಪಿ.
1: ಉಡುಪಿಯಿಂದ ಕರೆ ಮಾಡ್ತಾ ಇದ್ದೀರಿ ಸತೀಶ್ ಕುಮಾರ್ ಅವರು.
2: ಹೌದು ಮೇಡಮ್,
1: ಹೇಳಿ. ನೀವು ನೋಡಿದಂತ ಸ್ಥಳ
2: ಯಾವುದು? ಸ್ಥಳ ನಾವು ಹೋದ ಸ್ಥಳ ಅಥವಾ ಪರಿಚಯ
1: ಅಲ್ವಾ?
2: ಇದು ನಾನು ಈ ನಮ್ಮ ಕರಾವಳಿಯ ಒಂದು ಅದ್ಭುತ ಒಂದು ಪ್ರವಾಸಿ ಕ್ಷೇತ್ರವೂ ಹೋದದು, ಆನೆಗುಡ್ಡೆ ಗಣಪತಿ. ಆನೆಗುಡ್ಡೆ ಗಣಪತಿ ಬಹಳ ಪ್ರಸಿದ್ಧ ಗಣಪತಿ ಕ್ಷೇತ್ರ. ಆರು ಕ್ಷೇತ್ರದಲ್ಲಿ ಬಹಳ ಮುಖ್ಯ ಅದು. ಮದ್ದೂರು, ಸರಗು, ಆನೆಗುಡ್ಡೆ, ಹಟ್ಟಿಯಂಗಡಿ, ಇಡಗುಂಜಿ, ಗೋಕರ್ಣ, ಇದರಲ್ಲಿ ಆನೆಗುಡ್ಡೆ ಬಹಳ ಪ್ರಶಸ್ತಿ ಇದೆ. ಯಾಕಂದ್ರೆ ಉದ್ಭವ ಗಣಪತಿ ಅದು.
1: ಉದ್ಭವ ಗಣಪತಿ
2: ಮತ್ತೆ ಅದು ಈ ಇದಕ್ಕಿಂತ ಮೊದಲಿನ ಯುಗದಲ್ಲೂ ಅದು ಅಲ್ಲಿ ಪ್ರಸ್ತುತದಲ್ಲಿ ಇತ್ತು ಅಂತ ಪ್ರತೀತ ಇದೆ. ಮತ್ತೆ ದ್ವಾಪರ ಈಗ ಕಲಿಯುಗದಲ್ಲಿಯೂ ಅಸ್ತಿತ್ವದಲ್ಲಿರುವ ಕ್ಷೇತ್ರ.
1: ಓಕೆ,
2: ಅದು ಗೌತಮ ಮುನಿ ಒಮ್ಮೆ ಭಾರಿ ಬರ ಬಂತಂತೆ ಮಹಾಭಾರತ ಕಾಲದಲ್ಲಿ. ಅಲ್ಲಿ ತಪಸ್ಸು ಕೈಗೊಳ್ಳುವ ಅದಕ್ಕಾಗಿ ಮಳೆ ಮತ್ತೆ ಸಮೃದ್ಧಿಗಾಗಿ ಅಂತ ಮಾಡುವಾಗ ಅಲ್ಲಿ ಕುಂಭಾಸುರ ಅಂತ ಒಬ್ಬ ದುಷ್ಟ ರಾಕ್ಷಸ ಇದ್ದಂತೆ ಮೇಡಮ್. ಆ ಕುಂಭಾಸುರನ ಅದು ಅವರ ಯಾಗಕ್ಕೆ ಬಹಳ ತಡೆ ಕೊಡ್ತಾ ಇದ್ದಂತೆ. ಕಡೆಗೆ ಅಷ್ಟೊತ್ತಿಗೆ ಪಾಂಡವರು ಬರ್ತಾ ಇದ್ರಂತೆ. ಪಾಂಡವರು ಬರುವಾಗ ಪಾಂಡವರ ಹತ್ರ ನಿವೇದಿಸಿಕೊಂಡ್ರಂತೆ ಗೌತಮ ಮುನಿ. ಆವಾಗ ಪಾಂಡವರಲ್ಲಿ ಭೀಮ ಅದಕ್ಕೆ ಸರಿ ಆಗ್ತಾನೆ, ಕುಂಭಾಸುರ ವಧೆ ಮಾಡ್ತಾನಂತ ಹೇಳಿ ವಧೆ ಮಾಡ್ಲಿಕ್ಕೆ ಹೋದ್ರೆ ಕುಂಭಾಸುರ ಭೀಮನಷ್ಟೇ ಬಲಶಾಲಿಯಾಗಿದ್ದು ಭೀಮನನ್ನು ಸಹ ಅವನು ತಪ್ಪು ಬಡಿಲಿಕ್ಕೆ ಆಗದೆ ಭೀಮ ಕಡೆಗೆ ಅಲ್ಲಿ ಆ ಗಣಪತಿಯ ಮೊರೆ ಹೋದಾಗ ಗಣಪತಿ ಆನೆ ರೂಪದಲ್ಲಿ ಒಂದು ಖಡ್ಗವನ್ನು ಕೊಟ್ಟದ್ದು
1: ಭೀಮನಿಗೆ.
2: ಆ ಖಡ್ಗಕ್ಕೆ ಹಸಿ ಅಂತಾರೆ. ಆನೆ ಅದು ಕುಂಭಾಸುರನ ವಧೆ ಆದ ಕಾರಣ ಅದಕ್ಕೆ ಕುಂಭಾಸಿ ಅಂತ ಊರಿನ ಹೆಸರು ಬಂದಿದೆ. ಮತ್ತೆ ಗಣಪತಿ ಸಿದ್ಧಿ ಗಣಪತಿ ಮೇಡಮ್, ಯಾರು ಯಾವ ಮನಸ್ಸಿನ ಒಂದು ಸಂಕಲ್ಪ ಮಾಡಿಕೊಂಡು ಅಲ್ಲಿಗೆ ಬಂದ್ರೆ ಅದು ಈಡೇರ್ತದೆ.
1: ಓಕೆ,
2: ಸಿದ್ಧಿ ಗಣಪತಿ ಅಂತ ವಿನಾಯಕ. ಮತ್ತೆ ಮತ್ತೊಂದು ವಿಶೇಷ ಏನ್ ಗೊತ್ತಾ, ಅಲ್ಲಿ ಸಂಕಷ್ಟಿ ಅಂತ ಆಗ್ತದೆ, ಸಂಕಷ್ಟ ಹರ
1: ಗಣಪತಿ ದಿನಕ್ಕೆ.
2: ಆವಾಗ ಭಾರಿ ವ್ರತ ಮಾಡ್ತಾರೆ ಈ ಮಹಿಳೆಯರು ಎಲ್ಲ ಜಾಸ್ತಿ ಅಲ್ಲಿ. ಅವರಲ್ಲದೆ ಬೇರೆ ದೂರದವರು ಮಾಡ್ತಾರೆ, ಆವಾಗ ಅಲ್ಲಿಗೆ ಬರ್ತಾರೆ ಸಂಕಷ್ಟಿಗೆ. ಅದು ಅವರ ಏನು ಮನಸ್ಸಿನ ಒಂದು
1: ಸಂಕಲ್ಪಗಳಿರುತ್ತೆ
2: ಅದು ಒಂದು ಪ್ರತೀತಿ ಇದೆ. ಸಂಕಷ್ಟ ವ್ರತ ಅಂತ ಮಾಡುವಾಗ ಉಪವಾಸ ಇರ್ತಾರೆ ಅವ್ರು ಸಂಕಷ್ಟಿಯಲ್ಲಿ.
1: ಸಮಯ ಆಗ್ತಾ ಸಮಯ ಮುಗಿತಾ ಬಂತು ಸತೀಶ್ ಕುಮಾರ್ ಅವರೇ.

0: ಅನ್ನಪ್ರಸಾದ ಭೋಜನ ಇದೆ.
1: ಸಮಯ ಆಗ್ತಾ ಇದೆ, ಸಮಯ ಆಯ್ತು ಕಾರ್ಯಕ್ರಮದ್ದು. ಓಕೆ ಓಕೆ, ಒಳ್ಳೆ ವಿಷಯ. ಪೌರಾಣಿಕ ಹಿನ್ನೆಲೆ ಇರುವಂತ ಕೇಳಿಸ್ಕೊಂಡು
0: 30 ಕಿಲೋಮೀಟರ್ ರಾಷ್ಟ್ರೀಯ ಮಾರ್ಗ 66ರಲ್ಲಿ ಇದೆ ಮೇಡಮ್.
1: ಓಕೆ, ಒಳ್ಳೆ ಮಾಹಿತಿ ನೀಡಿದ್ರಿ. ಪೌರಾಣಿಕ ಹಿನ್ನೆಲೆ ಇರುವಂತಹ ಆನೆಗುಡ್ಡ ಗಣಪತಿಯ ಬಗ್ಗೆ ಮಾಹಿತಿ ನೀಡಿದ್ರಿ.
0: ಅಲ್ಲಿ ಗಣಪತಿ ಏನಂದ್ರೆ ಅಲ್ಲಿ ಬಂದು ಅಲ್ಲಿ ನಾವು ನೆನೆಕೊಂಡ ಕೆಲಸ ನಡೀದೇ ಇರುವುದೇ ಇಲ್ಲ.
1: ಓಕೆ, ಸಮಯ ಆಗ್ತಾ ಇದೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು, ನಮಸ್ತೆ.
0: ಮಾತಾಡಿ ಖುಷಿ, ಧನ್ಯವಾದ.
1: ಧನ್ಯವಾದಗಳು, ಧನ್ಯವಾದಗಳು. ಇದುವರೆಗೂ ನೀವು ನೋಡಿದ ಸ್ಥಳ ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಭಾಗವಹಿಸಿದಂಥ ನಮ್ಮೆಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು.

0: ಆಕಾಶವಾಣಿ ಚಿತ್ರದುರ್ಗ. ಸಮಯ 6:20 ಇದೀಗ ಪ್ರಕಟಣೆಗಳು.
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
0: ಕೇಳುಗರೆ, ಈ ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಕುರುಬರಹಳ್ಳಿ ಗ್ರಾಮದ ಜಯಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದವನ್ನ ಕೇಳುವಿರಿ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈ ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 2026 ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಬಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಯನ್ನ ಕೇಳುವಿರಿ.

ಈ ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನ ಕೇಳುವಿರಿ. ಈ ರಾತ್ರಿ 9:30 ನಮ್ಮ ನಿಲಯದಿಂದ ನಾಟಕ ದೇಶದ ವೈರಿಗಳು ಪ್ರಸಾರವಾಗುತ್ತೆ. ಮೂಲ ಹಿಂದಿ ವಿನೋದ್ ರಸ್ತೋಗಿ, ಕನ್ನಡ ಅನುವಾದ ಪ್ರೊಫೆಸರ್ ಧರಣೇಂದ್ರ ಕುರಕುರಿ, ನಿರ್ದೇಶನ ಸುರೇಖಾ ಸುರೇಶ್.

ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಸರಿಯಾಗಿ 6:15 ಸೆಕೆಂಡುಗಳು. ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಳ್ಳೋಣ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಕುರುಬರಹಳ್ಳಿ ಗ್ರಾಮದ ಜಯಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದವನ್ನು ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:35 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ 2026 ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ನಂತರ ಜನಪದ ಗೀತೆಯನ್ನು ಕೇಳುವಿರಿ. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ. ಕನ್ನಡ ಸಾಹಿತ್ಯದಲ್ಲಿ ರಂಗಕಲಾವಿದರ ಆತ್ಮಕಥೆಗಳ ಅವಲೋಕನ ಕುರಿತು ಮಾತನಾಡುತ್ತಾರೆ ರವಿ ಎನ್ಸಿ. ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. 8:00 ಚಿತ್ರಗೀತೆಗಳು, 8:45 ವಚನಗಳನ್ನು ಕೇಳುವಿರಿ. 9:15 ಭಾವಗೀತೆಗಳು, 9:30 ನಾಟಕ ದೇಶದ ವೈರಿಗಳು ಪ್ರಸಾರವಾಗುತ್ತೆ. ಮೂಲ ಹಿಂದಿ ವಿನೋದ್ ರಸ್ತೋಗಿ, ಕನ್ನಡ ಅನುವಾದ ಪ್ರೊಫೆಸರ್ ಧರಣೇಂದ್ರ ಕುರುಕುರಿ, ನಿರ್ದೇಶನ ಸುರೇಖಾ ಸುರೇಶ್. ನಂತರ 10:00 to 11:00 ರವಿವಾಸರಿಯ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಇದರಲ್ಲಿ ಕುಮಾರ್ ಮರ್ತೂರ್ ಅವರ ಗಾಯನವನ್ನು ಕೇಳುವಿರಿ.

ನಾಳಿನ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ನಮನ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಜಗದೀಶ್ ಬಿಎಂ ಅವರಿಂದ, 6:35 ದೇಶಭಕ್ತಿ ಗೀತೆ, 6:40 ಪ್ರಾಯೋಜಿತ ಕಾರ್ಯಕ್ರಮ, ಕೆಳದಿ ಶಿವಪ್ಪ ನಾಯಕ ಯುಎಹೆಚ್ಎಸ್ ನೇಗಿಲ ಮಿಡಿತ ಪ್ರಸಾರವಾಗುತ್ತೆ, ವಿಷಯ ಪಪ್ಪಾಯ ಹಣ್ಣಿನ ವಿಶೇಷತೆಗಳು ಹಾಗೂ ಅದರ ಮೌಲ್ಯವರ್ಧನೆ, ಮಾಹಿತಿ ನೀಡುವ ತಜ್ಞರು ಡಾಕ್ಟರ್ ಗೌಡ್ರು ಪ್ರಮೋದ್ ಗೌಡ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ತಾಂತ್ರಿಕತೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ. 6:45 ರೈತರಿಗೆ ಸಲಹೆ, 6:50 ಆರೋಗ್ಯ ಬಿಂದು, ವಿಷಯ ತಾಯಿ ಹಾಲು, ಮಾಹಿತಿ ನೀಡುವ ವೈದ್ಯರು ಡಾಕ್ಟರ್ ಬಿಎಸ್ ಲಕ್ಷ್ಮಿ. 7:00 ದಿನಸರಿ 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ, 7:30 ಸೇವಾ ಮಾಹಿತಿ, 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ, 8:30 ಕನ್ನಡ ಚಿತ್ರಗೀತೆಗಳು, 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಕೆಎಸ್ ತಿಪ್ಪಮ್ಮ ಅವರಿಂದ, 9:10 ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ, ವಿಶ್ವಮೋಹನ್ ಭಟ್ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ, 9:30 ಚಿತ್ರಗೀತೆಗಳು, 10:05 ಹಲೋ ಕೇಳುಗರೆ ನೇರ ಫೋನ್ ಇನ್ ಕಾರ್ಯಕ್ರಮ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಪ್ರಸಾರವಾಗಲಿದೆ, 11:00 ಜನಪದ ಗೀತೆಗಳನ್ನು ಕೇಳುವಿರಿ. ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಪ್ರಾಕೃತಿಕ ಜಗತ್ತು, ನದಿಗಳು ಅಥವಾ ಜಲಪಾತಗಳ ಕುರಿತ ಪರಿಚಯವನ್ನ ತಿಳಿಯುವಿರಿ. 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 12:30 ಆರೋಗ್ಯ ಕಾರ್ಯಕ್ರಮ, ದತ್ತಕ್ರಿಯಾ ಯೋಗ ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ, ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ವಿಷಯ ಪಿಎಂ ಫಸಲ್ ಬಿಮಾ ಯೋಜನೆ, ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ, 2:40 ವಿಷಯಾಧಾರಿತ ಚಿತ್ರಗೀತೆಗಳನ್ನು ಕೇಳುವಿರಿ, 3:00 to 5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು. ಇನ್ನು ನಾಳಿನ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 5:30 ಯುವ ತರಂಗ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ರೂಪ ಮತ್ತು ಸಂಗಡಿಗರಿಂದ ಸಂಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಕಾಲುವೆಹಳ್ಳಿ ಗ್ರಾಮದ ಕರಿಬಸಪ್ಪ ಹಾಗೂ ಸಂಗಡಿಗರಿಂದ ಪದವನ್ನು ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ

0: ವೃತ್ತಪತ್ರ 6:35 ಸೇವಾ ಮಾಹಿತಿ 6:51 ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ವಿಷಯ ಕೃಷಿಯಲ್ಲಿ ನೀರಿನ ವೈಜ್ಞಾನಿಕ ಬಳಕೆ. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ನಂತರ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಯನ್ನ ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು, 8:00 ಜನರಂಜಿನಿ, ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:45 ವಚನಗಳು, 9:15 ಭಾವಗೀತೆಗಳನ್ನು ಕೇಳುವಿರಿ. 9:30 ನಾಟಕ ದರೆ ಹತ್ತಿ ಉರಿದೊಡೆ ಪ್ರಸಾರವಾಗುತ್ತೆ. ರಚನೆ ಬಿಆರ್ ಪೊಲೀಸ್ ಪಾಟೀಲ್, ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. ನಂತರ 10:00 to 11:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಈ ಎಲ್ಲಾ ಕಾರ್ಯಕ್ರಮಗಳು ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿದೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬಿಎಸ್ ಮಾರ್ಟ್ ನೂತನವಾಗಿ ಪ್ರಾರಂಭಗೊಂಡಿದ್ದು, ಇಲ್ಲಿ ಎಲ್ಲ ರೀತಿಯ ಗೃಹ ಬಳಕೆಯ ವಸ್ತುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದ್ದು, 1,000 ಹೆಚ್ಚಿನ ಬೆಲೆಯ ವಸ್ತುಗಳನ್ನು ಖರೀದಿಸಿದಲ್ಲಿ ಹೋಮ್ ಡೆಲಿವರಿ ಮಾಡಿಕೊಡಲಾಗುವುದು. ಸ್ಥಳ ಧರ್ಮಶಾಲಾ ರಸ್ತೆ, ಚಿತ್ರದುರ್ಗ. ದೂರವಾಣಿ ಸಂಖ್ಯೆ 9845499959 ಕರೆ ಮಾಡಬಹುದು.
0: ಇದೀಗ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಚಿತ್ರದುರ್ಗ ತಾಲೂಕು ಕುರುಬರಹಳ್ಳಿ ಗ್ರಾಮದ ಜಯಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದವನ್ನು ಕೇಳುವಿರಿ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಕುರುಬರಹಳ್ಳಿ ಗ್ರಾಮದ ಜಯ್ಯಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದವನ್ನ ಕೇಳಿದಿರಿ.

ಆಕಾಶವಾಣಿ ಚಿತ್ರದುರ್ಗ ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ ಕೇಳುವಿರಿ.

0: ಡಾಕ್ಟರ್ ದೀಪಾ ಎಂಬಿ ಅವರಿಂದ.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ, ಸಾಮಾನ್ಯ ಕಲ್ಲಿನೊಳಗೂ ಗಣಿತದ ಸೌಂದರ್ಯ ಅಡಗಿದೆ. ಪ್ರಕೃತಿಯಲ್ಲಿರುವಂತಹ ಅನೇಕ ಅದ್ಭುತಗಳನ್ನ ಗಮನಿಸಿದಾಗ ಅದರ ಹಿಂದೆ ಒಂದು ಕ್ರಮ ಮತ್ತು ನಿಯಮ ಇರುವುದನ್ನ ನಾವು ಕಾಣಬಹುದು. ಹೂವಿನ ತೆನೆಗಳ ವಿನ್ಯಾಸದಿಂದ ಹಿಡಿದು ಜೇನುಗೂಡಿನ ಆಕಾರದವರೆಗೆ ಪ್ರಕೃತಿ ಗಣಿತದ ನಿಯಮಗಳನ್ನ ಅನುಸರಿಸುತ್ತದೆ. ನಾವು ಕೂಡ ಅಡುಗೆ ಮನೆಯಲ್ಲಿ ಚಪಾತಿ ರೊಟ್ಟಿಗಳನ್ನ ವೃತ್ತಾಕಾರದಲ್ಲಿಯೇ ಲಟ್ಟಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಸಾಮಾನ್ಯ ಕಲ್ಲುಗಳ ಒಳಗಿರುವ ಸ್ಫಟಿಕಗಳ ಆಕಾರದಲ್ಲಿಯೂ ಗಣಿತದ ಅದ್ಭುತವೇ ಅಡಗಿದೆ. ಈ ಕಲ್ಲುಗಳನ್ನ ಒಡೆದಾಗ ಕೆಲವು

0: ಒಮ್ಮೆ ಒಳಗೆ ಚೌಕ, ಷಟ್ಕೋನ, ಉದ್ದವಾದ ಕಡ್ಡಿಯಂತಹ ಅಥವಾ ಸಮಮಿತಿಯ ಆಕಾರಗಳಲ್ಲಿ ಹೊಳೆಯುವ ಸ್ಫಟಿಕಗಳು ಕಾಣಿಸುತ್ತವೆ. ಇವು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಪ್ರಕೃತಿಯ ಗಣಿತದ ನಿಯಮಗಳೇ ಕಾರ್ಯನಿರ್ವಹಿಸುತ್ತವೆ. ಈ ಸ್ಫಟಿಕಗಳು ರೂಪುಗೊಳ್ಳುವುದು ಪರಮಾಣುಗಳು ಅಥವಾ ಅಣು ಸಮೂಹಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಡುವುದರಿಂದ. ಪ್ರತಿಯೊಂದು ಖನಿಜದ ಅಣುಗಳು ತಮ್ಮದೇ ಆದಂತಹ ವಿನ್ಯಾಸವನ್ನ ಹೊಂದಿರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ, ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ ಸಂಸ್ಥರಗಳ ಒತ್ತಡದಿಂದ ಮೈದೆಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನು ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣುಗಳು ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು, ಈ ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತಿಯ ಆಕಾರವನ್ನ ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ ಮಕ್ಕಳು ಬರೆಯುವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನ್ನಿಂದನೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ, ವಜ್ರದ ಮೇಲೆ ಬೆಳಕು ಬಿದ್ದಾಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ, ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ, ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನ ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಈ ಸ್ಫಟಿಕಗಳ ಆಕಾರಗಳನ್ನ ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನ ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನ ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನ ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನ ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 6:35, ಸೇವಾ ಮಾಹಿತಿ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಇದೊಂದು ಪ್ರಕಟಣೆ. 2027-28 ಶೈಕ್ಷಣಿಕ ಸಾಲಿನಲ್ಲಿ 6ನೇ ತರಗತಿ ಪ್ರವೇಶ ಪಡೆಯಲು ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ JNVST 2027 ಆನ್ಲೈನ್ ನೋಂದಣಿ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಎನ್ವಿಎಸ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 31 ಆಗಿರುತ್ತೆ. ಪ್ರವೇಶಕ್ಕೆ ಸಂಬಂಧಿಸಿದ ವಿವರಗಳ ಕೈಪಿಡಿ ಅಥವಾ ಪ್ರಾಸ್ಪೆಕ್ಟಸ್ ಅನ್ನು ಅಡ್ಮಿಷನ್ ನೋಟಿಫಿಕೇಶನ್ ಪುಟದಲ್ಲಿ ಲಭ್ಯವಿರುತ್ತೆ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: 6:37. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವರೆ.
1: ಅಪ್ಪ, 3,000 ಕೊಡಿ.
2: ಯಾಕೆ?
1: ನನ್ನ ಪಾಕೆಟ್ ಮನಿ.
2: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
1: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
2: ಅರೆ ವಾ, ನನ್ಗು ಕಲಿಸು. ನೆಲ 1,000 ತಗೊಂಡು ಹೋಗು.
1: ನಿಮ್ ಮೊಬೈಲ್ ಕೊಡಿ.
2: ತಗೋ ತಗೋ.
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
5: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
6: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲೋ ಭಲೋ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করুন।

0: ती धारा आता मराठी भाषा न्यूज ऑन AIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुन
2: हिंदी भाषा के कार्यक्रम संगीत और समाचार सुनने के लिए डाउनलोड करें न्यूज ऑन AIR ऐप
0: राघम 24x7 DTH वाहिनी FM रेनबो विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಮೇರು ಗಾಯಕಿ ಎಸ್ ಜಾನಕಿ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ, 4723 ಹುದ್ದೆ ಭರ್ತಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆ, ಸಂಸದ ಗೋವಿಂದ ಕಾರಜೋಳ. ಹಲವು ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿ. ಮೇರು ಗಾಯಕಿ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಬೋಗಾದಿ ಬಳಿಯ ಕಣಿಯನಹುಂಡಿ ತೋಟದ ಮನೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಗಾನಕೋಗಿಲೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು

0: ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5ರವರೆಗೆ ಇರಿಸಲಾಗಿತ್ತು. ತದನಂತರ ಅವರ ಪಾರ್ಥಿವ ಶರೀರವನ್ನು ಬೋಗಾದಿಯ ಕಣಿಯನಹುಂಡಿ ಬಳಿ ಇರುವ ಅವರ ತೋಟದ ಮನೆಗೆ ಅಂತ್ಯಕ್ರಿಯೆಗಾಗಿ ಮೆರವಣಿಗೆಯ ಮೂಲಕ ಕೊಂಡೊಯ್ಯಲಾಯಿತು. ಸಾವಿರಾರು ಅಭಿಮಾನಿಗಳು ಸರತಿ ಸಾಲಿನಲ್ಲಿ ನಿಂತು ತಮ್ಮ ನೆಚ್ಚಿನ ಗಾಯಕಿಯ ಅಂತಿಮ ದರ್ಶನ ಪಡೆದರು. ಕನ್ನಡ, ಮಲಯಾಳಂ, ತಮಿಳು ಚಿತ್ರರಂಗದ ಪ್ರಮುಖ ಗಣ್ಯರು, ಕಲಾವಿದರು ಹಾಗೂ ರಾಜಕೀಯ ಮುಖಂಡರು ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ಸೂಚಿಸಿದರು. ಪಾರ್ಥಿವ ಶರೀರ ಕಣಿಯನಹುಂಡಿ ತೋಟದ ಮನೆಗೆ ತಲುಪಿದ ನಂತರ ಸಂಜೆ 5:40ಕ್ಕೆ ಧಾರ್ಮಿಕ ವಿಧಿವಿಧಾನ ಹಾಗೂ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಾರ್ವಜನಿಕರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನಡೆಯಿತು. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ ಶುರುವಾಗಿದೆ. ವಸತಿ ಶಾಲೆ ಶಿಕ್ಷಕರು, ಪೊಲೀಸ್ ಕಾನ್ಸ್ಟೇಬಲ್, ಕಂದಾಯ ಇಲಾಖೆಯಲ್ಲಿನ ಭೂಮಾಪಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ಸೇರಿದಂತೆ ಸುಮಾರು 4,723 ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದ ಮೂಲಕ ಹೇಳಿದ್ದಾರೆ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಬೆಳೆ ಹಾನಿಯನ್ನು ನಿಖರವಾಗಿ ಅಂದಾಜಿಸಿ ಸೂಕ್ತ ಪರಿಹಾರ ನೀಡಲು ಸಹಕಾರಿಯಾಗುವಂತೆ ಉಪಗ್ರಹ ಆಧಾರಿತ ಬೆಳೆ ಸಮೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಇದನ್ನು ಚಿಕ್ಕಮಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗುವುದು. ಅದಲ್ಲದೆ ಎಸ್ಐಆರ್ ಪ್ರಕ್ರಿಯೆ ವೇಳೆ ಜನರಿಗೆ ಅನುಕೂಲವಾಗಲು ಖಾಯಂ ನಿವಾಸ ಪತ್ರವನ್ನು ನೀಡಲು ತೀರ್ಮಾನಿಸಲಾಗಿದೆ ಎಂದು ಅವರು ತಿಳಿಸಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸೈಯದ್ ಯಾಸೀನ್ ಅವರು ಅನಾರೋಗ್ಯದ ಕಾರಣ ಇಂದು ಬೆಳಿಗ್ಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಸೈಯದ್ ಯಾಸೀನ್ ಅವರು ಕೇಂದ್ರದ ಮಾಜಿ ಸಚಿವ ಸಿಕೆ ಜಾಫರ್ ಶರೀಫ್ ಅವರ ಅಳಿಯರಾಗಿದ್ದು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಿಂದ 6 ಬಾರಿ ಸ್ಪರ್ಧಿಸಿದ್ದರು. 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅವರ ಅಂತ್ಯಕ್ರಿಯೆ ಇಂದು ಸಾಯಂಕಾಲ ರಾಯಚೂರು ನಗರದ ಕಮಲಿವಾಲೆ ಬಾಬಾ ಖಬರಸ್ಥಾನದಲ್ಲಿ ನೆರವೇರಬಹುದು ಎಂದು ಕುಟುಂಬದ ಸದಸ್ಯರು ತಿಳಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಕೊಡಗು ಜಿಲ್ಲೆಗೆ ನವಮಂಗಳೂರು ಬಂದರು ಸಂಸ್ಥೆಯಿಂದ ಶಾಶ್ವತ ಜನೋಪಯೋಗಿ ಯೋಜನೆಯನ್ನು ಜಾರಿಗೊಳಿಸಲು ಬದ್ಧ ಎಂದು ಸಂಸ್ಥೆಯ ಅಧ್ಯಕ್ಷ ಸುಶೀಲ್ ಕುಮಾರ್ ಸಿಂಗ್ ಭರವಸೆ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ನಿಯೋಗದೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದು ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಗೌರವ ಸಲಹೆಗಾರ ಜಿ ಚಿದ್ವಿಲಾಸ್ ಪ್ರಸ್ತಾವನೆ ಸಲ್ಲಿಸಿ ಕೊಡಗು ಜಿಲ್ಲೆಯಿಂದ ಬಹುತೇಕ ಕಾಫಿ ವಹಿವಾಟು ನವಮಂಗಳೂರು ಬಂದರಿನ ಮೂಲಕ ಆಗುತ್ತಿದೆ. ನವಮಂಗಳೂರಿನ ಆರ್ಥಿಕ ಲಾಭಕ್ಕೂ ಕೊಡಗಿನಿಂದ ಸರಬರಾಜಾಗುತ್ತಿರುವ ಕಾಫಿ ಪರೋಕ್ಷವಾಗಿ ಕಾರಣವಾಗುತ್ತಿದೆ ಎಂದರು. ಈ ನಿಟ್ಟಿನಲ್ಲಿ ನವಮಂಗಳೂರು ಬಂದರು ಟ್ರಸ್ಟ್ನಿಂದ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ನಿಧಿ ಬಳಸಿ ಕೊಡಗು ಜಿಲ್ಲೆಯಲ್ಲಿ ಜನರಿಗೆ ಪ್ರಯೋಜನವಾಗುವಂತಹ ಶಾಶ್ವತ ಯೋಜನೆಯನ್ನು ಜಾರಿಗೊಳಿಸುವಂತೆ ಕೋರಿದರು. ಈ ಪ್ರಸ್ತಾವನೆಗೆ ಸುಶೀಲ್ ಕುಮಾರ್ ಪೂರಕವಾಗಿ ಸ್ಪಂದಿಸಿದರು. ದೇಶದ ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ಕೂಡಿರುವಂತೆ ನೋಡಿಕೊಳ್ಳುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ನಗರದ ಎಸ್ಎಸ್ಕೆಎಸ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಹಿರಿಯ ನಾಗರಿಕರಿಗೆ ಉಚಿತ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಕಾಳಜಿಯ ಫಲವಾಗಿ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಹೆಚ್ಚಿನ ಅನುದಾನ ಬಿಡುಗಡೆಯಾಗಿದ್ದು ದೇಶಾದ್ಯಂತ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಬಡತನದ ಕಾರಣದಿಂದಾಗಿ ಕನ್ನಡಕ, ಶ್ರವಣ ಸಾಧನ ಹಾಗೂ ವಾಕಿಂಗ್ ಸ್ಟಿಕ್ಗಳಂತಹ ಮೂಲಭೂತ ಉಪಕರಣಗಳನ್ನು ಖರೀದಿಸಲು ಆರ್ಥಿಕ ಶಕ್ತಿ ಇಲ್ಲದ ಹಿರಿಯರಿಗೆ ಈ ಅತ್ಯಾಧುನಿಕ ಸಾಧನಗಳು ಸ್ವಾವಲಂಬನೆಯ ಸಂಕೇತವಾಗಿವೆ ಎಂದು ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ, ಹಿರಿಯೂರು, ಚಳ್ಳಕೆರೆ ಮತ್ತು ಹೊಳಲ್ಕೆರೆ ತಾಲೂಕುಗಳ ಒಟ್ಟು 986 ಫಲಾನುಭವಿಗಳಿಗೆ 84,84,000 ರೂಪಾಯಿ ವೆಚ್ಚದಲ್ಲಿ 4,471 ಸಾಧನ ಸಲಕರಣೆಗಳನ್ನು ಹಂಚಲಾಗುತ್ತಿದ್ದು ಉಳಿದ ತಾಲೂಕುಗಳಲ್ಲೂ ಶೀಘ್ರದಲ್ಲಿ ವಿತರಿಸಲಾಗುವುದು ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:00

0: 出ないだけ。
1: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಬಿರುಸಿನಿಂದ ಸಾಗಿದೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದುವರೆಗೆ 14,36,920 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಈ ಪೈಕಿ 5,57,559 ನಮೂನೆಗಳ ಗಣಕೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಜಿಲ್ಲೆಯ 1,661 ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜೂನ್ 30 ಮನೆ ಮನೆ ಭೇಟಿ ನಡೆಸುತ್ತಿದ್ದಾರೆ. ಇದು ಜುಲೈ 29 ನಡೆಯಲಿದೆ. ಈ ವೇಳೆ 2,516 ಮರಣ, 2,111 ವಲಸೆ, 726 ಡಬಲ್ ಎಂಟ್ರಿ ಮತ್ತು 54 ಗೈರು ಹಾಜರಿ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಮನೆ ಮನೆ ಭೇಟಿ ಮುಂದುವರೆದಿದ್ದು ಜೂನ್ 30 ಜುಲೈ 11 ಗಂಟೆವರೆಗೆ ಒಟ್ಟು 11,89,919 ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡಲಾಗಿರುತ್ತದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಅವರು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲವಾಗಿರುವ ಹಿನ್ನೆಲೆಯಲ್ಲಿ ರೈತರು ಬೆಳೆ ರಕ್ಷಣೆಗಾಗಿ ತೇವಾಂಶ ಸಂರಕ್ಷಣಾ ಕ್ರಮಗಳಿಗೆ ಆದ್ಯತೆ ನೀಡಬೇಕೆಂದು ಯಾದಗಿರಿ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಸಲಹೆ ನೀಡಿದ್ದಾರೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಅವರು, ಬಿತ್ತನೆಗೂ ಮುನ್ನ ಬೀಜೋಪಚಾರಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನವಣೆ, ಜೋಳ ಮತ್ತು ಸಜ್ಜೆಯಂತಹ ಕಡಿಮೆ ನೀರು ಬಯಸುವ ಬೆಳೆಗಳನ್ನು ಬೆಳೆಸುವುದು ಸೂಕ್ತ ಎಂದಿದ್ದಾರೆ. ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಂ ಹಾಗೂ ಏಕದಳ ಧಾನ್ಯಗಳಿಗೆ ಅಜೋಸ್ಪೊರಿಲಂ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬೇಕು. ಜೊತೆಗೆ ಟ್ರೈಕೋಡರ್ಮಾ ಶಿಲೀಂಧ್ರನಾಶಕ ಬಳಸಿ ಬೀಜ ಸಂಸ್ಕರಣೆ ನಡೆಸುವುದರಿಂದ ಆರಂಭಿಕ ಹಂತದಲ್ಲಿಯೇ ರೋಗ ಬಾಧೆಯನ್ನು ತಡೆಯಬಹುದು ಎಂದು ಸಲಹೆ ನೀಡಿದ್ದಾರೆ. ಅಗಲಿದ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರಿಗೆ ಕರ್ನಾಟಕ ಕಾವಲು ಪಡೆ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಚಾಮರಾಜನಗರದಲ್ಲಿ ಜಿಲ್ಲೆಯಾದ್ಯಂತ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಚಾಮರಾಜನಗರದ ಗುಂಡ್ಲುಪೇಟೆ ಮತ್ತು ಕೊಳ್ಳೇಗಾಲ ಪ್ರವಾಸಿ ಮಂದಿರದಲ್ಲಿ ಕಾವಲು ಪಡೆ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಕರ್ನಾಟಕ ಕಾರ್ಯಕರ್ತರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮೌನಾಚರಣೆ ನಡೆಸಿದರು. ಇದೇ ವೇಳೆ ಕನ್ನಡ ಪರ ಹೋರಾಟಗಾರ ಅಯಾಜ್ ಮಾತನಾಡಿ, ತಮ್ಮ ಸುಮಧುರ ಕಂಠದಿಂದ ಸಂಗೀತ ಪ್ರಿಯರನ್ನು ಮೋಡಿ ಮಾಡಿದ್ದ ಎಸ್ ಜಾನಕಿ ಗಾಯನ ನಿಲ್ಲಿಸಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಜನಿಸಿದ್ದರೂ ಜಾನಕಿಯವರಿಗೆ ಕರ್ನಾಟಕದ ಮೇಲೆ ವಿಶೇಷ ಪ್ರೀತಿ ಇತ್ತು. ಹೀಗಾಗಿ ಕನ್ನಡದಲ್ಲಿ 8,000 ಅಧಿಕ ಹಾಡುಗಳನ್ನು ಹಾಡಿ ಸಂಗೀತ ಆಸಕ್ತರ ಮನ ಗೆದ್ದಿದ್ದರು ಎಂದರು. ವಿದ್ಯುತ್ ಪ್ರಸರಣ ಮಾರ್ಗದ ಸಂತ್ರಸ್ತ ರೈತರಿಗೆ ಶೇಕಡಾ 35% ಹೆಚ್ಚಿನ ಪರಿಹಾರವನ್ನು ವಿತರಿಸುವ ಒಪ್ಪಂದದೊಂದಿಗೆ ಲೋಕ್ ಅದಾಲತ್ನಲ್ಲಿ 48 ಪ್ರಕರಣಗಳನ್ನು ರಾಮನಗರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯನವರ್ ಅವರ ಸಮ್ಮುಖದಲ್ಲಿ ಇತ್ಯರ್ಥಪಡಿಸಲಾಗಿದೆ. ಈ ಕುರಿತು ಮಾತನಾಡಿದ ನ್ಯಾಯಮೂರ್ತಿ ಎಂಎಚ್ ಅಣ್ಣಯ್ಯನವರ್, ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಈ ಬಾರಿ ಹಿರಿಯ ನಾಗರಿಕ ಕಕ್ಷಿದಾರರ ಪ್ರಕರಣಗಳು, ಪವರ್ ಗ್ರಿಡ್ ಮಾರ್ಗದಲ್ಲಿ ಹೆಚ್ಚಿನ ಪರಿಹಾರ ಕೋರಿದ್ದ ರೈತರ ಪ್ರಕರಣಗಳನ್ನು ಆದ್ಯತೆಯ ಮೇರೆಗೆ ಇತ್ಯರ್ಥ ಮಾಡಲಾಗಿದೆ. ರೈತರಿಗೆ ಶೇಕಡಾ 35% ಹೆಚ್ಚಿನ ಪರಿಹಾರವನ್ನು ಒದಗಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೇರು ಗಾಯಕಿ ಎಸ್ ಜಾನಕಿ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ, 4,723 ಹುದ್ದೆ ಭರ್ತಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆ, ಸಂಸದ ಗೋವಿಂದ ಕಾರಜೋಳ್. ಹಲವು ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಏನಣ್ಣ ತುಂಬಾ ದಿನಗಳ ನಂತರ?
3: ಹೌದಣ್ಣ. ಅರೆ ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
2: ಅರೆ ಅದೇ 60 ಅಲ್ವಾ?
3: ಅರೆ ನನ್ನ ಹತ್ರ ಬರೀ 30 ಕ್ಯಾಶ್ ಇರೋದು.
2: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗೆಸಿ.
3: ಮತ್ತೆ ಎರಡನೇದು?
2: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
3: ತಗೊಳ್ಳಿ. ಅರೆ UPI ಮರ್ಯಾದೆ ಉಳಿಸ್ತು.
2: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
3: ಭಾರತ ಡಿಜಿಟಲ್ ಪೇಮೆಂಟ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.

ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ 2026ರ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಬಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ನಂತರ ಜನಪದ ಗೀತೆಯನ್ನ ಕೇಳುವಿರಿ.
1: ನಿಮ್ಮ ಸಮಯಕ್ಕೆ ತಕ್ಕಂತೆ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡಿ ಆದಾಯ ಗಳಿಸಲು ಚಿತ್ರದುರ್ಗ ಕೊಟ್ಯಾಕ್ ಲೈಫ್ ಅಲ್ಲಿ ಉತ್ತಮ ಅವಕಾಶ. ಗೃಹಿಣಿಯರು, ನಿವೃತ್ತ ನೌಕರರು, ಸ್ವಯಂ ಉದ್ಯೋಗ ಮಾಡುತ್ತಿರುವ 35 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಸದಾವಕಾಶ. ಉಚಿತ ತರಬೇತಿ, ನಿರಂತರ ಮಾರ್ಗದರ್ಶನ ಸಿಗಲಿದೆ. ನಿಮ್ಮ ಕೆಲಸಕ್ಕೆ ತಕ್ಕಂತೆ ಆದಾಯ ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗದ ಕೊಟ್ಯಾಕ್ ಲೈಫ್ ವ್ಯವಸ್ಥಾಪಕರು ಲಾವಣ್ಯ ಜೆ ಅವರನ್ನ ಸಂಪರ್ಕಿಸಿ. ಫೋನ್ ಸಂಖ್ಯೆ 8433411856, 8431411856.
2: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ಕೇಳಿ 2026ರ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿ ಮಂಜುನಾಥ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್.
4: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ಬಿ ಮಂಜುನಾಥ್ ಸರ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಈ ಒಂದು 2026ರ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ರೈತ ಬಾಂಧವರೇ ನಿಮಗೆ ನೀಡಲಿದ್ದಾರೆ. ಇವತ್ತು ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
5: ನಮಸ್ಕಾರಗಳು
4: ಸರ್. ಹೇಳಿ ಸರ್, ಈಗಾಗಲೇ ಈ ಒಂದು 2026ರ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅನ್ನುವಂಥದ್ದು ಈಗಾಗಲೇ ಜಾರಿಯಲ್ಲಿ ಇದೆ ಸರ್. ಅಂದ್ರೆ ಈ ಒಂದು ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂದ್ರೆ ಏನ್ ಸರ್?
5: ಈಗ ನೋಡಿ, ನಾವು ಹೇಗೆ ಇದನ್ನ ಲೈಫ್ ಇನ್ಶೂರೆನ್ಸ್ಗೆ ಜೀವ ವಿಮೆಯನ್ನ ಮಾಡಿಸ್ತೇವೆ, ವಾಹನಗಳಿಗೆ ವಿಮೆಯನ್ನ ಮಾಡಿಸ್ತೇವೆ, ಅದೇ ರೀತಿಯಲ್ಲಿ ನಮ್ಮ ಬೆಳೆಗಳಿಗೂ ಸಹ ವಿಮೆ ಮಾಡಿಸ್ಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಎರಡೂ ಸರ್ಕಾರಗಳು ಅವಕಾಶವನ್ನು ಕಲ್ಪಿಸಿರ್ತಕ್ಕಂತ ಒಂದು ಯೋಜನೆ. ಸೊ ಈ ಯೋಜನೆಯಡಿ ನಾವು ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಿಗೂ ಸಹ ವಿಮೆಯನ್ನ ಮಾಡಿಸ್ಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಏನು, ನಮ್ಮ ಬೆಳೆ ಯಾವಾಗಾದ್ರೂ ಪ್ರಕೃತಿಯ ವೈಪರೀತ್ಯಗಳಿಗೆ ತುತ್ತಾಗಿ ನಮಗೆ ಏನು ನಿರೀಕ್ಷಿತ ಇಳುವರಿ ಬೆಳೆಗಳ ಮೂಲಕ ಬರ್ತಾ ಇರುತ್ತೆ, ನಾನು ಈ ಒಂದು ಬೆಳೆ ಹಾಕ್ತೇನೆ, ಈ ಶೇಂಗಾ ಆಗಿರ್ಬೋದು ಅಥವಾ ತೊಗರಿ ಆಗಿರ್ಬೋದು ಅಥವಾ ಸಿರಿಧಾನ್ಯಗಳಾಗ್ಬೋದು, ಮೆಕ್ಕೆಜೋಳ ಹಾಕ್ಬೋದು, ನನಗೊಂದು ನಿರೀಕ್ಷಿತ ಮಟ್ಟದ ಇಳುವರಿ ಇರುತ್ತೆ. ಅಂದ್ರೆ ಸಾಧಾರಣವಾಗಿ ಪ್ರತಿ ವರ್ಷನು ಸರಾಸರಿ ಒಂದು 5 ಕ್ವಿಂಟಲ್ಲು, 10 ಕ್ವಿಂಟಲ್ಲು, 20 ಕ್ವಿಂಟಲ್ಲು ಒಂದೊಂದು ಬೆಳೆಗೆ ಸಂಬಂಧಪಟ್ಟ ಹಾಗೆ ಬರುವಂತದ್ದು ಇರುತ್ತೆ. ಆ ಇಳುವರಿ ಏನಾದರೂ ಕೊರತೆ ಆದಾಗ ಎಷ್ಟು ಕೊರತೆ ಇದು ಇಳುವರಿ ಆಗುತ್ತೆ, ಅದಕ್ಕೆ ಪೂರಕವಾಗಿ ರೈತರು ಆರ್ಥಿಕವಾಗಿ ನಷ್ಟ ಹೊಂತಾರೆ, ಆ ನಷ್ಟವನ್ನ ಆರ್ಥಿಕ ನಷ್ಟವನ್ನ ಭರಿಸ್ಕೊಡ್ತಕ್ಕಂಥದಕ್ಕೆ ಸರ್ಕಾರ ಕಲ್ಪಿಸಿರ್ತಕ್ಕಂಥ ಯೋಜನೆನೆ ಇದು, ನಮ್ಮ ಫಸಲ್ ಭೀಮಾ ಯೋಜನೆ ಅಥವಾ ಬೆಳೆ ವಿಮೆ.

0: ಯೋಜನೆ ಅಂತಾನು ಹೇಳ್ತೇವೆ. ಈ ಯೋಜನೆ ಅಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡನ್ನೂ ಸಹ ಭಾಗಿಯಾಗಿರ್ತಕ್ಕಂಥದ್ರಿಂದ ಇದನ್ನ ನಾವು ನಮ್ಮ ರಾಜ್ಯದ ಕರ್ನಾಟಕ ಸರ್ಕಾರದ ವತಿಯಿಂದ ನಾವು ಇದನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತಕ್ಕಂಥದ್ದನ್ನ ಹೇಳ್ತೇವೆ.
1: ಸರ್, ಈಗ ಈ ಒಂದು ಬೆಳೆ ವಿಮಾ ಯೋಜನೆಯ ಒಂದು ಸೌಲಭ್ಯವನ್ನ ನಮ್ಮ ರೈತರು ಪಡೆದುಕೊಳ್ಬೇಕು ಅಂತಂದ್ರೆ ಏನ್ ಮಾಡಬೇಕಾಗುತ್ತೆ?
0: ಈಗ ಇದು ಅನ್ವಯ ಆಗ್ತಕ್ಕಂಥದ್ದು ಯಾರ ರೈತರು ಅವರ ಹೆಸರಲ್ಲಿ ಜಮೀನಿರುತ್ತೆ, ಆ ಜಮೀನ್ ಇರ್ತಕ್ಕಂಥ ರೈತರನ್ನು ಇದರಲ್ಲಿ ಭಾಗವಹಿಸಬೇಕಾಗುತ್ತೆ. ಅವರು ಫಲಾನುಭವಿಗಳು ಆಗಿರ್ತಾರೆ. ಸೊ ಆ ರೈತರು ಏನ್ ಮಾಡ್ಬೇಕಾಗಿರುತ್ತೆ, ಈಗ ಒಂದೊಂದು ತಾಲೂಕಿನಲ್ಲಿ ಇದನ್ನ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಏನು 50 ಹೆಕ್ಟೇರ್ ಪ್ರದೇಶಕ್ಕಿಂತ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾ ಇರತಕ್ಕಂಥ ಬೆಳೆಯನ್ನ ಮುಖ್ಯ ಬೆಳೆ ಅಂತೇಳಿ ನಾವು ಹೇಳ್ತೇವೆ. ಹಾಗೆ ಅದಕ್ಕಿಂತ ಕಡಿಮೆ ವಿಸ್ತೀರ್ಣದಲ್ಲಿ ಬೆಳೀತಾ ಇರತಕ್ಕಂಥ ಬೆಳೆಗಳನ್ನ ಹೋಬಳಿ ಮಟ್ಟದ ಬೆಳೆಗಳು, ಇವನ್ನ ಮೈನರ್ ಕ್ರಾಪ್ಸ್ ಅಂತ ಹೇಳ್ತೇವೆ. ಮುಖ್ಯ ಬೆಳೆನ ಮೇಜರ್ ಕ್ರಾಪ್ ಅಂತ ಹೇಳ್ತೇವೆ. ಹಾಗಾಗಿ ಇದರಲ್ಲಿ ಈ ಬೆಳೆ ವಿಮೆಗೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯಿತಿನೂ ಸಹ ಒಂದು ವಿಮಾ ಘಟಕವಾಗಿರುತ್ತೆ, ಹಾಗೆ ಹೋಬಳಿ ಮಟ್ಟನೂ ಸಹ ಒಂದು ವಿಮಾ ಘಟಕವಾಗಿ ಇರುತ್ತೆ. ಸೊ ಇದಕ್ಕೆ ಪೂರ್ವಕವಾಗಿ ಸರ್ಕಾರ ನೋಟಿಫೈ ಮಾಡಿರುತ್ತೆ, ಅಂದ್ರೆ ಅಧಿಸೂಚಿತ ಬೆಳೆಗಳು ಯಾವು, ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಅಧಿಸೂಚಿತ ಬೆಳೆಗಳು ಯಾವು ಅಂತಕ್ಕಂಥದ್ದನ್ನ ಹೇಳುತ್ತೆ. ಈಗ ನಾವು ಚಳ್ಳಕೆರೆ ತಾಲೂಕನ್ನ ತೆಗೆದುಕೊಂಡಾಗ ಚಳ್ಳಕೆರೆ ತಾಲೂಕಿನಲ್ಲಿ ಮುಖ್ಯ ಬೆಳೆ ಅಂತಂದ್ರೆ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಅಧಿಸೂಚಿತ ಬೆಳೆಯಾಗಿ ಶೇಂಗಾ ಇರುತ್ತೆ. ಚಿತ್ರದುರ್ಗ ಜಿಲ್ಲೆಗೆ ಮಳೆಯಾಶ್ರಿತ ಮುಸುಕಿನ ಜೋಳ ಇದೆ. ಹಿರಿಯೂರು ತಾಲೂಕಿಗೆ ಶೇಂಗಾ ಮತ್ತು ಸೂರ್ಯಕಾಂತಿ ಮಳೆಯಾಶ್ರಿತ ಬೆಳೆಗಳು, ಇವು ಮುಖ್ಯ ಬೆಳೆಗಳಾಗಿರ್ತವೆ. ಹೊಳಲ್ಕೆರೆ ತಾಲೂಕಿನಲ್ಲಿ ಮುಸುಕಿನ ಜೋಳ ಮತ್ತು ರಾಗಿ, ಕೆಲವು ಕಡೆ ಮುಸುಕಿನ ಜೋಳ ಇರುತ್ತೆ, ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ರಾಗಿನೂ ಸಹ ಅಧಿಸೂಚಿತ ಮುಖ್ಯ ಬೆಳೆ ಇರುತ್ತೆ. ಹಾಗೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ಶೇಂಗಾ ನೆಲಗಡಲೆ ಅಧಿಸೂಚಿತ ಮುಖ್ಯ ಬೆಳೆ ಆಗಿರುತ್ತೆ. ಹೊಸದುರ್ಗ ತಾಲೂಕಿನಲ್ಲಿ ರಾಗಿ ಮಳೆಯಾಶ್ರಿತ ಮುಖ್ಯ ಬೆಳೆ ಆಗಿರ್ತಕ್ಕಂಥದ್ದು ಇರುತ್ತೆ. ಸೊ ಇದನ್ನ ಅವರು ನೋಡ್ಕೋಬೇಕು. ಇದನ್ನ ನೋಡ್ಕೊಂಡು ಮಳೆಯಾಶ್ರಿತ ಇದನ್ನ ಹೌದಾ ನೀರಾವರಿಯ ಅಂತೇಳಿ, ಕೆಲವರು ನೀರಾವರಿಗೆ ತುಂಬಿರ್ತಾರೆ, ನಮ್ಗೆ ಬೆಳೆ ವಿಮೆ ಬರಬೇಕಾಗಿತ್ತು ಬರ್ಲಿಲ್ಲ ಅಂತಕ್ಕಂಥದ್ದನ್ನು ಇರುತ್ತೆ. ಸೊ ಇಲ್ಲಿ ಸ್ಪಷ್ಟತೆ ಇರಬೇಕು ರೈತರಿಗೆ, ಯಾವ ಬೆಳೆ ಮುಖ್ಯ ಬೆಳೆ ಆಗಿ ಅಧಿಸೂಚಿತ ಆಗಿರುತ್ತೆ ಆ ಬೆಳೆಗೆ ಇದನ್ನ ತುಂಬತಕ್ಕಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಸರ್ಕಾರದ ಏಕೈಕ ಉದ್ದೇಶ ಅಂತಂದ್ರೆ ಯಾವಾಗ ನಮ್ಮ ಇದನ್ನ ಕೃಷಿ ಬೆಳೆಗಳಾಗ್ಲಿ ತೋಟಗಾರಿಕಾ ಬೆಳೆಗಳಾಗ್ಲಿ ಪ್ರಕೃತಿಯ ವೈಪರೀತ್ಯಕ್ಕೆ ಅಥವಾ ವೈರುಧ್ಯಕ್ಕೆ ತುತ್ತಾಗಿ ಆರ್ಥಿಕವಾಗಿ ನಷ್ಟ ಹೊಂದತಕ್ಕಂಥ ಸಂಭವ ಇರುತ್ತೆ, ಅವ್ರಿಗೆ ಆ ಆರ್ಥಿಕ ಚೈತನ್ಯವನ್ನ ಯೋಜನೆ ಮೂಲಕ ತುಂಬಿಕೊಡ್ತಕ್ಕಂಥದ್ದು ಸರ್ಕಾರದ ಉದ್ದೇಶ. ಸೊ ಈ ನಿಟ್ಟಿನಲ್ಲಿ ಈಗ ನಾವು ಯಾವ ಬೆಳೆಗೆ ವೈಫಲ್ಯತೆ ಜಾಸ್ತಿ ಇರುತ್ತೆ, ಮಳೆಯಾಶ್ರಿತ ಬೆಳೆಗಳಲ್ಲ ನೀರಾವರಿ ಬೆಳೆಗಳಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾದ ಕಲ್ಪನೆ ನಮ್ಮ ರೈತರಲ್ಲಿನೂ ಇರಬೇಕು. ಅದಕ್ಕೆ ಪೂರಕವಾಗಿ ಯೋಜನೆಯಲ್ಲಿ ಭಾಗಿಯಾಗಿ ಯೋಜನೆಯ ಉದ್ದೇಶಗಳಿಗೆ ಅನುಗುಣವಾಗಿ ಅದನ್ನ ಅರ್ಥ ಮಾಡಿಕೊಂಡು ಅದರ ಲಾಭನೂ ಸಹ ಪಡ್ಕೊಳ್ತಕ್ಕಂಥ ಅವಕಾಶ ಇದೆ. ಅದನ್ನ ಆ ರೀತಿನಲ್ಲಿ ಆರ್ಥಿಕ ಸಮತೋಲನವನ್ನ ನಮ್ಮ ರೈತ ಸಮುದಾಯ ಕಾಪಾಡ್ಕೋಬೇಕು ಅನ್ನುವ ನಿಟ್ಟಿನಲ್ಲಿ ತಂದಿರತಕ್ಕಂಥದ್ದಿದೆ. ಈ ಹಿನ್ನೆಲೆಯಲ್ಲಿ ಅಧಿಸೂಚಿತ ಬೆಳೆ ಯಾವುದು, ಹೋಬಳಿ ಮಟ್ಟದ ಯಾವುದು, ಗ್ರಾಮ ಪಂಚಾಯಿತಿ ಮಟ್ಟದ ಯಾವುದು ಅಂತ ಗೊತ್ತಾದ ನಂತರ ಅವರು FID ಮಾಡಿಸ್ತಕ್ಕಂಥದ್ದು ಕಡ್ಡಾಯ ಆಗಿರುತ್ತೆ. FID ಅಂದ್ರೆ ಫಾರ್ಮರ್ ID ಅಂತ ನಾವು ಹೇಳ್ತೇವೆ.
1: ಅಂದ್ರೆ ಬಹುತೇಕ ರೈತರು FIDಗಳು
0: ಮಾಡಿಸಿರ್ತಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ 240,000 FIDಗಳು ಈಗ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಇದಾಗಿ ಅದನ್ನ ಸೆಂಟ್ರಲ್ ಅಗ್ರಿಸ್ಟ್ಯಾಕ್ ಅಂತಕ್ಕಂಥ ಡೇಟಾ ಇದನ್ನ ಪೋರ್ಟಲ್ಗೂ ಸಹ ಅಪ್ಡೇಟ್ ಆಗಿರುವಂತದ್ದು ಇದೆ. ಇನ್ನೂ ಇದು ಅಲ್ಲದೆ 30,000 FIDಗಳು ಅಂದ್ರೆ ಒಟ್ಟಾರೆ 270,000 FIDಗಳನ್ನು ಸಹ ಈಗ ಮಾಡಿರ್ತಕ್ಕಂಥದ್ದಿದೆ. ಇದರ ಅಲ್ಲದೆ ಯಾರು ಬಿಟ್ಟು ಹೋಗಿದ್ರು ಸಹ ಅವರು ನಮ್ಮ ರೈತ ಸಂಪರ್ಕ ಕೇಂದ್ರವನ್ನ ಸಂಪರ್ಕಿಸಿ ಅವರು FIDಗಳನ್ನು
1: ಮಾಡ್ಕೋಬಹುದು.
0: ಅದರ ಜೊತೆಗೆ ಅವರು ಇದನ್ನ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಕೊಡಬೇಕು. ಯಾರ ಹೆಸರಲ್ಲಿ FID ಇದೆ ಅವರೇ ಬ್ಯಾಂಕ್ ಅಕೌಂಟ್ ಅನ್ನ ಕೊಡಬೇಕಾಗುತ್ತೆ. ಈ ಸರಿ ಈ ವರ್ಷ ಅಂದ್ರೆ 2026-27 ಮುಂಗಾರು ಹಂಗಾಮಿಗೆ ಏನು ಅಧಿಸೂಚನೆ ಮಾಡಿದೆ ಬೆಳೆ ವಿಮೆಗೆ ಸಂಬಂಧಪಟ್ಟ ಹಾಗೆ, ಇದರಲ್ಲಿ ನಾನ್ ಲೋನಿ ಅಂದ್ರೆ ಸಾಲ ಪಡೆಯದೇ ಇರತಕ್ಕಂಥ ರೈತರನ್ನು ಸಹ ಡಿಕ್ಲರೇಷನ್ ಅಂದ್ರೆ ಒಂದು ದೃಢೀಕರಣವನ್ನ ಕೊಡಬೇಕಾಗುತ್ತೆ. ಬ್ಯಾಂಕ್ಗಳಿಗೆ ಎಲ್ಲಿ ಅವರು ನೋಂದಾವಣಿ ಮಾಡ್ತಾರೆ ಆ ನೋಂದಾಯಿಸ್ತಕ್ಕಂಥ ಕಡೆ, ಇದರಲ್ಲಿ ನೋಂದಣಿ ಮಾಡಿಸ್ತಕ್ಕಂಥದಕ್ಕೆ ನಮ್ಮ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಮಾಡಿಸಬಹುದು, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮಾಡಿಸಬಹುದು, ಆನಂತರ ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ಸ್ ಅಲ್ಲಿನೂ ಸಹ ಸಾಮಾನ್ಯ ನಾಗರಿಕ ಸೇವಾ ಕೇಂದ್ರಗಳ ಮೂಲಕನೂ ಮಾಡಿಸ್ಲಿಕ್ಕೆ ಅವಕಾಶ ಇರತಕ್ಕಂಥದ್ದಿದೆ. ಸೊ ಇದರ ಜೊತೆಗೆ ಒಂದು ಸ್ವಯಂ ದೃಢೀಕರಣವನ್ನ ಕೊಡಬೇಕು, ನಾನು ಯಾವುದೇ ಬ್ಯಾಂಕಿನಲ್ಲಿ ಸಾಲವನ್ನ ಪಡೆದಿಲ್ಲ.

0: ಯಾಕೆ ಬೇಕಾಗುತ್ತೆ ಸರ್ ಸ್ವಯಂ ದೃಢೀಕರಣ
1: ಬೇಕಾಗುತ್ತೆ ಅಂತಂದ್ರೆ, ಈಗ ಸಾಲ ಪಡೆದಿರತಕ್ಕಂತ ರೈತರಿಗೂ ಸಹ ಇದು ಐಚ್ಛಿಕವಾಗಿರುತ್ತೆ, ಅಂದ್ರೆ ಆಪ್ಷನಲ್, ಅವರ ಇಚ್ಛೆಗೆ ಅನುಗುಣವಾಗಿ ಇದೆ. ಮೊದಲು ಇದು ಕಂಪಲ್ಸರಿ ಇತ್ತು, ಈಗ ಕಳೆದ 4-5 ವರ್ಷಗಳಿಂದ ಅದನ್ನ ಆಪ್ಟ್ ಔಟ್ ಅಂತಕ್ಕಂತ ಆಪ್ಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದಿದೆ. ಈಗ ಕೊನೆಯ 7 ದಿನಗಳಲ್ಲಿ ಅಂದ್ರೆ ಏನ್ ಅವ್ರಿಗೆ ಲೋನ್ ಸ್ಯಾಂಕ್ಷನ್ ಆಗ್ತಾ ಇತ್ತು ನಮ್ಮ ಇದರಲ್ಲಿ ಬೆಳೆ ಸಾಲದ ಮೂಲಕ, ಅದರಲ್ಲಿ ಬೆಳೆ ವಿಮೆಗೆ ಕಂತು ಪಾವತಿ ಮಾಡತಕ್ಕಂಥದ್ದನ್ನು ಸೇರ್ಕೊಂಡಿರ್ತಾ ಇತ್ತು
0: ಮೊದ್ಲೆಲ್ಲ.
1: ಸೊ ಈಗ ಏನ್ ಮಾಡಿದೆ, ನಮ್ಗೆ ಬೇಡ ಅಂತ ಅಂದ್ರೆ ಅವರು ಇದರಿಂದ ಹೊರಗಡೆ ಬರಬಹುದು. ಅದಕ್ಕೆ ಆಪ್ಟ್ ಔಟ್ ಒಂದು ದೃಢೀಕರಣವನ್ನ ಅದರಲ್ಲಿ ಲೋನ್ ಪಡಿತಕ್ಕಂಥ ಸಂದರ್ಭದಲ್ಲೂ ಸಹ ತಗೊಂಡಿರ್ತಕ್ಕಂಥದ್ದು ಇರುತ್ತೆ. ಅದರ್ವೈಸ್ 7 ದಿನಗಳ ಕಾಲಾವಕಾಶ ಕಲ್ಪಿಸಿರುತ್ತೆ, ಅದರಲ್ಲಿನೂ ಬೇಕಾದ್ರೆ ಅವರು ಕೊಟ್ಟು ನನ್ನ ಯೋಜನೆಯಿಂದ ಹೊರಗಡೆ ಬರ್ತಕ್ಕಂಥದ್ದು ಇದೆ. ಈಗ ಏನಾಗಿದೆ, ಕೆಲವು ಕಡೆ ಏನಾಗಿರ್ತಕ್ಕಂಥದ್ದು ಸಾಲ ಪಡೆದಿರ್ತಾರೆ ಅಥವಾ ಇನ್ನೊಂದು ಬ್ಯಾಂಕಿನಲ್ಲಿ ಅಥವಾ ಇನ್ನೊಂದು ಕಡೆ ತುಂಬಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆ ವ್ಯವಸ್ಥೆಗೂ ಸಹ ದತ್ತಾಂಶದ ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಹೆಚ್ಚು ಕಮ್ಮಿ ಆಗ್ತಕ್ಕಂಥದ್ದು ಇರಬಹುದು. ಸೊ ಮತ್ತಷ್ಟು ಪಾರದರ್ಶಕತೆಯನ್ನ ತರ್ಲಿಕ್ಕಾಗಿ ನಾನು ಎಲ್ಲೂ ಸಾಲ ಪಡೆದಿಲ್ಲ, ಹಾಗಾಗಿ ನನಗೆ ಒಂದು ವೇಳೆ ಇದನ್ನ ನನ್ನ ಬೆಳೆ ವಿಮೆ ಬಂದ್ರೆ ಈ ಹಣವನ್ನ ನನ್ನ ಯಾವುದು ಸಾಲ ಇಲ್ಲಂದ್ರೆ ಅದಕ್ಕೆ ಇದನ್ನೇನು ಪಾವತಿ ಮಾಡತಕ್ಕಂಥ ಪ್ರಶ್ನೆಗಳು ಸಹ ಬರುವುದಿಲ್ಲ. ಸೊ ಈ ರೀತಿಯ ಒಂದು ದೃಢೀಕರಣವನ್ನ ಅವರು ಎಲ್ಲಿ ನೋಂದಣಿಯನ್ನ ಮಾಡ್ತಾರೆ, ನೋಂದಣಿ ಮಾಡತಕ್ಕಂಥ ಕೇಂದ್ರಗಳಲ್ಲಿ ಕೊಡಬೇಕಾಗುತ್ತೆ.
0: ಈಗ ಸಾಕಷ್ಟು ರೈತರು ಈಗ ಬೆಳೆ ಸಾಲ ತಗೊಂಡಿರ್ತಾರೆ ಸರ್, ಅಂತ ರೈತರು ಇಲ್ಲಪ್ಪ ನಾವು ಸಾಲ ತಗೊಂಡಿದ್ವಿ ಬ್ಯಾಂಕ್ಗಳಲ್ಲಿ, ಈಗ ನಾವ್ಯಾಕೆ ವಿಮೆ ಕಟ್ಟಬೇಕು, ಅವರೇ ವಿಮಾ ಕಂತನ್ನ ಕಟ್ಟುತ್ತಾರೆ ಅನ್ನುವಂಥದ್ನ ಸಾಕಷ್ಟು ತಿಳ್ಕೊಂಡಿರ್ತಾರೆ, ಅಂತ ರೈತರಿಗೆ ಏನಂತ ಕಿವಿ ಮಾತು ಹೇಳ್ತೀರಿ ಸರ್?
1: ಈಗ ಸಾಲ ಪಡೆದಿರತಕ್ಕಂತ ರೈತರಿಗೆ ಅವರೂ ಸಹ ಈಗ ಆಪ್ಷನಲ್ ಐಚ್ಛಿಕವಾಗಿದೆ, ಐಚ್ಛಿಕವಾಗಿರ್ತಕ್ಕಂಥದ್ರಿಂದ ಅವ್ರು ಮುಂದುವರಿತಿ ಅಂದ್ರೆ ಸಮಸ್ಯೆ ಏನಿಲ್ಲ, ಯೋಜನೆಯಲ್ಲಿ ಅವರು ಭಾಗವಹಿಸಬಹುದು, ಯೋಜನೆಯ ಲಾಭನೂ ಸಹ ಸಾಲ ಪಡೆದಂತ ರೈತರಿಗೂ ಸಹ ಅವಕಾಶ ಇರತಕ್ಕಂಥದ್ರೆ ಉಪಯೋಗ ಮಾಡ್ಕೋಬಹುದು.
0: ಈಗ ಅವ್ರ ಬೆಳೆ ವಿಮೆ ನಾವು ಕಟ್ತೀವಿ ಅಂತಂದ್ರೆ ಅದೇ ಬ್ಯಾಂಕ್ ನಲ್ಲಿ ಕಟ್ಬೇಕಾಗುತ್ತಾ, ಹೊರಗಡೆ ಎಲ್ಲಿ ಬೇಕಾದ್ರೂ ಕಟ್ಬಹುದು ಸರ್?
1: ಬಹುತೇಕ ಅವ್ರು ಎಲ್ಲಿ ವಹಿವಾಟು ಇರುತ್ತೆ ಅಲ್ಲಿ ಇದನ್ನ ಮಾಡತಕ್ಕಂಥದ್ದು ಸೂಕ್ತ,
0: ಮುಂದೇನು ಸಮಸ್ಯೆ ಬರಲ್ಲ ಅಂತ.
1: ಏನು ಸಮಸ್ಯೆ ಬರೋದಿಲ್ಲ. ಆನಂತರ ಏನಾದ್ರು ಬೆಳೆ ವಿಮೆ ಅಂದ್ರೆ ಇದನ್ನ ಸಂದರ್ಭಾನುಸಾರ ಏನಿರುತ್ತೆ, ಬೆಳೆ ವಿಮೆ ಸಂಬಂಧಪಟ್ಟ ಮಾರ್ಗಸೂಚಿಗಳ ಅನ್ವಯ ಅವ್ರಿಗೆ ವಿಮೆ ಬರುತ್ತೆ ಅನ್ನೋದು ಖಾತ್ರಿ ಆದಾಗ ಅವ್ರಿಗೆ NPCI ಅಂತೇಳಿ. ಸೊ NPCI ಅಂತಂದ್ರೆ ಅವರ ಆಧಾರ್, ಅವರ ಬ್ಯಾಂಕ್ ಅಕೌಂಟು, ಅವರ ಪಹಣಿ ಇವೆಲ್ಲನೂ ಸಹ ಮ್ಯಾಚ್ ಆಗ್ಬೇಕು. ಅಂದ್ರೆ ಯಾರು ಹೊಲದ ಮಾಲೀಕರಿರ್ತಾರೆ, ಹೊಲದ ಮಾಲೀಕರ ಇದರಲ್ಲಿ ಅವ್ರದೇ ಹೊಲದ ಮಾಲೀಕರ ಅದೇ ಬ್ಯಾಂಕ್ ಅಕೌಂಟ್ ಇದಿರಬೇಕು. ಅದನ್ನ ರುಜುವಾತು ಮಾಡ್ಕೊಳ್ಳೋದಿಕ್ಕೆ ಆಧಾರ್ ಇರುತ್ತೆ, ಅದನ್ನ ರುಜುವಾತು ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಾಳೆ ದಿನ ಹಣ ಪಾವತಿ ಮಾಡಬೇಕು ಅಂತಂದ್ರೆ ಇದನ್ನ ಏನು ಅವರ ಅಕೌಂಟ್ಗೆ NPCI ಲಿಂಕ್ ಆಗಿರುತ್ತೆ, ಸೊ ಅಥವಾ EKYC ಆಗಿರುತ್ತೆ, ಅಂತ ಅಕೌಂಟ್ಗೆ ಮಾತ್ರ ಜಮಾ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅದನ್ನ ಖಾತ್ರಿ ಪಡಿಸ್ಕೊಳ್ಳೋದಕ್ಕಾಗಿನೆ ಇವರು ಯಾವ ಬ್ಯಾಂಕ್ನಲ್ಲಿ ವಹಿವಾಟನ್ನ ಮಾಡ್ತಾ ಇರ್ತಾರೆ ಆ ಬ್ಯಾಂಕಿನಲ್ಲೇನೆ ಇವರು ಆ ನಂಬರ್ ಅನ್ನು ಕೊಟ್ಟರೆ ಒಳ್ಳೇದು, ಆ ಇದರ ಮೂಲಕ ವಿಮೆಯನ್ನ ಪಾವತಿ ಮಾಡತಕ್ಕಂಥದ್ದು ಸಹ ಸೂಕ್ತ ಆಗಿರುತ್ತೆ.
0: ಈಗ ತಂದೆ ಹೆಸರಿ ಜಮೀನು ಇರುತ್ತೆ ಸರ್, ಈಗ ಇಬ್ರು ಮಕ್ಕಳ ಅಥವಾ 3 ಮಕ್ಕಳ ಇರ್ತಾರೆ, ಈಗ ಮಕ್ಕಳಿಗೆ ವರ್ಗಾವಣೆ ಆಗಿರಲ್ಲ ಖಾತೆ, ಅಂದ್ರೆ ಅಂತ ಅವರು ಕಟ್ಟಲಿಕ್ಕೆ ಅವಕಾಶ ಇದೆಯಾ ವಿಮಾ ಕಂತನ್ನ?
1: ಈಗ ನೋಡಿ, ಸರ್ಕಾರದ ಉದ್ದೇಶ ಏನು ಗೊಂದಲಗಳಿರುತ್ತೆ, ಸಂಕೀರ್ಣತೆ ಇರುತ್ತೆ, ಅದನ್ನ ಕಡಿಮೆ ಮಾಡತಕ್ಕಂಥದ್ದು ಸರ್ಕಾರದ ಉದ್ದೇಶ. ಈ ಸಂಕೀರ್ಣತೆಗಳನ್ನ ಗೊಂದಲಗಳನ್ನ ಎಷ್ಟು ಕಡಿಮೆ ಮಾಡ್ತಾ ಹೋಗ್ತೇವೆ ಆಡಳಿತ ಅಷ್ಟು ಪಾರದರ್ಶಕವಾಗಿರುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಯಾರು ಇನ್ನು ಪೌತಿ ಕೇಸುಗಳನ್ನ ಅಥವಾ ಇನ್ನು ಹಾಗೆ ಬಾಕಿ ಉಳಿದಿರುತ್ತೆ, ಅದಕ್ಕಾಗಿ ಈಗ ಸರ್ಕಾರ ಪೌತಿ ಮುಕ್ತ ಇದನ್ನ ಆಂದೋಲನವನ್ನು ಸಹ ಪ್ರಾರಂಭ ಮಾಡಿದೆ. ಪ್ರಥಮವಾಗಿ ಅದಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ಅವರ ದಾಖಲೆಗಳನ್ನ ಸರಿಪಡಿಸಿಕೊಳ್ಳೋದಕ್ಕೆ ನಾನು ವಿನಂತಿಯನ್ನ ಮಾಡ್ತೇನೆ. ಆದ್ರೂ ಸಹ ಕೆಲವೊಂದು ಸಂದರ್ಭಾನುಸಾರ ನಂದು ಆಗಿಲ್ಲಪ್ಪ ಅಂತಂದ್ರೆ, ಯಾರು ಕಾನೂನಿನ ಪ್ರಕಾರ ವಾರಸುದಾರ ಆಗಿರ್ತಾರೆ, ಆ ಒಂದು ಲೀಗಲ್ ಹೇರ್ ಅಂತ ನಾವು ಹೇಳ್ತೇವೆ, ಆ ಲೀಗಲ್ ಹೇರ್ ಗೆ ಸಂಬಂಧಪಟ್ಟ ಒಂದು ಸರ್ಟಿಫಿಕೇಟ್ ಅನ್ನ ಮ್ಯೂಟೇಷನ್ ಅನ್ನ ಇದರ ಜೊತೆ ಏನು ತುಂಬುವಂತ ಸಂದರ್ಭದಲ್ಲಿ ಕೊಟ್ಟು ಮಾಡಿಸ್ಕೊಳ್ಳೋದಕ್ಕೂ ಅವಕಾಶ ಇದೆ.
0: ಅಂದ್ರೆ ಈ ಒಂದು ಬೆಳೆ ವಿಮಾ ಯೋಜನೆ ಬಗ್ಗೆ ಅಂತಂದ್ರೆ ಸಾಕಷ್ಟು ಮಾಹಿತಿ ನಮ್ಮ ರೈತರಿಗೆ ಗೊತ್ತಿರುತ್ತೆ ಅಂತಂದ್ರೆ, ಗೊತ್ತಿದ್ರು ಸಹ ಈಗ ನೀರಾವರಿ ಬೆಳೆಗಳಿಗೂ ಕಟ್ತಾರೆ ಸರ್, ಅಂದ್ರೆ ಇದು ಅನುಕೂಲ ಆಗುತ್ತಾ ಅವರಿಗೆ?
1: ನೀರಾವರಿ ಬೆಳೆಗಳಲ್ಲಿ ಬೆಳೆ ವೈಫಲ್ಯಕ್ಕೆ ತುತ್ತಾಗುವಂತ ಸಂಭವ ಕಡಿಮೆ ಇರುತ್ತೆ.
0: ಹೌದು ಸರ್,
1: ಇಲ್ಲಿ ನಾವು ಬೆಳೆ ನಿರ್ವಹಣೆಯಲ್ಲಿ ವಿಫಲವಾದಾಗ ಬೆಳೆ ಇಳುವರಿ ಕುಂಠಿತ ಆಗಬಹುದು. ಸೊ ಆ ನಿಟ್ಟಿನಲ್ಲಿ ಬಹುತೇಕ ನಾವು ಏನು ನೋಡ್ತಾ ಇರ್ತೇವೆ, ಈ ಒಣ ಬೇಸಾಯದಲ್ಲಿ ಬಹಳಷ್ಟು ವೈರುಧ್ಯಗಳು ಇರೋದ್ರಿಂದ, ಬೆಳೆ ವೈಫಲ್ಯಗಳನ್ನು ಸಹ ಜಾಸ್ತಿ ಇರೋದ್ರಿಂದ ಅಲ್ಲಿ ಇವರು ವಿಮೆ ರಕ್ಷಣೆಯನ್ನ ಪಡಿತಕ್ಕಂಥದ್ದು ಸೂಕ್ತ. ಇನ್ನೊಂದು ನಾನು ನಮ್ಮ

0: ರೈತ ಬಾಂಧವರಲ್ಲಿ ಒಂದು ವಿನಂತಿ ಮಾಡಿಕೊಳ್ಳೋದು ಅಂತಂದ್ರೆ, ಇವತ್ತು ಸರ್ಕಾರ ಬಹಳಷ್ಟು ರೈತರಿಗಾಗಿ ಮಾಹಿತಿಯನ್ನ ಕೊಡ್ತಾ ಇರುತ್ತೆ. ಈ ಮುಂಗಾರು ಹೇಗಿರುತ್ತೆ, ಹಿಂಗಾರು ಹೇಗಿದೆ, ಇವಾಗ ಒಟ್ಟಾರೆ ಬೀಳ್ತಕ್ಕಂಥ ಮಳೆಯ ಪ್ರಮಾಣ ಎಷ್ಟಿರುತ್ತೆ, ಈ ವರ್ಷ ಏನು ಮುಂಗಾರು ಆಶಾದಾಯಕವಾಗಿದೆಯಾ ಇಲ್ಲ ಅಂತಕ್ಕಂಥದ್ದನ್ನು ಸಹ ಸಾಕಷ್ಟು ಹವಾಮಾನಕ್ಕೆ ಸಂಬಂಧಪಟ್ಟ ಮುನ್ಸೂಚನೆಗಳನ್ನು ಸಹ ಕೊಡ್ತಾ ಇರುತ್ತೆ. ಸೊ ಇದರಲ್ಲಿ ನಮ್ಮ ರೈತರು ಒಂದು ಮಾಹಿತಿಯನ್ನು ಹರಿಬೇಕಾಗಿರ್ತಕ್ಕಂಥದ್ದು ಅಂತಂದ್ರೆ, ಹಂಗಾಮು ಹೇಗಿರುತ್ತೆ ಅಂತ ಅದರ ಒಂದು ಮಾಹಿತಿ ಪಡೆದ ಕೂಡಲೇ ಅವರು ಈ ಸಾರಿ ಮುಂಗಾರು ಏನಾದ್ರು ದುರ್ಬಲ ಅಂತ ಅನ್ಸಿದ್ರೆ ಆಮೇಲೆ ಸನ್ನಿವೇಶನು ಗೊತ್ತಾಗ್ತಾ ಹೋಗುತ್ತೆ. ಸೊ ಆ ಮಾನ್ಸೂನ್ ಬಿಹೇವಿಯರ್ ಹೇಗಿರುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದನ್ನ ಹರಿತು ನನಗೆ ಬೆಳೆ ಈ ಸಾರಿ ಬರ್ತಕ್ಕಂತ ಸಂಭವ ಕಡಿಮೆ ಅಂತಂದ ಕೂಡಲೇ ವಿಮೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸರ್ಕಾರದ ಉದ್ದೇಶನೇ ಅದು. ಸರ್ಕಾರದ ಉದ್ದೇಶ ಆರ್ಥಿಕವಾಗಿ ಏನು ಸಂಕಷ್ಟಕ್ಕೆ ಈಡಾಗ್ತಾರೆ ಆ ಆರ್ಥಿಕ ಸಂಕಷ್ಟದಿಂದ ಮೇಲಕ್ಕೆ ತರಬೇಕು ಅಂತಕ್ಕಂಥದ್ದು ಸರ್ಕಾರದ ಇಚ್ಛೆ ಆಗಿರುತ್ತೆ. ಹಾಗಾಗಿ ಅವರು ವಿಮೆ ಮಾಡಿಸ್ತಕ್ಕಂಥದ್ದು ಬಹಳ ಸೂಕ್ತ.
1: ಅಂದ್ರೆ ಈಗಾಗಲೇ ಸಾಕಷ್ಟು ಹವಾಮಾನ ಇಲಾಖೆ ವರದಿ ಕೊಟ್ಟಿದೆ ಈ ವರ್ಷದ ಮಳೆ ಮುಂದೆ ಯಾವ ರೀತಿ ಆಗ್ಬೋದು, ಮುಂಗಾರು ಅಥವಾ ಹಿಂಗಾರು ಯಾವ ರೀತಿ ಆಗ್ಬೋದು ಅಂತ. ಅಂದ್ರೆ ಇದನ್ನೆಲ್ಲ ಗಮನಿಸಿ ನಮ್ಮ ರೈತರು ವಿಮಾ ಕಂತನ್ನ ಕಟ್ಟೋದು ಸಾಕಷ್ಟು ಉತ್ತಮ ಅಂತ ಹೇಳ್ತೀವಿ.
0: ಖಂಡಿತ. ಯಾಕೆ ಅಂತಂದ್ರೆ ಈ ವರ್ಷ ಎಲ್ನೀನು ವರ್ಷ ಅಂತ ಹೇಳಿ ಹೇಳ್ತಕ್ಕಂಥದ್ದು, ಎಲ್ನೀನು ವರ್ಷ ಅಂತಂದ್ರೆ ಮಳೆ ಒಂದ್ ಸ್ವಲ್ಪ ದುರ್ಬಲವಾಗಿರುತ್ತೆ ಅಥವಾ ಮುಂಗಾರು ದುರ್ಬಲವಾಗಿರುತ್ತೆ ಅಥವಾ ಒಟ್ಟಾರೆ ಬೀಳ್ತಕ್ಕಂಥ ಮಳೆಯ ಪ್ರಮಾಣನೂ ಸಹ ಕಡಿಮೆ ಅಂತಕ್ಕಂಥದ್ದು. ಈಗ ಕೆಲವು ಅಂದಾಜುಗಳ ಪ್ರಕಾರ 40% ಬೀಳ್ತಕ್ಕಂಥ ಮಳೆ ಕೊರತೆ ಉಂಟಾಗಬಹುದು ಅಂತಕ್ಕಂಥದ್ದನ್ನು ಸಹ ಈಗ ಅಂದಾಜು ಮಾಡಲಾಗಿದೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಜೂನ್ ತಿಂಗಳಲ್ಲಿನೂ ಸಹ ಈ ಅಷ್ಟೊಂದು ಆಶಾದಾಯಕವಾದ ಮಳೆ ಜಿಲ್ಲಾದಲ್ಲೂ ಆಗಿಲ್ಲ. ಎರಡನೇದಾಗಿ ಬಿತ್ತನೆ ಪ್ರಮಾಣನೂ ಸಹ ಬಹಳಷ್ಟು ಕುಂಠಿತ ಆಗಿರ್ತಕ್ಕಂಥದ್ದಿದೆ. ನಾವು ಕೃಷಿ ಇಲಾಖೆಯಿಂದ ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ 317,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಬೇಕು ಅಂತಕ್ಕಂಥ ಗುರಿಯನ್ನು ಹೊಂದಿದ್ವಿ. ಆದರೆ ಇದುವರೆಗೂ ಸಹ ಕೇವಲ 27,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿರ್ತಕ್ಕಂಥದ್ದಿದೆ. 9.5% ಅಷ್ಟು ಮಾತ್ರ ಬಿತ್ತನೆ ಆಗಿರ್ತಕ್ಕಂಥದ್ದಿದೆ. ಸೊ ಈ ನಿಟ್ಟಿನಲ್ಲಿ ಇದನ್ನ ಮಳೆಯ ಕೊರತೆ ಆಮೇಲೆ ಬಿತ್ತನೆ ಕುಂಠಿತ ಆಗಿರ್ತಕ್ಕಂಥದ್ದು ಹಾಗೆ ಹವಾಮಾನ ಇಲಾಖೆ ಕೊಟ್ಟಂತ ಮುನ್ಸೂಚನೆ ಪ್ರಕಾರ ಕಡಿಮೆ ಮಳೆ ಆಗ್ತಕ್ಕಂಥದ್ದನ್ನು ಸಹ ಇರ್ತಕ್ಕಂಥದ್ರಿಂದ ವಿಶೇಷವಾಗಿ ಒಣ ಬೇಸಾಯದ ರೈತರು ಇದನ್ನ ಬೆಳೆ ವಿಮೆ ಮಾಡಿಸ್ತಕ್ಕಂಥದ್ದು ಬಹಳಷ್ಟು ಸೂಕ್ತ. ಇದರಲ್ಲಿ ಒಂದು ವೇಳೆ ನನಗೆ ನಾನು ಬೆಳೆ ವಿಮೆ ಮಾಡಿಸಿದ್ದೀನಿ, ನಾನು ಬಿತ್ತನೆ ಮಾಡಲಿಲ್ಲ, ಬಿತ್ತನೆ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಏನು ಅವರು ನಿರಾಶಾದಾಯಕರಾಗ್ತಕ್ಕಂಥ ಅವಕಾಶ ಇದರಲ್ಲಿ ಏನು ಇಲ್ಲ. ಅವ್ರಿಗೂ ಸಹ ಒಂದು ವೇಳೆ ನಾನು ವಿಮೆ ಮಾಡಿಸಿದ್ದೀನಿ, ನಾವು ಬಿತ್ತೋದಕ್ಕೆ ಆಗಿಲ್ಲ ಅಂತಂದಾಗ ಇದರಲ್ಲಿ ನಿರ್ಬಂಧಿತ ಬಿತ್ತನೆ ಅಂದ್ರೆ ಪ್ರಿವೆಂಟೆಡ್ ಸೋಯಿಂಗ್, ನಾನು ಬಿತ್ತನೆ ಮಾಡೋಕ್ಕಾಗ್ಲಿಲ್ಲ, ಯಾವ ಕಾರಣಕ್ಕಾಗಿ ಬಿತ್ತನೆ ಮಾಡೋಕ್ಕಾಗ್ಲಿಲ್ಲ, ಇಲ್ಲಿ 75%ಗಿಂತನೂ ಹೆಚ್ಚಿನ ಪ್ರಮಾಣದಲ್ಲಿ ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬಿತ್ತನೆ ಆಗಿಲ್ಲ ಅಂತಂದ್ರೆ ಖಂಡಿತ ಅವರಿಗೆ ಏನು 25% ಅಷ್ಟು ಬೆಳೆ ವಿಮೆಯನ್ನ ಪಾವತಿ ಮಾಡೋದಕ್ಕೂ ಅವಕಾಶ ಇರುತ್ತೆ, ಅಲ್ಲಿಗೆ ಪಾಲಿಸಿ ಕ್ಲೋಸ್ ಆಗುತ್ತೆ. ಸೊ ಈ ಒಂದು ಅವಕಾಶನೂ ಸಹ ಒಂದು ಸೋಯಿಂಗ್ ವಿಂಡೋ ಅಂತ ನಾವು ಹೇಳ್ತೀವಿ. ಈಗ ಚಳ್ಳಕೆರೆ ಮೊಳಕಾಲ್ಮೂರು ಈ ಭಾಗದಲ್ಲಿ ನಮ್ಗೆ 30th ಸಹ ಬಿತ್ತನೆಗೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಾವು 30th ಸಹ ನಾವು ಬಿತ್ತನೆ ಮಾಡಿಲ್ಲ, ಆಗ ನಾವು ಇದನ್ನ ಮಳೆ ಯಾವ ಪ್ರಮಾಣದಲ್ಲಿ ಆಗಿದೆ ಅಂತಕ್ಕಂಥದನ್ನು ಸಹ ನಾವು ತೆಗೆದುಕೊಳ್ತೇವೆ. ಆ ಮಳೆ ಮಾಪನ ಕೇಂದ್ರಗಳ ವರದಿಯನ್ನ ಆಧರಿಸಿ ಅಲ್ಲಿ ಮಳೆ ಆಗಿಲ್ಲಪ್ಪ ಅಂತಂದಾಗ ಇಲ್ಲಿ ಬಿತ್ತನೆ ಎಷ್ಟಿದೆ ಅಂತೇಳಿ 25%ಗಿಂತನೂ ಕಡಿಮೆ ಇತ್ತು ಅಂತಂದ್ರೆ ಅವರಿಗೆ ಪ್ರಿವೆಂಟೆಡ್ ಸೋಯಿಂಗ್ ಈ ಒಂದು ಟರ್ಮ್ ನಲ್ಲಿ ಅಥವಾ ಈ ಒಂದು ಬೆನಿಫಿಟ್ ಅಲ್ಲಿ ಅವ್ರಿಗೆ 25% ಏನು ಒಟ್ಟಾರೆ ಅವರು ಇನ್ಸೂರೆನ್ಸ್ ಮಾಡಿಸಿರ್ತಾರೆ, ಮಾಡಿಸಿರ್ತಕ್ಕಂತ ಹಣಕ್ಕೆ ಅಥವಾ ಮೊತ್ತಕ್ಕೆ 25% ಅವರಿಗೆ ಪಾವತಿಯನ್ನ ಮಾಡಿ ಅಲ್ಲಿ ಪಾಲಿಸಿ ಕ್ಲೋಸ್ ಮಾಡತಕ್ಕಂತ ಆಪ್ಷನ್ ಇರುತ್ತೆ. ಸೊ ಇದರ ಲಾಭನೂ ಸಹ ಪಡಿಬಹುದು. ಈಗ ಮುಂಗಾರು ದುರ್ಬಲ ಅಂತಂದ್ರೆ ನಾವು ಕೆಲವೊಂದು ಸನ್ನಿವೇಶದಲ್ಲಿ ಬಿತ್ತನೆ ಮಾಡಕ್ ಆಗಲ್ಲ ಅಂತಂದಾಗ ಇದರ ಲಾಭನೂ ಪಡೀತಕ್ಕಂಥದಕ್ಕೆ ಸರ್ಕಾರ ಅವಕಾಶ ಕಲ್ಪಿಸಿಕೊಟ್ಟಿದೆ.
1: ಅಂದ್ರೆ ನಮ್ಮ ಕೃಷಿಕರು ಈ ಒಂದು ವಿಮಾ ಕಂತನ್ನ ಕಟ್ಟಬೇಕಾದ್ರೆ ಈಗ ಪಾಣಿಯಲ್ಲಿ ಅವ್ರು ಏನು ಬಿತ್ತನೆ ಮಾಡ್ತಾರೋ ಆ ಬೆಳೆಯ ನಮೂದನೆ ಆಗಿರಬೇಕು. ಈಗ ಪಾಣಿಯಲ್ಲಿ ನಮೂದನೆ ಆಗಿರುತ್ತೆ ಸರ್, ಕೆಲವೊಂದು ಟೈಮ್ ನಲ್ಲಿ ಆನ್ಲೈನ್ ನಲ್ಲಿ ಆ ಬೆಳೆ ಅಂತೇಳಿ ನಮೂದು ಆಗಿರಲ್ಲ ಸರ್, ಅವಾಗ ಏನ್ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ?
0: ಬೆಳೆ ವಿಮೆ ಈಗ ಸಂಬಂಧಪಟ್ಟ ಹಾಗೆ ಪಾಣಿ ಜೊತೆ ಹೊಂದಾಣಿಕೆ ಮಾಡೋದಿಲ್ಲ. ಅವರು ಏನು ಬಿತ್ತನೆ ಮಾಡಿದರೆ, ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆ ಆಮೇಲೆ ಬೆಳೆ ಸಮೀಕ್ಷೆಯ ಮೂಲಕ ದಾಖಲಾಗಿರ್ತಕ್ಕಂಥ ಬೆಳೆ ಈ ಎರಡಕ್ಕೂ ಸಹ ಅದನ್ನ ಹೋಲಿಕೆಯನ್ನ ಮಾಡ್ತಾರೆ. ಹೋಲಿಕೆಯನ್ನ ಮಾಡಿ ಅದನ್ನ ಅವರು ನೋಂದಣಿ ಮಾಡಿರ್ತಕ್ಕಂಥ ಬೆಳೆ ಮತ್ತೆ ಕ್ರಾಪ್ ಸರ್ವೆ ಅಥವಾ ಬೆಳೆ ಸಮೀಕ್ಷೆಯ ಮೂಲಕ ದಾಖಲಾಗಿರ್ತಕ್ಕಂಥ ಬೆಳೆ ಯಾವುದು ಅಂತಕ್ಕಂಥದ್ದು ಅಲ್ಲಿ ತುಲನೆಯನ್ನ ಮಾಡಿ ಕರೆಕ್ಟ್ ಆಗಿದ್ರೆ ಅಪ್ರೂವ್ ಮಾಡ್ತಾರೆ.

0: ಕರೆಕ್ಟ್ ಆಗಿ ಇಲ್ಲ ಅಂತಂದ್ರೆ ಅದನ್ನ ಮಿಸ್ ಮ್ಯಾಚ್ ಅಂತ ಹೇಳ್ತಾರೆ.
1: ಅಂದ್ರೆ
0: ಯಾಕೆ ಮಿಸ್ ಮ್ಯಾಚ್ ಆಗಿದೆ ಅಂತಕ್ಕಂಥದ್ದು, ಅಗೇನ್ ಸಂಬಂಧಪಟ್ಟ ಇಲಾಖೆಗಳಿಗೆ, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕಾ ಇಲಾಖೆ ಇರ್ಬೋದು, ಇವರಿಗೆ ರೆಫರ್ ಮಾಡ್ತಾರೆ. ಒಂದು ವೇಳೆ ಲೋನ್ ತಗೊಂಡಿದ್ರೆ ಅದನ್ನ ಬ್ಯಾಂಕ್ಗಳಿಗೆ ರೆಫರ್ ಮಾಡ್ತಾರೆ, ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ. ಯಾಕೆ ಇದು ಮಿಸ್ ಮ್ಯಾಚ್ ಆಗಿದೆ, ಕ್ರಾಪ್ ಮಿಸ್ ಮ್ಯಾಚ್ ಆಗಿದೆ ಅಂತಕ್ಕಂಥದ್ದು, ಅದರಲ್ಲಿ ಏನು ಅದನ್ನ ಸರಿಪಡಿಸಿಕೊಳ್ಳೋದಕ್ಕೂ ಸಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಅಲ್ಲಿ ಫೀಲ್ಡ್ಗೆ ಹೋಗ್ತಕ್ಕಂಥದ್ದು, ಮಾಜರ್ ಮಾಡ್ತಕ್ಕಂಥದ್ದು, ಅವರು ಯಾವ ಬೆಳೆ ಬೆಳೆದಿದ್ರು ಆ ಬೆಳೆ ಇಳಿಕೆಯ ಮೇಲೆ ನಾವು ಇದು ಮಾಡ್ತಕ್ಕಂಥದ್ದು, ಆಮೇಲೆ ಅವರೇನಾದ್ರು ಮಾರಾಟ ಮಾಡಿದ್ರೆ ಇದನ್ನ APMC ರೆಕಾರ್ಡ್ ಅನ್ನ ಕೊಡ್ತಕ್ಕಂಥದ್ದು. ಸೊ ಈ ರೀತಿಯ ಆಪ್ಷನ್ಸ್ ಇರುತ್ತೆ. ಅದನ್ನ ಮಿಸ್ ಮ್ಯಾಚ್ ಇರತಕ್ಕಂಥದ್ದನ್ನ ಮ್ಯಾಚ್ ಮಾಡೋ ಸಲುವಾಗಿ ಆಪ್ಷನ್ಸ್ ಕೊಟ್ಟಿರ್ತಕ್ಕಂಥ ಅವಕಾಶಗಳಡಿ ಅದನ್ನ ಮ್ಯಾಚ್ ಆಯ್ತಂದ್ರೆ ಮತ್ತೆ ಅವರಿಗೆ ಪೇಮೆಂಟ್ ಬರುತ್ತೆ.
1: ಈಗ ನೀರಾವರಿ ಮತ್ತು ಖುಷ್ಕಿ ಜಮೀನುಗಳಲ್ಲಿ ಅಂದ್ರೆ ಯಾವ ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಕಂತನ್ನ ನಿಗದಿ ಮಾಡಿದಾಗ ಸರ್? ಈಗ ರೈತರು
0: ಈಗ ಮುಂಗಾರು ಹಂಗಾಮಿನಲ್ಲಿ ನಾವು ಏನು ಬೆಳೆ ವಿಮೆಯನ್ನು ತುಂಬತೀವಿ, ಇದರಲ್ಲಿ 2% ಅಷ್ಟು ಮಾತ್ರ, ಅಂದ್ರೆ ಸಮ್ ಇನ್ಶೂರ್ಡ್, ನಾವು ಎಷ್ಟು ಅಮೌಂಟ್ಗೆ ವಿಮೆಯನ್ನ ಮಾಡಿಸ್ತೀವಿ ಅದರ 2% ರೈತರು ಪಾವತಿ ಮಾಡಬೇಕಾಗುತ್ತೆ. ಹಿಂಗಾರು ಹಂಗಾಮಾದ್ರೆ 1.5% ಅಷ್ಟು ಅವರು ಪಾವತಿಯನ್ನ ಮಾಡಬೇಕಾಗುತ್ತೆ.
1: ಈಗ ಕೊನೆ ದಿನಾಂಕ ಅಂತ ಏನಾದ್ರೂ ನಿಗದಿ ಆಗಿರುತ್ತೆ ಸರ್?
0: ಈಗ
1: ಕೃಷಿ ಬೆಳೆಗಳು ಅಂತಂದ್ರೆ
0: ಈ ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿ ಬರ್ತಕ್ಕಂತ ಬೆಳೆಗಳಲ್ಲಿ ಈಗ ಈರುಳ್ಳಿ, ನೀರಾವರಿ ಮತ್ತು ಹೆಸರು, ಈ ಎರಡು ಬೆಳೆಗಳಿಗೆ July 15 ಲಾಸ್ಟ್ ಡೇಟ್ ಇರುತ್ತೆ. ಇನ್ನ ಉಳಿದ ಹಾಗೆ ಮುಖ್ಯ ಬೆಳೆಗಳಾಗಿರ್ತಕ್ಕಂತ ನೆಲಗಡಲೆ, ಅದ ಶೇಂಗಾ, ರಾಗಿ, ಸೂರ್ಯಕಾಂತಿ, ಇವು ಅಲ್ಲದೆ ಮತ್ತೆ ಹೋಬಳಿ ಮಟ್ಟದಲ್ಲಿ ಬರ್ತಕ್ಕಂತ ಮಳೆಯಾಶ್ರಿತ ಮತ್ತು ನೀರಾವರಿ, ಅಂದ್ರೆ ಹತ್ತಿ ನೀರಾವರಿ ಇರ್ಬೋದು, ಮಳೆಯಾಶ್ರಿತ ಇರ್ಬೋದು, ನಂತರ ನವಣೆ, ಭತ್ತ, ಸಜ್ಜೆ, ಮೆಣಸಿನಕಾಯಿ ಮಳೆಯಾಶ್ರಿತ, ಸಾವಿ ಮಳೆಯಾಶ್ರಿತ, ಎಳ್ಳು ಮಳೆಯಾಶ್ರಿತ, ಜೋಳ ನೀರಾವರಿ ಮತ್ತು ಮಳೆಯಾಶ್ರಿತ, ಟೊಮ್ಯಾಟೊ, ಈ ಬೆಳೆಗಳಿಗೆ July 30 ಕೊನೆಯ ದಿನ ಇರುತ್ತೆ. ಸೊ ಹಾಗಾಗಿ ರೈತರು ಒಂದು ವೇಳೆ ಮುಂಗಾರು ದುರ್ಬಲ ಆಯ್ತು, ನನಗೆ ಈ ವರ್ಷ ಬೆಳೆ ಇಂದ ನಾನು ಏನು ಒಂದು ಆರ್ಥಿಕವಾಗಿ ನಷ್ಟ ಹೊಂದ್ತೀನಿ ಅಂತಕ್ಕಂಥ ಸಂಭವ ಉಂಟಾದ್ರೆ ಅವರು ಖಂಡಿತ ಬೆಳೆ ವಿಮೆ ರಕ್ಷಣೆಯನ್ನ ಪಡೀಲಿಕ್ಕೆ ಸಾಧ್ಯತೆ ಇದೆ. ಇದು ಸರ್ಕಾರ ಕಲ್ಪಿಸಿರ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಯೋಜನೆ, ಇದರ ಒಂದು ಪ್ರಯೋಜನ ಸಹ ಪಡ್ಕೋಬೇಕು ಅಂತೇಳಿ ನಾನು ಜಿಲ್ಲೆಯ ರೈತರಲ್ಲಿ ವಿನಂತಿಯನ್ನು ಮಾಡಿಕೊಡ್ತೇನೆ.
1: ಅಂದ್ರೆ ಸಾಕಷ್ಟು ನಮ್ಮ ರೈತರು ಈಗ ಮುಂದೆ ಮಳೆ ಹೋಗಿ ಬೆಳೆ ನಷ್ಟ ಆದಾಗ ಈಗ ನಾವು ಬೆಳೆ ವಿಮೆ ಕಟ್ಟಬೇಕಾಯ್ತು ಅನ್ನೋದಕ್ಕಿಂತ ಈಗ ಮಳೆ ಬರಲಿ ಬಿಡ್ಲಿ, ಈಗ ಅವರ ಒಂದು ಕರ್ತವ್ಯವನ್ನ ಅವ್ರು ಮಾಡಿದ್ರೆ ಈಗ ಮುಂದೆ ಕೈ ಸುಟ್ಟಗಳ ತಪ್ಪುತ್ತ ಅಂತ ಹೇಳ್ತೀರಾ?
0: ಖಂಡಿತ, ಅವರು ಏನು ಆರ್ಥಿಕವಾಗಿ ನಷ್ಟ ಹೊಂತಾರೆ ಆ ನಷ್ಟವನ್ನ ಇಲ್ಲಿ ಸರಿದೂಗಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಬೆಳೆ ಚೆನ್ನಾಗಿ ಬಂತು ಅಂತಂದ್ರೆ ಬೆಳೆ ಬರುತ್ತೆ, ಆಗ ವಿಮೆ ಬರ್ತಕ್ಕಂಥ ಸಂಭವ ಕಡಿಮೆ ಇರುತ್ತೆ. ನಾನು ಕಟ್ಟಿದ್ದೀನಪ್ಪ, ನನಗೆ ಬೇರೆಯವ್ರಿಗೆ ಬಂದಿದೆ, ನನಗೆ ಬರಲಿಲ್ಲ, ನನಗೆ ಕೊಡಿಸ್ರಿ ಅಂತಕ್ಕಂಥದ್ದನ್ನು ಬರ್ತಾ ಇರ್ತಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ, ಇದು ತನ್ನದೇ ಆಗಿರ್ತಕ್ಕಂಥ ಒಂದು ಮಾರ್ಗಸೂಚಿಯನ್ನ ಅವಲಂಬನೆ ಆಗಿರ್ತಕ್ಕಂಥ ಯೋಜನೆ. ಇದರಲ್ಲಿ ಮುಖ್ಯ ಬೆಳೆಗಳು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ, ಗ್ರಾಮ ಪಂಚಾಯಿತಿಯಲ್ಲಿ ಏನು ಇಳುವರಿ ಬಂದಿದೆ ಅಂತಕ್ಕಂಥದ್ದನ್ನ ಅಲ್ಲಿ ಬೆಳೆ ಕಟಾವು ಪ್ರಯೋಗಗಳನ್ನು ಮಾಡಿ ಆ ಗ್ರಾಮ ಪಂಚಾಯಿತಿಗೆ ಅನುಗುಣವಾಗಿ ಅದನ್ನ ಸರಾಸರಿ ಇಳುವರಿಯ ಜೊತೆ ಹೋಲಿಕೆ ಮಾಡಿ ಹೆಚ್ಚಿದೆಯಾ ಕಡಿಮೆ ಇದೆಯಾ ಅಂತೇಳಿ ನೋಡಿ ಅದಕ್ಕೆ ಅನುಗುಣವಾಗಿ ಇದನ್ನ ನಾವು ನಿರ್ಧಾರ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಒಬ್ರಿಗೆ ಬಂದಿದೆ, ಬೇರೆಯವ್ರಿಗೆ ಬಂದಿದೆ, ನನಗೂ ಕೊಡಿಸಿ, ಅವ್ರಿಗೆ ಒಬ್ರಿಗೆ ಜಾಸ್ತಿ ಬಂದಿರುತ್ತೆ, ನನಗೆ ಕಡಿಮೆ ಬಂದಿರುತ್ತೆ, ಅದಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ. ಇದು ಸ್ಪಷ್ಟವಾಗಿ ಬೆಳೆ ಇಳುವರಿಯನ್ನ ಆಧರಿಸಿ ಇದ ಅನುಷ್ಠಾನ ಆಗ್ತಾ ಇರತಕ್ಕಂಥ ಯೋಜನೆ.
1: ಅಂದ್ರೆ ಈಗ ಕೆಲವು ಕಡೆ ನಾವು ಕೇಳಿದೀವಿ ಸರ್, ಈಗ ಸಂದರ್ಶನ ಮಾಡ್ತಾ ಇರಬೇಕಾದ್ರೆ ರೈತರು ಹೇಳ್ತಾರೆ, ಸರ್ ನಮ್ಮ ಹೋಬಳಿಯಲ್ಲಿ ನಾವು ಕಟ್ಟಿದ್ವಿ ವಿಮೆ ಕಂತನ್ನ, ನಮಗೆ ಬರಲಿಲ್ಲ, ಪಕ್ಕದ ಹೋಬಳಿಯಲ್ಲಿ ಅವ್ರಿಗೆ ಬಂತು ಸರ್, ಈಗ ನಮಗೆ ಅವ್ರಿಗೆ ಸೇಮ್ ಸರ್ ಮಳೆ ಆಗಿರೋದು ಅಂತ ಹೇಳ್ತಾರೆ ಸರ್. ಅಂದ್ರೆ ಈಗ ಹೇಗೆ ಸರ್?
0: ಈಗ ನೋಡಿ, ಇಲ್ಲಿ ಮಳೆ ಈಗ ಒಂದ್ ಕಡೆಯಿಂದ ಈಗ ಚಿತ್ರದುರ್ಗದಲ್ಲಿ ಆಗೋಷ್ಟು ಮಳೆ ಚಳ್ಳಕೆರೆಯಲ್ಲಿ ಆಗೋದಿಲ್ಲ. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ದುರ್ಬಲವಾಗಿದ್ದಾಗ ಒಂದ್ ಕಡೆ ಆಗಿರುತ್ತೆ, ಮತ್ತೊಂದ್ ಕಡೆ ಅಲ್ಲಲ್ಲಿ ಚದುರಿದಂತೆ ಮಳೆ ಆಗುತ್ತೆ ಅಂತೇಳಿ. ಈ ಮಳೆ ಮೋಡಗಳು ಏನಾದ್ರು ದುರ್ಬಲ ಇದ್ದಾಗ ಕೆಲವು ಕಡೆ ಆಗುತ್ತೆ, ಕೆಲವು ಕಡೆ ಆಗೋದಿಲ್ಲ. ಹಾಗೆ ಮಣ್ಣಿನ ಗುಣಧರ್ಮಗಳು ಕೆಲವು ಕಡೆ ಫಲವತ್ತಾಗಿರುತ್ತೆ, ಕೆಲವು ಕಡೆ ಫಲವತ್ತಾಗಿರೋದಿಲ್ಲ. ಸೊ ಈಗ ಮಣ್ಣು, ಆಮೇಲೆ ಇದನ್ನ ಮಳೆ, ಆ ನಂತರ ಅವಗುಣ, ಇವುಗಳನ್ನ ಆಧರಿಸಿ ಇಳುವರಿ, ಆಮೇಲೆ ನಿರ್ವಹಣೆನೂ ಸಹ, ನಿರ್ವಹಣೆನೂ ಬಹಳ ಮುಖ್ಯ ಆಗಿರುತ್ತೆ. ಇವುಗಳನ್ನ ಆಧರಿಸಿ ಅಲ್ಲಿ ಇಳುವರಿ ಬರ್ತಾ ಇರತಕ್ಕಂಥದ್ದು ಇರುತ್ತೆ. ಸೊ ಇದನ್ನ ಎಷ್ಟು ಬಂದಿದೆ ಅಂತಕ್ಕಂಥದ್ದನ್ನ ಬೆಳೆ ಕಟಾವು ಪ್ರಯೋಗಗಳ ಮೂಲಕ ಮಾಡ್ತಾ ಇರ್ತೇವೆ. ಆ ಬೆಳೆ ಕಟಾವು ಪ್ರಯೋಗಗಳನ್ನು ಸಹ ರ್ಯಾಂಡಮೈಸೇಷನ್ ಅಂತೇಳಿ, ಸೊ ಅನಿ

0: ಆತ್ಮೀಯತವಾಗಿ, ನಿಯಮಿತ ಇಲ್ಲ, ಇಲ್ಲ ಅನಿಯಮಿತವಾಗಿ ಅಂತಂದ್ರೆ ಯಾವುದೇ ರೀತಿಯ ಒಂದು ಇಲ್ಲಿ ಇಂಪಾರ್ಟೆನ್ಸ್ ಅಂತಕ್ಕಂಥದ್ದಿಲ್ಲ, ಅಲ್ಲಿ ತಗೋಬೇಕು ಇಲ್ಲಿ ತಗೋಬೇಕು ಅಂತೇನಿಲ್ಲ, ನಂಬರ್ ಎಲ್ಲಿ ಜನರೇಟ್ ಆಗುತ್ತೋ ಅಲ್ಲಿ. ಸೊ ಈ ರೀತಿ ರ್ಯಾಂಡಮ್ ನಂಬರ್ಸ್ ಮೂಲಕ ಬೆಳೆ ಕಟಾವು ಪ್ರಯೋಗಗಳನ್ನು ಸಹ ಮಾಡಿ ಇಳುವರಿಯನ್ನ ಕಂಡುಹಿಡಿತಕ್ಕಂಥದ್ದು ಮಾಡ್ತೇವೆ.
1: ಈಗ ಯಾವುದೇ ಒಂದು ಭಾಗದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಬೆಳೆಗೆ ಆಗಿರ್ಬೋದು, ಈಗ ಆ ಒಂದು ಬೆಳೆ ಇಳುವರಿ ಕುಂಠಿತ ಆಗಿದೆ ಮಳೆ ಇಲ್ಲದೆ ಕಾರಣ, ಅಥವಾ ಮಳೆ ಜಾಸ್ತಿಯಾಗಿ ಇರಬಹುದು ಕುಂಠಿತ ಆಗಿದೆ ಅನ್ನುವಂಥದ್ನ ನಿರ್ಧಾರ ಮಾಡುವಂತಾರು ಯಾರು ಸರ್?
0: ಅಲ್ಲ, ಇದನ್ನ ಬೆಳೆ ಕಟಾವು ಪ್ರಯೋಗಗಳನ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿ ಇಲಾಖೆ, ಕಂದಾಯ ಇಲಾಖೆ, ತೋಟಗಾರಿಕಾ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಪಿಡಿಒಸ್ಗೂ ಸಹ ಇಂತಿಂತ ಇಲಾಖೆಗೆ ಇಂತಿಂತ ಬೆಳೆಗಳಲ್ಲಿ ಇಷ್ಟಿಷ್ಟು ಬೆಳೆ ಕಟಾವು ಪ್ರಯೋಗಗಳನ್ನ ಮಾಡಿ ಅಂತಕ್ಕಂಥದ್ದು ಇರುತ್ತೆ. ಅವನು ಸಹ ಬೆಳೆ ಕಟಾವು ಮಾಡಿ ಅಲ್ಲಿ ಅವತ್ತಿನ ದಿನ ಎಲ್ಲನು ಪ್ರತಿಯೊಂದನ್ನು ವಿಡಿಯೋ ಮೂಲಕ ದಾಖಲಾಗ್ತಕ್ಕಂಥದ್ದು ಇರುತ್ತೆ. ವಿಡಿಯೋ ದಾಖಲು ಮಾಡಿಕೊಂಡು ಆ ಒಂದು ಪ್ರಯೋಗ ಮುಗಿದ ಕೂಡಲೇ ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನ ಯಾವುದನ್ನ ನಾವು ಶೇಖರಣೆ ಮಾಡಿ ಇಟ್ಕೊಳ್ಳೋದಕ್ಕೂ ಇರೋದಿಲ್ಲ.
1: ಸೊ ಅಂತಂದ್ರೆ ಯಾರಿಗೆ ಕಳಿಸ್ತೀರ ಸರ್?
0: ಅದಕ್ಕೆ ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಎಕನಾಮಿಕ್ಸ್, ಎಕನಾಮಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ನವರಿಗೆ ಅದನ್ನ ಕಳಿಸ್ಕೊಡ್ತೇವೆ. ಅವರು ಅದನ್ನೆಲ್ಲ ಡೇಟಾ ಇದನ್ನೆಲ್ಲನೂ ಅನಲೈಸ್ ಮಾಡಿ ಟ್ಯಾಬ್ಲೆಟ್ ಮಾಡಿ ಅದನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ಮುಂದಿನ ಪ್ರೋಸೆಸ್ಗಾಗಿ ಕಳಿಸ್ಕೊಡ್ತೇನೆ.
1: ಅಂದ್ರೆ ಈ ತರ ಗಮನಿಸಿ ಈ ಭಾಗದಲ್ಲಿ ಈ ತರ ಲಾಸ್ ಆಗಿದೆ, ಇವರಿಗೆ ಬೆಳೆ ವಿಮೆ ಕಂತನ್ನ ಕೊಡಬಹುದು ಅಂತ ನಿರ್ಧಾರ ಅವಾಗ ಮಾಡ್ತಾರೆ.
0: ಅಲ್ಲ, ಅವ್ರಿಗೆ ಬೆಳೆ ವಿಮೆಗೂ ಅವ್ರಿಗೂ ಸಂಬಂಧ ಇರೋದಿಲ್ಲ. ಒಂದು ದತ್ತಾಂಶದ ಕ್ರೋಢೀಕರಣ, ಆಮೇಲೆ ದತ್ತಾಂಶದ ವಿಶ್ಲೇಷಣೆ ಅಷ್ಟೇ ಮಾಡಿ ಸಂಬಂಧಪಟ್ಟ ಇಲಾಖೆಗಳಿಗೆ ಕಳಿಸ್ಕೊಡ್ತಾರೆ. ಬೆಳೆ ವಿಮೆಗೂ ಅವ್ರಿಗೆ ಸಂಬಂಧ ಬರುವುದಿಲ್ಲ. ಬೆಳೆ ಕಟಾವು ಪ್ರಯೋಗಗಳನ್ನ ಇದನ್ನ ಕೇವಲ ಇದಕ್ಕಾಗಿನೇ ಮಾಡುವುದಿಲ್ಲ, ಯಾವುದು ಬೆಳೆ ವಿಮೆಗಾಗಿನೇ ಮಾಡುವುದಿಲ್ಲ. ಇದ ಬೆಳೆ ಕಟಾವು ಪ್ರಯೋಗಗಳ ಮೂಲಕ ನಮ್ಮ ದೇಶದಲ್ಲಿ ಏನೇನ್ ಬೆಳೆಯನ್ನ ಬೆಳೀತಾ ಇದೀವಿ, ಆಮೇಲೆ ಈ ಸರಿಯ ಇಳುವರಿ ಆಧರಿಸಿದ್ರೆ ನಮ್ಮಲ್ಲಿ ಆಹಾರ ಉತ್ಪಾದನೆ ಯಾವ ಮಟ್ಟಕ್ಕಾಗುತ್ತೆ, ಯಾವ ಬೆಳೆಗಳಲ್ಲಿ ಹೆಚ್ಚಿಗೆ ಆಗುತ್ತೆ, ಯಾವ್ದು ಕಡಿಮೆ ಆಗ್ತಾ ಇದೆ, ಆ ನಿಟ್ಟಿನಲ್ಲಿನೂ ಸಹ ಈ ಡೇಟಾ ಬಳಕೆ ಅನ್ನೂ ಸಹ ಇರತಕ್ಕಂಥದ್ದು ಇದೆ. ಸೊ ಹಾಗಾಗಿ ಬೆಳೆ ವಿಮೆಗೆ ಅಷ್ಟೇ ಇದಿಲ್ಲ, ಇದು ಅವರ ಒಂದು ರೆಗ್ಯುಲರ್ ಇದನ್ನ ಪ್ರಕ್ರಿಯೆ ಆಗಿರುತ್ತೆ.
1: ಒಟ್ಟಾರೆ ನಮ್ಮ ಕೃಷಿಕರು ಅಂದ್ರೆ ಪ್ರತಿ ವರ್ಷ ಈಗೇನು ಈ ಒಂದು ಬೆಳೆ ವಿಮೆಗಳು ಸಾಕಷ್ಟು ಸೌಲಭ್ಯ ಇದೆ. ಈಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಆಗಿರ್ಬೋದು, ಅಂತಂದ್ರೆ ಇಂಥ ಒಂದು ಅನುಕೂಲಗಳನ್ನ ಅವ್ರು ಪಡೆದುಕೊಂಡ್ರೆ ಸಾಕಷ್ಟು ಅನುಕೂಲ ಅಂತ ಹೇಳಿದಿರಾ. ಅಂದ್ರೆ ಕೊನೆಯದಾಗಿ ನಮ್ಮ ರೈತರಿಗೆ ಈ ಒಂದು ವಿಮೆ ಬಗ್ಗೆ ಏನ್ ಹೇಳ್ತೀರಿ ಸರ್, ಬೆಳೆ ವಿಮೆ ಯೋಜನೆ ಬಗ್ಗೆ?
0: ನಾನು ಕೊನೆಯದಾಗಿ ಹೇಳೋದು ಅಂತಂದ್ರೆ ನಮ್ಮ ಜಿಲ್ಲೆಯ ರೈತರು, ನಮ್ಮಲ್ಲಿ ಒಂದ್ ಸ್ವಲ್ಪ ಮಳೆ ಮಧ್ಯ ಕರ್ನಾಟಕದಲ್ಲಿ ಮಳೆ ಬೀಳತಕ್ಕಂಥ ಪ್ರಮಾಣ ಕಡಿಮೆ ಇರುತ್ತೆ, ಅದರಲ್ಲೂ ಮುಂಗಾರು ಸಹ ದುರ್ಬಲವಾಗಿರುತ್ತೆ. ಈ ಸಾರಿ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಂತ ಒಂದು ಮುನ್ಸೂಚನೆಯ ಪ್ರಕಾರ ಮಳೆ ಒಟ್ಟಾರೆ ಬೀಳತಕ್ಕಂಥ ಮಳೆ ಪ್ರಮಾಣ ಕಡಿಮೆ ಆಗೋದ್ರಿಂದ ಧಾರಾಳವಾಗಿ ಒಂದ್ ಸ್ವಲ್ಪ ಬೆಳೆ ವಿಮೆಯನ್ನ ಮಾಡಿಸ್ತಕ್ಕಂಥದನ್ನ ಮಾಡಿಸಿ ಅದರ ಲಾಭನೂ ಸಹ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಯಾಕೆಂತಂದ್ರೆ ಒಂದ್ ವೇಳೆ ಬೆಳೆ ಚೆನ್ನಾಗಿ ಬಂತು ಅಪ್ಪ ಅಂತಂದ್ರೆ ಅವ್ರಿಗೆ ಲಾಸ್ ಏನ್ ಆಗೋದಿಲ್ಲ. ಎರಡನೇದು ಬೆಳೆ ಚೆನ್ನಾಗಿ ಬರ್ಲಿಲ್ಲ ಅಂತಂದ್ರೆ ಏನು ನಷ್ಟ ಆಗ್ತಾ ಇರುತ್ತೆ, ಅದನ್ನ ಬೆಳೆ ವಿಮೆಯ ಮೂಲಕ ಪಡ್ಕೊಳ್ಳೋದಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಮ್ಮ ಎಲ್ಲ ರೈತರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಯೋಜನೆಯಲ್ಲಿ ತೊಡಸ್ಕೋಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ.
1: ಒಳ್ಳೇದು ಸರ್. ಇಲ್ಲ ತನಕ ಈ ಒಂದು 2026 ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ಒದಗಿಸಿಕೊಟ್ಟಿದ್ದೀರಾ. ಇದರ ಒಂದು ಮುಖ್ಯ ಉದ್ದೇಶ ಏನು, ಇದರಿಂದ ಏನೆಲ್ಲ ಒಂದು ಲಾಭಗಳು ಇದ್ದಾವೆ, ರೈತರು ಇದರಲ್ಲಿ ಭಾಗವಹಿಸಿ ಮುಂದೆ ಆಗುವಂತ ಅನಾನುಕೂಲಗಳನ್ನ ತಪ್ಪಿಸಿಕೊಳ್ಬಹುದು, ಅಂತಂದ್ರೆ ಈಗ ಮಳೆ ಬಾರದೇ ಇದ್ದಾಗ ಇದರ ಒಂದು ಸದುಪಯೋಗವನ್ನು ಸಹ ಅವರು ಪಡೆದುಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನನಗೂ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದಕ್ಕಾಗಿ ನಾನು ಆಕಾಶವಾಣಿ ಕೇಂದ್ರ ಚಿತ್ರದುರ್ಗ ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು.
2: ಇದುವರೆಗೂ 2026 ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಬಿ ಮಂಜುನಾಥ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್.
3: ಹಲೋ
4: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
3: ಮತ್ತೆ
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ. ಒಬ್ರೇ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
5: ಸರ್ ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ?
4: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್ 2 ಲಕ್ಷ
6: ಏನಾಯ್ತಪ್ಪ?
3: ಮಗಳೇ ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.

0: ಕಟ್ ಮಾಡಿದ್ರು.
1: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
0: ಫ್ರಾಡ್?
1: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
3: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಈಗ ಕೇಳಿ ರೈತರಿಗೆ ಸಲಹೆ.
5: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ನಾಗರಾಜಪ್ಪ ಅಡವೇಪರ್ ಅಂತ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ, ಈ ವಿಚಾರದ ಕುರಿತು ಕೆಲವು ಮಾಹಿತಿಯನ್ನು ತಮಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಹಣ್ಣಿನಲ್ಲಿ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ, ಇದು ಮೊಟ್ಟ ಮೊದಲು ಶೀತವಲಯದ ಹಣ್ಣಿನ ಬೆಳೆಗಳಲ್ಲಿ ಆರಂಭ ಮಾಡಿದರು. ತದನಂತರದಲ್ಲಿ ಇದು ಈಗ ಉಷ್ಣವಲಯ ಹಾಗೂ ಸಮಶೀತೋಷ್ಣವಲಯದ ಬೆಳೆಗಳಲ್ಲಿ ಸಹಿತ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಇದರ ತಾತ್ಪರ್ಯ ಇಷ್ಟೇ, ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆದು ಕಡಿಮೆ ಅಂತರದಲ್ಲಿ ಬೆಳೆದು ಹೆಚ್ಚು ಉತ್ಪಾದಕತೆಯನ್ನು ಮಾಡುವಂಥದ್ದು. ನಂತರದಲ್ಲಿ ಇದು ನಾನು ಹೇಳಿದ ಹಾಗೆ ಉಷ್ಣವಲಯ ಸಮಶೀತೋಷ್ಣವಲಯದ ಹಣ್ಣಿನ ಬೆಳೆಗಳಲ್ಲಿ ಸಹಿತ ಮಾಡ್ತಾ ಇದ್ದೇವೆ. ಈ ಪ್ರಕ್ರಿಯೆ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಮತ್ತು ನಾವು ಬೆಳೀತಿರುವಂಥ ಕ್ಷೇತ್ರ, ಹಣ್ಣಿನ ತಳಿಗಳು, ನಾವು ಯಾವ ಬೇರು ಸಸಿಯನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅಂದರೆ ರೂಟ್ ಸ್ಟಾಕ್, ಮತ್ತು ಸಯಾನ್ ಯಾವ ಕಡ್ಡಿಗಳನ್ನು ನಾವು ಗಿಡಕ್ಕೆ ಗ್ರಾಫ್ಟ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ, ವಾತಾವರಣ, ಕೂಲಿ ಕಾರ್ಮಿಕರ ಲಭ್ಯತೆ, ಮಾರುಕಟ್ಟೆ ವ್ಯವಸ್ಥೆ, ಇದು ಅಲ್ಲದೆ ಇನ್ನಿತರೆ ಅನೇಕ ವಿಚಾರಗಳ ಮೇಲೆ ಈ ಹೆಚ್ಚು ಸಾಂದ್ರ ಬೇಸಾಯವನ್ನು ನಾವು ನಿರ್ಣಯವನ್ನು ತಗೋಬೇಕಾಗ್ತದೆ. ಯಾಕೆ ಮಾಡಬೇಕು ಅಂತ ರೈತರಲ್ಲಿ ಇದು ಪ್ರಶ್ನೆ ಬಂದರೆ, ನೋಡಿ, ಇದು ಇಳುವರಿ ಬೇಗ ಬರಲಿಕ್ಕೆ ಸಹಾಯಕ ಆಗ್ತದೆ, ಗುಣಮಟ್ಟದ ಇಳುವರಿಯನ್ನು ತಗೊಳ್ಳಿಕ್ಕೆ ಸಹಾಯಕ ಆಗ್ತದೆ, ಮತ್ತು ಕಡಿಮೆ ಖರ್ಚು, ಅಲ್ಲದೆ ಸಂಪನ್ಮೂಲಗಳ ಸದ್ಬಳಕೆ ಸರಿಯಾಗಿ ಆಗಬೇಕು ನಮಗೆ. ಅವೆಲ್ಲ ಅಂಶಗಳಲ್ಲಿ ಈ ಒಂದು ಹೆಚ್ಚು ಹಣ್ಣಿನ ಸಾಂದ್ರ ಬೇಸಾಯ ಪ್ರಮುಖವಾಗ್ತದೆ. ಇದರಲ್ಲಿ ಗಿಡಗಳ ಆಕಾರ ನಿಯಂತ್ರಣೆ ಬಹಳ ಮುಖ್ಯ. ಯಾಕಂದರೆ ನಾವು ಸಾಮಾನ್ಯವಾಗಿ ಏನು, ಉದಾಹರಣೆಗೆ ಮಾವನ್ನು ತಗೊಂಡ್ರೆ ಯಾವ ಥರನಾಗಿ ನಾವು 8 ಮೀಟ್ರು 8 ಮೀಟ್ರು 10 ಮೀಟ್ರು 10 ಮೀಟ್ರು ಅಂತರದಲ್ಲಿ ಬೆಳೀತೀವಲ್ಲ, ಹಾಗೆ ಬೆಳೀಲಿಕ್ಕೆ ಆಗಲ್ಲ. ಇಲ್ಲಿ ಆಕಾರವನ್ನು ಎಷ್ಟು ಬೇಕು ಅಷ್ಟೇ ನಾವು ನಿರ್ಣಯವನ್ನು ಮಾಡಿಕೊಳ್ಬೇಕಾಗುತ್ತೆ. ಆ ಉದ್ದೇಶದಿಂದ ಗಿಡ್ಡ ಜಾತಿಯ ಸಸಿಗಳನ್ನು ತಗೋಬೇಕು, ಮತ್ತು ಆಕಾರ ಕೊಡುವಿಕೆ ಸೌರುವಿಕೆ ಟ್ರೈನಿಂಗ್ ಆ್ಯಂಡ್ ಟ್ರೂನಿಂಗ್ ಅಂತೇಳಿ ಅದು ಸಮರ್ಪಕವಾಗಿ ಆಗಿರಬೇಕು, ಮತ್ತು ಸಸ್ಯ ಪ್ರಚೋದಕಗಳ ಬೆಳವಣಿಗೆ ನಿಯಂತ್ರಿಸುವಂತಹ ಸಸ್ಯ ಪ್ರಚೋದಕಗಳನ್ನು ತೆಗೆದುಕೊಂಡು ಬೆಳವಣಿಗೆಯನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕು. ಇನ್ನು ರೈತ ಬಾಂಧವರು ಕೇಳ್ತಾರೆ, ಯಾವ್ಯಾವ ಹಣ್ಣುಗಳಲ್ಲಿ ಇದನ್ನು ಮಾಡಬಹುದು, ಎಲ್ಲ ಹಣ್ಣುಗಳಲ್ಲಿ ಮಾಡಬಹುದಾ? ಇಲ್ಲ, ಎಲ್ಲ ಹಣ್ಣುಗಳಲ್ಲಿ ಇದನ್ನು ಹಣ್ಣಿನ ಬೆಳೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನು ನಾನು ಹೇಳಿದ ಹಾಗೆ ಶೀತವಲಯದ ಹಣ್ಣುಗಳಾದ ಸೇಬಿನಲ್ಲಿ ಮಾಡಬಹುದು, ಮತ್ತು ನಮ್ಮ ಉಷ್ಣವಲಯದ ಹಣ್ಣು ಮಾವಿನಲ್ಲಿ ಮಾಡಬಹುದು, ಮತ್ತು ಬಾಳೆಯಲ್ಲಿ ಮಾಡಬಹುದು, ಮತ್ತು ಗೋಡಂಬಿಯಲ್ಲಿ ಮಾಡಬಹುದು, ಅಲ್ಲದೆ ಸೀಬೆ, ಇತ್ತೀಚೆಗೆ ಅನೇಕ ಜನ ಸೀಬೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಮಾವಲ್ಲಿ ಮಾಡುವಾಗ ನಾವು ಇದನ್ನು 3 ಮೀಟರ್ 3 ಮೀಟರ್ ಅಂತರದಲ್ಲಿ ಅಥವಾ 5 ಮೀಟರ್ 5 ಮೀಟರ್ ಅಂತರದಲ್ಲಿ ಮಾಡ್ಬೋದು. ಸೀಬೆಯನ್ನು 2 ಮೀಟರ್ 2 ಮೀಟರ್ ಅಂತರದಲ್ಲಿ ಮಾಡ್ಬೋದು. ಬಾಳೆಯನ್ನು 4 ಅಡಿ 4 ಅಡಿ ಆ ಅಂತರದಲ್ಲಿ ಮಾಡ್ತಾರೆ. ಮತ್ತು ಗೋಡಂಬಿಯನ್ನು 3 ಮೀಟರ್ 3 ಮೀಟರ್ ಅಥವಾ 5 ಮೀಟರ್ 5 ಮೀಟರ್ ಅಂತರದಲ್ಲಿ ನಾವು ಮಾಡಬೇಕಾಗ್ತದೆ. ಇನ್ನು ತಾವು ಇನ್ನೊಂದು ರೈತರು ಕೇಳ್ತಾರೆ, ಏನು ಸರ್ ಎಲ್ಲ ನಾವು ತಳಿಗಳನ್ನು ಆ ಮಾವಿನಲ್ಲಿ ಎಲ್ಲ ತಳಿಗಳನ್ನು ಹೆಚ್ಚು ಸಾಂದ್ರ ಬೇಸಾಯದಲ್ಲಿ ಮಾಡಬಹುದಾ? ಇಲ್ಲ, ಕೆಲವೇ ತಳಿಗಳನ್ನು ಮಾವಿನಲ್ಲಾಗಲಿ, ಸೀಬೆಯಲ್ಲಾಗಲಿ, ಗೋಡಂಬಿಯಲ್ಲಾಗಲಿ, ಬಾಳೆಯಲ್ಲಾಗಲಿ, ಕೆಲವೇ ತಳಿಗಳು ಏನು ಶಿಫಾರಸು ಇರ್ತವೆ ಅವನ್ನಷ್ಟೇ ನಾವು ಮಾಡಬೇಕಂತ ಹೇಳ್ತೀನಿ. ಮತ್ತು ವಿಶೇಷ ಆದ್ಯತೆ ಕೊಡಬೇಕಾದಂಥ ಅಂಶಗಳಂದರೆ, ಇಲ್ಲಿ ಸಸ್ಯ ಸಂರಕ್ಷಣೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಸರಿಯಾದ ಸಮಯ ಕೊಯ್ಲು ಮತ್ತು ಮಾರಾಟ ಸಂಸ್ಕರಣೆ, ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಮತ್ತು ಇನ್ನೊಂದಪ್ಪ ಅಂದರೆ ಸಸ್ಯ ಪ್ರಚೋದಕಗಳ ಬಳಕೆ, ಅವಕ್ಕೆ ಈ 3 ಅಂಶಗಳಿಗೆ ನಾವು ವಿಶೇಷವಾದಂಥ ಆದ್ಯತೆಯನ್ನು ಕೊಡಬೇಕಂತ ಈ ಮೂಲಕ ನಾನು ತಿಳಿಸ್ತೇನೆ. ಮತ್ತು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತ ಬಾಂಧವರು ನನ್ನ ಸಂಪರ್ಕಿಸಬೇಕಾದಂಥ ಮೊಬೈಲ್ ಸಂಖ್ಯೆ 9535520742. ಎಲ್ಲರಿಗೂ ಧನ್ಯವಾದಗಳು.
4: ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಕೇಳಿ ಜನಪದ ಗೀತೆಯನ್ನ.
6: ಗಜಮುಖನೆ ಗರ್ಭ ಶ್ರೀಗಣನಾಥ ಗಜಮುಖನೆ ಗರ್ಭ ಶ್ರೀಗಣನಾಥ ಹಿರಿಯ ವಾಹನವ ನೇರಿಪ ಶ್ರೀ ಗೌರಿ ವರಪುತ್ರ ಶಿವನ ಕುಮಾರ ವಿದ್ಯಾದಾಯಕ ಕೊಡುಯನೆಗೆ

0: ಇದುವರೆಗೂ ಜನಪದ ಗೀತೆಯನ್ನ ಕೇಳಿದಿರಿ.
1: ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ.

ಆಕಾಶವಾಣಿ ಚಿತ್ರದುರ್ಗ ಸಮಯ 7:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು ನಂತರ 7:45 ಕನ್ನಡದಲ್ಲಿ ಭಾಷಣ ಕನ್ನಡ ಸಾಹಿತ್ಯದಲ್ಲಿ ರಂಗ ಕಲಾವಿದೆಯರ ಆತ್ಮಕಥೆಗಳ ಅವಲೋಕನ ಈ ಕುರಿತು ಮಾತನಾಡುತ್ತಾರೆ ಎನ್ಸಿ ರವಿ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ದೇಶದ ಸಮಾಜ ಸುಧಾರಕ ಪರಂಪರೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಸ್ಪೇನ್, ಬೆಲ್ಜಿಯಂ, ಫಿನ್ಲೆಂಡ್ಗಳಿಗೆ ಈ ವಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಭಾರತೀಯ ಉದ್ಯಮಿಗಳ ನಿಯೋಗ ಭೇಟಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಂತ್ಯ ಸಂಸ್ಕಾರ. ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ವನಿತೆಯರ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನದಾಟ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ದೇಶದ ಸಮಾಜ ಸುಧಾರಕರ ಮಹಾನ್ ಪರಂಪರೆಯನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸಮಾಜ ಸುಧಾರಕ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಮನ್ನತ್ತು ಪದ್ಮನಾಭನ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿ ಮತ್ತು ಮನ್ನಂ ಸ್ಮೃತಿ ಮಂಟಪವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾಮಾಜಿಕ ನ್ಯಾಯ, ಸಮಾನತೆ, ಶಿಕ್ಷಣ ಮತ್ತು ಸಮುದಾಯ ಸೇವೆಗಾಗಿ ಮನ್ನತ್ತು ಪದ್ಮನಾಭನ್ ತಮ್ಮ ಜೀವನ ಸಮರ್ಪಿಸಿಕೊಂಡಿದ್ದರು. ಅವರು ಆದರ್ಶಗಳ ನಿರಂತರ ಸ್ಫೂರ್ತಿದಾಯಕ ಎಂದರು. ಸಮಾಜ ಸುಧಾರಣೆಯ ಪರಿಕಲ್ಪನೆ

0: ಅಷ್ಟಾಗಿ ಪ್ರಚಲಿತದಲ್ಲಿಲ್ಲದ ಕಾಲಘಟ್ಟದಲ್ಲಿ ಮನ್ನತ್ತು ಪದ್ಮನಾಭನ್ ಸಮಾಜ ಸೇವೆಗೆ ಮುಂದಾದರು. ಮಹಾತ್ಮ ಗಾಂಧೀಜಿಯವರೊಂದಿಗೆ ವಂಚಿತರ ಪರವಾಗಿ ಧ್ವನಿ ಎತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಉಪರಾಷ್ಟಪತಿ ಸ್ಮರಿಸಿದ್ದಾರೆ. ಮನ್ನಂ ಸ್ಮೃತಿ ಮಂಟಪದ ಲೋಕಾರ್ಪಣೆಯು ಕೇವಲ ಒಂದು ಕಟ್ಟಡದ ಉದ್ಘಾಟನೆಯಲ್ಲ, ಬದಲಿಗೆ ಶಾಶ್ವತ ಪರಂಪರೆಯ ಪ್ರತಿಷ್ಠಾಪನೆಯಾಗಿದೆ ಎಂದು ಹೇಳಿದ ಅವರು, ಈ ಸ್ಮೃತಿ ಮಂಟಪದ ಮೂಲಕ ದೇಶವು ತನ್ನ ಶ್ರೇಷ್ಠ ಸಮಾಜ ಸುಧಾರಕರಲ್ಲಿ ಒಬ್ಬರಿಗೆ ಗೌರವ ನಮನ ಸಲ್ಲಿಸುತ್ತಿದೆ ಎಂದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ನಾಳೆಯಿಂದ ಈ ತಿಂಗಳ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ನಾಳೆ ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಂತರ ಈ ತಿಂಗಳ 14 ಮತ್ತು 15ರಂದು ಬೆಲ್ಜಿಯಂಗೆ ಭೇಟಿ ನೀಡಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಈ ತಿಂಗಳ 16 ಮತ್ತು 17ರಂದು ಫಿನ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ದ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಮಂಗಳವಾರ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ನಗರ್, ಅಸ್ಸಾಂನ ಬೆಲ್ಟೋಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರ್ಮಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವಿಯ ಅವರು ಸನಾತ್ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಒಪಿಡಿ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯತೆಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಡಾ ಮಾಂಡವಿಯ ಅವರು ಸನಾತ್ನಗರದ ಇಎಸ್ಐಸಿ ಆಸ್ಪತ್ರೆಯ ಒಪಿಡಿ ಬ್ಲಾಕ್ ನಿರ್ಮಾಣಕ್ಕೆ ಶ್ರಮಿಸಿದ ಕಟ್ಟಡ ಕಾರ್ಮಿಕರನ್ನು ಅವರ ಪಾತ್ರ ಗುರುತಿಸಿ ಗೌರವಿಸಲಿದ್ದಾರೆ. ಉದ್ಯೋಗಿಗಳ ಕಲ್ಯಾಣಕ್ಕೆ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸುವ ಭಾಗವಾಗಿ ಅವರು ಇಎಸ್ಐ ಫಲಾನುಭವಿಗಳಿಗೆ ನಗದು ಸೌಲಭ್ಯಗಳನ್ನು ವಿತರಿಸಲಿದ್ದಾರೆ. ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಕಣಿಯನಹುಂಡಿಯ ಅವರ ತೋಟದ ಮನೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಅವರ ಮೊಮ್ಮಗಳು ಅಪ್ಸರಾ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದ ಟಿಎಸ್ ಶ್ರೀವತ್ಸ, ಅನಿಲ್ ಚಿಕ್ಕಮಾಧು, ಸಂಗೀತ ನಿರ್ದೇಶಕ ಹಂಸಲೇಖ, ನಟಿಯರಾದ ಜಯಮಾಲಾ, ಭಾರತಿ ವಿಷ್ಣುವರ್ಧನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಗಣ್ಯರು ಅಭಿಮಾನಿಗಳು ಅಂತಿಮ ನಮನ ಸಲ್ಲಿಸಿದರು. ವಯೋಸಹಜ ಅನಾರೋಗ್ಯದಿಂದ ನಿನ್ನೆ ನಿಧನ ನಿಧನರಾದ 88 ವರ್ಷದ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇಂದು ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 7 ಗಂಟೆಗಳ ಕಾಲ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇರಿಸಲಾಗಿತ್ತು. ರಾಜಕೀಯ ಮುಖಂಡರು, ಕನ್ನಡ, ಮಲಯಾಳಂ, ತಮಿಳು ಚಿತ್ರರಂಗದ ಕಲಾವಿದರು,

0: ಸಂಗೀತ ನಿರ್ದೇಶಕರು ನಿರ್ಮಾಪಕರು ಸೇರಿದಂತೆ ಗಣ್ಯರು ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ಸೂಚಿಸಿದರು. ಮೈಸೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳ ಹಾಗೂ ನೆರೆಯ ರಾಜ್ಯಗಳಿಂದಲೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದರು. ಎಸ್ ಜಾನಕಿ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ನಿರ್ಮಾಣ ವಲಯದಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕೇಂದ್ರ ಲೋಕೋಪಯೋಗಿ ಇಲಾಖೆಯ 172ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಯಾವುದೇ ಕಟ್ಟಡ ಅಥವಾ ರಚನೆಯನ್ನು ನಿರ್ಮಿಸುವಾಗ ಅದರ ಬಾಳಿಕೆ ಮತ್ತು ಸದೃಢತೆಯೊಂದಿಗೆ ರಾಜಿ ಮಾಡಿಕೊಳ್ಳಬಾರದು ಎಂದು ಪ್ರತಿಪಾದಿಸಿದ್ದಾರೆ. ಇಲಾಖೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ನೈತಿಕತೆಯಿಂದ ಕಾರ್ಯನಿರ್ವಹಿಸುವಂತೆ ಅವರು ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿರುವ ರಾಷ್ಟೀಯ ಲೋಕೋಪಯೋಗಿ ಮಂಡಳಿ ಕಟ್ಟಡಕ್ಕೆ ವರ್ಚುವಲ್ ಮಾದರಿಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತ್ ರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ವಾಹನದ ಇಂಧನ ಟ್ಯಾಂಕ್ನಲ್ಲಿ ಸಮಸ್ಯೆ ಉಂಟಾಗಬಹುದು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿ ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ತಿಳಿಸಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ಪೂರೈಸುವ E20 ಇಂಧನವು ಭಾರತೀಯ ಮಾನಕ ಬ್ಯೂರೋ BIS ನಿಗದಿಪಡಿಸಿದ ಮಾನದಂಡಗಳಿಗೆ ಅನುಗುಣವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಎಥನಾಲ್ ಮತ್ತು ಪೆಟ್ರೋಲ್ ಸಂಪೂರ್ಣವಾಗಿ ಒಂದಕ್ಕೊಂದು ಬೆರೆಯುವಂತಹದ್ದಾಗಿದ್ದು, ನಿಗದಿತ ಮಾನದಂಡಗಳಿಗೆ ಅನುಗುಣವಾಗಿದ್ದಲ್ಲಿ ಅವು ಪ್ರತ್ಯೇಕಗೊಳ್ಳುವುದಿಲ್ಲ ಅಥವಾ ಪದರಗಳನ್ನು ರೂಪಿಸುವುದಿಲ್ಲ ಎಂದು ಸಚಿವಾಲಯ ಹೇಳಿದೆ. ಭಾರತದಲ್ಲಿ ಗುಣಮಟ್ಟದ ಮಾನದಂಡಗಳಿಗೆ ಅನುಗುಣವಾಗಿರುವ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಪೂರೈಸಲಾಗುವುದು ಮತ್ತು ಗ್ರಾಹಕರಿಗೆ ಲಭ್ಯವಾಗುವ ಮುನ್ನ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸಲಾಗುವುದು ಎಂದು ಸಚಿವಾಲಯ ಭರವಸೆ ನೀಡಿದೆ. ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ಆತಿಥೇಯ ಇಂಗ್ಲೆಂಡ್ ಮತ್ತು ಭಾರತ ವನಿತೆಯರ ನಡುವೆ ಐತಿಹಾಸಿಕ ಏಕೈಕ ಟೆಸ್ಟ್ ಪಂದ್ಯದ 3ನೇ ದಿನದಾಟ ಪ್ರಗತಿಯಲ್ಲಿದೆ. ಇತ್ತೀಚಿನ ವರದಿ ಬಂದಾಗ ಪ್ರವಾಸಿ ಭಾರತ ತಂಡ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ 327 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡಿತ್ತು. ನಿನ್ನೆ ಇಂಗ್ಲೆಂಡ್ ತಂಡ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 170 ರನ್ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಸಮಾಜ ಸುಧಾರಕರ ಪರಂಪರೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸ್ಪೇನ್, ಬೆಲ್ಜಿಯಂ, ಫಿನ್ಲೆಂಡ್ಗಳಿಗೆ ಈ ವಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಭಾರತೀಯ ಉದ್ಯಮಿಗಳ ನಿಯೋಗ ಭೇಟಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಂತ್ಯ ಸಂಸ್ಕಾರ. ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ವನಿತೆಯರ ಟೆಸ್ಟ್ ಕ್ರಿಕೆಟ್ನ 3ನೇ ದಿನದಾಟ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿ.
2: ಕೇಳುಗರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ರಂಗಕಲಾವಿದೆಯರ ಆತ್ಮಕಥೆಗಳ ಅವಲೋಕನ, ಈ ಕುರಿತು ಮಾತನಾಡುತ್ತಾರೆ ರವಿ ಎನ್ಸಿ.
3: ಆತ್ಮಕಥೆ ಹೊಸಗನ್ನಡ ಸಾಹಿತ್ಯದ ಒಂದು ಪರಿಣಾಮಕಾರಿಯಾದ ಅಭಿವ್ಯಕ್ತಿಯ ಪ್ರಕಾರ. ಬೇರೆ ಎಲ್ಲ ಸಾಹಿತ್ಯ ಪ್ರಕಾರಗಳಿಗಿಂತ ಈ ಆತ್ಮಕಥೆಯ ರಚನೆಯ ಕೆಲಸ ಸೃಜನಶೀಲತೆಗೆ ಬಹುದೊಡ್ಡ ಸವಾಲಿನ ಕೆಲಸ ಅಂಥೇಳಿ ನನಗೆ ಅನಿಸ್ತದೆ. ಯಾಕಂದ್ರೆ ಅಲ್ಲಿ ಫಿಕ್ಷನ್ ಇಲ್ಲ, ಕೇವಲ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನ ಅನ್ವಯ ಮಾಡಿಕೊಂಡು ಬರಿಬೇಕು ಎಂಬುದು ಮಾತ್ರ ಸಮಸ್ಯೆ ಅಲ್ಲ. ಲೇಖಕ ತನ್ನ ಬದುಕಿನಿಂದ ತಾನು

ನಿರ್ದಿಷ್ಟ ದೂರದಲ್ಲಿ ಹೊರ ನಿಂತ್ಕೊಂಡು ಒಂದು ಉದಾತ್ತವಾದ ಸಮತೋಲನ ದೃಷ್ಟಿಯಲ್ಲಿ ತನ್ನನ್ನು ಮತ್ತೆ ತನ್ನ ಬದುಕನ್ನ ಮರು ನಿರ್ವಚನಕ್ಕೆ ಒಳಪಡಿಸಬೇಕಾದಂತಹ ಒಂದು ಪರಿಶ್ರಮದಾಯಕವಾದ ಕೆಲಸ ಈ ಆತ್ಮಕಥೆಯ ರಚನೆಯ ಕೆಲಸ. ಡಾಕ್ಟರ್ ವಿನಯ ಒಕ್ಕುಂದ ಒಂದ್ ಕಡೆ ಹೇಳ್ತಾರೆ, ಈ ಆತ್ಮಕಥೆ ರಚನೆಯ ಕೆಲಸ ಹೇಗೆ ಅಂದ್ರೆ ಒಂದು ರೀತಿಯ ಹಿಂಗಾಲಿನ ನಡಿಗೆ ಇದ್ದಂತೆ, ಅದು ಕಷ್ಟದಾಯಕ. ಅದರಲ್ಲೂ ಈ ಆತ್ಮಕಥೆಯ ರಚನೆಯ ಕೆಲಸ ಮಹಿಳೆಯರದ್ದಾದರೆ ಅದು ಇನ್ನೂ ಹೆಚ್ಚಿನ ತ್ರಾಸದಾಯಕ ಅಂತೇಳಿ. ಯಾಕೆಂದ್ರೆ ಮಹಿಳೆ ಮತ್ತು ಆತ್ಮಕಥೆ ಎನ್ನುವ ಈ ಪದ ಜೋಡಣೆಯೇ ಕೆಲವೊಮ್ಮೆ ಅಸಂಗತವಾಗಿ ಕಾಣ್ತದೆ. ಯಾಕೆಂದ್ರೆ ಮೊದಲು ಆಕೆ ಈ ಸಮಾಜದಲ್ಲಿ ಹೆಣ್ಣಾಗಿ ನಿಂತಿರುವುದು, ಯಾಕೆಂದ್ರೆ ಹೆಣ್ಣಿಗೆ ಮಾತು ಎಂಬುದು ನಿಷಿದ್ಧವಾದ ಜಗತ್ತು ನಮ್ಮದಾಗಿತ್ತು. ಮಾತು ಮಾತ್ರ ಅಲ್ಲ, ಸ್ವತಂತ್ರವಾಗಿ ಆಲೋಚನೆ ಮಾಡುವಂತ ಸ್ವಾತಂತ್ರ್ಯನು ಕೂಡ ನಮ್ಮ ಸಮಾಜದಲ್ಲಿ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಕನ್ನಡ ರಂಗಭೂಮಿಯ ಕಲಾವಿದೆಯರು ತಮ್ಮ ಅನುಭವಗಳನ್ನ ಆತ್ಮಕಥೆಯ ಸ್ವರೂಪದಲ್ಲಿ ಹಂಚಿಕೊಂಡಿದ್ದಾರೆ ಅನ್ನೋದೇ ಒಂದು ರೀತಿಯ ಸೋಜಿಗದ ಕೆಲಸ. ಯಾಕೆಂದ್ರೆ ಅಲ್ಲಿ ಹೆಚ್ಚು ಹೆಣ್ಮಕ್ಳು ಓದ್ಕೊಂಡವರು ಇಲ್ಲ. ಬಹುತೇಕ ರಂಗನಟಿಯರಿಗೆ ಸಿಕ್ಕಿರುವುದು ಪ್ರಾಥಮಿಕ ವಿದ್ಯಾಭ್ಯಾಸ ಮಾತ್ರ. ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ಜೀವನದ ಅನುಭವಗಳನ್ನ ದಾಖಲಿಸುತ್ತಿದ್ದಾರೆ ಎಂಬುದೇ ಒಂದು ರೀತಿಯ ವಿಶೇಷವಾದ ವಿಸ್ಮಯಕ್ಕೆ ಕಾರಣ ಆಗ್ತದೆ. ಯಾಕೆಂದ್ರೆ ಇಡೀ ಮಹಿಳಾ ಆತ್ಮಕಥೆಗಳ ಒಟ್ಟು ನಕಾಶೆಯಲ್ಲಿ ಈ ರಂಗಭೂಮಿಯ ಕಲಾವಿದೆಯರ ಆತ್ಮಕಥೆಗಳು ಸ್ವಲ್ಪ ವಿಭಿನ್ನವಾಗಿ ನಿಲ್ತಾವೆ. ಯಾಕೆಂದ್ರೆ ಅವರಿಗೆ ಒದಗಿ ಬಂದಂತ ಸಂಸ್ಕಾರ, ಅವರಿಗೆ ಸಿಕ್ಕಂತ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ನಾವು ಈ ಮಾತನ್ನ ಯೋಚನೆ ಮಾಡಬೇಕಾಗ್ತದೆ. ಕನ್ನಡ ರಂಗಭೂಮಿಯಲ್ಲಿ ವೃತ್ತಿ ರಂಗಭೂಮಿ ಮತ್ತೆ ಹವ್ಯಾಸಿ ರಂಗಭೂಮಿಗಳು ಎರಡರಲ್ಲೂ ಕೂಡ ಇಂದು ಸಾಕಷ್ಟು ಮಹಿಳೆಯರು ದುಡಿತಿದ್ದಾರೆ. ಕೇವಲ ಸಾಹಿತಿಗಳು ಅಥವಾ ಲೇಖಕರ ಆತ್ಮಕಥೆಗಳೇ ಹೆಚ್ಚಾಗಿ ಬಂದಿರುವುದರಿಂದ ಅವುಗಳಿಗೆ ಒಂದು ವಿಶಿಷ್ಟವಾದ ಸಂವೇದನೆ ಇರುತ್ತದೆ. ಹಾಗಾಗಿ ಅವು ಓದುಗರ ವಲಯದಲ್ಲಿ ಮಹತ್ವದಾಗಿ ಗುರುತಿಸಲ್ಪಡ್ತವೆ. ಆದರೆ ಸಾಹಿತ್ಯೇತರ ವ್ಯಕ್ತಿಗಳು ಕೂಡ ಕೆಲವರು ತಮ್ಮ ಆತ್ಮಕಥೆಗಳನ್ನ ರಚಿಸಿದ್ದಾರೆ. ಅವುಗಳಲ್ಲೂ ಕೂಡ ವೈವಿಧ್ಯಮಯವಾದ ಅಧ್ಯಯನದ ಸಾಮಗ್ರಿ, ವಿಶಿಷ್ಟವಾದ ಸಂವೇದನೆಗಳು ಇರ್ತವೆ. ಹಾಗೆ ಅದೇ ಮಾತನ್ನ ಮುಂದುವರಿಸಿ ಈ ಮಾತನ್ನ ಕನ್ನಡ ರಂಗಭೂಮಿ ಮಹಿಳೆಯರಿಗೆ ಅನ್ವಯಿಸುವುದಾದ್ರೆ, ಕರ್ನಾಟಕದ ರಂಗಭೂಮಿ ಚರಿತ್ರೆಗೆ ಶತಮಾನಗಳಷ್ಟು ದೀರ್ಘ ಇತಿಹಾಸ ಇದೆ. ಅನೇಕ ನಟ ನಟಿಯರು ಬದುಕಿನ ಏರಿಳಿತಗಳನ್ನ ಅಲ್ಲಿ ಅನುಭವಿಸಿದ್ದಾರೆ. ಬಹುಶಃ ಎಲ್ಲ ಕಲಾವಿದೆಯರ ಬದುಕಿನ ಅಭಿವ್ಯಕ್ತಿಯೇ ಹಿಂದೆ ವ್ಯಕ್ತಿಗತವಾದ ಅನೇಕ ಕತೆ ವ್ಯಥೆಗಳು ದಟ್ಟವಾಗಿರ್ತವೆ. ಯಾವುದೇ ರಂಗ ಕಲಾವಿದೆಯರ ಆತ್ಮಕಥೆಯನ್ನ ಓದುವಾಗ ಅದು ಕೇವಲ ಆ ಕಲಾವಿದೆಯೊಬ್ಬಳ ಆತ್ಮಕಥೆ ಮಾತ್ರ ಆಗಿರದೆ ಎಲ್ಲ ರಂಗಭೂಮಿ ಕಲಾವಿದೆಯರ ಬದುಕಿನ ಕಥೆಯೂ ಕೂಡ ಇದೇ ಆಗಿದೆ ಅನ್ನಿಸ್ತದೆ. ಇಡೀ ಮಹಿಳಾ ಆತ್ಮಕಥೆಗಳ ಚರಿತ್ರನಲ್ಲೇ ಆ ಅಂಶವನ್ನು ನಾವು ಗುರುತಿಸಬಹುದು. ರಂಗಭೂಮಿ ಕಲಾವಿದೆಯರಲ್ಲಿ ಹೆಚ್ಚಿನವರು ಅನಕ್ಷರಸ್ಥರಾಗಿರೋದ್ರಿಂದ ತಮ್ಮ ಆತ್ಮಕಥೆಗಳನ್ನ ತಾವೇ ಬರೆದಿಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗೆ ಬರೀದೇ ಇರುವಾಗ ಅವರ ಜೀವನದ ಅನುಭವಗಳು ಅವರೊಂದಿಗೆ ಕಣ್ಮರೆಯಾಗ್ತವೆ. ಆದ್ರೆ ಅದೃಷ್ಟವಶಾತ್ ಕೆಲವು ಕಲಾವಿದೆಯರ ಆತ್ಮಕಥೆಗಳು ನಿರೂಪಕರ ನೆರವಿನಿಂದ ದಾಖಲಾಗಿ ನಿಂತಿದೆ. ಮಳವಳ್ಳಿ ಸುಂದರಂನವರ ಆತ್ಮಕಥೆ ಅಭಿನಯ ವಿಶಾರದೆ, ಬಿ ಜಯಮ್ಮನವರ ಆತ್ಮಕಥೆ ಅಭಿನೇತ್ರಿ, ಚಿಂದೋಡಿ ಲೀಲರವರ ಆತ್ಮಕಥೆ ಚಿಂದೋಡಿ ಲೀಲಾ, ಅನ್ಪೂರ್ಣ ಸಾಗರರ ಆತ್ಮಕಥೆ ನನ್ನ ಬದುಕಿನ ಪುಟಗಳಿಂದ, ಪಂಡರಿ ಬಾಯಿಯವರ ಆತ್ಮಕಥೆ ಅಮ್ಮ, ಆರ್ ನಾಗರತ್ನಮ್ಮನವರ ಆತ್ಮಕಥೆ ಜೀವನವೆಂಬುದು ನಾಟಕವಲ್ಲ ಇದೇ ಬೇರೆ ಆಟ ಎಂಬುದು, ಭಾರ್ಗವಿ ನಾರಾಯಣರವರ ಆತ್ಮಕಥೆ ನಾನು ಭಾರ್ಗವಿ, ಉಮಾಶ್ರೀವರ ಆತ್ಮಕಥೆ ಬೆಂಕಿ ಬೆಡಗು, ಮಾಲ್ತಿಶ್ರೀ ಮೈಸೂರು ಅವರ ಆತ್ಮಕಥೆ ತೆರೆ ಸರಿಯಿತು, ಮಂಜಮ್ಮ ಜೋಗ್ತಿಯವರ ಆತ್ಮಕಥೆ ಮಂಜಮ್ಮ ಜೋಗತಿ. ಹಿರಿಯ ನಟಿ, ಮೂಲತಃ ಗುಬ್ಬಿ ಕಂಪನಿಯಲ್ಲಿದ್ದು ನಂತರ ಮರಾಠಿ ಚಲನಚಿತ್ರ ಕ್ಷೇತ್ರದಲ್ಲಿ ಅದ್ಭುತವಾದ ಯಶಸ್ಸನ್ನು ಸಾಧಿಸಿದಂಥವರು ಶಾಂತಾ ಹುಬ್ಳೀಕರ, ಇವರ ಆತ್ಮಕಥೆ ನಾಳಿನ ಚಿಂತ್ಯಾಕ. ಬಿ ಜಯಶ್ರೀಯವರ ಆತ್ಮಕಥೆ ಕಣ್ಣಾಮುಚ್ಚೆ ಕಾಡೇಗೂಡೆ, ಪ್ರೇಮಾ ಕಾರಂತರ ಸೋಲಿಸಬೇಡ ಗೆಲಿಸಯ್ಯ, ಮರಿಯಂನಳ್ಳಿ ಕೆ ನಾಗರತ್ನಮ್ಮನವರ ಆತ್ಮಕಥೆ ಮರಿಯಂನಳ್ಳಿ ರಂಗಸಿರಿ ಎಂಬುದು, ಹಾಗೆ ಗಿರ್ಜಾ ಲೋಕೇಶ್ವರವರ ಆತ್ಮಕಥೆ ಗಿರ್ಜಾ ಪರಸಂಗ. ಇದಿಷ್ಟು ಆತ್ಮಕಥೆಗಳ ಜೊತೆಗೆ ಆತ್ಮಕಥೆಯ ಮಾದರಿಯಲ್ಲೇ ರಚನೆಯಾಗಿರುವಂಥದ್ದು, ಬಹುಶಃ ಅದನ್ನ ಜೀವನ ಚರಿತ್ರೆಯ ರೀತಿಯಲ್ಲಿ ದಾಖಲಾಗಿರುವ ಕೃತಿಗಳು ಅಂತ ಅನ್ಬೋದು. ರಂಗನಟಿ ಜಿ ಎನ್ ಅಂಜನೇಯಿ ದೇವಿ, ರಂಗ ಅಭಿನೇತ್ರಿ ರಹಿಮಾನವ್ವ ಕಲ್ಮನಿ, ಪ್ರಮೀಳಾ ಗುಡೂರು, ಕಲ್ಪನಾರವರ ಆತ್ಮಕಥೆ ಕಲ್ಪನಾ ವಿಲಾಸ, ಗಾನ ಕೋಗಿಲೆ ಅನುಪಮ ಅಭಿನೇತ್ರಿ ಸುಭದ್ರಮ್ಮ ಮನ್ಸೂರು, ಇಂಥವರ ಕೃತಿಗಳನ್ನು ಕೂಡ ನಾನು ಪ್ರಾಸಂಗಿಕವಾಗಿ ಅಧ್ಯಯನಕ್ಕೆ ತೆಗೆದುಕೊಂಡಿದ್ದೇನೆ. ಮೊದಲಿನಲ್ಲೂ ಇತಿಹಾಸವನ್ನು ರಕ್ಷಿಸುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ದೇ ಕಡಿಮೆ. ಅಸಂಖ್ಯ ರಂಗಕಲಾವಿದೆಯರ ಬದುಕು ಇತಿಹಾಸ

ಪುಟಗಳಲ್ಲಿ ಸೇರಿ ಕಾಲ ಕಳೆದಂತೆ ಮಸುಕ್ಕಾಗುತ್ತಾ ಹೋಗಿರುವುದು ಸಹಜ. ಈಗಲಾದರೂ ಕೂಡ ನಾವು ಲಭ್ಯವಿರುವ ಅವರ ವಿವರಗಳನ್ನು ಸಂಗ್ರಹಿಸಿ ಅವರ ಬದುಕಿನ ವರ್ಣಮಯ ನೆನಪುಗಳನ್ನ ಇತಿಹಾಸದ ಅರ್ಥಪೂರ್ಣ ಪುಟಗಳನ್ನಾಗಿ ಪರಿವರ್ತಿಸಲು ಯೋಚಿಸಬೇಕಾದ್ದು ತೀರಾ ಅಗತ್ಯ ಆಗಿದೆ. ಕರ್ನಾಟಕ ರಂಗಭೂಮಿಯ ಚರಿತ್ರೆಯಲ್ಲಿ ಹೀಗೆ ಅನೇಕ ರಂಗ ಕಲಾವಿದೆಯರು ತಮ್ಮ ಅನುಭವ ಮತ್ತು ವೃತ್ತಿಯಲ್ಲಿನ ಅನಿಸಿಕೆಗಳನ್ನ ಹಂಚಿಕೊಂಡಿರುವುದೇ ಬಹಳ ಅಪರೂಪ. ಇಂಥ ಸಮಯದಲ್ಲಿ ಕೆಲವು ಕಲಾವಿದೆಯರಾದರೂ ಕೂಡ ತಮ್ಮ ಆತ್ಮಕಥೆಗಳನ್ನ ನಿರೂಪಕರ ನೆರವಿನಿಂದ ದಾಖಲಿಸಿ, ಕೆಲವರು ಸ್ವತಃ ದಾಖಲಿಸುವ ಮೂಲಕ ಈ ಕೊರತೆಯನ್ನ ಸ್ವಲ್ಪ ಮಟ್ಟಿಗಾದರೂ ತುಂಬಿದ್ದಾರೆ ಎನ್ನುವುದೇ ಸಂತೋಷದ ವಿಷಯ. ಒಬ್ಬೊಬ್ಬ ಕಲಾವಿದೆಯರ ಆತ್ಮಕಥೆಗಳು ಕೂಡ ವಿಶಿಷ್ಟ, ವಿಭಿನ್ನ, ವಿಶೇಷ ಅನುಭವ ಹೆಪ್ಪುಗಟ್ಟಿರುವಂಥದ್ದು. ಸ್ತ್ರೀ ಸಂವೇದನೆಯು ಪುರುಷ ಸಂವೇದನೆಗಿಂತಲೂ ವಿಭಿನ್ನ. ಬಹುಶಃ ಕವಿತೆ, ಕತೆ, ಕಾದಂಬರಿ ಪ್ರಕಾರಗಳಲ್ಲಿ ಓರ್ವ ಮಹಿಳೆ ತನ್ನನ್ನು ತಾನು ಅಭಿವ್ಯಕ್ತಿಸಿಕೊಳ್ಳುವುದಕ್ಕೂ ಆತ್ಮಕಥೆ ಬರೆಯುವುದಕ್ಕೂ ವ್ಯತ್ಯಾಸ ಇದೆ. ನೋಡಿ, ಅನೇಕ ಜನರಿಗೆ ರಂಗನಟಿಯರು ಕೇವಲ ಕಲಾವಿದೆಯರಾಗೆ ಕಂಡಿರುತ್ತಾರೆ. ಆದರೆ ತೆರೆಯ ಹಿಂದೆ ಅವರು ಇಡೀ ಕಂಪನಿಯನ್ನು ಕಟ್ಟುವ, ಕಂಪನಿ ಮಾಲೀಕರಿಗೆ ಹೆಗಲು ಕೊಟ್ಟು ದುಡಿದಿರುವಂತಹ ವಿವರಗಳನ್ನು ದಾಖಲಿಸ್ತಾರೆ. ಕನ್ನಡ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳು ಕಲಾಸಕ್ತರಿಗೆ ಅಧ್ಯಯನ ಯೋಗ್ಯ ಗ್ರಂಥಗಳಾಗಿದೆ. ಸುಮಾರು ಅರ್ಧ ಶತಮಾನಗಳ ಕಾಲ ಅಥವಾ ಆಯಾ ಕಾಲಘಟ್ಟದ ರಂಗಭೂಮಿಯ ಸ್ವರೂಪ ಸ್ಥಿತಿಗಳನ್ನು ಇವು ಪರಿಚಯ ಮಾಡಿಕೊಡ್ತವೆ. ಕನ್ನಡ ರಂಗಭೂಮಿಯ ವಸ್ತುವನ್ನ ಅಧ್ಯಯನ ಮಾಡುವವರಿಗೆ ಉಪಯುಕ್ತ ಆಕರ ಗ್ರಂಥಗಳಾಗಿ ನಿಂತಿದ್ದಾವೆ. ಉದಾಹರಣೆ, ಮಳವಳ್ಳಿ ಸುಂದರಂನವರ ಅಭಿನಯ ವಿಚಾರದ ಕೃತಿ ಇದೆಯಲ್ಲ, ಅದು ಮೈಸೂರು ಭಾಗದ ರಂಗಭೂಮಿಯ ಚರಿತ್ರೆಯನ್ನ ದಾಖಲಿಸುತ್ತದೆ. ಹಾಗೆ ಬಿ ಜಯಮ್ಮನವರ ಕೃತಿ, ಬಿ ಜಯಶ್ರೀಯವರ ಕಣ್ಣಾಮುಚ್ಚೆ ಕಾಡೆಗೂಡೆ ಎನ್ನುವ ಕೃತಿಗಳಿದೆಯಲ್ಲ, ಇದು ತಮ್ಮ ಆತ್ಮಕಥೆಯನ್ನ ಹೇಳ್ತಾ ಹೇಳ್ತಾ ಪರೋಕ್ಷವಾಗಿ ಗುಬ್ಬಿ ಕಂಪನಿಯ ಇತಿಹಾಸವನ್ನ ಕಟ್ಕೊಡುತ್ತದೆ ಓದುಗರಿಗೆ. ಅನೇಕ ರಂಗ ಕಲಾವಿದೆಯರು ರಂಗಭೂಮಿ ಒಳಗಿನ ಶೋಷಣೆಗಳನ್ನ ನೇರವಾಗಿ ಹೇಳದೆ ಆ ಬಗ್ಗೆ ದಿವ್ಯ ಮೌನವನ್ನ ವಹಿಸಿದ್ದಾರೆ. ಆದ್ರೆ ಅವರು ಹೆಚ್ಚು ಓದ್ಕೊಂಡವರಲ್ಲ. ಅವರಿಗಿದ್ದಂತಹ ಪರಿಮಿತಿಯಲ್ಲಿ ಇಷ್ಟು ಬರಿಲಿಕ್ಕೆ ಸಾಧ್ಯ ಆಗಿದ್ದೇ ಹೆಚ್ಚು ಅಂತೇಳಿ ಅನಿಸ್ತದೆ. ರಂಗಭೂಮಿಯಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಸದಾ ಒಂದು ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಎಡತಾಕುತ್ತಾ ತಮ್ಮೊಳಗಿನ ಕಲಾವಿದೆಯನ್ನ ಸಾಯ್ಲಿಕ್ಕೆ ಬಿಡದೆ ಅದ್ಭುತವಾಗಿ ಕಲಾರಾಧನೆ ಮಾಡಿದ್ದಾರೆ. ನಮಗೆ ರಂಗಭೂಮಿಯಲ್ಲಿ ರಂಗದ ಮೇಲಿನ ಬಣ್ಣ ಬಣ್ಣದ ಮಾಯಾಲೋಕ ಮಾತ್ರ ಕಾಡುತ್ತದೆ. ಆದರೆ ತೆರೆಯ ಹಿಂದಿನ ಅವರ ಬದುಕಿನ ಕಟುವಾಸ್ತವಗಳೇನು ಎಂಬುದನ್ನ ಅವರ ಕೃತಿಗಳು ಪರಿಚಯಿಸ್ತವೆ. ನನ್ನ ಬದುಕಿನಲ್ಲಿ ಒದಗಿದ ಕಹಿ ಪ್ರಸಂಗಗಳಿಂದ ಬಣ್ಣದ ಬದುಕಿಗೆ ಕೊನೆಯ ನಮಸ್ಕಾರ ಹಾಕಬೇಕೆಂದು ತೀರ್ಮಾನಿಸಿದ್ದೆ, ಆದರೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮತ್ತೆ ಬಣ್ಣದ ಬದುಕಿನಲ್ಲಿ ಸಾಗಿದ್ದೇನೆ ಎನ್ನುತ್ತಾರೆ ಹಿರಿಯ ಕಲಾವಿದೆ ಮಳವಳ್ಳಿ ಸುಂದರಮ್ಮ. ಮಾಲ್ತಿ ಮೈಸೂರು, ತಮಗೆ ಜನಿಸಿದಂತ ಎಳೆಯ ಮಗುವಿಗೆ ಆರೈಕೆ ಮಾಡಲಾಗದೆ ಮಗು ಕಾಯಿಲೆ ಬಂದು ತೀರ್ಕೊಂಡಿದ್ದನ್ನ ತಮ್ಮ ಕೃತಿಯಲ್ಲಿ ದಾಖಲಿಸ್ತಾರೆ. ಕೆಲವು ಸಾರ್ತಿ ಸ್ಟೇಜ್ ಮೇಲೆ ಇರ್ತಾರೆ, ಮಗು ಅಳ್ತಾ ಇರುತ್ತೆ, ಹಾಲು ಕುಡಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ತಾವು ಆಗ ತೊಟ್ಟಿರುವುದು ಪುರುಷ ವೇಷ. ಮತ್ತೊಬ್ರು ರಹಿಮಾನವ ಕಲ್ಮನಿ ಅಂತೇಳಿ ಕೊಕನೂರ್ನವರು, ತಾನು ಮಗು ಹಡದ ಮೂರನೇ ದಿನಕ್ಕೆ ಹೋಗಿ ಪಾತ್ರ ಮಾಡುವಂತ ಅನಿವಾರ್ಯತೆ ಇರ್ತದೆ ಅವರಿಗೆ. ನಾಟಕದ ಕ್ಯಾಂಪ್ ನಡೆಯುವಾಗ ಮಗುವಿಗೆ ಹಾಲು ಕೊಡಿಸದೆ ಇದ್ದಿದ್ರಿಂದ ಕೂಸು ಸತ್ತಿರ್ತದೆ. ನಾಟಕ ಶುರುವಾಗಿರ್ತದೆ, ನಾಟಕ ಮುಗಿಸುವವರೆಗೆ ಆ ಸಾವಿನ ವಿಷಯವನ್ನ ಪ್ರಸ್ತಾಪ ಮಾಡೋದಿಲ್ಲ. ಸೈಡ್ ವಿಂಗ್ ನಲ್ಲಿ ಮಗುವಿನ ಶವವನ್ನ ಇಟ್ಟು ನಾಟಕ ಮುಗಿದ ಮೇಲೆ ಆ ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡದ ವಿವರಗಳನ್ನ ಅಲ್ಲಿ ದಾಖಲಿಸ್ತಾರೆ. ಮತ್ತೊಂದು ಸಾರ್ತಿ ತುಂಬು ಗರ್ಭಿಣಿ ತಾರಾಮತಿ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಹೆರಿಗೆಗೆ ಅಂತೇಳಿ ರಜಾ ಹಾಕೋಂಗಿಲ್ಲ, ನಾಟಕ ಅಭಿನಯಿಸ್ತಾ ಅಭಿನಯಿಸ್ತೇ ಆಕೆಗೆ ಸುಸ್ತಾಗತ್ತೆ. ಗ್ರೀನ್ ರೂಮ್ ನಲ್ಲಿ ಹೋಗಿ ಆ ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಅವರ ಮಗ ಬಾಬಣ್ಣ ಆ ತಾರಾಮತಿಯ ಪಾತ್ರವನ್ನ ಮುಂದುವರಿಸ್ತಾರೆ. ಇಂಥ ಅನೇಕ ಹಸಿ ಹಸಿಯಾದ ವಿವರಗಳು ಅವರ ಕೃತಿನಲ್ಲಿ ದಾಖಲಾಗಿದ್ದಾವೆ. ರಂಗದ ಮೇಲೆ ಬಣ್ಣ ಹಚ್ಚಿಕೊಂಡು ಕಾಣುವ ವೈಭವ ಅವರ ಬದುಕಿನಲ್ಲಿ ಇಲ್ಲ. ತಮ್ಮ ಜೀವನದುದ್ದಕ್ಕೂ ನಿರಂತರ ಅಲೆಮಾರಿಗಳಂತೆ ಬದುಕಿದ್ದಾರೆ. ತಮ್ಮ ಮಕ್ಕಳಿಗೆ ಯೋಗ್ಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸದಾ ವೃತ್ತಿರಂಗ ನಟಿಯರು ಒಂದು ಊರಿನ ಕ್ಯಾಂಪ್ನಿಂದ ಮತ್ತೊಂದು ಊರಿಗೆ ಅಲಿಯಬೇಕಂತ ಪ್ರಸಂಗ ಇರ್ತದೆ. ತಮ್ಮ ಮಕ್ಕಳನ್ನು ಅನಿವಾರ್ಯವಾಗಿ ಸಂಬಂಧಿಕರ ಸ್ನೇಹಿತರ ಹಾಸ್ಟೆಲ್ನಲ್ಲಿ ಬಿಟ್ಟು ಓದಿಸಬೇಕಂತ ತುರ್ತು ಇರ್ತದೆ. ಮಾತ್ರ ಅಲ್ಲ, ತಮ್ಮ ನಿವೃತ್ತಿಯ ದಿನಗಳಿಗೆ ಸರಿಯಾದ ಆರ್ಥಿಕ ಯೋಜನೆಗಳನ್ನು ಅವರು ರೂಪಿಸಿಕೊಂಡಿಲ್ಲ. ಕಲಾಲೋಕದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತ ಶಾಂತಾ ಹುಬ್ಳಿಕರ್ ಎನ್ನುವ ಕಲಾವಿದೆ ತಮ್ಮ ಕೊನೆಯ ದಿನಗಳನ್ನ ವಸಾಯಿ ಎನ್ನುವ ಪ್ರದೇಶದಲ್ಲಿ ಒಂದು ಅನಾಥಾಶ್ರಮದಲ್ಲಿ ಅಜ್ಞಾತವಾಗಿ ಕಳೀತಾರೆ. ಆಕೆ ಕಡೆಗೆ ಹೇಳುವಂತ ಒಂದು ಮಾತು, ನನಗೆ ಪುನರ್ಜನ್ಮ ಅನ್ನೋದಿದ್ರೆ ಮತ್ತೊಮ್ಮೆ ಕಲಾವಿದೆಯಾಗೆ ಹುಡ್ತೀನಿ, ಯಾಕೆಂದ್ರೆ ಕಲಾವಿದೆಯಾಗಿ ನನಗೆ ಈ ಸಮಾಜ ಬೇಕಾದಷ್ಟನ್ನ ತುಂಬಿಕೊಟ್ಟಿದೆ. ಅವರ ಋಣವನ್ನು ನಾನು ತೀರಿಸಲಿಕ್ಕೆ ಮತ್ತೆ ಹುಟ್ಟಿ ಬರ್ತೀನಿ ಕಲಾವಿದೆಯಾಗಿ ಅಂತೇಳಿ ದಾಖಲಿಸ್ತಾರೆ. ಅವರ ಜೀವನ ಪ್ರೀತಿಯನ್ನು ನಾವು ಗಮನಿಸಬೇಕು. ಅನೇಕ ಕಲಾವಿದೆಯರಿಗೆ ಅನಾರೋಗ್ಯ ಪೀಡಿತರಾದಾಗ ಕಂಪನಿಗಳವರ ಸಹಾಯಸ್ಥಕ್ಕೆ ಬಂದಿಲ್ಲ, ವೃದ್ಧಾಪ್ಯದ ದಿನಗಳಲ್ಲಿ ಸವಾಲುಗಳನ್ನು ಎದುರಿಸಿದ್ದಾರೆ. ಮಳವಳ್ಳಿ ಸುಂದರಂನವರು ದೀರ್ಘಕಾಲ ಕಲಾ ಸೇವೆ ಮಾಡಿಯೂ ಕಡೆಗೆ ಆರ್ಥಿಕ ಭದ್ರತೆ ಇಲ್ಲದೆ ಕಂಗಲಾಗಿರುವುದನ್ನು ದಾಖಲಿಸ್ತಾರೆ. ಮತ್ತೊಂದು ಈ ರಂಗ ಕಲಾವಿದರ ಆತ್ಮಕಥೆಗಳಲ್ಲಿರುವಂತಹ ಗುಣ ಏನು ಅಂತ ಅಂದ್ರೆ ಸ್ವಾಯತ್ತತೆಯ ಶೋಧ. ಅಂದ್ರೆ ತಾನು ಯಾರು, ತಾನು ಏಕೆ ಹೀಗಿದ್ದೇನೆ, ತನ್ನ ಅಸ್ಮಿತೆ ಏನು ಅನ್ನೋದನ್ನು ಹೇಳ್ತಾ ಅಲ್ಲಿಗೆ ವಿರಮಿಸದೆ ನಾನು ನಡೆಯಬೇಕಾದ ಮುಂದಿನ ದಾರಿ ಯಾವುದು ಎಂಬ ಪ್ರಶ್ನೆಗಳನ್ನು ಕೇಳಿಕೊಂಡ ಪ್ರಜ್ಞಾವಂತಿಕೆಯ ಚಹರೆಗಳು ಈ ಎಲ್ಲ ಕಲಾವಿದೆಯರ ಆತ್ಮಕಥೆಗಳಲ್ಲಿ ಇದ್ದಾವೆ. ಯಾವುದೇ ರಂಗ ಕಲಾವಿದರ ಆತ್ಮಕಥೆಗಳು

0: ತನ್ನನ್ನು ತಾನು ವೈಭವೀಕರಿಸಿಕೊಳ್ಳಬೇಕೆಂಬ ಯಾವುದೇ ಪ್ರಯತ್ನಗಳಿಲ್ಲ, ಯಾವುದೇ ಹುನ್ನಾರಗಳಿಲ್ಲದ ಮನಸ್ಥಿತಿಯಲ್ಲಿ ಇವು ಚಿತ್ರಿತ ಆಗ್ತವೆ. ಇವರ ಆತ್ಮಕಥೆಗಳ ವಿವರಗಳನ್ನು ಗಮನಿಸಿದಾಗ ಇವರ ಬದುಕಿನಲ್ಲಿ ಬೆಲ್ಲಕ್ಕಿಂತ ಬೇವಿನ ಅಂಶಗಳೇ, ಅಂದರೆ ಕಹಿಯ ಅಂಶಗಳೇ ಹೆಚ್ಚಾಗಿ ವ್ಯಾಪಿಸಿದ್ದಾರೆ. ಅದರ ನಡುವೆಯೂ ಕೂಡ ರಂಗ ಬದುಕಿನ ಎಲ್ಲ ಸಾಧ್ಯತೆಗಳನ್ನು, ಸವಾಲುಗಳನ್ನು ಪ್ರೀತಿಸಿದ್ದಾರೆ. ಇದು ಇವರ ಬದುಕಿನ ಧನಾತ್ಮಕ ಅಂಶ. ಸ್ವಾಭಿಮಾನದಿಂದ ಬದುಕುವ ಅನೇಕ ಸಾಧ್ಯತೆಗಳು ಈ ಸಮಾಜದಲ್ಲಿ ಇದ್ದಾವೆ. ಆದರೆ ಸಾಧಿಸಲಿಕ್ಕೆ ಸ್ವಲ್ಪ ಸಹನೆ ಬೇಕು, ತಾಳ್ಮೆ ಬೇಕು, ಧೈರ್ಯ ಬೇಕು, ಎದೆಗಾರಿಕೆ ಬೇಕು ಎನ್ನುವ ಧನಾತ್ಮಕ ನಿಲುವನ್ನು ಪ್ರಸ್ತುತ ಮಹಿಳೆಯರಿಗೆ ಸಾರಿ ಹೇಳ್ತವೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಬಹುತೇಕ ರಂಗ ಕಲಾವಿದೆಯರಿಗೆ ಕಲೆಯಲ್ಲದ ಒಂದು ಸಾರ್ವಜನಿಕ ಬದುಕು ಅನ್ನೋದಿದೆ. ಉದಾಹರಣೆ ಮರಿಯಮ್ನಳ್ಳಿ ನಾಗರತ್ನಮ್ಮ, ಅವರ ಕಲಾ ಸೇವೆಯ ಮೂಲಕ ಹೆಚ್ಚು ಜನರಿಗೆ ಪರಿಚಯ ಆಗ್ತಾರೆ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ, ನಂತರ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ನೋಡಿ ಅವರಿಗೆ ಒದಗಿ ಬಂದಂತಹ ಅವಕಾಶಗಳನ್ನು ಗಮನಿಸಿ. ರಹಿಮಾನವ ಕಲ್ಮನಿ ತಾಲೂಕು ಪಂಚಾಯತಿ ಸದಸ್ಯರಾಗಿ ದುಡಿತಾರೆ, ಸಾರ್ವಜನಿಕರ ಪ್ರೀತಿ ವಿಶ್ವಾಸ ನಂಬಿಕೆಗಳಿಗೆ ಇವರು ಪಾತ್ರರಾಗ್ತಾರೆ, ಹಾಗಾಗಿ ಚುನಾವಣೆಗಳಲ್ಲಿ ಆಯ್ಕೆಗೊಳ್ತಾರೆ. ಚಿಂದೋಡಿ ಲೀಲಾ ಎನ್ನುವ ಕಲಾವಿದೆ ಮೊದಲ ಬಾರಿಗೆ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಮಹತ್ತರವಾದ ಸೇವೆಯನ್ನು ಸಲ್ಲಿಸ್ತಾರೆ. ಗುಬ್ಬಿ ಕಂಪನಿಯ ಮೇರು ನಟಿ ಬಿ ಜಯಮ್ಮ ಅವರು 1980 1986 ರಾಜ್ಯ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾರೆ. ಹಾಗೆ ಬಿ ಜಯಶ್ರೀ ಅವರು ಪಾರ್ಲಿಮೆಂಟಿನ ರಾಜ್ಯಸಭೆಗೆ ನೇಮಕಗೊಂಡು ಸೇವೆ ಸಲ್ಲಿಸ್ತಾರೆ. ಇವರೆಲ್ಲರ ಕಲೆಯಲ್ಲದ ಸಾರ್ವಜನಿಕ ಬದುಕು ಅಧ್ಯಯನಕ್ಕೆ ಯೋಗ್ಯವಾಗಿದೆ, ಈ ಬಗ್ಗೆ ಬಿಡಿ ಬಿಡಿ ಸಂಶೋಧನೆಗಳು ಆಗಬೇಕು ಎನ್ನುವ ಅಂಶವನ್ನ ಅವರ ಆತ್ಮಕಥೆಗಳು ಪ್ರಸ್ತಾಪ ಮಾಡ್ತವೆ. ಅನೇಕ ರಂಗ ನಟಿಯರು ತಾವೇ ಸ್ವತಃ ನಾಟಕ ಕಂಪನಿಗಳನ್ನು ಕಟ್ಟಿ ಮುನ್ನಡೆಸ್ತಾರೆ. ಬಹುಶಃ ರಂಗಭೂಮಿಯಲ್ಲಿ ಸ್ತ್ರೀ ಕಾಲೂರ್ಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಬಹಳ ತಡವಾಗಿ. ಬಹಳಷ್ಟು ವರ್ಷಗಳ ಕಾಲ ಹೆಣ್ಣುಮಕ್ಕಳಿಗೆ ರಂಗಭೂಮಿಯಲ್ಲಿ ನಟಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಅದಕ್ಕೆ ಬಂಡಾಯದ ಸ್ವರೂಪವಾಗಿ ಅನೇಕ ನಟಿಯರು ನಾಟಕದ ಕಂಪನಿಗಳನ್ನು ಕಟ್ಟಿ ಕಲಾವಿದರನ್ನ ನೇಮಕ ಮಾಡಿಕೊಂಡು ಮಹತ್ತರವಾದ ಪಾತ್ರಗಳನ್ನು ಅಭಿನಯಿಸುವ ಮೂಲಕ ಸಾಧನೆಯನ್ನು ಮಾಡ್ತಾರೆ. ಅಂದ್ರೆ ಬಂಡಾಯದ ಬೀಜವನ್ನು ಒಳಗಿಟ್ಕೊಂಡೆ ಕೆಲಸ ಮಾಡಿದ್ದಾವೆ ಅಂತೇಳಿ ಅನಿಸ್ತದೆ. ಪುರುಷ ಮಾಲೀಕರು ನಿರ್ವಹಿಸುವ ರೀತಿಗಿಂತಲೂ ಭಿನ್ನ ರೀತಿಯಲ್ಲಿ ಈ ಮಹಿಳೆಯರು ನಿರ್ವಹಣೆ ಮಾಡ್ತಾರೆ. ಅಲ್ಲಿ ಹೆಚ್ಚು ಮಾನವೀಯ ಅಂಶಗಳಿಗೆ ಒತ್ತನ್ನು ಕೊಡ್ತಾರೆ. ತಿಂಗಳಿಗೆ ಪೇಮೆಂಟ್ ಕೊಡುವ ಬದಲು ವಾರಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ, ಕೆಲವೊಮ್ಮೆ ಆ ದಿನದ ಪೇಮೆಂಟ್ ಅನ್ನು ಅವತ್ತೇ ಕೊಡುವ ಮೂಲಕ ಅವರಿಗೆ ಕೈತುಂಬ ಹಣವನ್ನು ಸಂಪನ್ನ ಮಾಡುವ ದಾರಿಯನ್ನ ಕೊಡ್ತಾರೆ. ದುಡ್ಡಿದ್ದಾಗ ಪೇಮೆಂಟ್ ಕೊಡ್ತಾರೆ, ದುಡ್ಡಿಲ್ಲದೆ ಇರುವಂತಹ ಸಂದರ್ಭಗಳಲ್ಲಿ ಕೇವಲ ಪುರಿ ಚರ್ಮರಿತಿರುವಂತಹ ವಿವರಗಳನ್ನು ಕೂಡ ದಾಖಲಿಸ್ತಾರೆ. ಹಾಗಾಗಿ ಈ ಕಂಪನಿಗಳನ್ನ ಕಟ್ಟಿ ಮುನ್ನಡೆಸಿರುವಂತಹ ಈ ರಂಗ ಕಲಾವಿದೆಯರ ಬದುಕಿನ ವಿವರಗಳಿದ್ದಾವಲ್ಲ, ಅವುಗಳನ್ನ ವಿಶೇಷವಾದ ದೃಷ್ಟಿನಲ್ಲಿ ರಂಗಭೂಮಿಯ ಚರಿತ್ರೆಯನ್ನ ಕಟ್ಟುವಾಗ ಆ ನೆಲೆಯಲ್ಲೂ ಕೂಡ ಯೋಚನೆ ಮಾಡಬೇಕು, ಗಮನಿಸಬೇಕು ಎನ್ನುವ ಒತ್ತಾಯವನ್ನ ಇವು ತರ್ತಾವೆ. ಇವುಗಳಲ್ಲದೆ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹಾಗೂ ಕರ್ನಾಟಕದ ಏಕೀಕರಣ ಚಳವಳಿಯ ಸಂದರ್ಭದಲ್ಲಿ ಕಲಾವಿದೆಯರು ತಮ್ಮನ್ನ ಪರೋಕ್ಷವಾಗಿ ತೊಡಗಿಸಿಕೊಂಡಿರುವಂತಹ ವಿವರಗಳನ್ನ ಪ್ರಾಸಂಗಿಕವಾಗಿ ದಾಖಲಿಸ್ತಾರೆ. ಧನ್ಯವಾದಗಳು.
1: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ರಂಗ ಕಲಾವಿದೆಯರ ಆತ್ಮಕಥೆಗಳ ಅವಲೋಕನ, ಈ ಕುರಿತು ಮಾತನಾಡಿದವರು ರವಿ ಎನ್ಸಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಸರಿಯಾಗಿ 8:16. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಅನುಪಮಾ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ದೊಡ್ಡರಂಗೇಗೌಡ ಅವರ ಗೀತರಚನೆಗೆ ಅಶ್ವಥ್ ವೇದಿಯವರ ಸಂಗೀತವಿದೆ.

ಅವಳ ಹೆಜ್ಜೆ ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಗಿದು ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದ್ದಾರೆ ಇಳಯರಾಜಾ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೆ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಕೇಳುಗರೆ, ನಾಳೆ ಬೆಳಗ್ಗೆ 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ ಯುಎಹೆಚ್ಎಸ್ ನೇಗಿಲ ಮಡಿತ ಪ್ರಸಾರವಾಗುತ್ತೆ. ವಿಷಯ ಪಪ್ಪಾಯ ಹಣ್ಣಿನ

ವಿಶೇಷತೆಗಳು ಹಾಗೂ ಅದರ ಮೌಲ್ಯವರ್ಧನೆ. ಮಾಹಿತಿ ನೀಡುವ ತಜ್ಞರು ಡಾಕ್ಟರ್ ಗೌಡ್ರು ಪ್ರಮೋದ್ ಗೌಡ, ಸಹಾಯಕ ಪ್ರಾಧ್ಯಾಪಕರು ಕೃಷಿ ತಾಂತ್ರಿಕತೆ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ. ಕಾರ್ಯಕ್ರಮ ಪ್ರಸಾರವಾಗುತ್ತೆ ನಾಳೆ ಬೆಳಗ್ಗೆ 6:40. ಇನ್ನು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗೀತಾ ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಶಿವದೇಶಂಕರ್, ಸಂಗೀತ ನೀಡಿದ್ದಾರೆ ಇಳಯರಾಜಾ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಮುಂದಿನ ಗೀತೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಚಿತ್ರದ್ದು. ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು. ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಎಫ್ಎಂ ಪ್ರಸಾರ ಕೇಂದ್ರದಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದೀನಿ ನಾನು ಸುಮಾ ಆರ್. ಕಾರ್ಯಕ್ರಮದ ಮುಂದಿನ ಗೀತೆ ಗಂಗಾ ಯಮುನಾ ಚಿತ್ರದ್ದು. ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಬರೆದಿರುವ ಗೀತೆಗೆ ವಿದ್ಯಾಸಾಗರ್ ಅವರ ಸಂಗೀತವಿದೆ.

ಈಗ ಬೆಂಕಿಯ ಬಲೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಆಕಾಶವಾಣಿ ಚಿತ್ರದುರ್ಗ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
0: ಇದೀಗ ಕೇಳಿ ಕೆಲವು ವಚನಗಳನ್ನು. ಆರಂಭದಲ್ಲಿ ಅಲ್ಲಮ ಪ್ರಭು ವಿರಚಿತ ವಚನ ಹಾಡಿದ್ದಾರೆ ವೆಂಕಟೇಶ್ ಕುಮಾರ್.

ಕೇಳುಗರೆ, ಇದೊಂದು ಪ್ರಕಟಣೆ. 2027-28 ಶೈಕ್ಷಣಿಕ ಸಾಲಿನಲ್ಲಿ 6ನೇ ತರಗತಿಗೆ ಪ್ರವೇಶ ಪಡೆಯಲು ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ. 2027 ಆನ್ಲೈನ್ ನೋಂದಣಿ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಎನ್ವಿಎಸ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ನವೋದಯ .gov.in ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಜುಲೈ 2026 ಆಗಿರುತ್ತೆ. ಪ್ರವೇಶಕ್ಕೆ ಸಂಬಂಧಿಸಿದ ವಿವರಗಳ ಕೈಪಿಡಿಯು ಅಡ್ಮಿಷನ್ ನೋಟಿಫಿಕೇಶನ್ ಪುಟದಲ್ಲಿ ಲಭ್ಯವಿರುತ್ತೆ. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 9 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ನಾಟಕ ದೇಶದ ವೈರಿಗಳು, ಮೂಲ ಹಿಂದಿ ವಿನೋದ್ ರಸ್ತೋಗಿ, ಕನ್ನಡ ಅನುವಾದ ಪ್ರೊಫೆಸರ್ ಧರಣೇಂದ್ರ ಕುರುಕುರಿ, ನಿರ್ದೇಶನ ಸುರೇಖಾ ಸುರೇಶ್. ಕೇಳಿ ನಾಟಕ ದೇಶದ ವೈರಿಗಳು. ದೇಶದ ವೈರಿಗಳು
2: ಸದ್ದು,
3: ಎಷ್ಟು ಸುಂದರವಾಗಿದೆಯಲ್ಲ
2: ಸದ್ದು
3: ಸದ್ದು ಅಂತ ಹೇಳ್ತಾ ಇದ್ದಾರೆ
2: ಸದ್ದು. ಮಹಾಮಹಿಮರಾದ ಪರಮ ಭಟ್ಟಾಕರ ಚಕ್ರವರ್ತಿ, ಮಹಾರಾಜಾಧಿರಾಜ, ಮಾನನೀಯ ಇತಿಹಾಸ ಪುರುಷರು ಸಭೆಗೆ ಆಗಮಿಸುತ್ತ

0: शांति
1: शांति सभी करे शांति। महा अमात्यरद युगदेवियवरे उपस्थित सभी करिगे इंदिन ई विशेष सभेय उद्देशवन्नु विशदवागि तिळिसि।
2: तम्माज्ञे प्रभु। ಉಪಸ್ಥಿತರಿರುವ ಸಭಿಕರೇ ಮತ್ತು ಸನ್ಮಾನ್ಯ ನಾಗರಿಕರೇ, ಇಂದಿನ ಈ ಸಭೆ ಬಹಳ ಮಹತ್ವಪೂರ್ಣವಾದದ್ದು. ಏಕೆಂದರೆ ಇಂದು ನಾವು ಒಂದು ಅವಶ್ಯವಾದ ಮತ್ತು ಮಹತ್ವಪೂರ್ಣವಾದ ನಿರ್ಣಯವನ್ನು ತೆಗೆದುಕೊಳ್ಳಲು ಸೇರಿದ್ದೇವೆ.
1: ಹೌದು, ಆ ನಿರ್ಣಯವನ್ನು ನಾವು ನಿಷ್ಪಕ್ಷಪಾತಿಗಳಾಗಿ ತೆಗೆದುಕೊಳ್ಳಬೇಕಾಗಿದೆ. ತಾವು ಈ ಸಭಾಭವನದ ಮಧ್ಯದಲ್ಲಿ ಇರಿಸಿದ ಆ ರತ್ನ ಖಚಿತ ಸ್ವರ್ಣ ಕಿರೀಟವನ್ನು ನೋಡುತ್ತಿದ್ದೀರಲ್ಲವೇ? ಕಿರೀಟವನ್ನು ಯಾರು ತಾವು ಅತ್ಯಂತ ದೊಡ್ಡ ಮತ್ತು ಘೋರ ದೇಶದ್ರೋಹಿಗಳೆಂದು ಸಾಬೀತುಪಡಿಸುವರೋ ಅವರ ತಲೆಗೆ ತೊಡಿಸಲಾಗುವುದು.
2: ಹೌದು, ಯಾರು ತಾನು ಎಲ್ಲರಿಗಿಂತ ದೊಡ್ಡ ದೇಶದ್ರೋಹಿ ಎಂದು ಸಾಬೀತುಪಡಿಸುವರೋ ಅವರಿಗೆ ಮಹಾರಾಜ ಇತಿಹಾಸ ಪುರುಷರು ದೇಶದ್ರೋಹಿ ರತ್ನ ಪುರಸ್ಕಾರವನ್ನ ನೀಡಿ ಅವರ ತಲೆಗೆ ಈ ಮುಕುಟವನ್ನು ತೊಡಿಸುವರು.
1: ಹೌದು, ಯಾರಿಗೆ ತಾವು ದೇಶದ್ರೋಹಿ ಎಂಬ ಹೆಮ್ಮೆ ಇದೆಯೋ ಅವರು ನಿರ್ಭಯದಿಂದ ಮುಂದೆ ಬನ್ನಿ, ಯಾವುದೇ ಸಂದೇಹ ಬೇಡ, ಬನ್ನಿ ಮುಂದೆ ಬನ್ನಿ.
3: ಮಹಾರಾಜ, ತಾವು ಅನುಮತಿ ಕೊಟ್ಟರೆ ಈ ಮುಕುಟವನ್ನು ನಾನು ಧರಿಸಲೇ.
1: ನೀನು ದೇಶದ ಶತ್ರುವೆಂದು ಭಾವಿಸುತ್ತೀಯೋ? ಹಾಗಾದರೆ ನಿನ್ನ ಪರಿಚಯವನ್ನು ಈ ಮಹಾಸಭೆಗೆ ತಿಳಿಸು.
3: ಮಹಾರಾಜರೇ, ನಾನು ತಕ್ಷಶಿಲೆಯ ರಾಜ ಆಂಬಿಕ.
2: ಹಾಗಾದರೆ ದೇಶದ್ರೋಹಿ ಎಂಬ ಬಗ್ಗೆ ಸಾಕ್ಷಿಯನ್ನು ಹಾಜರುಪಡಿಸು.
3: ತಮ್ಮ ಆಜ್ಞೆ ದೇವಿ.

0: ತುರ್ಕಿ, ಸಿರಿಯಾ, ಮಿಸ್ರ್ ಮತ್ತು ಫಾರಸ್ ರಾಜ್ಯಗಳನ್ನು ಗೆದ್ದು ಸಿಕಂದರನು ಭಾರತದ ಕಡೆಗೆ ಆಗಮಿಸಿದನು. ಕ್ರಿಸ್ತಪೂರ್ವ 327 ನಡೆದ ಮಾತು ಅದು. ಅವನ ಬಲಿಷ್ಠ ಸೈನ್ಯ ಸಿಂಧೂ ನದಿಯ ದಂಡೆಯ ಮೇಲೆ ಬೀಡು ಬಿಟ್ಟಿತ್ತು.
1: ಅಣ್ಣಾಜಿ,
2: ರಾಜಕುಮಾರಿ,
1: ಗ್ರೀಸ್ ದೇಶದ ಸೈನ್ಯ ಸಿಂಧೂ ನದಿಯ ಆಚೆ ಬೀಡು ಬಿಟ್ಟಿದೆ.
2: ತಿಳಿದಿದೆ ನನಗೆ ಸಹೋದರಿ, ನನ್ನ ಅಪಮಾನದ ಸೇಡು ತೀರಿಸಿಕೊಳ್ಳಲು ಸುವರ್ಣ ಅವಕಾಶ ದೊರೆತಿದೆ. ಆ ಅಹಂಕಾರಿಯ ಸೊಕ್ಕನ್ನು ಅಡಗಿಸುವೆ.
1: ಅಣ್ಣಾಜಿ, ಇದು ಆಂತರಿಕ ಕಲಹದ ಮತ್ತು ದ್ವೇಷದ ಸಮಯವಲ್ಲ.
2: ಮತ್ತೇನು?
1: ಪಂಚನದಿ ಮಹಾರಾಜರನ್ನು ನಿರಾಶೆಗೊಳಿಸಿ ಮರಳಿಸಿ ಒಳ್ಳೆಯದನ್ನು ಮಾಡಲಿಲ್ಲ ನೀನು.
2: ರಾಜಕುಮಾರಿ, ನನಗೆ ಉಪದೇಶ ಮಾಡಲು ಬರಬೇಡ ನೀನು. ಅತಿ ಶೀಘ್ರವೇ ನನ್ನ ಕನಸು ಸಾಕಾರಗೊಳ್ಳಲಿದೆ. ನಾನೇ ಪಂಚನದಿ ಪ್ರದೇಶ ಮತ್ತು ತಕ್ಷಶಿಲೆಯ ಏಕಮೇವ ಸಾಮಂತನಾಗುವೆ.
1: ಪರಮ ಪರಾಕ್ರಮಿ ಪುರು ಮಹಾರಾಜರಿಂದ ಮೂರು ಸಲ ಸೋತಿದ್ದರು ಮತ್ತೆ ವಿಜಯದ ಕನಸು ಕಾಣುತ್ತಿರುವೆಯ ಅಣ್ಣಾಜಿ. ಆಶ್ಚರ್ಯ, ಪರಮಾಶ್ಚರ್ಯ.
2: ರಾಜಕುಮಾರಿ, ನೀನು ರಾಜಕಾರ್ಯದಲ್ಲಿ ಅಡೆತಡೆ ಉಂಟು ಮಾಡುವುದನ್ನು ಮತ್ತು ನನ್ನೆದುರೇ ನನ್ನ ಶತ್ರುವಿನ ಪ್ರಶಂಸೆ ಮಾಡುವುದನ್ನು ಸಹಿಸಲಾರೆ.
1: ನಾನು ಸಹ ವಿದೇಶಿಯರು ಯುದ್ಧದ ಕಹಳೆಯುವುದಿದ್ದರೂ ನನ್ನ ಅಣ್ಣ ಹೇಡಿಯಂತೆ ಕೈ ಕಟ್ಟಿ ಕುಳಿತಿರುವುದನ್ನು ಸಹಿಸಲಾರೆ ಅಣ್ಣಾಜಿ.
2: ರಾಜಕುಮಾರಿ, ಎಚ್ಚರ, ಎಚ್ಚರ, ರಾಜಗೌರವದ ಪರಿಜ್ಞಾನವಿರಲಿ.
1: ತಮಗೂ ಸಹ ಕ್ಷತ್ರಿಯ ಧರ್ಮದ ಪರಿಜ್ಞಾನವಿರಲಿ ಅಣ್ಣಾಜಿ.
2: ಉಕ್ಕುತ್ತಿರುವ ಸಮುದ್ರದಂತಹ ಸಿಕಂದರನ ಸೈನ್ಯದ ಎದುರು ಹೋರಾಡುವಷ್ಟು ನಿನ್ನ ಅಣ್ಣ ಮೂರ್ಖನಲ್ಲ ರಾಜಕುಮಾರಿ. ನಾನು ಅವನೆಡೆ ಮೈತ್ರಿಯ ಹಸ್ತ ಚಾಚುವೆ.
1: ಮೈತ್ರಿಯ ಹಸ್ತ ಚಾಚುವೆಯೋ ದಾಸ್ಯದ ಸಂಕೋಲೆ ತೊಟ್ಟುಕೊಳ್ಳಲು.
2: ಸಿಕಂದರ ಪರಾಕ್ರಮಿ ರಾಜಕುಮಾರಿ, ನಾನು ಪರಾಕ್ರಮಿಗಳನ್ನು ಗೌರವಿಸುವುದನ್ನು ಬಲ್ಲೆ. ನಾನು ಈಗಾಗಲೇ ನನ್ನ ದೂತನನ್ನು ಅವನ ಹತ್ತಿರ ಕಳಿಸಿದ್ದೇನೆ.
1: ಏನು, ದೂತನನ್ನು ಕಳಿಸಿದ್ದೀಯಾ?
2: ನಾನು ತಕ್ಷಶಿಲೆಯ ದ್ವಾರವನ್ನ ಸಿಕಂದರನಿಗಾಗಿ ತೆರೆದಿಟ್ಟಿದ್ದೇನೆ.
1: ಅಣ್ಣಾಜಿ, ಅಣ್ಣಾಜಿ, ಕೇವಲ ತಕ್ಷಶಿಲೆಯ ದ್ವಾರವನ್ನಷ್ಟೇ ಅಲ್ಲ, ವಿದೇಶಿ ಆಕ್ರಮಣಕಾರಿಗಳಿಗಾಗಿ ಇಡೀ ಭಾರತದ ಮಹಾದ್ವಾರವನ್ನೇ ತೆರೆದಿದ್ದೀಯಾ ನೀನು? ನಾನು ಹೊರಡುತ್ತೇನೆ. ಇನ್ನು ಈ ತಕ್ಷಶಿಲೆಯಲ್ಲಿ ನನಗೆ ಸ್ಥಾನವಿಲ್ಲ.
2: ರಾಜಕುಮಾರಿ, ಎಲ್ಲಿಗೆ ಹೋಗುತ್ತೀಯಾ? ನನಗೂ ಹೇಳಬಾರದೆ?
1: ದೇಶದ್ರೋಹಿಯ ಈ ಕೋಟೆಯಿಂದ ಬಹಳ ದೂರ, ಬಹಳ ದೂರ. ಎಲ್ಲಿ ಜನತೆ ತಮ್ಮ ಮಾತೃಭೂಮಿಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಡುತ್ತಾರೋ ಅಲ್ಲಿಗೆ ಹೋಗುವೆ. ನಾನು ಅಲ್ಲಿಗೆ ಹೋಗುವೆ.
2: ಮಹಾಪ್ರಭು.
3: ಹೇಳು ಅಂಬಿಕಾ.
2: ನನ್ನ ಸಹೋದರಿ ಸರಿಯಾಗಿಯೇ ಅರಿಯಿದ್ದಳು ಪ್ರಭು.
3: ಓಹೋ,
2: ತಕ್ಷಶಿಲೆಯು ದೇಶದ್ರೋಹದ ಕೋಟೆಯಾಯಿತು. ನಾನು ದೇಶದ ಸ್ವಾತಂತ್ರ್ಯವನ್ನೇ ಮಾರಿಬಿಟ್ಟೆ. ಸಿಕಂದರನನ್ನು ಸತ್ಕರಿಸಿ ಸ್ವಾಗತಿಸಿದೆ. ಝೇಲಂ ದಾಟಿ ಬರಲು ಮತ್ತು ಪಂಚನದಿ ಸಾಮ್ರಾಟನನ್ನು ಪರಾಜಿತಗೊಳಿಸಲು ಸಿಕಂದರನಿಗೆ ಸಹಾಯ ಮಾಡಿದೆ.
4: ಆಂಬಿಕರು ಹೇಳಿದ್ದು ಸತ್ಯವಾಗಿದೆ ಮಹಾಪ್ರಭು. ಇವರು ದೇಶದ ಮಹಾದ್ವಾರವನ್ನೇ ಶತ್ರುಗಳಿಗಾಗಿ ತೆರೆದು ದೇಶದ್ರೋಹದ ಇತಿಹಾಸದಲ್ಲಿ ಅಜರಾಮರರಾಗಿದ್ದಾರೆ.
2: ಧನ್ಯವಾದಗಳು ದೇವಿ. ಇನ್ನು ನಾನು ಈ ಸ್ವರ್ಣ ಮುಕುಟವನ್ನು ನನ್ನ ಮಸ್ತಕದ ಮೇಲೆ ಧರಿಸಬಹುದಲ್ಲ?
5: ಖಂಡಿತವಾಗಿ ಅಂಬಿಕಾ, ನಿಜವಾಗಲೂ ನೀನು ಮಹಾ ದೇಶ ದ್ರೋಹಿ.
2: ಮಹಾಪ್ರಭು, ಧನ್ಯೋಸ್ಮಿ.
6: ನಿಲ್ಲು ಅಂಬಿಕಾ, ಆದರೆ ದೇಶದ್ರೋಹಿ ರತ್ನ ಪುರಸ್ಕಾರಕ್ಕೆ ನೀನು ಯೋಗ್ಯನಲ್ಲ.
5: ನೀನು ಯಾರು?
6: ನಾನು ಕನೋಜಿನ ರಾಜ ಜಯಚಂದ್ ರಾಠೋಡ್.
5: ನೀನು ದೇಶದ್ರೋಹಿ ಎಂದುಕೊಳ್ಳುವಿಯಾ?
6: ಹೌದು ಮಹಾರಾಜ, ಆಂಬಿಕನ ದೇಶದ್ರೋಹ ನನ್ನ ದೇಶದ್ರೋಹದ ಎದುರು ಬಹಳ ಚಿಕ್ಕದು ಎಂದು ನಾನು ಸಾಬೀತುಪಡಿಸುವೆ.
5: ಓಹೋ,
2: ಎಚ್ಚರ, ಎಚ್ಚರ ಜಯಚಂದ. ನಾನು ನಿನಗೆ ದ್ವಂದ್ವ ಯುದ್ಧಕ್ಕೆ ಆಹ್ವಾನಿಸುವೆ. ನೀನು ನನ್ನನ್ನು ಅವಮಾನಿಸಿದ್ದೀಯ. ಈ ಉದ್ಧಟನನ್ನು ಹೊರಹಾಕಲು ಆದೇಶಿಸಿ.
5: ಶಾಂತಿ ಆಂಬಿಕಾ, ಶಾಂತಿ. ಜಯಚಂದ, ನೀನು ಏನು ಹೇಳಬೇಕಾಗಿದೆಯೋ ಹೇಳು.
6: ಅಂಬಿಕನು ಒಬ್ಬ ವಿದೇಶಿ ಆಕ್ರಮಣಕಾರಿಗೆ ದ್ವಾರ ತೆರೆದು ದೇಶಕ್ಕೆ ವಿಶ್ವಾಸ ದ್ರೋಹವೆಸಗಿದ್ದಾನೆ. ಆದರೆ ಅಂಬಿಕನ ದ್ರೋಹ ದೇಶಕ್ಕೆ ಅಂತಹ ಅಹಿತಕರವೇನಲ್ಲ, ಒಂದು ರೀತಿಯಿಂದ ಹಿತಕಾರಿಯ ಆಯಿತು ಮಹಾರಾಜ.
2: ಇದು ನಿನ್ನ ವ್ಯರ್ಥಾಲಾಪ ಜಯಚಂದ.
6: ವ್ಯರ್ಥಾಲಾಪ? ನಿನ್ನ ಪತನ ಒಂದು ರೀತಿಯಿಂದ ಉತ್ಥಾನದ ಮಾರ್ಗವನ್ನೇ ತೆರೆಯಿತು ಅಂಬಿಕಾ. ಚಿಕ್ಕ ಪುಟ್ಟ

0: ರಾಜ್ಯಗಳು ಸಂಘಟನೆಯ ಮಹತ್ವವನ್ನು ಅರಿತವು. ಚಂದ್ರಗುಪ್ತ ಮೌರ್ಯನು ಚಾಣಕ್ಯನ ಸಹಾಯದಿಂದ ವಿಶಾಲವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿದ. ಮಹಾರಾಜ, ಆಂಬಿಕನು ದೇಶಕ್ಕೆ ಅಪಕಾರವನ್ನೇನೂ ಮಾಡಲಿಲ್ಲ, ಉಪಕಾರವನ್ನೇ ಮಾಡಿದ್ದಾನೆ. ನಿಜವಾದ ದೇಶದ್ರೋಹಿ ಮತ್ತು ದೇಶದ ಶತ್ರು ನಾನೇ.
1: ಅದಕ್ಕೇನು ಸಾಕ್ಷಿ, ಪುರಾವೆ ಇದೆ?
0: ಸಾಕ್ಷಿ ಕೊಡುತ್ತೇನೆ ಅಂಬಿಕಾ, ಕೊಡುತ್ತೇನೆ. ಕನೌಜಿನಲ್ಲಿ ನನ್ನ ರಾಜ್ಯವಿರುವಾಗ ಉತ್ತರ ಭಾರತವು ಸಣ್ಣ ಪುಟ್ಟ ರಾಜ್ಯಗಳಲ್ಲಿ ಹಂಚಿ ಹೋಗಿತ್ತು. ಪರಸ್ಪರ ಸಹಯೋಗದ ಭಾವನೆ ಇರಲೇ ಇಲ್ಲ. ಈ ಒಡಕಿನ ಲಾಭ ಪಡೆದು ಮೊಹಮ್ಮದ್ ಗೋರಿಯು ಭಾರತದ ಮೇಲೆ ಆಕ್ರಮಣ ಮಾಡಿದ. ದಿಲ್ಲಿಯ ರಾಜ ಪೃಥ್ವಿರಾಜ್ ಚವ್ಹಾಣನು ಸಹಾಯಕ್ಕಾಗಿ ಯಾಚಿಸಿದ. ನನ್ನ ಹತ್ತಿರವೂ ಅವನ ರಾಜಕವಿ ಚಂದಬರದಾಯಿ ದೂತನಾಗಿ ಬಂದಿದ್ದ.
2: ಜೈಚಂದ ಮಹಾರಾಜರೇ, ದೇಶದ ಮೇಲೆ ಆಪತ್ತಿನ ಮೋಡಗಳು ಮುಸುಕುತ್ತಿರುವುದು ನಿಮಗೆ ಕಾಣಿಸುತ್ತಿಲ್ಲವೇ?
0: ದೇಶದ ಮೇಲೆಯೋ ಅಥವಾ ದಿಲ್ಲಿಯ ಮೇಲೋ ನಿನ್ನ ಕಲ್ಪನೆಯನ್ನು ಶ್ಲಾಘಿಸುತ್ತೇನೆ ರಾಜಕವಿ.
2: ಜೈಚಂದರೇ, ವಿದೇಶದಿಂದ ಬರುತ್ತಿರುವ ಬಿರುಗಾಳಿ ಅಜ್ಮೇರ, ದಿಲ್ಲಿ, ಕನೌಜ, ಗುಜರಾತ, ಬಿಹಾರ, ಬಂಗಾಳ ಅಂತ ಭೇದ ಮಾಡುವುದಿಲ್ಲ. ಅದು ಒಂದು ಮೂಲೆಯಿಂದ ಎದ್ದು ಇಡೀ ದೇಶವನ್ನೇ ವ್ಯಾಪಿಸುತ್ತದೆ.
0: ನನಗೆ ಅದರ ಚಿಂತೆ ಇಲ್ಲ ರಾಜಕವಿ.
2: ಆದರೆ ಪ್ರಭು, ನಮ್ಮ ಮಹಾರಾಜರು ಚಿಂತಿತರಾಗಿದ್ದಾರೆ ಅಂತಲೇ ನಾನು ತಮ್ಮ ಒಡ್ಡೋಲಗಕ್ಕೆ ಬರಬೇಕಾಯಿತು.
0: ಸಹಾಯಕ್ಕಾಗಿ?
2: ಹಾಗಲೇ ಅಂದುಕೊಳ್ಳಿ ಮಹಾರಾಜ, ಸಹಾಯಕ್ಕಾಗಿಯೇ. ನಾವೆಲ್ಲ ಸಂಘಟಿತರಾಗಿ ಶತ್ರುಗಳೊಂದಿಗೆ ಯುದ್ಧ ಮಾಡದಿದ್ದರೆ ಪರಾಜಯವು ನಿಶ್ಚಿತವೆಂದು ನಮ್ಮ ಮಹಾರಾಜರ ವಿಚಾರ.
0: ಯಾರ ಪರಾಜಯ? ದಿಲ್ಲಿಪತಿ ಪೃಥ್ವಿರಾಜ್ ಚವ್ಹಾಣರ ಪರಾಜಯವೋ? ನಿನ್ನ ಬಾಯಿಯಿಂದ ಈ ಶಬ್ದಗಳನ್ನು ಕೇಳಿ ನನಗೆ ನಾಚಿಕೆಯಾಗುತ್ತದೆ ರಾಜಕವಿ.
2: ಮಹಾರಾಜ, ಇದು ವ್ಯಂಗ್ಯ ಬಾಣಗಳನ್ನು ಬಿಡುವ ಸಮಯವಲ್ಲ ಮಹಾರಾಜ. ಈ ವಿಪತ್ತಿನ ಸಮಯದಲ್ಲಿ ನೀವು
0: ವಿಪತ್ತು ವಿಪತ್ತು ದಿಲ್ಲಿಗೆ, ಕನೌಜಿಗೆ ಅಲ್ಲ.
2: ಇದೆಂತ ಮಾತು ಜಯಚಂದರೆ?
0: ರಾಠೋಡರ ಕತ್ತಿಯ ನೀರು ಇನ್ನೂ ಇಂಗಿಲ್ಲ. ಹೋಗಿ ನಿನ್ನ ಹೇಡಿ ಮಹಾರಾಜನಿಗೆ ತನ್ನ ರಾಜ್ಯದ ರಕ್ಷಣೆ ಮಾಡುವುದಾಗದಿದ್ದರೆ ಸನ್ಯಾಸಿಯಾಗಲು ಹೇಳು. ದಿಲ್ಲಿಯ ಪರಾಭವದಿಂದ ನಮಗೆ ಸಂತೋಷವೇ ಆಗುತ್ತದೆ. ಹೋಗು ಹೋಗು.
2: ಜಯಚಂದರೆ, ವೈಯಕ್ತಿಕ ಮಾನ ಅಪಮಾನಗಳು ದೇಶದ ಸ್ವಾತಂತ್ರ್ಯ ಮತ್ತು ಗೌರವಗಳಿಗಿಂತ ಹೆಚ್ಚಲ್ಲ ಮಹಾರಾಜ. ತಮ್ಮ ಈ ನಿರ್ಣಯದ ಬಗ್ಗೆ ಮತ್ತೊಮ್ಮೆ ವಿಚಾರ ಮಾಡಿ. ಸುಮಾರು 100 ಜನ ಅರಸರು ಸಂಯುಕ್ತ ರಕ್ಷಾ ಒಕ್ಕೂಟ ಸೇರಿದ್ದಾರೆ. ತಾವು?
0: ಅವರು ಮೂರ್ಖರು. ನಿನ್ನ ಮಹಾರಾಜರ ಮೋಸದ ಬಲೆಯಲ್ಲಿ ಸಿಕ್ಕಿಕೊಂಡರು. ಶತ್ರು ಸೈನ್ಯದ ಭಯ ತೋರಿಸಿ ಅವರೆಲ್ಲರನ್ನೂ ನಿನ್ನ ದೊರೆ ತನ್ನ ಧ್ವಜದ ಅಡಿಯಲ್ಲಿ ತರಲು ಬಯಸಿದ್ದಾನೆ. ಅವನು ಏಕತ್ರ ರಾಜ್ಯದ ಕನಸು ಕಾಣುತ್ತಿದ್ದಾನೆ. ಆದರೆ ನಾನಿರುವ ತನಕ ಅದು ಸಾಧ್ಯವೇ ಇಲ್ಲ.
2: ಮಹಾರಾಜ ಮಹಾರಾಜ, ನನ್ನ ಮಾತು ಕೇಳಿ.
0: ಇನ್ನು ನೀನು ಹೊರಡಬಹುದು. ಇತಿಹಾಸ ಪುರುಷರೇ,
3: ಹೇಳು ಜಯಚಂದ.
0: ನಾನು ಪೃಥ್ವಿರಾಜನಿಗೆ ಸಹಾಯವನ್ನೇ ಮಾಡಲಿಲ್ಲ.
4: ಆದರೂ ಅವನು ಘಾಟಿಯ ಪ್ರದೇಶದಲ್ಲಿ ಮೊಹಮ್ಮದ್ ಘೋರಿಯನ್ನು ಪರಾಭವಗೊಳಿಸಿದ್ದ.
0: ಪೃಥ್ವಿರಾಜನ ವಿಜಯದಿಂದ ನನಗೆ ಬಹಳ ದುಃಖವಾಯಿತು. ನಾನು ಮತ್ತೊಮ್ಮೆ ದಾಳಿ ಮಾಡುವಂತೆ ಮೊಹಮ್ಮದ್ ಗೋರಿಯನ್ನು ಆಮಂತ್ರಿಸಿದೆ.
3: ಮುಂದೆ ಹೇಳು ಜಯಚಂದ.
0: ಶತ್ರುಗಳಿಗೆ ದೇಶದ ದೌರ್ಬಲ್ಯಗಳ ಪರಿಚಯ ಮಾಡಿಕೊಟ್ಟು ತಮ್ಮ ಸ್ವಾರ್ಥ ಸಾಧನೆ ಮಾಡಿಕೊಳ್ಳುವುದು ಬಹಳ ಸುಲಭ.
3: ಹೌದು,
0: ನಾನು ಮೊಹಮ್ಮದ್ ಗೋರಿಗೆ ಭಾರತೀಯ ಸೈನ್ಯದ ಯುದ್ಧ ನೀತಿಯ ದೌರ್ಬಲ್ಯಗಳನ್ನ ತಿಳಿಸಿದೆ. ತನ್ನ ಪರಾಭವದ ಒಂದು ವರ್ಷದ ನಂತರ ಅವನು 1197 ಅದೇ ಘಾಟಿ ಪ್ರದೇಶದಲ್ಲಿ ಪೃಥ್ವಿರಾಜನ ದರ್ಪವನ್ನು ಅಡಗಿಸಿದನು. ಪೃಥ್ವಿರಾಜನ ಪರಾಭವ ಇಡೀ ದೇಶದ ಪರಾಭವವಾಗಿತ್ತು ಮಹಾರಾಜ.
4: ನೀನು ಪೃಥ್ವಿರಾಜನಿಗೆ ಸಹಾಯ ಮಾಡಿದ್ದರೆ ಮತ್ತು ಶತ್ರುವಿಗೆ ಪರೋಕ್ಷವಾಗಿ ಸಹಾಯ ಮಾಡಿರದಿದ್ದರೆ ದೇಶದಲ್ಲಿ ವಿದೇಶಿಗರ ರಾಜ್ಯ ಸ್ಥಾಪನೆಯಾಗುತ್ತಿರಲಿಲ್ಲವೆಂದು ನಿನ್ನ ಅಭಿಪ್ರಾಯವೇ?
0: ಹೌದು ದೇವಿ, ಅಂತಲೇ ನಾನು ಹೇಳುತ್ತಿರುವುದು. ದೇಶದ ಸ್ವಾತಂತ್ರ್ಯವನ್ನ ಮಾರಿದ ನಾನೇ ನಿಜವಾದ ಮತ್ತು ಶ್ರೇಷ್ಠ ದೇಶದ್ರೋಹಿ. ಆಂಬಿಕಾ 100 ಜನ್ಮದಲ್ಲಿಯೂ ದೇಶದ್ರೋಹದಲ್ಲಿ ನನ್ನನ್ನು ಸರಿಗಟ್ಟಲಾರ.
3: ನಾನು ನಿನ್ನ ಮಾತನ್ನು ಒಪ್ಪುತ್ತೇನೆ ಜಯಚಂದ.
0: ದೇಶದ್ರೋಹಿ ರತ್ನ ಪದವಿಯನ್ನು ನನಗೇ ಕೊಡಬೇಕೆಂದು ಮತ್ತು ಈ ಸ್ವರ್ಣ ಮುಕುಟವನ್ನು ನನಗೇ ತೊಡಿಸಬೇಕೆಂದು ತಮ್ಮಲ್ಲಿ ನನ್ನ ವಿನಮ್ರ ವಿನಂತಿ.

0: ಯಾರದು? ಇತಿಹಾಸ ಪುರುಷನ ರಾಜಸಭೆಯಲ್ಲಿ ವಿನಾಕಾರಣ ನಗುವ ದುಸ್ಸಾಹಸ ಮಾಡಿದವರು ಯಾರವರು?
1: ಅಲಿಜ, ಈ ತುಚ್ಛನಿಗೆ ಮೀರ್ ಜಾಫರ್ ಅಂತ ಕರೀತಾರೆ. ಆದರೆ ನಾನು ವಿನಾಕಾರಣ ನಗಲಿಲ್ಲ.
2: ನಗಲು ಕಾರಣವೇನು?
1: ಜಯಚಂದನ ಸುಳ್ಳು ವಾದಕ್ಕಾಗಿದ್ದಕ್ಕೆ.
3: ನಾನು ಸುಳ್ಳು ವಾದಿಸಿದನೆಂದು ಹೇಳುವ ಧೂರ್ತ ಯಾರು ನೀನು?
1: ಏಯ್, ಎಚ್ಚರಿಕೆಯಿಂದ ಮಾತಾಡು ಜಯಚಂದ. ನಾನು ನನ್ನ ಹೆಸರು ಹೇಳಿದ್ದೇನೆ, ನಾನು ಮೀರ್ ಜಾಫರ್.
0: ಅಂದರೆ ಜಯಚಂದನು ದೇಶದ್ರೋಹಿಗಳ ಶಿರೋಮಣಿ ಅಲ್ಲವೇ?
1: ಅಲ್ಲವೇ ಅಲ್ಲ ಹುಜೂರ್. ಜಯಚಂದ ಮತ್ತು ಪೃಥ್ವಿರಾಜರ ನಡುವೆ ವೈಮನಸ್ಸಿತ್ತು, ಹಾಗಾಗಿ.
3: ಇದು ಸುಳ್ಳು.
1: ನೀನು ನನ್ನ ಪ್ರಶ್ನೆಗಳಿಗೆ ಉತ್ತರಿಸು, ಈಗಲೇ ರಹಸ್ಯ ಬಯಲಾಗಿ ಬಿಡುತ್ತದೆ. ನಿನ್ನ ಮಗಳು ಸಂಯೋಗಿತಾ ಮದುವೆಗೆ ನೀನು ಸ್ವಯಂವರವನ್ನು ನಡೆಸಿದ್ದೀಯೋ ಇಲ್ಲವೋ ಹೇಳು.
3: ಹೌದು, ಆದರೆ.
1: ಆದರೆ ಪೃಥ್ವಿರಾಜನಿಗೆ ದಾವತ್ ಕಳಿಸಿದ್ದೀಯಾ?
3: ಇಲ್ಲ.
1: ಯಾಕೆ?
3: ಯಾಕೆಂದರೆ
1: ಯಾಕೆ ಅಂದ್ರೆ ನಿನಗೆ ಅವನ ಬಗ್ಗೆ ಹೊತ್ತೆ ಕಿಚ್ಚಿತ್ತು. ಅವನಿಗೆ ಅಪಮಾನ ಮಾಡುವುದಕ್ಕೆ ದ್ವಾರದಲ್ಲಿ ಅವನ ಪುತ್ಥಳಿಯನ್ನು ಮಾಡಿ ನಿಲ್ಲಿಸಿದ್ದೆ. ಆದರೆ ಸಂಯೋಗಿತಾ ಅದೇ ಪುತ್ಥಳಿಗೆ ಮಾಲಿ ಹಾಕಿ ಬಿಟ್ಟಳು. ಪೃಥ್ವಿರಾಜ ಅಲ್ಲಿಯೇ ಅಡಗಿ ಕುಳಿತಿದ್ದ. ಅವನು ನಿನ್ನ ಮಗಳನ್ನು ಕುದುರೆಯ ಮೇಲೆ ಕೂಡಿಸಿಕೊಂಡು ಓಡಿ ಹೋಗಿದ್ದ. ನಿನ್ನ ಸೈನ್ಯಕ್ಕೆ ಅವನನ್ನು ತಡೆಯಲಾಗಲಿಲ್ಲ, ಹೌದು ಅಲ್ಲೋ?
3: ಹೌದು, ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಅದು ಏನೆಂದರೆ,
1: ಗಾಯದ ಮೇಲೆ ಉಪ್ಪು ಸವರಿದ್ದ ಆತ. ಅದಕ್ಕಾಗಿಯೇ ನೀನು ಅವನಿಗೆ ಸಹಾಯ ಮಾಡಲಿಲ್ಲ. ನೀನು ಅವನು ಸೋಲಲಿ ಮತ್ತು ಗೋರಿ ಲೂಟಿ ಮಾಡಿಕೊಂಡು ತಿರುಗಿ ಹೋಗಲೆಂದು ಬಯಸಿದ್ದಿ. ಆಗ ದಿಲ್ಲಿಯನ್ನು ನಿನ್ನ ಕಬ್ಜಾಗೆ ತೆಗೆದುಕೊಂಡು ಇಡೀ ಉತ್ತರ ಹಿಂದೂಸ್ತಾನಕ್ಕೆ ಬಾದಶಾಹ ಆಗಬೇಕು ಅನ್ಕೊಂಡಿದ್ದೆ ಅಲ್ವಾ?
0: ಇದು ಸತ್ಯವೇ?
1: ಅಲಿಜಾ, ಗೋರಿ ಬಾಕಿ ಆಕ್ರಮಣಕಾರಿಗಳಂತೆ ಲೂಟಿ ಮಾಡಿಕೊಂಡು ಹೋಗಲು ಬಂದಿದ್ದಾನೆಂದು ಈತ ತಿಳಿದಿದ್ದ. ಆದರೆ ಆತ ಇಲ್ಲಿ ಸಾಮ್ರಾಜ್ಯ ಸ್ಥಾಪಿಸಲು ಬಂದಿದ್ದಾನೆಂದು ಗೊತ್ತಿದ್ದರೆ ಈತ ಜರೂರ್ ಪೃಥ್ವಿರಾಜನಿಗೆ ಸಹಾಯ ಮಾಡುತ್ತಿದ್ದ ಮತ್ತು ಈಗ ದೊಡ್ಡ ದೇಶದ್ರೋಹಿ ಎಂದು ವಾದಿಸುತ್ತಿರಲಿಲ್ಲ.
0: ನಿನ್ನ ಮಾತಿನಲ್ಲಿ ಸತ್ಯವಿದೆ ಎನಿಸುತ್ತಿದೆ ಮೀರ್ ಜಾಫರ್. ಹಾಗಾದರೆ ದೇಶದ ಶತ್ರು ಅಂಬಿಕಾ ಎಂದಾಯಿತು.
4: ಧನ್ಯವಾದಗಳು ಮಹಾಪ್ರಭು.
1: ಹುಜೂರ್ ಹುಜೂರ್, ದೇಶದ ಬಹುತ್ ಬಡ ಶತ್ರು ನಾನು. ನಾನು?
2: ನೀನು?
1: ಹೌದು ದೇವಿ, ನಾನೇ.
4: ಇವನು ಜಯಚಂದನಂತೆ ದೂರ್ತನೇ ಮಹಾಪ್ರಭು. ನನಗಿಂತ ದೊಡ್ಡ ದೇಶ ದ್ರೋಹಿ ಎಲ್ಲಿಯೂ ಸಿಗುವುದಿಲ್ಲ.
1: ಹುಜೂರ್ ಹುಜೂರ್, ನನಗೆ ನನ್ನ ವಾದವನ್ನು ಸಾಬೀತು ಮಾಡಲು ಅವಕಾಶ ಮಾಡಿಕೊಡಿ.
3: ಈತ ಮಹಾಧೂರ್ತನಿದ್ದಾನೆ ಮಹಾಪ್ರಭು.
0: ಬಾಯಿ ಮುಚ್ಚು ಜಯಚಂದ. ಮೀರ್ ಜಾಫರ್
1: ಹುಜೂರ್,
0: ಹೇಳು, ಏನು ಹೇಳಬೇಕು ಹೇಳು, ನಾವು ಕೇಳುತ್ತೇವೆ.
1: ಹುಜೂರ್, 1756 ಇಸ್ವಿಯಲ್ಲಿ ಬಂಗಾಳದಲ್ಲಿ ನವಾಬ್ ಅಲಿವರ್ದಿ ಖಾನನ ಮೃತ್ಯುವಿನ ನಂತರ ಅವನ ಮೊಮ್ಮಗ ಸಿರಾಜುದ್ದೌಲಾ ಪಟ್ಟಕ್ಕೆ ಬಂದ. ಆಗ ಅವನದು ವಯಸ್ಸು ಕೇವಲ 17 ವರ್ಷ. ಅವನಲ್ಲಿ ಆಡಳಿತ ಮಾಡುವ ಕನಿಷ್ಠ ಯೋಗ್ಯತೆಯೂ ಇರಲಿಲ್ಲ.
2: ಅಲಿವರ್ದಿಯ ಜೊತೆಗೆ ನಿನ್ನದೇನಾದರೂ ಸಂಬಂಧವಿತ್ತೆ?
1: ಹೌದು ದೇವಿ, ಇತ್ತು. ನಾನು ಅವನ ಭಾವಮೈದುನ, ನನಗೆ ರಾಜ್ಯ ನಡೆಸುವ ಒಳ್ಳೆಯ ಅನುಭವವಿತ್ತು.
3: ನಿನಗೆ ಪಟ್ಟ ಸಿಗಬೇಕೆಂದು ಬಯಸಿದ್ದೀಯಲ್ಲವೇ?
1: ಹೌದು, ಖಂಡಿತವಾಗಿ. ಗದ್ಯ ಮೇಲೆ ನನ್ನ ಹಕ್ಕು ಇತ್ತು. ಅಷ್ಟೇ ಅಲ್ಲ, ಆಗ ರಾಜ್ಯದ ಪರಿಸ್ಥಿತಿಯ ದೃಷ್ಟಿಯಿಂದಲೂ ಅದು ಅವಶ್ಯವಾಗಿತ್ತು.
4: ಹಾಗಾದರೆ ಮಿರ್ಜಾಫರ್, ನೀನು ಆ ತರುಣ ಸಾಮಂತನಿಗೆ ಅವಶ್ಯವಾಗಿ ವಿಶ್ವಾಸ ದ್ರೋಹ ಮಾಡಿದೀಯ.
0: ನೀನು ಸುಮ್ಮನಿರು ಅಂಬಿಕಾ. ಮೀರ್ ಜಾಫರ್, ಆಮೇಲೆ ಏನಾಯಿತು?
1: ಹುಜೂರ್, ಸಿರಾಜುದ್ದೌಲನು ಕಲ್ಕತ್ತೆಯ ಮೇಲೆ ದಾಳಿ ಮಾಡಿ ಇಂಗ್ಲಿಷರನ್ನು ಹಿಮ್ಮೆಟ್ಟಿಸಿದ. ಇಂಗ್ಲಿಷರಲ್ಲಿ ಸಿಡಿನ ಬೆಂಕಿ ಹೊತ್ತಿಕೊಂಡಿತು ಅಲಿಜ. ಮದ್ರಾಸಿನಿಂದ ಕ್ಲೈವ್ ಮತ್ತು ವಾಟ್ಸನ್ ದೊಡ್ಡ ಸೈನ್ಯದೊಂದಿಗೆ ಬಂಗಾಳ ಕಡೆ ಹೊರಟರು. ಕಲ್ಕತ್ತೆ ಮತ್ತು ಗಂಗಾ ನದಿಯ ದಡದಲ್ಲಿಯ ಎಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಂಡರು. ಸಿರಾಜುದ್ದೌಲನು ಇಂಗ್ಲಿಷರೊಂದಿಗೆ ಒಪ್ಪಂದ ಮಾಡಿಕೊಂಡ ಮತ್ತು ಕ್ಲೈವನು ಬಂಗಾಳದ ಗವರ್ನರ್ ಆದ.
3: ಈ ಒಪ್ಪಂದಕ್ಕೆ ಏನು ಕಾರಣ ಹೇಳು?
1: ನನ್ನ ಉತ್ತರಾಧಿಕಾರದ ವಿಷಯ ಅವನಿಗೆ.

0: ಗೊತ್ತಾಗಿ ಹೋಗಿತ್ತು. ಅವನು ಯುದ್ಧ ಮಾಡಲಿ ಮತ್ತು ಸೋಲಲಿ ಎಂದು ನಾನು ಬಯಸಿದ್ದೆ. ಕಲೈವನ ಜೊತೆ ಒಳಗೊಳಗೆ ಒಪ್ಪಂದದ ಮಾತುಕತೆ ಆರಂಭಿಸಿದ್ದೆ. ಆದರೆ ಸಿರಾಜುದ್ದೌಲನಿಗೆ ಇದು ಹೇಗೋ ಗೊತ್ತಾಗಿ ಹೋಯಿತು. ಆ ಒಪ್ಪಂದದಿಂದ ನನಗೆ ಬಹಳ ಕೋಪ ಬಂದಿತ್ತು. ನಾನು ನನ್ನ ಖಾಸಾ ದೋಸ್ತ್ ಅಮಿಚಂದ್ನನ್ನು ಕ್ಲೈವಿನ ಹತ್ರ ಕಳಿಸಿದೆ. ಕ್ಲೈವನನ್ನು ಅಮಿಚಂದ್ ಒಪ್ಪಿಸಿದ. ಒಂದು ದಿನ ನಾನು ಅವನನ್ನು ಭೇಟಿ ಮಾಡಿದೆ.
1: ಓ ವೆಲ್ ಮಿಸ್ಟರ್ ಮಿರ್ಜಾಫರ್
0: ಸರ್,
1: ನಮಗೆ ಅಮಿಚಂದ್ ಎಲ್ಲ ವಿಷಯ ಹೇಳಿದ್ದಾರೆ. ನೀನು ಇಲ್ಲಿ ನವಾಬು ಆಗಬೇಕು ಅಂತಿದ್ದೀರಾ?
0: ಹೌದು ಹುಜೂರ್, ಗದ್ದೆಯ ಮೇಲೆ ನಂದು ಹಕ್ಕೈತೆ. ಸಿರಾಜುದ್ದೌಲಾ ಇನ್ನು ಬಚ್ಚ ಹುಜೂರ್.
1: ಹಾ, ನಾನು ನಿನಗೆ ಹೆಲ್ಪ್ ಮಾಡುತ್ತಾರೆ ಅಂತ ಪ್ರಾಮಿಸ್ ಮಾಡುತ್ತಾರೆ. ಅದಕ್ಕೆ ಬದಲಾಗಿ ನಮಗೆ ಏನು ಸಿಗುತ್ತದೆ?
0: ಸರ್ ಸರ್ ಸರ್ ಸರ್,
1: ಹಾ,
0: ತಾವು ಮಾಡಿದ ಮದದ್ಗೆ ಎಲ್ಲ ಬೆಲೆ ಕೊಡ್ತೇನೆ ಸಾರ್.
1: ಓಕೆ ಓಕೆ ಮಿರ್ಜಾಫರ್, ನಾವು ಹಿಂದೆ ಅಗ್ರಿಮೆಂಟ್ ಡಾಕ್ಯುಮೆಂಟ್ ತಯಾರು ಮಾಡುತ್ತಾರೆ. ನಾವು ನಿಮಗೆ ಬಂಗಾಲದು ನವಾಬ್ ಮಾಡುತ್ತಾರೆ.
0: ನವಾಬ್?
1: ಮತ್ತೆ ನೀವು ಕಂಪನಿಗೆ 1 crore rupees ಕೊಡಬೇಕು ಮತ್ತು 24 villagers ಜಾಗೀರು ಕೊಡಬೇಕು. ಹೇಳಿ ಮಿರ್ಜಾಫರ್, ಅಗ್ರಿ ಇದ್ದೀರಾ?
0: ಸಾಹೇಬ್ರೆ, ಕಬೂಲ್ ಕಬೂಲ್ ಇದ್ದೀನಿ.
1: ಹಾಗಾದ್ರೆ ನೀವು ಹಿಂದೆ ನವಾಬ್ ಅಂತ ತಿಳ್ಕೊಂಡ್ಬಿಡಿ. ಲೆಟ್ ಅಸ್ ಡ್ರಿಂಕ್ ಟು ಯುವರ್ ಹೆಲ್ತ್ ನವಾಬ್ ಮಿರ್ಜಾಫರ್.
0: ಹೀಗೆ ಬಿಳಿ ಕಾಗದದ ಮೇಲೆ ಒಪ್ಪಂದ ಪತ್ರ ತಯಾರಾಯಿತು. ಕ್ಲೈವ್ ಮತ್ತು ವಾಟ್ಸನ್ ಸಹಿ ಮಾಡಿದರು. ಎಲ್ಲ ತಯಾರಿಯೂ ಶುರುವಾಯಿತು. ಆದರೆ ಅಮಿಚಂದ್ ಮೋಸ ಮಾಡಿಬಿಟ್ಟ.
2: ವಿಶ್ವಾಸ ದ್ರೋಹಿಗೆ ವಿಶ್ವಾಸ ಆಗಾತ.
0: ಅವನು ಧಮಕಿ ಹಾಕಿದ. ದೊಡ್ಡ ರಕುಮ ಕೊಡದಿದ್ದರೆ ನಮ್ದು ರಹಸ್ಯ ಎಲ್ಲ ಹೇಳಿಬಿಡ್ತೀನಿ ಎಂದ. ನನಗೆ ಬಹಳ ಚಿಂತೆ ಆಯಿತು. ಕ್ಲೈವ್ ಭಾರಿ ಹುಷಾರಿ, ಒಂದು ರಾಸ್ತಾ ಹುಡುಕಿದ.
1: ಮಿರ್ಜಾಫರ್, ಅಮಿತ್ ಶಾ ನಮಗೆ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತಿದ್ದಾನೆ. ನೆವರ್ ಮೈಂಡ್, ನಾವು ಅವನದ್ದು ಬಾಯಿ ಬಂದ್ ಮಾಡಿಸ್ತಾರೆ.
0: ಬಂದು ಅದು ಹೇಗೆ? ಅವನಿಗೆ ಕೇಳಿದಷ್ಟು ರಕ್ಕುಮು ಕೊಡಬೇಕೆ?
1: ಹೌ ಪೊಲೀಸ್ ಯು ಆರ್ ಮಿಸ್ಟರ್ ಜಾಫರ್
0: ಸಾರ್.
1: ನಿನಗೆ ಕ್ಲೈವನ ಬ್ರೇನ್ ಗೊತ್ತಿಲ್ಲ. ಇಲ್ಲಿ ನೋಡು, ನಾನು ಅವನನ್ನು ಚೀಟ್ ಮಾಡಲು ಡಾಕ್ಯುಮೆಂಟ್ ಫೋರ್ಜ್ ಮಾಡಿಟ್ಟಿದ್ದೇನೆ ರೆಡ್ ಪೇಪರ್ ಮೇಲೆ.
0: ಅರೆ, ಇದರಲ್ಲಿ ನವಾಬರ ಖಜಾನೆಯಿಂದ ಅಮಿಚಂದನಿಗೆ ಶೇಕಡಾ 5 rupees ಮತ್ತು ಶೇಕಡಾ 25% ವಜ್ರ ಅರ್ಥಗಳನ್ನು ಕೊಡಬೇಕೆಂದು ಬರೆದಿದೆಯಲ್ಲ ಹುಜೂರ್.
1: ಎಸ್, ದಾಟ್ಸ್ ಲಿ ವಾಟ್ಸನ್. ಅವನು ಸೈನ್ ಮಾಡಲು ರೆಫ್ಯೂಸ್ ಮಾಡಿದ. ಬಟ್ ಐ ಹವ್ ಮ್ಯಾನೇಜ್ಡ್ ಈ ಡಾಕ್ಯುಮೆಂಟ್ ಅಮಿಚಂದನ ಬಾಯಿ ಕ್ಲೋಸ್ ಮಾಡ್ತದೆ.
0: ಅಮಿಚಂದ್ ಮೋಸ ಹೋದ ಅಂತಾಯ್ತು. ತನ್ನ ಮಾತಿನಂತೆ ಕ್ಲೈವ್ ಮುರ್ಷಿದಾಬಾದ್ ಮೇಲೆ ದಾಳಿ ಮಾಡಿದ. June 23rd ಪ್ಲಾಸಿ ಕಾಳಗದಲ್ಲಿ ಇಂಗ್ಲಿಷರಿಗೆ ಗೆಲುವಾಯಿತು. ನಾನು ಸಿರಾಜುದ್ದೌಲನ್ಗೆ ಮೋಸ ಮಾಡಿದೆ, ಅವನನ್ನು ಬಂಧಿಸಲಾಯಿತು ಮತ್ತು ನನ್ನ ಮಗ ಮಿರಾನ್ ಅವನ ಕೊಲೆ ಮಾಡಿದ. ನಾನು ನವಾಬನಾದೆ. ಹುಜೂರ್, ಅಮಿಚಂದನಿಗೆ ಆ ನಕಲಿ ಪತ್ರ ತೋರಿಸಿದಾಗ ಷಡ್ಯಂತ್ರ ತಿಳಿಯಿತು. ಅದರಿಂದ ಅವನಿಗೆ ಘೋರ ಆಘಾತವಾಯಿತು. ಅವನು ಹುತ್ತನಾದ, ನಂತರ ಸತ್ತು ಹೋದ.
3: ದೇಶದ್ರೋಹಿಗಳ ಅಂತ್ಯ ಹೀಗೇ ಆಗುತ್ತದೆ.
0: ಹುಜೂರ್ ಹುಜೂರ್, ನನ್ನ ಪರಿಸ್ಥಿತಿಯು ಅದಕ್ಕಿಂತ ಕಡಿಮೆಯೇನೂ ಕೆಡಲಿಲ್ಲ. ನಾನು ಕೇವಲ ನಹಾಮ್ಕ ವಾಸ್ತೆ ನವಾಬನಾಗಿದ್ದೆ. ನಿಜವಾದ ನವಾಬ್ ಕ್ಲೈವನೇ ಆಗಿದ್ದ. 1760 ಕ್ಲೈವ್ ವಿದೇಶಕ್ಕೆ ಹೋದ. ನಂತರ ಕಂಪನಿಯ ಹೊಸ ಗವರ್ನರ್ ಹೆನ್ರಿ ವೆನ್ಸಿಟಾರ್ಟ್ ನನ್ನನ್ನು ಗದ್ದಿಯಿಂದ ಇಳಿಸಿ ನನ್ನ ಅಳಿಯ ಮೀರ್ ಕಾಸಿಂ ನನ್ನ ನವಾಬನನ್ನಾಗಿ ಮಾಡಿದ.
4: ನೀನು ವಿರೋಧಿಸಲಿಲ್ಲವೇ?
0: ನಾನು ದ್ರೋಹಿ. ದ್ರೋಹಿ ಅಧಿಕಾರಕ್ಕಾಗಿಯೇ ಬದುಕುತ್ತಾನೆ. ನಾನು ಹೇಗೆ ಸುಮ್ಮನಿರಲಿ? ಇಲ್ಲ, ಕಂಪನಿಯ ಅಧಿಕಾರಿಗಳನ್ನು ಮೀರ್ ಕಾಸಿಮನ ವಿರುದ್ಧ ಎತ್ತಿ ಕಟ್ಟುತ್ತಲೇ ಇದ್ದೆ. ನನ್ನ ತಂತ್ರ ಕೆಲಸ ಮಾಡಿತು. ಮೀರ್ ಕಾಸಿಂ ಮತ್ತು ಕಂಪನಿಯ ನಡುವೆ ಮನಸ್ತಾಪವಾಯಿತು. ಅವನು ಸಹಾಯಕ್ಕಾಗಿ ಅವಧದ ಕಡೆ ಓಡಿ ಹೋದ. ಕಂಪನಿಯು ಮತ್ತೆ ಮತ್ತೆ ನನ್ನನ್ನು ನವಾಬನನ್ನಾಗಿ ಮಾಡಿತು.
3: ಮೀರ್ ಕಾಸಿಂ ಏನಾದ?
0: ಶುಜಾದುದ್ದೌಲ್ ಮತ್ತು ಶಹ ಆಲಮರ ಸೈನ್ಯವನ್ನು ಇಂಗ್ಲಿಷರು ಬಕ್ಸರ್ ಯುದ್ಧದಲ್ಲಿ ಸೋಲಿಸಿದರು. ಇದರಿಂದ

0: ಹಿಂದೂಸ್ತಾನದಲ್ಲಿ ಇಂಗ್ಲಿಷರ ನೆಲೆ ಗಟ್ಟಿಯಾಯಿತು. ಕ್ಲೈವ್ ಮತ್ತೆ ಗವರ್ನರ್ ಆದ. ನಾನೊಂದು ಒಪ್ಪಂದಕ್ಕೆ ಸಹಿ ಹಾಕಿದೆ. ಅದರಿಂದ ಹಿಂದೂಸ್ತಾನದಲ್ಲಿ ಇಂಗ್ಲಿಷರ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದಂತಾಯಿತು.
1: ಅದೇ ಒಪ್ಪಂದ ಪತ್ರವೇ ಬಂಗಾಳದಲ್ಲಿ ಎರಡು ಆಡಳಿತ ವ್ಯವಸ್ಥೆಯನ್ನು ತಂದಿತು.
0: ಹೌದು,
1: ಅದರಿಂದ ಮುಂದೆ ಬಂಗಾಳದಲ್ಲಿ ನವಾಬರ ಕೊನೆಯಾಯಿತು.
0: ಹುಜೂರ್ ಹುಜೂರ್, ಈಗ ತಾವೇ ಹೇಳಿ, ನಿಜವಾದ ದ್ರೋಹಿ ಯಾರು, ದೇಶದ ಶತ್ರು ಯಾರು?
2: ದ್ರೋಹಿ ನಾನು, ದೇಶದ ವೈರಿ ನಾನು.
1: ಇದು ಯಾರ ಧ್ವನಿ?
3: ಯಾರು ನೀನು? ಎದುರುಗೇಕೆ ಬರುತ್ತಿಲ್ಲ?
2: ನಾನು ಇಲ್ಲಿಯೇ ಇದ್ದೇನೆ, ಸಭಾಭವನದಲ್ಲಿಯೇ ಇದ್ದೇನೆ. ಆದರೆ ನೀವು ನನ್ನನ್ನು ನೋಡಲಾರಿರಿ.
1: ನಿನ್ನ ಹೆಸರೇನು?
2: ನನಗೆ ಹೆಸರೇ ಇಲ್ಲ.
3: ಧರ್ಮ?
2: ಯಾವ ಧರ್ಮವೂ ಇಲ್ಲ. ನನಗೆ ಹೆಸರು ರೂಪ ಯಾವುದೂ ಇಲ್ಲ.
1: ಹಾಗಾದರೆ ನೀನು ಯಾರು?
2: ದೇಶದ ಅತಿದೊಡ್ಡ ವೈರಿ.
3: ಯಾವ ಕಾಲದಲ್ಲಿ ನಿನ್ನ ಜನ್ಮವಾಗಿದೆ?
2: ನಾನು ನಿನ್ನೆ ಇದ್ದೆ, ಇಂದು ಇದ್ದೇನೆ, ಮತ್ತು ನಾಳೆಯೂ ಇರುವೆ. ಕಾಲ ಮತ್ತು ಸ್ಥಾನದ ಯಾವುದೇ ಪ್ರತಿಬಂಧ ನನ್ನ ಮೇಲಿಲ್ಲ.
1: ಆದರೆ ನಿನ್ನ ಬಗ್ಗೆ ನಮಗೇನೂ ತಿಳಿದಿಲ್ಲವಲ್ಲ.
3: ನಿನ್ನ ದೇಶದ್ರೋಹಕ್ಕೆ ಕಾರಣವೇನು?
2: ಸ್ವಾರ್ಥ. ಸ್ವಾರ್ಥವೇ ನನ್ನ ಧರ್ಮ.
1: ಹಾಗಾದರೆ ನಿನ್ನ ದೇಶದ್ರೋಹ ಯಾವ ರೀತಿಯದು?
2: ನನ್ನ ಕಾರ್ಯ ನಿಮಗೆ ಗೊತ್ತಿಲ್ಲವೇ? ನಾನು ರಂಜಿಸುತ್ತೇನೆ, ಫುಸಲಾಯಿಸುತ್ತೇನೆ. ಒಮ್ಮೊಮ್ಮೆ ಬಡತನ ನಿರ್ಮೂಲನೆಯ ಘೋಷಣೆಯಲ್ಲಿ ತೊಡಗಿಸಿ, ಮತ್ತೊಮ್ಮೆ ನಿರುದ್ಯೋಗ ಬೆಲೆ ಏರಿಕೆಗಳ ಗದ್ದಲದಲ್ಲಿ ತೊಡಗಿಸಿ ವಿದೇಶಿಗರನ್ನು ನಮ್ಮ ನೆಲದಲ್ಲಿ ನೆಲೆಗೊಳಿಸುತ್ತೇನೆ. ಅವಶ್ಯಕತೆ ಬಿದ್ದಾಗ ಅವರು ನಮಗಾಗಿ ಚೀಲ ಆಡಬೇಕು, ಎದೆ ಎದೆ ಬಡಿದುಕೊಂಡು ಅಳಬೇಕು. ಎಲ್ಲವೂ ಶಾಂತ ರೀತಿಯಿಂದ ನಡೆಯುತ್ತಿದ್ದಾಗ ನಾನು ಎಲ್ಲರನ್ನೂ ಅವರವರ ದೇವರ ಹೆಸರಿನಲ್ಲಿ ಬಡಿದಾಡಿಸುತ್ತೇನೆ. ಕೆಲವೊಮ್ಮೆ ಧರ್ಮ ಮತ್ತು ಸಂಪ್ರದಾಯಗಳ ಹೆಸರಿನಲ್ಲಿ ದಂಗೆ ಎಬ್ಬಿಸಿದರೆ, ಮತ್ತೊಮ್ಮೆ ಭಾಷೆ ಸಂಸ್ಕೃತಿಗಳ ಹೆಸರಿನಲ್ಲಿ ದಂಗೆ ಮಾಡಿಸುತ್ತೇನೆ. ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಬಡಿದಾಡಿ ನೆತ್ತರಿನ ನದಿ ಹರಿಸುತ್ತಿರುವಾಗ ನಾನು ನಗುತ್ತೇನೆ. ಮನಸ್ಸು ತುಂಬುವವರೆಗೆ ನಗುತ್ತೇನೆ.
1: ನೀನು ಹೀಗೆ ನಗುವುದನ್ನು ನಿಲ್ಲಿಸು.
2: ಭಯವಾಯಿತೆ ದೇವಿ ಅಮಾತ್ಯೆ? ಇನ್ನೂ ಕೇಳಿ, ದೇಶದಲ್ಲಿ ಬರಗಾಲ ಬಂದಾಗ, ಅತಿವೃಷ್ಟಿಯಾದಾಗ ನನಗೆ ಎಲ್ಲಿಲ್ಲದ ಸಂತೋಷ. ಏಕೆಂದರೆ ಅಂತಹ ಆಪತ್ತಿನ ಸಮಯದಲ್ಲಿಯೇ ನಾನು ಲಾಭ ಮಾಡಿಕೊಳ್ಳುತ್ತೇನೆ.
1: ಹಾಗೆಯೋ?
2: ಹೌದು, ದುಡ್ಡೇ ನನ್ನ ದೊಡ್ಡಪ್ಪ. ದುಡ್ಡಿಗಾಗಿಯೇ ನಾನು ಆಹಾರ ಪದಾರ್ಥದಲ್ಲಿ ಕಲಬೆರಕೆ ಮಾಡುತ್ತೇನೆ, ನಕಲಿ ಔಷಧಿಗಳನ್ನು ತಯಾರಿಸಿ ಜನರ ಪ್ರಾಣದೊಂದಿಗೆ ಚೆಲ್ಲಾಟವಾಡುತ್ತೇನೆ, ಆದಾಯಕರ ಮಾರಾಟ ತೆರಿಗೆಗಳ ಕಳ್ಳತನ ಮಾಡುತ್ತೇನೆ, ಸುಂಕದ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರೆಚಿ ಸ್ಮಗ್ಲಿಂಗ್ ಮಾಡುತ್ತೇನೆ.
3: ಸ್ಮಗ್ಲಿಂಗ್?
2: ನಾನು ಏನು ಮಾಡುವುದಿಲ್ಲವೆಂದು ಕೇಳಿ. ನಾನು ಸಮಾಜ ವಿರೋಧಿ, ರಾಷ್ಟ್ರ ವಿರೋಧಿ ಎಲ್ಲ ಚಟುವಟಿಕೆಗಳನ್ನು ಮಾಡುತ್ತೇನೆ. ನಾನು ದೇಶದ ವೈರಿ.
4: ಮಹಾರಾಜ, ಮಹಾರಾಜ, ಈತ ಮಹಾವಂಚಕ, ದೇಶದ್ರೋಹಿ ನಾನೇ.
5: ನೀನಲ್ಲ, ನಾನು ದೇಶದ್ರೋಹಿ.
0: ಇಲ್ಲ ಇಲ್ಲ, ನಾನು ಗದ್ದಾರ್.
2: ಈ ತೀರ್ಮಾನವನ್ನು ನಿರ್ಣಾಯಕರು ಮಾಡುತ್ತಾರೆ. ನೀವು ಮೂರೂ ಜನ ದೇಶಕ್ಕೆ ಅಂತಹ ಹಾನಿಯನ್ನೇನು ಮಾಡಿದ್ದೀರಿ? ಹಾನಿಯನ್ನು ನಾನು ಮಾಡುತ್ತಿದ್ದೇನೆ. ನಿಜವಾದ ದೇಶದ್ರೋಹಿ ನಾನು. ಈ ಮುಕುಟದ ಮೇಲೆ ನನ್ನ ಹಕ್ಕಿದೆ.
3: ಶಾಂತಿ, ಶಾಂತಿ ಸಭಿಕರೇ, ಶಾಂತಿ. ನೀವು ಅಂಬಿಕಾ, ಜಯಚಂದ, ಮೀರ್ ಜಾಫರ್ ಮತ್ತು ಈ ಅನಾಮಿಕರ ಮಾತುಗಳನ್ನು ಕೇಳಿದ್ದೀರಿ. ಅತಿ ದೊಡ್ಡ ದೇಶದ್ರೋಹಿ ಯಾರು ಎಂಬ ನಿರ್ಣಯವನ್ನು ನಾನು ಸಭಿಕರ ಮೇಲೆ ಬಿಡುತ್ತೇನೆ.
1: ನೀವು ಚೆನ್ನಾಗಿ ವಿಚಾರ ವಿಮರ್ಶೆ ಮಾಡಿ, ಯಾರು ದೇಶದ ಅತಿ ದೊಡ್ಡ ವೈರಿ ಎಂದು ತೀರ್ಮಾನಿಸಿ. ಯಾರು ದೇಶದ ಅತಿ ದೊಡ್ಡ ವೈರಿ? ಯಾರು ವೈರಿ? ಯಾರು?
6: ದ ದೇಶ

ಸಂಕಟದ ವೈರಿಗಳು ನಾಟಕ ಕೇಳಿದಿರಿ. ಮೂಲ ಹಿಂದಿ ವಿನೋದ್ ರಸ್ತೋಗಿ, ಕನ್ನಡ ಅನುವಾದ ಪ್ರೊಫೆಸರ್ ಧರಣೇಂದ್ರ ಕುರುಕುರಿ. ಪಾತ್ರ ಪರಿಚಯ: ಇತಿಹಾಸ ಪುರುಷ ಸೋಮಶೇಖರ್ ಜಾಡರ್, ಯುಗದೇವಿ ಆರತಿ ದೇವಶಿಖಾಮಣಿ, ಆಂಭಿಕಾ ಶರಣಬಸವ ಚೋಳಿಯನ್, ಜಯಚಂದ ನಾರಾಯಣ ಭಾದ್ರಿ, ಚಂದ ಬರದಾಯಿ ಡಾಕ್ಟರ್ ಬಸ್ಸು ಬೇವಿನಗಿಡದ್, ಮೀರ್ ಜಾಫರ್ ವೀರಣ್ಣ ಪತ್ತಾರ್, ರಾಬರ್ಟ್ ಕ್ಲೈವ್ ರಾಜು ಕುಲಕರ್ಣಿ, ಹೊಸ ಧ್ವನಿ ಹರ್ಷವರ್ಧನ್ ಶೀಲವಂತ್. ರಾಜಕುಮಾರಿಯ ಪಾತ್ರವನ್ನು ವಹಿಸಿ ಈ ನಾಟಕವನ್ನು ನಿರ್ದೇಶಿಸಿದವರು ಸುರೇಖಾ ಸುರೇಶ್.

ಆಕಾಶವಾಣಿ ಚಿತ್ರದುರ್ಗ. ಸಮಯ 10 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕೇಳುವಿರಿ.